ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಂಧ್ಯಾ ಮಾಡುವ ಶುಭ ಮುಂಜಾವಿನ ನಮಸ್ಕಾರಗಳು. ಇಂದು ಶುಕ್ರವಾರ, 2026 ಇಸ್ವಿಯ ಮೇ ತಿಂಗಳಿನ 22 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಜ್ಯೇಷ್ಠ ಮಾಸದ 1ನೇ ದಿನ. ತರಂಗಾಂತರ 102.1 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಬೆಳಗಿನ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58 ಗಳು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ವಂದನ, 6:30 ಚಿಂತನ, ದಿವಾಕರ್ ಡೋಂಗ್ರೆ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 6:35 ದೇಶಭಕ್ತಿ ಗೀತೆ, 6:40 ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ, 6:45 ಪ್ರಾಯೋಜಿತ ಕಾರ್ಯಕ್ರಮ ಅರಿವೆಂಬ ಗುರುವಿಗೆ ಶರಣೆಂಬೆ, ಶರಣರ ಸತ್ಯಾನುಸಂಧಾನದ ಸರಣಿ, ರಚನೆ ಬಸವರಾಜ್ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಪೇವಿನ ಬೆಂಚಿ, ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. 7:15 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿ ಸಂಚಿಕೆ, ಓದುವವರು ಸಣ್ಣ ಈರಣ್ಣ, ನಿರ್ವಹಣೆ ವೆಂಕಟೇಶ್ ಪೇವಿನ ಬೆಂಚಿ. ಇನ್ನು 7:45 ಚಿತ್ರಗೀತೆಗಳು, 8:30 ನವೋದಯದ ಮೊದಲ ಹರಿಕಾರ, ರಾಜಾರಾಮ್ ಮೋಹನ್ ರಾವ್ ಅವರ ಬದುಕು ಮತ್ತು ಹೋರಾಟದ ಕುರಿತು ಒಂದು ಹಿನ್ನೋಟ, ಪ್ರಸ್ತುತಿ ಸರೋಜಾ ಗೋನ್ವಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ್ ಬೆಂಚಿ.

ಇನ್ನು 9 ಗಂಟೆಗೆ ಪ್ರಕಟಣೆಗಳು, 9:05ಕ್ಕೆ ವಂದೇ ಮಾತರಂ, 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ, ವಿಶೇಷ ಕಾರ್ಯಕ್ರಮ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ಪರಿಕಲ್ಪನೆ, ನೂತನ ಎಸ್ ಕದಂ. ಇನ್ನು 9:30ಕ್ಕೆ ಚಿತ್ರಗೀತೆಗಳು, 10:05ಕ್ಕೆ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ಇನ್ನು 11:00ಗೆ ನವದೆಹಲಿಯ

ದೇವಿ ಮಹಾಲಕ್ಷ್ಮಿ. ವಾಸಂತಿ ಆರ್ ಪ್ರಭು ಅವರ ರಚನೆ, ಶಶಿಧರ್ ಕೋಟೆ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಕಾರ್ಯಕ್ರಮದ ಮುಂದಿನ ಭಕ್ತಿಗೀತೆ ಪುತ್ತೂರು ನರಸಿಂಹ ನಾಯಕ್ ಅವರ ಹಾಡಿದ್ದಾರೆ. ಅಂಬಿಗರ ಚೌಡಯ್ಯ ಅವರ ಈ ವಚನ

ಇದುವರೆಗೂ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:30 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಮೂಡಿಬರುವುದು.

0: ಆಕಾಶವಾಣಿ ಚಿಂತನ ಡಾಕ್ಟರ್ ದಿವಾಕರ ಡೋಂಗ್ರೆ ಅವರಿಂದ.
1: ಮನೆಯವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ, ಇದರರ್ಥ ಮನುಷ್ಯನ ಬಂಧನಕ್ಕೆ ಅವನ ಮನಸ್ಸೇ ಕಾರಣ. ಇಲ್ಲಿ ಬಂಧನವೆನ್ನುವುದನ್ನು ಭಾವನಾತ್ಮಕವೆಂದು ಪರಿಗಣಿಸಬೇಕು. ಮನಸ್ಸೇ ಕಾರಣವಿಹುದು ಬಂಧನಕ್ಕೂ ಬಿಡುಗಡೆಗೂ. ಮನವ ಮಾಡದಿರೆಂತು ಬಿಡುಗಡೆಯು ಹೇಳು. ಮನವ ಮತಿಸಿದರುಂಟು ನವನೀತ ಅರಿವಿನದು. ಮನವ ಮತಿಸಲು ಬೇಕು ಬಂಧನವ ಕಳೆಯ. ಮನವ ಶೋಧಿಸಬೇಕು ನಿತ್ಯ, ಇದು ದಾಸವಾಣಿ. ಇಲ್ಲಿ ಶೋಧಿಸು ಅಂದರೆ ಹುಡುಕು ಅನ್ನುವ ಅರ್ಥ ಅಲ್ಲ. ಮನಸ್ಸನ್ನು ಎಲ್ಲೂ ಹುಡುಕಬೇಕಾಗಿಲ್ಲ, ಅದು ಮನುಷ್ಯನಾದವನಲ್ಲಿದೆ. ಇಲ್ಲಿ ಶೋಧಿಸು ಅನ್ನುವುದಕ್ಕೆ ಸೋಸು ಅನ್ನುವ ಅರ್ಥ. ಮನಸ್ಸು ಬುದ್ಧಿ ಮತ್ತು ವಿವೇಕಗಳೆಂಬ ಎರಡು ಸ್ಥಿತಿಗಳನ್ನು ಹೊಂದಿದೆ. ಬುದ್ಧಿಯು ಮನುಷ್ಯನ ಪ್ರಾಪಂಚಿಕ ಉನ್ನತಿ, ವ್ಯವಹಾರ ಕುಶಲತೆ, ಸಿದ್ಧಿ ಸಾಧನಗಳಿಗೆ ಪೂರಕವಾದುದು. ಮನುಷ್ಯನ ಜೀವಿತದ ಸಾಧನಾ ಪಥದಲ್ಲಿ ಯಶೋವಂತರಾದವರು ಬುದ್ಧಿವಂತರು ಅನ್ನುವ ನಿರ್ಣಯ ಅಲ್ಲಗಳೆಯುವಂತಿಲ್ಲ. ಇಂಥ ಮನುಷ್ಯನ ಬುದ್ಧಿಮತ್ತೆಯಿಂದಲೇ ವಿಜ್ಞಾನ, ತಾಂತ್ರಿಕತೆ, ವ್ಯವಹಾರ, ಕಲೆ, ಸಾಹಿತ್ಯ, ಸಂಗೀತಗಳಲ್ಲಿಯ ಸಿದ್ಧಿ. ಈ ಜಗತ್ತು ಇವುಗಳಿಂದಲೇ ಉಪಕೃತವಾಗಿದೆ. ಅಣುಬಾಂಬನ್ನು ನಿರ್ಮಿಸಿದ ವಿಜ್ಞಾನಿ ಅತಿ ಬುದ್ಧಿವಂತನಿರಬಹುದು, ಆದರೆ ಅವನಲ್ಲಿ ವಿವೇಕವಿರಲಿಲ್ಲ. ಅವನ ಸಂಶೋಧನೆ ಮನುಕುಲದ ನಾಶಕ್ಕೆ ಕಾರಣವಾಯಿತು. ಬುದ್ಧಿ ಮತ್ತು ವಿವೇಕಗಳ ನಡುವಿನ ಅಂತರವನ್ನು ತಿಳಿಸುವ ಒಂದು ಸಣ್ಣ ಕಥೆಯೊಂದು ಹೀಗಿದೆ. ಜಿಲೇಬಿ ಯಾರಿಗೆ ಇಷ್ಟವಿಲ್ಲ? ಬಹುಶಃ ಇಷ್ಟವಿಲ್ಲದಿರುವವರು ಯಾರೂ ಇರಲಿಕ್ಕಿಲ್ಲ. ಅದರ ಬಣ್ಣ, ಸಿಹಿಯಾದ ಸ್ವಾದ, ಗರಿಗರಿತನ ಎಲ್ಲರಿಗೂ ಇಷ್ಟ. ಜಿಲೇಬಿ ಪ್ರಿಯನೊಬ್ಬ ತನ್ನ ಬದುಕಿನಲ್ಲಿ ಸಾವಿರಗಳ ಲೆಕ್ಕದಲ್ಲಿ ಜಿಲೇಬಿಗಳನ್ನು ತಿಂದ. ಪರಿಣಾಮ ಮಧುಮೇಹ ಅಡರಿತು. ಆತ ವೈದ್ಯರ ಬಳಿ ಹೋದ. ವೈದ್ಯರು ಸಿಹಿ ತಿನ್ನುವುದನ್ನು ಈ ಕೂಡಲೇ ನಿಲ್ಲಿಸು ಅಂದರು. ಅದು ನನ್ನಿಂದ ಕಷ್ಟ ಸಾಧ್ಯ ಅಂದನಾತ. ಸರಿಯಪ್ಪ, ಒಂದು ಕೆಲಸ ಮಾಡು, ಮಾತ್ರೆಗಳನ್ನು ಕೊಡುತ್ತೇನೆ, ನಿನ್ನ ಚಪಲ ಕಮ್ಮಿ ಮಾಡು, ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿಯಷ್ಟೇ ನೀನು ತಿನ್ನಬಹುದು, ಪ್ರಮಾಣ ಹೆಚ್ಚು ಮಾಡಿದೆಯೋ ಚಿಕಿತ್ಸೆ ಫಲಿಸದು ಎಂದರು ವೈದ್ಯರು. ಈ ಜಿಲೇಬಿ ತಿನ್ನುವವನೊಳಗೊಂದು ಮನಸ್ಸೆಂಬ ವ್ಯವಸ್ಥೆ ಇತ್ತು. ಅದು ಸಿಹಿ ತಿನ್ನುವುದನ್ನು ಪ್ರಚೋದಿಸುತ್ತಿತ್ತು. ಬುದ್ಧಿ ಮತ್ತು ವಿವೇಕ, ಈ ಇಬ್ಬರೂ ಮನಸ್ಸೆಂಬುದರ ಮೇಲಧಿಕಾರಿಗಳು. ಅದರಲ್ಲಿ ವಿವೇಕ ಅನ್ನುವುದು ಹಿರಿಯ ಮೇಲಧಿಕಾರಿ. ಅದರ ಸಹಿಯಾಗದೆ ಯಾವುದೇ ನಿರ್ಣಯ ಜಾರಿಗೆ ಬರುವಂತಿಲ್ಲ. ಅಷ್ಟು ಕಟ್ಟುನಿಟ್ಟು. ಮೊದಲೊಂದು ವಾರ ವೈದ್ಯರಿತ್ತ ಔಷಧಗಳ ಸೇವನೆ, ಕಟ್ಟುನಿಟ್ಟಿನ ಪಥ್ಯ ಎಲ್ಲವೂ ವೈದ್ಯರು ಹೇಳಿದಂತೆ ನಡೆಯುತ್ತಿತ್ತು. ಆದರೂ ಮನಸ್ಸಿಗೊಂದು ಅತೃಪ್ತಿ ಇತ್ತು. ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿ, ಇಷ್ಟು ದೊಡ್ಡ ಗಾತ್ರದ ದೇಹಕ್ಕೆ ಅದೆಲ್ಲಿ ಸಾಕು? ಅದು ತನ್ನ ಅಹವಾಲನ್ನು ಬುದ್ಧಿಯ ಮುಂದಿಟ್ಟಿತು. ವ್ಯವಸ್ಥೆ ಹೇಗಿತ್ತೆಂದರೆ, ಪ್ರತಿದಿನವೂ ಮನಸ್ಸು ಮತ್ತು ಬುದ್ಧಿ ಅರ್ಧ ಇಂಚು ಜಿಲೇಬಿಯನ್ನು ವಿವೇಕವೆಂಬ ಮೇಲಧಿಕಾರಿಗೆ ತೋರಿಸಿ, ಮೇಲಧಿಕಾರಿಯು ತಿನ್ನಬಹುದು ಎಂದು ಸಹಿ ಮಾಡಿದ ಕಡತವು ಬಂದ ಮೇಲಷ್ಟೇ ತಿನ್ನಬೇಕು. ಮನಸ್ಸು ಬುದ್ಧಿಗಳು ಒಂದಾದವು. ಇನ್ನು ಮುಂದೆ ಮೇಲಧಿಕಾರಿಯ ಮೇಜಿಗೆ

0: ಒಂದೊಂದಿನ ಕಡತ ಮತ್ತು ಜಿಲೇಬಿ ಅರ್ಧ ತುಂಡನ್ನು ಕಳುಹಿಸದೆ ತಿನ್ನುವುದೆಂಬ ನಿರ್ಣಯ ಮಾಡಿದವು. ನೂರಾರು ಕಡತಗಳಿಗೆ ಸಹಿ ಮಾಡಿ ನಿರ್ಣಯ ತೆಗೆದುಕೊಳ್ಳುವ ಮೇಲಧಿಕಾರಿಗೆ ಜಿಲೇಬಿ ಫೈಲಿಗೆ ತಾನು ಸಹಿ ಮಾಡಿದ್ದೇನೋ ಇಲ್ಲವೋ ಅನ್ನುವುದು ನೆನಪಿನಲ್ಲುಳಿಯುವುದು ಸಾಧ್ಯವೇ? ಮುಂದಿನ ದಿನಗಳಲ್ಲಿ ಜಿಲೇಬಿ ಫೈಲು ವಿವೇಕವೆಂಬ ಮೇಲಧಿಕಾರಿಯ ಸಹಿಗಾಗಿ ಅವನ ಮೇಜಿಗೆ ಹೋಗುವುದು ಸಂಪೂರ್ಣವಾಗಿ ನಿಂತೇ ಹೋಯಿತು. ಮೇಲಧಿಕಾರಿಗೂ ಅದು ಗಮನಕ್ಕೆ ಬರಲಿಲ್ಲ. ಪರಿಣಾಮ ತಿನ್ನುವ ಜಿಲೇಬಿಯ ಗಾತ್ರ ಮತ್ತು ಸಂಖ್ಯೆಗಳಲ್ಲಿ ಹೆಚ್ಚಳವಾಯಿತು. ಮಧುಮೇಹ ತಿಂದ ಮನುಷ್ಯನ ದೇಹವನ್ನು ವ್ಯಾಪಿಸಿತು. ಪರಿಸ್ಥಿತಿ ಕಾಲನ್ನು ಕತ್ತರಿಸುವಲ್ಲಿಯವರೆಗೂ ಬಂತು. ದಿನಂಪ್ರತಿ ವಿವೇಕವೆಂಬ ಮೇಲಧಿಕಾರಿಯ ಸಹಿ ಪಡೆದು ಅಂದಂದಿನ ಜಿಲೇಬಿಯ ಕೋಟಾವನ್ನು ಸವಿದಿದ್ದರೆ ಪರಿಸ್ಥಿತಿ ಬಿಗಡಾಯಿಸುತ್ತಿರಲಿಲ್ಲ. ಮನಸ್ಸುಳ್ಳ ಮನುಷ್ಯ ಮತ್ತೆ ವೈದ್ಯರ ಬಳಿ ತೆರಳಿದ. ಅವನನ್ನು ಪರೀಕ್ಷಿಸಿದ ವೈದ್ಯರು ಕಾಲನ್ನು ಕತ್ತರಿಸದೇ ಚಿಕಿತ್ಸೆ ಮಾಡಲಾಗದು ಅಂದರು. ಕೊನೆಯ ಮಾತು, ನಮ್ಮ ಮನಸ್ಸಿನ ನಿರ್ಣಯಗಳಿಗೆ ವಿವೇಕವೆಂಬ ಮೇಲಧಿಕಾರಿಯ ಸಹಿಯನ್ನು ಪಡೆದು ಬದುಕಿನಲ್ಲಿ ಗುರುತರವಾದುದನ್ನು ಸಾಧಿಸೋಣ.
1: ಇದುವರೆಗೆ ಡಾಕ್ಟರ್ ದಿವಾಕರ ಡೋಂಗ್ರೆ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35. ಈಗ ದೇಶಭಕ್ತಿ ಗೀತೆ, ಆನಂದ ಕಂದ ಅವರ ರಚನೆ, ವೃಂದಗಾನದಲ್ಲಿ.

0: ಆನಂದಕಂದ ಅವರ ರಚನೆಯ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:40. ಈಗ ರೈತರಿಗೆ ಸಲಹೆ, ಅಮರೇಶ್ ಆಶಿಹಾಳ್ ಅವರಿಂದ.
1: ಮುಂಗಾರು ಹಂಗಾಮಿನಲ್ಲಿ ಹೆಸರು ಬೆಳೆಯನ್ನು ರೈತ ಬಾಂಧವರು ಸಾಕಷ್ಟು ಪ್ರದೇಶದಲ್ಲಿ ಬೆಳೀತಾರೆ. ಹೆಸರು ಕಡಿಮೆ ಅವಧಿಯ ದ್ವಿದಳ ಧಾನ್ಯದ ಬೆಳೆಯಾಗಿದ್ದೆ. ಸುಮಾರು 70 ದಿನಗಳಲ್ಲಿ ಇದು ಕೊಯ್ಲಿಗೆ ಬರೋದರಿಂದ ಎರಡು ಬೆಳೆ ತೆಗೆಯುವ ಸಂದರ್ಭದಲ್ಲಿ ಕೂಡ ಇದು ಹೆಚ್ಚು ಪರಿಣಾಮಕಾರಿಯಾಗಿ ರೈತ ಬಾಂಧವರಿಗೆ ಉಪಯೋಗ ಆಗ್ತಿದೆ. ಈ ಹೆಸರು ಬೆಳೆಯನ್ನು ಮುಂಗಾರು ಮತ್ತು ಬೇಸಿಗೆಯಲ್ಲೂ ಕೂಡ ಬೆಳ್ಕೋಬಹುದು. ಜೊತೆಗೆ ಭತ್ತದ ಗದ್ದೆಯಲ್ಲೂ ಕೂಡ ಇದನ್ನು ಬೆಳ್ಕೋಬಹುದು. ರಾಜ್ಯದಲ್ಲಿ ಈ ಬೆಳೆಯನ್ನು ಅಂದಾಜು 3.97 ಲಕ್ಷ ಹೆಕ್ಟೇರ್ ಕ್ಷೇತ್ರಗಳಲ್ಲಿ ಬೆಳೆಯುತ್ತಿದ್ದು 0.96 ಲಕ್ಷ ಟನ್ ಉತ್ಪಾದನೆ ಆಗ್ತಾ ಇದೆ. 0.36 ಕ್ವಿಂಟಲ್ ಪ್ರತಿ ಎಕರೆಗೆ ಸರಾಸರಿ ಇಳುವರಿ ಪಡ್ಕೋಬಹುದು. ಇನ್ನು ಮುಂಗಾರು ಹಂಗಾಮಿನಲ್ಲಿ ಶಿಫಾರಸು ಮಾಡಿದ ಹೆಸರಿನ ತಳಿಗಳು ಕುರಿತು ರೈತ ಬಾಂಧವರಿಗೆ ಮಾಹಿತಿ ಹೇಳೋದಾದರೆ, DZZV2 ಇದು ಜೂನ್ ಕೊನೆಯವರೆಗೂ ಇದನ್ನು ಬಿತ್ತನೆ ಮಾಡಬಹುದು. ಈ ಬೆಳೆ 70-75 ದಿನಗಳಲ್ಲಿ ಕಟಾವಿಗೆ ಬರ್ತದೆ. ಮುಖ್ಯವಾಗಿ ಒಣಗಿದ ನಂತರ ಕಾಳುಗಳು ಸಿಡಿಯುವುದಿಲ್ಲ. ಇನ್ನು BGS 9 ಇದು ಮೇದಿಂದ ಜೂನ್ವರೆಗೆ ಇದನ್ನು ಬಿತ್ತನೆ ಮಾಡಬಹುದು. 65-67 ದಿನಗಳಲ್ಲಿ ಈ ಬೆಳೆ ಕಟಾವಿಗೆ ಬರ್ತದೆ. ಹಾಗೆಯೇ DZZ1 ಇದು 75 ದಿನಗಳ ಬೆಳೆ ಆಗಿರ್ತದೆ. ಇನ್ನು ಹೆಸರಿನಲ್ಲಿ ಬಿತ್ತನೆಗೆ ಬೇಕಾಗುವ ಸಾಮಗ್ರಿಗಳ ಕುರಿತು ರೈತ ಬಾಂಧವರು ಗಮನಿಸಬೇಕು. ಬೀಜ 5-6 ಕಿಲೋಗ್ರಾಂ ಪ್ರತಿ ಎಕರೆಗೆ ಬೇಕಾಗ್ತದೆ. ಕೊಟ್ಟಿಗೆ ಗೊಬ್ಬರವನ್ನು 2 ಟನ್ ಹಾಕಿದರೆ ಉತ್ತಮ ಇಳುವರಿಯನ್ನು ರೈತ ಬಾಂಧವರು ಪಡ್ಕೋಬೇಕು. ಇನ್ನು ಜೈವಿಕ ಗೊಬ್ಬರಗಳ ಕುರಿತು ಹೇಳೋದಾದರೆ, 200 ಗ್ರಾಂ ರೈಜೋಬಿಯಂ ಹಾಗೆಯೇ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಪ್ರತಿ ಎಕರೆಗೆ ಹಾಕಬೇಕಾಗ್ತದೆ. ಇನ್ನು ಭೂಮಿಯನ್ನು ಹದ ಮಾಡಿದ ನಂತರ ಪೂರ್ತಿ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನು ಹಾಗೂ ಗಂಧಕವನ್ನು ಜಿಪ್ಸಂ ಮುಖಾಂತರ ಮಣ್ಣಿನಲ್ಲಿ ಬೆರೆಸಬೇಕು. 30 ಸೆಂಟಿಮೀಟರ್ ಅಂತರದಲ್ಲಿ ಸಾಲುಗಳನ್ನು ಬೀಜೋಪಚಾರ ಮಾಡಿದ ಬೀಜವನ್ನು ಬಿತ್ತನೆ ಮಾಡಬೇಕು. ಬಿತ್ತುವಾಗ ರಾಸಾಯನಿಕ ಗೊಬ್ಬರದಿಂದ 7.5 ಸೆಂಟಿಮೀಟರ್ ದೂರ ಹಾಗೂ ಬೀಜದಿಂದ ಬೀಜಕ್ಕೆ 7.5-10 ಸೆಂಟಿಮೀಟರ್ ಅಂತರವಿರುವಂತೆ ರೈತ ಬಾಂಧವರು ಬಿತ್ತನೆಯನ್ನು ಮಾಡಬೇಕು. ಇನ್ನು ವಲಯ 3ರಲ್ಲಿ ಸಾಲಿನಿಂದ ಸಾಲಿನ ಅಂತರವನ್ನು 37.5 ಸೆಂಟಿಮೀಟರ್ ಅವರೆಗೆ ಕೂಡ ಹೆಚ್ಚಿಗೆ ಮಾಡೋದರಿಂದ ಇಳುವರಿಯನ್ನು ಹೆಚ್ಚಿಗೆ ಪಡ್ಕೋಬಹುದು. ಇನ್ನು ರಂಜಕವನ್ನು ಶಿಲಾರಂಜಕದ ರೂಪದಲ್ಲಿ ಮಣ್ಣಿಗೆ ಬದಗಿಸಿ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಎಕರೆ ಪ್ರದೇಶಕ್ಕೆ ಬಿತ್ತುವ ಬೀಜದ ಪ್ರಮಾಣಕ್ಕೆ ಲೇಪಿಸಿ ಬಿತ್ತನೆಯನ್ನು ಮಾಡಬೇಕು. ಇದರಿಂದ ರಾಸಾಯನಿಕ ಗೊಬ್ಬರದ ಮೇಲಿನ ಖರ್ಚು ಕೂಡ ಕಡಿಮೆ ಮಾಡಬಹುದು. ಇನ್ನು ಅಂತರ್ ಬೇಸಾಯದ ಕುರಿತು ಹೇಳೋದಾದರೆ, ಬಿತ್ತಿದ 40 ದಿನಗಳೊಳಗಾಗಿ 2 ಸಾರಿ ಅಂತರ್ ಬೇಸಾಯವನ್ನು ಮಾಡಿ ಜೊತೆಗೆ ಕೈಕಳೆ ಮಾಡುವುದರ ಮೂಲಕ ಕಳೆಗಳನ್ನು ಹತೋಟಿ ಮಾಡ್ಕೋಬಹುದು. ಇನ್ನು ಹೆಸರಿನಲ್ಲಿ ಸಸ್ಯ ಸಂರಕ್ಷಣೆ ಕುರಿತು ಹೇಳೋದಾದರೆ, ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೀಟ ಮತ್ತು ರೋಗಬಾಧೆ ಕಂಡಾಗ ಮಾತ್ರ ರೈತ ಬಾಂಧವರು ತೆಗೆದುಕೊಳ್ಬೇಕು. ಪ್ರತಿ ವರ್ಷ ಕೀಟ ಮತ್ತು ರೋಗಬಾಧೆ ಇರುವ ಕ್ಷೇತ್ರಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಹೆಸರು ಬೆಳೆಗೆ ಶಿಫಾರಸು ಮಾಡಿದ ಸಸ್ಯ ಸಂರಕ್ಷಣಾ ರಾಸಾಯನಿಕ ಪ್ರಮಾಣವು ದೊಡ್ಡ ಪ್ರಮಾಣದ ಸಿಂಪರಣಿಕೆಗೆ ಮಾತ್ರ ಇದು ಅನ್ವಯ ಆಗ್ತದೆ. 2% ಕ್ಯಾಲ್ಸಿಯಂ ಕ್ಲೋರೈಡ್ ಬೀಜಗಳನ್ನು 1 ಗಂಟೆ ನೆನೆಸಿ 7-8 ಗಂಟೆಗಳವರೆಗೆ ನೆರಳಿನಲ್ಲಿ ಒಣಗಿಸಿ ಬಿತ್ತುವುದರಿಂದ ಬರ ನಿರೋಧಕತೆಯನ್ನು ಹೆಸರಿನಲ್ಲಿ ಹೆಚ್ಚಿಸಬಹುದು. ಹೆಸರು ಬೆಳೆಯು ಯಾಂತ್ರೀಕೃತ ಕೊಯ್ಲು ಮಾಡುವ 3 ದಿನಗಳಿಗೆ ಮೊದಲು ಪ್ಯಾರಾಕಾಟ್ 24 EC 4 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಎಲೆಗಳೆಲ್ಲ ಉದುರಿ ಯಾಂತ್ರೀಕೃತ ಕೊಯ್ಲಿಗೆ ಅನುಕೂಲ ಆಗ್ತದೆ. ಹೆಸರು ಬೆಳೆಯು ಶಾರೀರಿಕವಾಗುವ ಹಂತದಲ್ಲಿದ್ದಾಗ 5 ಮಿಲಿಲೀಟರ್ ಪ್ಯಾರಾಕಾಟ್ 24 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಎಲೆಗಳು ಉದುರಿ ಕಾಯಿ ಬಿಡಿಸುವುದಕ್ಕೆ ಅನುಕೂಲ ಆಗ್ತದೆ. ಹೂವಾಡುವ ಹಾಗೂ ಕಾಳು ಕಟ್ಟುವ ಸಮಯದಲ್ಲಿ 19:19:19 10 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅಥವಾ 2ರ DAP 20 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಮಾಡಬೇಕು. ಇಳುವರಿ ಹೆಚ್ಚಿಸಲು ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಬೆರೆಸಿ ಬೆಳೆಯ 50%ರಷ್ಟು ಹೂವಾಡುವ ಹಂತದಲ್ಲಿ ಇದನ್ನು ಸಿಂಪಡಣೆ ಮಾಡಬೇಕಾಗ್ತದೆ. ಇನ್ನು ಇಳುವರಿ ಕುರಿತು ರೈತ ಬಾಂಧವರಿಗೆ ಹೇಳೋದಾದರೆ, ಖುಷ್ಕಿ ಪ್ರದೇಶದಲ್ಲಿ ಎಕರೆಗೆ 2.4-3.2 ಕ್ವಿಂಟಲ್ ಇಳುವರಿಯನ್ನು ಪಡ್ಕೋಬಹುದು. ನೀರಾವರಿ ಪ್ರದೇಶಗಳಲ್ಲಿ 4-5 ಕ್ವಿಂಟಲ್ ಇಳುವರಿಯನ್ನು ಪಡ್ಕೋಬಹುದಾಗಿದೆ.
0: ಇದುವರೆಗೂ ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ ಕೇಳಿದ್ರಿ. ಈಗ ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ರಾಯಚೂರು

0: ಕಾರ್ಯಕ್ರಮದ ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು.
1: ಕೇಳಿ, ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಸಕಲ ಶರಣರಿಗೂ ಶರಣು ಶರಣಾರ್ಥಿ.
3: ಶರಣು ಶರಣಾರ್ಥಿ.
0: ತನು, ಮನ, ಅರಿವು, ಇವು ಮೂರು ಒಂದೇ ಜಾಗದಲ್ಲಿ ಇದ್ರೂ ಹೀಗೆ ಬೇರೆ ಬೇರೆಯಾಗಿ ಯಾಕೆ ಕಾಣಿಸ್ತದೆ ಬಸವರಸ?
2: ತನ್ನರಿವೇ ತನಗೆ ಗುರು ಅಂತ ಅನುಭವಕ್ಕೆ ಬಂದಂತಹ ಕಾಯಗಳು ಮತ್ತೊಂದು ಕಾಯಕ್ಕೆ ಗುರು ಆಗದೆ ಕಾಯದಲ್ಲಿ ಸಂಗಮವಾದಂಥ ಅರಿವು ಅನ್ನುವ ಗುರುದೇವನನ್ನ ಕಾಯಕ್ಕೆ ಮತ್ತು ಮನಕ್ಕೆ ಪರಿಚಯ ಮಾಡಿಸಿ ಹೊರಗಣ ದೇವರುಗಳಿಂದ ದೂರ ಉಳಿತಾರೆ. ಸಕಲ ಕಾಯಗಳಲ್ಲಿ ಸಂಗಮವಾದಂಥ ಅರಿವಿನ ದೇವರುಗಳಿಗೆ ಶರಣು ಹೋಗಿ ಶರಣಾಗತ ಆಗ್ತಾನೆ. ಸಕಲ ಕಾಯಗಳು ದೇವರನ್ನು ಹೊತ್ತಂಥ ಕಾಯಗಳು ಅಂತ ತಿಳಿದು ಪ್ರಪಂಚದಲ್ಲಿರುವ ಸಕಲ ಕಾಯಗಳನ್ನು ಗೌರವಿಸ್ತಾನೆ. ಜ್ಞಾನಿಗಳು ಮಾತ್ರ ಹೀಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಕಲ ಕಾಯಗಳಲ್ಲಿಯೂ ಜ್ಞಾನ ಇರೋದ್ರಿಂದ ಮನ ಆ ಜ್ಞಾನಕ್ಕೆ ಶರಣು ಹೋದರೆ ಸಾಕು, ಸಕಲ ಕಾಯಗಳಿಗೂ ಕೂಡ ಹೀಗೆ ಇರಲಿಕ್ಕೆ ಸಾಧ್ಯ ಆಗ್ತದೆ.
0: ಬಸವರಸ, ತಾವು ಗುರುದೇವ ಅನ್ನುವವನು ಕಾಯ ಉಳ್ಳವನಲ್ಲ ಅಂತ ಹೇಳಿದ್ರಿ, ಆದರೂ ಎಲ್ಲಿ ನೋಡಿದರು ಗುರುಗಳಿದ್ದಾರಲ್ಲ, ಅವರಿಗೆ ಹಲವಾರು ಜನ ಶಿಷ್ಯರಿದ್ದಾರೆ, ಮಠ ಆಶ್ರಮಗಳನ್ನು ಕಟ್ಕೊಂಡಿದ್ದಾರೆ, ಇವರು ಗುರುಗಳಲ್ವೇ ಹೇಗೆ?
2: ಇದು ಮನದ ಕೆಲಸ. ಮನ ತನುವಿಗೆ ಗುರುದೇವನ ವೇಷ ಧರಿಸಿ ಹಲವು ತನುಗಳನ್ನು ಶಿಷ್ಯರನ್ನಾಗಿ ಮಾಡಿಕೊಂಡು ಗುರುವೇಷದ ಮೂಲಕ ಮನ ತನುವಿನ ಜೊತೆ ಸುಖಿಸ್ತದೆ. ಮನ ಅನ್ನೋದು ಗುರು ಅಲ್ಲ, ಆ ಗುರುದೇವನಿಗೆ ಶಿಷ್ಯನಾಗುವನು ಕೂಡ ಶಿಷ್ಯ ಅಲ್ಲ. ಗುರುದೇವ ವೇಷಧಾರಿಯಲ್ಲ, ಶಿಷ್ಯ ಕೂಡ ವೇಷಧಾರಿಯಲ್ಲ.

0: ಕಾಯದಲ್ಲಿ ಅರಿವು ಅನ್ನುವಂಥ ಗುರುದೇವ ಇದ್ದಾನೆ, ಹಾಗೆಯೇ ಮನ ಅನ್ನುವ ಶಿಷ್ಯ ಕೂಡ ಇದ್ದಾನೆ. ಕಾಯವನ್ನು ಆವರಿಸಿದಂಥ ಮನ ಕಾಯದಲ್ಲಿಯೇ ಸಂಗಮವಾದಂಥ ಗುರುದೇವನನ್ನು ಹುಡುಕಲೇಬೇಕು. ಇದು ಮನದ ಕರ್ತವ್ಯ ಆಗಬೇಕು.
1: ಬಸವರಸರೇ, ಲೋಕದಲ್ಲಿ ಗುರು ಶಿಷ್ಯ ವರ್ಗ ಇದೆಯಲ್ಲ.
0: ಹಾಂ, ಗುರುವಾದಾತನು ಕೂಡ ಕಾಯದಲ್ಲಿಯೇ ಸಂಗಮವಾದಂಥ ಗುರುದೇವನನ್ನು ಹುಡುಕಲೇಬೇಕು. ಆ ಗುರುದೇವನ ದರ್ಶನ ಆದರೆ ಮಾತ್ರ ಮುಕ್ತಿ, ಇಲ್ಲದಿದ್ದರೆ ತನಗೆ ತಾನೇ ವಂಚನೆಗೆ ಒಳಗಾಗ್ತಾನೆ. ಗುರುದೇವ ವೇಷ ಧರಿಸಿ ಶಿಷ್ಯನನ್ನು ವಂಚಿಸೋದಿಲ್ಲ. ಗುರುವೇಷದ ಕಾಯವನ್ನು ಆವರಿಸಿದ ಮನ ತಾನಿದ್ದ ಕಾಯವನ್ನೇ ತಾನು ವಂಚಿಸಿಕೊಳ್ತದೆ. ಶಿಷ್ಯನ ಕಾಯ ಕೂಡ ವೇಷ ಧರಿಸಿದ ಗುರುದೇವನ ಕಾಯಕ್ಕೆ ಶಿಷ್ಯನಾಗಿ ತನ್ನನ್ನು ತಾನೇ ವಂಚಿಸಿಕೊಳ್ತದೆ.
1: ಹಾಗಾದರೆ ಈ ಶಿಕ್ಷಣ ಯಾಕೆ ಜಾರಿಗೆ ಬಂದಿಲ್ಲ ಬಸವರಸ?
0: ಜಾರಿಯಲ್ಲಿದೆ. ಪ್ರತಿ ಕಾಯವನ್ನು ಆವರಿಸಿದಂಥ ಮನ ಗುರುದೇವನನ್ನು ತಿಳಿದುಕೊಳ್ಳೋದ್ರಲ್ಲಿ ತಡ ಆಗ್ತಾ ಇದೆ. ತನಗೆ ತಾನೇ ಅರಿವಿನ ಆಚರಣೆಯಲ್ಲಿದ್ದವರು ಸಿಗ್ತಾರೆ, ಆದರೂ ಮನ ಹುಡುಕೋದಕ್ಕೆ ಇಚ್ಛೆ ಮಾಡೋದಿಲ್ಲ. ಈ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ ಅನ್ನೋದು ನಿಜ. ಆದರೂ ಆ ಪರಮಾತ್ಮನನ್ನು, ಅರಿವೆಂಬ ಗುರುದೇವನನ್ನು ನೆನೆವ ಮನವನ್ನು ಕಿರಿದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕತ್ತಲು ಬೃಹದಾಕಾರ ಆಗಿದ್ದರೂ ಬೆಳಗುವ ಜ್ಯೋತಿಯನ್ನು ಕಿರಿದು ಅನ್ಲಿಕ್ಕೆ ಬರೋದಿಲ್ಲ. ಆನೆ ದೊಡ್ಡದಿದ್ದರೂ ಕೂಡ ಅಂಕುಶವನ್ನು ಕಿರಿದು ಅನ್ಲಿಕ್ಕೆ ಬರೋದಿಲ್ಲ.
1: ಬಸವರಸರೇ, ತನುವಿನಲ್ಲಿ ಅರಿವಿದ್ರೂ ಅಜ್ಞಾನದ ಬಲವೇ ಹೆಚ್ಚಿದೆಯಲ್ಲ.
0: ತನುವಿನಲ್ಲಿ ಆನೆಯ ಬಲದ ಅಜ್ಞಾನ ತುಂಬಿದೆ, ಅಂಕುಶ ಗಾತ್ರದ ಅರಿವು ಇದೆ. ಅರಿವಿನ ಅಂಕುಶ ಅಜ್ಞಾನದ ಆನೆಗೆ ಬಳಕೆಯಾಗಬೇಕು, ಆಗ ಅರಿವು ಮಾತ್ರ ಉಳಿತದೆ. ಬೃಹದಾಕಾರದ ಕತ್ತಲು ಬೆಳಗುವ ಚಿಕ್ಕ ಜ್ಯೋತಿಯಲ್ಲಿ ಸಂಗಮ ಆಗಿ ಆ ಬೆಳಕೆ ಆದ ಹಾಗೆ ಮನ ಮತ್ತು ತನು ಅರಿವು ಅನ್ನೋ ಗುರುದೇವನಲ್ಲಿ ಸಂಗಮ ಆಗಿ ಕೂಡಲ ಸಂಗಯಿನೇ ತಾನಾಗಬೇಕು.
2: ಬಸವರಸ, ಈ ಹಿಂದೆ ಕಾಯ ಉಳ್ಳವನು ಗುರುದೇವನಲ್ಲ, ಕಾಯದಲ್ಲಿ ಇದ್ದವನು ಗುರುದೇವ ಅನ್ನೋ ವಿಷಯ ಪ್ರಸ್ತಾಪ ಆಗಿದ್ರೂ ಕೂಡ ಇಂದಿನ ಈ ವಿಷಯ ಈ ಸಭೆಯಲ್ಲಿ ಭಾಗವಹಿಸಿದ ಸಕಲ ಶರಣರ ಕಣ್ಣು ತೆರೆಯಿಸಿತು. ಬಸವಣ್ಣ, ನಿಮಗೆ ಶರಣು ಶರಣಾರ್ಥಿ.
0: ಹಾಗೆ ಹೇಳಬೇಡಿ ಅಕ್ಕ, ನಾನೇನಿದ್ರೂ ನಿಮ್ಮ ಆಶ್ರಯದಲ್ಲಿ ಬೆಳೆದವನು. ಈ ಸತ್ಸಂಗಕ್ಕೆ ನಿಮ್ಮ ಕೆಲಸದ ಅವಶ್ಯಕತೆ ಇದೆ. ಸಾಕಷ್ಟು ಶರಣೀಯರು ಜಾತಿ ಮತ ಪಂಥ ಕುಲ ಅನ್ನದೇ ಬರ್ತಾ ಇದ್ದಾರೆ. ಶರಣ ಶರಣೆಯರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಆದರೂ ಕೂಡ ಪಣ್ಯಾಂಗನೆಯರು ಅಂದರೆ ವೇಶ್ಯೆಯರು ಸತ್ಸಂಗಕ್ಕೆ ಬರ್ತಾ ಇಲ್ಲ. ತಾವು ಅವರನ್ನು ಕರೆತರುವ ಕೆಲಸದಲ್ಲಿ ನಿರತರಾಗಬೇಕು ಅಕ್ಕ.
2: ಆಗಲಿ ಬಸವಣ್ಣ, ಇದಕ್ಕಿಂತ ದೊಡ್ಡ ಕೆಲಸ ಬೇರೇನಿದೆ? ಇದನ್ನು ನಮ್ಮ ಭಾಗ್ಯ ಅಂತ ತಿಳಿತೇವೆ.
3: ಹಾ ಬಸವಣ್ಣನವರೇ, ನಮ್ಮ ತಾಯಿಯವರಿಗೆ ಇಂದು ತಾವು ಅತ್ಯುತ್ತಮವಾದ ಕೆಲಸವನ್ನೇ ಹೇಳಿದ್ದೀರಿ. ತಮಗೆ ಹಾಗೂ ಸಕಲ ಶರಣರಿಗೂ ಶರಣು ಶರಣಾರ್ಥಿ. ತಮ್ಮ ಮಾತು ಕೇಳಿ ಸಭೆಯಲ್ಲಿ ಸ್ವಲ್ಪ ಮಟ್ಟಿಗೆ ಗುಸುಗುಸು ಕೇಳಿಬಂತು. ಕಾಯವುಳ್ಳವನು ಯಾವ ಕಾಯಕದಲ್ಲಿದ್ದರೂ ಕೂಡ ಆ ಕಾಯದಲ್ಲಿ ಸಾಕ್ಷಾತ್ ಗುರುದೇವನೇ ಸಂಗಮ ಆಗಿದ್ದಾನೆ. ಮಾಡುವ ಕೆಲಸದಿಂದಾಗಿ ಕಾಯ ಜಾತಿಯ ಹಣೆಪಟ್ಟೆ ಹಚ್ಚಿಕೊಂಡಿದೆ. ಆಯಾ ವೃತ್ತಿಯಲ್ಲಿ ತೊಡಗಿದ ಕಾಯ ಯಾವುದಾದ್ರೇನು? ಆಯಾ ಕಾಯಗಳಲ್ಲಿ ಸಂಗಮವಾದ ಅರಿವಿನ ಶಿವನನ್ನು ನೋಡಬೇಕೇ ಹೊರತು ಆ ಕಾಯ ಅರಿವಿನ ಶಿವನ ಸಂಪತ್ತು ಅಂತ ತಿಳಿಬೇಕೇ ಹೊರತು ಕೆಲಸದಿಂದ ಜಾತಿ ಧರ್ಮ ಮತದಿಂದ ಹೆಣ್ಣೆಂದು ಗಂಡೆಂದು ಕಾಯಗಳನ್ನು ಗುರುತಿಸೋದು ಸರಿಯಲ್ಲ. ಇದು ಶರಣ ಧರ್ಮ, ಅರಿವಿನ ಧರ್ಮ. ಇವತ್ತಿನ ಸಭೆಯನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.
4: ಶರಣು ಶರಣಾರ್ಥಿ.

ಇದುವರೆಗೆ ಅರಿವೆಂಬ ಗುರುವಿಗೆ ಶರಣೆಂಬೆ, ಶರಣರ ಸತ್ಯಾನುಸಂಧಾನದ ಸರಣಿ ಪ್ರಸಾರವಾಯಿತು. ರಚನೆ ಬಸವರಾಜ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ದೇವಿನಬೆಂಜೆ.

0: ಹಡಪದ ಅಪ್ಪಣ್ಣ, ದಿ ವಿಜಯರಾಜೇಂದ್ರ, ಅಕ್ಕ ಮಹಾದೇವಿ, ಶ್ರೀದೇವಿ, ಚನ್ನಬಸವಣ್ಣ, ವೆಂಕಟೇಶ್ ಹೂಗಾರ್. ಶೀರ್ಷಿಕೆ ಗೀತೆ ಹಾಡಿದವರು ಮೌನೇಶ್ ಕುಮಾರ್ ಛಾವಣಿ. ಬಸವಣ್ಣನ ಪಾತ್ರವಹಿಸಿ ಈ ಸರಣಿಯನ್ನು ನಿರ್ದೇಶಿಸಿದವರು ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. ಇಲ್ಲಿ ಎಲುಬು ಕೀಲಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆ ದೊರೆಯುತ್ತದೆ. ಇಲ್ಲಿ ಟ್ರಾಮಾ ಸೆಂಟರ್, ಸಿಟಿ ಸ್ಕ್ಯಾನ್, ನ್ಯೂರೋ ಮೈಕ್ರೋಸ್ಕೋಪ್, ಬ್ರೇವ್ ಸರ್ಜರಿ, ಸ್ಪೈನ್ ಸರ್ಜರಿ, ನೀ ಸರ್ಜರಿ, ಲ್ಯಾಪ್ರೋಸ್ಕೋಪಿ, ಕೆಲನೋಸ್ಕೋಪಿ ಸೇರಿದಂತೆ ಎಲ್ಲ ರೀತಿಯ ಸೌಲಭ್ಯಗಳು ಇಲ್ಲಿ ದೊರೆಯುತ್ತವೆ. ವೈದ್ಯಕೀಯ ವಿಭಾಗ, ಶಸ್ತ್ರಚಿಕಿತ್ಸೆ, ಒಬಿಜಿ, ಸ್ತ್ರೀರೋಗ ವಿಭಾಗ ಸೇರಿದಂತೆ ಅನೇಕ ರೀತಿಯ ಚಿಕಿತ್ಸೆ ವಿಭಾಗಗಳು ಇಲ್ಲಿವೆ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:55 ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಕೃಷ್ಣಪ್ರಸಾದೋಪಾಧ್ಯಾಯ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದೆಹಲ್ಯಾಂ ಸೈಪ್ರಸ್ ದೇಶಸ್ಯ ರಾಷ್ಟ್ರಪತಿನ ನಿಕೋಸ್ ಕ್ರಿಸ್ಟೋಡಾಲಿಡ್ಸ್ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ. ಶ್ರೀ ಕ್ರಿಸ್ಟೋಡಾಲಿಡ್ಸ್ ಇತ್ಯಶಃ ಹ್ಯಃ ನವದೆಹಲಿಂ ಪ್ರಾಪ್ತವಾನ್. ವಿಮಾನಸ್ಥಾನಕ್ಕೆ ಕೇಂದ್ರೀಯ ಮಾರ್ಗ ಪರಿವಹನ ರಾಜಮಾರ್ಗ ರಾಜ್ಯಮಂತ್ರಿ ಅಜಯ್ ಟಮ್ಟಾ ಇತ್ಯನೇನ ತಸ್ಯ ಸ್ವಾಗತಂ ಕೃತಂ. ಸಹ ಮುಂಬೈನಗರಂ ಅಪಿ ಗತವಾನ್. ಪ್ರಧಾನಮಂತ್ರಿ ಮೋದಿ, ಸೈಪ್ರಸ್ ದೇಶಸ್ಯ ರಾಷ್ಟ್ರಪತಿ ಚ ಪರಸ್ಪರ ಹಿತಸ್ಯ ವಿಭಿನ್ನೇಷು ಕ್ಷೇತ್ರೇಷು ದ್ವಿಪಾಕ್ಷಿಕ ಸಹಕರಣಂ ಸುದೃಢಂ ಕರ್ತುಂ ಚರ್ಚಾಂ ಕರಿಷ್ಯತಃ. ವಾರ್ತಾಯಾಃ ಅನಂತರಂ ಅನೇಕೇಷು ಸಂಧಿಪತ್ರೇಷು ಹಸ್ತಾಕ್ಷರಾಣಿ ವಿನಿಮಯಂಚ ಭವಿಷ್ಯತಿ. ಶ್ರೀ ಮೋದಿ ಅತಿಥಿವಿಶೇಷಸ್ಯ ಸಮ್ಮಾನಾರ್ಥಂ ಭೋಜಸ್ಯ ಆಯೋಜನಂ ಕರಿಷ್ಯತಿ. ಸೈಪ್ರಸ್ ದೇಶಸ್ಯ ರಾಷ್ಟ್ರಪತಿಃ ಅದ್ಯ ಸಾಯಂಕಾಲೆ ರಾಷ್ಟ್ರಪತಿ ಭವನೆ ರಾಷ್ಟ್ರಪತಿನಾ ದ್ರೌಪದಿ ಮುರ್ಮು ಇತ್ಯನೆಯಾ ಸಹಾಪಿ ಮಿಲಿಷ್ಯತಿ. ಕೇಂದ್ರೀಯ ವಾಣಿಜ್ಯೋದ್ಯೋಗ ಮಂತ್ರಿ ಪಿಯೂಷ ಗೋಯಲಃ ಅದ್ಯ ಅವದತ್ ಯತ್ ವಿಶ್ವಂ ಭಾರತದೇಶಂ ವಿಶ್ವಸನೀಯ ಸಹಭಾಗಿ ರೂಪೇಣ ಪಶ್ಯತೀತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಯಸ್ಯ ಪಂಚರಾಷ್ಟ್ರಾಣಾಂ ಯಾತ್ರಾಯಾಃ ವಿಷಯೆ ನವದೆಹಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ಶ್ರೀ ಗೋಯಲಃ ಅವದತ್ ಯತ್ ಇಯಂ ಯಾತ್ರಾ ಸಮಾಜಸ್ಯ ಪ್ರತ್ಯೇಕ ವರ್ಗಾಯ ಲಾಭಸ್ಯ ಪ್ರತ್ಯಾಭೂತಿಂ ಕರೋತೀತಿ. ಸಹ ಅವದತ್ ಯತ್ ಪ್ರಧಾನಮಂತ್ರಿಮಂಡಲಸ್ಯ ಭ್ರಮಣೇನ ಪ್ರತೀಯತೆ ಯತ್ ಭಾರತಂ ವೈಶ್ವಿಕಸ್ತರೆ ದೃಢತಯಾ ಸ್ಥಿತಂ ಅಸ್ತಿತಿ. ಸಹ ಏಕಸ್ಯ ಪ್ರಶ್ನಸ್ಯೋತ್ತರೆ ಅವದತ್ ಯತ್ ರಾಹುಲ ಗಾಂಧಿನಃ ನಕಾರಾತ್ಮಕ ರಾಜನೀತೇ ಕಾರಣಾತ್ ಜನಾಃ ನಿರ್ವಾಚನೆ ಕಾಂಗ್ರೆಸೇತಿ ದಲಂ ನಿರಾಕೃತವಂತಃ. ಪಶ್ಚಾತ್ ಅನ್ಯಸ್ಮಿನ್ ಕಾರ್ಯಕ್ರಮೆ ಶ್ರೀ ಗೋಯಲಃ ಅವದತ್ ಯತ್ ಭಾರತಂ ಅಮೆರಿಕಾಂಚ ಸ್ವಾಭಾವಿಕ ಸಹಭಾಗಿ ರೂಪೇಣ ಕಾರ್ಯಂ ಕುರುವಂತೌ ಸ್ತಃ. ಪ್ರೌದ್ಯೋಗಿಕೀ ನವಾನ್ವೇಷಣಂ ರಕ್ಷಾ ಡಿಜಿಟಲ್ ದತ್ತಾಂಶ ಕೇಂದ್ರಾಣಿ ಕ್ವಾಂಟಂ ಕಂಪ್ಯೂಟಿಂಗ್ ಅಥ ಚಿಕಿತ್ಸೋಪಕರಣಾದಿಷು ಕ್ಷೇತ್ರೇಷು ಪರಸ್ಪರಂ ಪೂರಕರೂಪೇಣ ಕಾರ್ಯಂ ಕುರುತಶ್ಚೇತಿ. ಅಷ್ಟಮಃ ಭಾರತ ಫ್ರಾನ್ಸ್ ಸಮುದ್ರೀಯ ಸಹಕಾರ ಸಂವಾದಃ ಬುಧವಾಸರೆ ಪ್ಯಾರಿಸ್ ನಗರೆ ಆಯೋಜಿತಃ. ಚರ್ಚಾಯಾಂ ಅವೈಧ ಸಮುದ್ರೀಯ ಗತಿವಿಧೀನಾಂ ಪ್ರತಿರೋಧಾಯ ಪರಿಚಾಲನ ಸಹಕಾರಂ ಸುದೃಢಂ ಕರ್ತುಂ ಉಭಯೋಃ ದೇಶಯೋಃ ಸಹಭಾಗಿತ್ವ ಪ್ರತಿಬದ್ಧತಾಂ ಪ್ರತಿ ಅವಧಾನಂ ದತ್ತಂ. ಸಶಸ್ತ್ರ ಲುಂಠನ, ಸಾಗರೀಯ ಆತಂಕವಾದ, ಮಾದಕ ದ್ರವ್ಯಾಣಾಂ ಕ್ರಯ ವಿಕ್ರಯಣಂ, ಅವೈಧಂ ಅನಿರ್ದಿಷ್ಟಂ ಅಥ ಅನಿಯಂತ್ರಿತ ಮತ್ಸ್ಯಪಾಲನಂ ಅಪಿ ಚ ಅನ್ಯಾನಿ ಸಾಗರೀಯ ಸಂಕಟಾನಿ ಚಾಪಿ ಚರ್ಚಿತಾಃ. ಕೋಲ್ಕತ್ತಾ ಉಚ್ಚ ನ್ಯಾಯಾಲಯನ ಆರ್ ಜಿ ಕರ್ ಚಿಕಿತ್ಸಾ ಮಹಾವಿದ್ಯಾಲಯ ಬಲಾತ್ಕಾರ ಹತ್ಯಾ ಪ್ರಕರಣಸ್ಯ ಅನ್ವೇಷಣಾರ್ಥಂ ವಿಶೇಷ ಅನ್ವೇಷಣ ದಳಸ್ಯ ಸ್ಥಾಪನಾ ಕೃತಾಸ್ತಿ. ತ್ರಿಸದಸ್ಯೀಯಸ್ಯ ಎಸ್ಐಟಿ ಇತ್ಯಸ್ಯ ನೇತೃತ್ವಂ ಕೇಂದ್ರೀಯಾನ್ವೇಷಣ ವಿಭಾಗಸ್ಯ ಪೂರ್ವಕ್ಷೇತ್ರಸ್ಯ ಸಂಯುಕ್ತ ನಿದೇಶಕಃ ಭವಿಷ್ಯತಿ. ನ್ಯಾಯಾಲಯಃ ಜೂನ್ ಮಾಸಸ್ಯ 25 ದಿನಾಂಕಾತ್ ಪೂರ್ವಂ ಸ್ವಪ್ರತಿವೇದನಂ ದಾತುಂ ದಲಂ ಆದಿಷ್ಟವಾನ್. ಎನ್ಇಇಟಿ ಪರೀಕ್ಷಾಪತ್ರ ಸ್ರಾವ ಪ್ರಕರಣಸ್ಯ ಪ್ರಮುಖ ವಿಕಾಸೆ ಲಾತೂರನಗರಸ್ಯ ಬಾಲರೋಗ ಚಿಕಿತ್ಸಕಃ ಡಾಕ್ಟರ್ ಮನೋಜ ಶಿರುರೆ ಇತ್ಯೇಷಃ ಕೇಂದ್ರೀಯಾನ್ವೇಷಣ ವಿಭಾಗೇನ ಗೃಹೀತಃ ಇತಿ ಕಥ್ಯತೆ. ಸೂತ್ರಾನುಗುಣಂ ಡಾಕ್ಟರ್ ಶಿರುರೆ ಇತ್ಯೇಷಃ ಸ್ವಪುತ್ರ್ಯೈ NEET परीक्षायाः प्रश्नपत्रम् अकृणोदिति अन्वेषणसंस्थाः शङ्कयन्ति. एकोनविंशत्युत्तर द्विसहस्रतमवर्षस्य पुलवामा आतंकवाद आक्रमणस्य सूत्रधारत्वेन विश्वसितः हमजा बुरहान नामकः आततायी पाकिस्तान अधिकृत काश्मीरे अज्ञात भुशुण्डिधारिभिः नरकं प्रति प्रयातितः. भारतीय ऋतुविज्ञान विभागेन श्वः उत्तरप्रदेशे मध्यप्रदेशे विदर्भप्रदेशे च उष्णतरङ्गा तीव्रतर उष्णतरङ्गस्य स्थितिः भविष्यतीति मत्वा रक्तसूचना घोषिता. दिल्ली हरियाणा चण्डीगढ़ तटीय आन्ध्रप्रदेशे अपि एतादृशी स्थितिः भवितुमर्हति. आईपीएल क्रिकेट क्रीडा चक्रे गुजरात टाइटन्स इति दलेन गतरात्रौ अहमदाबाद नगरस्य नरेन्द्र मोदी क्रीडांगणे चेन्नई सुपर किंग्स दलम् एकोननवतिः धावनांकैः पराजितम्. गुजरात टाइटन्स इत्यनेन स्थापितस्य 30-200 धावनांकानां लक्ष्यस्य अनुसरणं कुर्वत् चेन्नई सुपर किंग्स इति दलं प्रायः मध्य चतुर्दश कन्दुक क्षेपण चक्रेषु 40-100 धावनांकान्येव विरचयत् इति वार्ताः.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ.

ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712 ವೆಬ್ಸೈಟ್ gmu.ac.in.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 7:02 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆ. 7:05 ಪ್ರದೇಶ ಸಮಾಚಾರ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ನವಜೀವನಕ್ಕೆ ನವಚೇತನಕ್ಕೆ ನೀಡಲು ಬಂದಿದೆ ಹಬ್ಬದ ಕಾಳಿಗೆ.
4: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
5: ಅಮ್ಮ ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
6: ನೀನ್ ಮಾಡಿದ್ದು ನೀನೇ ತಿನ್ನು.
7: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನ

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 6ನೇ ಆವೃತ್ತಿಯ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಬೆಂಗಳೂರಿನಲ್ಲಿ ಸಂಪನ್ನ. 50,000 ಅಧಿಕ ವನವಾಸಿ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡದ ಮಾವು ಬೆಳೆಗಾರರ ಬಳಗದಿಂದ ಸಾವಯವ ಮಾವು ಮೇಳ. ಆಕಾಶವಾಣಿಗೆ 90, ಆಕಾಶವಾಣಿ ಮೈಸೂರು ಕೇಂದ್ರದ ಬಾನುಲಿ ಬರವಣಿಗೆ ಕಾರ್ಯಾಗಾರ ಯಶಸ್ವಿ. ಈಗ ವಾರ್ತೆಗಳ ವಿವರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೇಶದ ವಿವಿಧ ರಾಜ್ಯಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಸಂಪನ್ನಗೊಳ್ಳಲಿದೆ. ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರ ಸೇರಿದಂತೆ ದೇಶದ ವಿವಿಧ 9 ಇಸ್ರೋ ಕೇಂದ್ರಗಳಲ್ಲಿ ಯುವ ವಿಜ್ಞಾನಿ ಕಾರ್ಯಕ್ರಮ ಯುವಿಕಾದಡಿ 9ನೇ ತರಗತಿ ಉತ್ತೀರ್ಣರಾದ 1,320 ವಿದ್ಯಾರ್ಥಿಗಳಿಗೆ ಕಳೆದ 5 ಆವೃತ್ತಿಗಳಲ್ಲಿ 2 ವಾರಗಳ ವಸತಿ ಸಹಿತ ತರಬೇತಿ ನೀಡಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಯುವಿಕಾ ಕುರಿತು ಮಾಹಿತಿ ನೀಡಿದ್ದಾರೆ ಇಸ್ರೋದ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಬಿಆರ್ ನಾಗೇಂದ್ರ.
1: ಭಾರತದ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳ 450 ವಿದ್ಯಾರ್ಥಿಗಳಿಗೆ ಈಗ ತರಬೇತಿಯನ್ನು ಕೊಡಲಾಗ್ತಿದೆ. ಕ್ಯಾಚ್ ದೆಮ್ ಯಂಗ್, ಚಿಕ್ಕ ವಯಸ್ಸಿನಲ್ಲಿಯೇ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸೂಕ್ತ ಅವಕಾಶವನ್ನು ನೀಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಭಾರತದ ಪ್ರತಿ ರಾಜ್ಯದಿಂದಲೂ ಸುಮಾರು 10-15 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ದೇಶದ ವಿವಿಧೆಡೆ ಇರುವ 9 ಇಸ್ರೋ ಕೇಂದ್ರಗಳಲ್ಲಿ ಒಟ್ಟು 450 ವಿದ್ಯಾರ್ಥಿಗಳಿಗೆ ಈ ವರ್ಷ ಯುವಿಕಾ ತರಬೇತಿಯನ್ನು ನೀಡಲಾಗ್ತಿದೆ. ಬೆಂಗಳೂರಿನಲ್ಲಿರುವ ಯುಆರ್ ರಾವ್ ಉಪಗ್ರಹ ಕೇಂದ್ರವು ಇಸ್ರೋ ಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿದೆ. ಪ್ರಸ್ತುತ ವರ್ಷದಲ್ಲಿ ಈ ಕೇಂದ್ರವು ಅಸ್ಸಾಂ, ಬಿಹಾರ್, ಕರ್ನಾಟಕ ರಾಜ್ಯಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶವಾದ ದಾದ್ರಾ, ನಗರ್ ಹವೇಲಿ, ದಮನ್ ದಿಯು ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಯುವಿಕಾ ತರಬೇತಿಯನ್ನು ನೀಡುತ್ತಿದೆ. ಯುವಿಕಾ ಕಾರ್ಯಕ್ರಮದಲ್ಲಿ ಬಾಹ್ಯಾಕಾಶ ವಿಜ್ಞಾನ ಹಾಗೂ ತಂತ್ರಜ್ಞಾನ, ಉಪಗ್ರಹ ಹಾಗೂ ರಾಕೆಟ್ಗಳ ಬಗ್ಗೆ ತರಗತಿಗಳನ್ನು ನಡೆಸಲಾಗುತ್ತದೆ. ಇಸ್ರೋ ಸಂಸ್ಥೆಯ ವಿವಿಧ ಪ್ರಯೋಗಾಲಯಗಳಿಗೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಹೇಗೆ ಸಂಶೋಧನೆಗಳನ್ನು ನಡೆಸಲಾಗುತ್ತದೆ, ಉಪಗ್ರಹ ಹಾಗೂ ರಾಕೆಟ್ಗಳನ್ನು ನಿರ್ಮಿಸುವ ವಿಧಾನವನ್ನ ಪ್ರತ್ಯಕ್ಷವಾಗಿ ವಿದ್ಯಾರ್ಥಿಗಳಿಗೆ ತೋರಿಸಲಾಗುತ್ತದೆ. ವಿಜ್ಞಾನದ ಹಲವು ಪ್ರಯೋಗಗಳನ್ನ ಮೂಲ ವೈಜ್ಞಾನಿಕ ಸಿದ್ಧಾಂತಗಳ ಬಗ್ಗೆ ವಿವರಿಸಲಾಗುತ್ತದೆ. ಖ್ಯಾತ ಹಿರಿಯ ವಿಜ್ಞಾನಿಗಳು ಹಾಗೂ ಅಂತರಿಕ್ಷ ಯಾನಿಗಳೊಡನೆ ವಿದ್ಯಾರ್ಥಿಗಳ ಸಂವಾದ ನಡೆಸಲಾಗುತ್ತದೆ.
0: ರಾಜ್ಯದ ಅರಣ್ಯ ಮತ್ತು ಅರಣ್ಯದಂಚಿನಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಸಮುದಾಯಗಳ 50,000 ಅಧಿಕ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಸಲು 269 ಕೋಟಿ ರೂಪಾಯಿ ವಿನಿಯೋಗಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗಾಗಿ 34 ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳನ್ನು ಆರಂಭಿಸಲಾಗಿದೆ. ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ 73,982 ವಿದ್ಯಾರ್ಥಿಗಳಿಗೆ 176 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆವರಣದಲ್ಲಿ 200 ಹಾಸಿಗೆಗಳ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು 100 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಿಸಲು ಸಚಿವ ಸಂಪುಟ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಎಚ್ಕೆ ಪಾಟೀಲ್ ಮಾಹಿತಿ ನೀಡಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಎನ್ಜಿಇಎಫ್ ಲಿಮಿಟೆಡ್ ಸಂಸ್ಥೆಗೆ ನೀಡಿದ ದುಡಿಯುವ ಬಂಡವಾಳ ರೂಪದ ಸಾಲ 2 ಕೋಟಿ ರೂಪಾಯಿಗಳು ಮತ್ತು ಅದರ ಮೇಲಿನ ಬಡ್ಡಿ 4 ಕೋಟಿ ರೂಪಾಯಿ ಸೇರಿ ಒಟ್ಟು 6 ಕೋಟಿ ಹಾಗೂ 10 ಕೋಟಿ ರೂಪಾಯಿಗಳ ಬಡ್ಡಿರಹಿತ ಸಾಲವನ್ನು ಇಕ್ವಿಟಿಯಾಗಿ ಪರಿವರ್ತಿಸಲು ಸಂಪುಟ ಸಭೆ ನಿರ್ಧರಿಸಿದೆ. ಪಾರಿಸರಿಕ ವ್ಯವಸ್ಥೆ, ವನ್ಯಜೀವಿ ಮತ್ತು ನೈಸರ್ಗಿಕ ಆವಾಸ ಸ್ಥಾನಗಳ ರಕ್ಷಣೆಯ ಪ್ರಾಮುಖ್ಯತೆ ಬಗ್ಗೆ ಜನಜಾಗೃತಿ ಮೂಡಿಸುವ ದಿನವೆಂದು ವಿಶ್ವಸಂಸ್ಥೆ ಮೇ 22ನ್ನು ಜಾಗತಿಕ ಜೀವವೈವಿಧ್ಯ ದಿನವೆಂದು ಘೋಷಿಸಿದೆ. ಜಾಗತಿಕ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯನಿರ್ವಹಿಸುವುದು ಎಂಬ ಧ್ಯೇಯದೊಂದಿಗೆ ಸಮುದಾಯ ಸಂಚಾಲಿತ ಸಣ್ಣ ಪ್ರಯತ್ನಗಳ ಮೇಲೆ ಜಾಗತಿಕ ಸಂರಕ್ಷಣಾ ಗುರಿಗಳ ಯಶಸ್ಸು ಹೆಚ್ಚು ಅವಲಂಬಿತವಾಗಿದೆ ಎಂಬುದನ್ನು ಸಾರುವ ದಿನ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಮಾವು ಬೆಳೆಗಾರರ ಬಳಗ ಬೆಳೆಗಾರರಿಂದ ಬಳಕೆದಾರರಿಗೆ ಎಂಬ ಧ್ಯೇಯದೊಂದಿಗೆ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದಲ್ಲಿ ಸಾವಯವ ಮಾವು ಮೇಳವನ್ನು ಕಳೆದ 1ನೇ ತಾರೀಖಿನಿಂದ ಆರಂಭಿಸಿದೆ. ರಾಸಾಯನಿಕ ಮುಕ್ತ ಉತ್ತಮ ಗುಣಮಟ್ಟದ ಹಾಗೂ ನೈಸರ್ಗಿಕವಾಗಿ ಮಾಗಿಸಿದ ಹಣ್ಣುಗಳನ್ನು ಸ್ವತಃ ಮಾವು ಬೆಳೆಗಾರರೇ ನೇರವಾಗಿ ಮಾರಾಟಕ್ಕೆ ಅಣಿಗೊಳಿಸಿದ್ದಾರೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಮಾವು ಕೃಷಿಕ ಹಾಗೂ ಧಾರವಾಡದ ಮಾವು ಬೆಳೆಗಾರರ ಬಳಗದ ಗೌರವಾಧ್ಯಕ್ಷ ಡಾ ರಾಜೇಂದ್ರ ಪೋದ್ದಾರ್.
5: ಧಾರವಾಡದ ಮಾವು ಬೆಳೆಗಾರ ಬಳಗದ ವತಿಯಿಂದ ಮಾವಿನ ಹಣ್ಣಿನ ಮಾರಾಟದ ಪ್ರಯತ್ನದ ಭಾಗವಾಗಿ May 1ನೇ ತಾರೀಖಿನಿಂದ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದಲ್ಲಿ ನೇರ ಮಾರಾಟವನ್ನು ಪ್ರಾರಂಭ ಮಾಡಿದ್ವಿ. ಬೆಳೆಗಾರರಿಂದ ಬಳಕೆದಾರರಿಗೆ ಅಂತ ಒಂದು ಘೋಷವಾಕ್ಯದೊಂದಿಗೆ ಕಳೆದ 4 ವರ್ಷದಿಂದ ಮಾಡ್ತಾ ಇದೀವಿ. ಸುಮಾರು 8-10 ಬೆಳೆಗಾರರು ಸಾವಯವವಾಗಿ ಯಾವುದೇ ರಸಾಯನಿಕ ಬಳಸದೆ ಅವನ್ನು ಮಾಗಿಸಿ ಹಣ್ಣುಗಳನ್ನು ಮಾರಾಟ ಮಾಡುವಂತ ವ್ಯವಸ್ಥೆ ಮಾಡಿದೆವು. ವೈಜ್ಞಾನಿಕ ಪದ್ಧತಿ ಆಧಾರದ ಮೇಲೆ ಉತ್ಪಾದನೆ ಮಾಡಿ ಅದನ್ನು ರಾಸಾಯನಿಕ ರಹಿತವಾಗಿ ಮಾಗಿಸಿ ಮಾರಾಟ ಮಾಡೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಈ ಹಣ್ಣು ಉತ್ತಮ, ಅದಕ್ಕೆ ತಾವು ಹೆಚ್ಚಿನ ಬೆಲೆ ಕೊಡಲಿ ಅಂತ ನಮ್ಮ ವಿನಂತಿ ಇದೆ. ಇದು ಕೇವಲ ಮಾರಾಟ ವ್ಯವಸ್ಥೆ ಅಲ್ಲ, ಇದು ವಿನ್ ವಿನ್. ಬೆಳೆಗಾರಿಗೂ ಒಳ್ಳೆಯದಾಗಬೇಕು ಮತ್ತು ಬಳಕೆದಾರಿಗೂ ಆರೋಗ್ಯಪೂರ್ಣವಾದ ಹಣ್ಣು ಸಿಗಬೇಕಂತ ಉದ್ದೇಶದಿಂದ, ರೈತರಿಗೆ ಲಾಭ ಕೂಡ ಆಗಲಿ ಅಂತ ಉದ್ದೇಶದಿಂದ ಈ ನೇರ ಮಾರಾಟ ವ್ಯವಸ್ಥೆಯನ್ನು ನಾವು ಪ್ರಾರಂಭ ಮಾಡಿದೀವಿ. ರೈತರ ವಿಶೇಷವಾಗಿ ಮಾವು ಬೆಳೆಗಾರರ ಪರಿಶ್ರಮಕ್ಕೆ ಮತ್ತು ಪ್ರಯತ್ನಕ್ಕೆ ತಾವು ಸಹಾಯ ಸಹಕಾರ ನೀಡಿ ಉತ್ತೇಜನಕಾರಿಯಾದ ಬೆಲೆ ಕೊಟ್ಟು ಹಣ್ಣನ್ನು ಖರೀದಿ ಮಾಡಿ ರೈತರಿಗೆ ಒಂದು ಅಭಯಹಸ್ತ ನೀಡಿದಂಗೆ ಆಗ್ತದೆ. ಧನ್ಯವಾದಗಳು.
0: ಆಕಾಶವಾಣಿ 90 ಹಿನ್ನೆಲೆ ಆಕಾಶವಾಣಿ ಮೈಸೂರು ಕೇಂದ್ರ ಮಂಡ್ಯದ ಕೆವಿಎಸ್ ಭವನದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಆಯೋಜಿಸಿತ್ತು. ವಿಶ್ರಾಂತ ಪ್ರಾಂಶುಪಾಲರಾದ ಡಾ ಲೀಲಾ ಅಪ್ಪಾಜಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಬಾನುಲಿ ನಾಟಕಗಳು ಕುರಿತು ಜಿ ಶಾಂತಕುಮಾರ್, ವಿಶೇಷ ರೂಪಕ ಮತ್ತು ಸಾಕ್ಷ್ಯಚಿತ್ರ ಕುರಿತು ಬಿ ದಿಗ್ವಿಜಯ್ ಹಾಗೂ ಚಿಂತನ ಮತ್ತು ಭಾಷಣಗಳ ಕುರಿತು ಮೈಸೂರು ಉಮೇಶ್ ಬಾನುಲಿ ಬರವಣಿಗೆ ಕಾರ್ಯಾಗಾರ ನಡೆಸಿಕೊಟ್ಟರು. ಮೈಸೂರು, ಚಾಮರಾಜನಗರ, ಮಂಡ್ಯ ಜಿಲ್ಲೆಗಳ ಕವಿಗಳು ಕವಿತೆ ವಾಚಿಸಿದರು. ಆಕಾಶವಾಣಿ ಮೈಸೂರು ಕೇಂದ್ರದ ಸಹಾಯಕ ನಿರ್ದೇಶಕ ಮಂಜುನಾಥ್ ಎನ್ ಬೇದ್ರೆ ಹಾಗೂ ಕಾರ್ಯಕ್ರಮ ನಿರ್ವಾಹಕ ಎನ್ ಕೇಶವಮೂರ್ತಿ ಕಾರ್ಯಾಗಾರ

0: ಸಂಯೋಜಿಸಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಹುತಾತ್ಮ ದಿನದ ಅಂಗವಾಗಿ ಭಯೋತ್ಪಾದನಾ ವಿರೋಧಿ ದಿನದ ಪ್ರಮಾಣವಚನ ಸ್ವೀಕಾರವನ್ನು ರಾಜ್ಯದ ಎಲ್ಲ ಜಿಲ್ಲಾಡಳಿತಗಳು ಕೈಗೊಂಡ ವರದಿಗಳು ಬಂದಿವೆ. ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರಕ್ಕೆ ಇಂದಿನಿಂದ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆ ತ್ಯಾವರೆಕೊಪ್ಪದ ಹುಲಿ ಸಿಂಹಧಾಮದ ಸಫಾರಿ ವೀಕ್ಷಣೆಗೆ ಮಂಗಳವಾರ 26ರಂದು ಅವಕಾಶ ಕಲ್ಪಿಸಲಾಗಿದೆ. ಆಕಾಶವಾಣಿ ಕಲಬುರಗಿ ಕೇಂದ್ರ ಇಂದು ಬೆಳಗ್ಗೆ 11 ಗಂಟೆಗೆ ಕಲ್ಯಾಣವಾಣಿ ಕಾರ್ಯಕ್ರಮದಲ್ಲಿ ಪೊಲೀಸ್ ಆಯುಕ್ತ ಡಾ ಎಸ್ ಡಿ ಶರಣಪ್ಪ ಅವರ ನೇರ ಫೋನ್ಇನ್ ಕಾರ್ಯಕ್ರಮ ಏರ್ಪಡಿಸಿದೆ. ಜುಲೈ 11ರಂದು ರಾಜ್ಯದ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಆಯೋಜಿತವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 6ನೇ ಆವೃತ್ತಿಯ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಬೆಂಗಳೂರಿನಲ್ಲಿ ಸಂಪನ್ನ. 50,000ಕ್ಕೂ ಅಧಿಕ ವನವಾಸಿ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡದ ಮಾವು ಬೆಳೆಗಾರರ ಬಳಗದಿಂದ ಸಾವಯವ ಮಾವು ಮೇಳ. ಆಕಾಶವಾಣಿಗೆ 90, ಆಕಾಶವಾಣಿ ಮೈಸೂರು ಕೇಂದ್ರದ ಬಾನುಲಿ ಬರವಣಿಗೆ ಕಾರ್ಯಾಗಾರ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ.
3: ಓದುತ್ತಿರುವವರು ಈರಣ್ಣ ಕರ್ಲಿ. ರಾಯಚೂರು ವಿಮಾನ ನಿಲ್ದಾಣ ಕಾಮಗಾರಿ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಭೇಟಿ ಪರಿಶೀಲನೆ. ಜಿಲ್ಲಾಧಿಕಾರಿಗಳಾದ ಪೂವಿತಾ ಎಸ್ ಅವರು May 21 ಸಂಜೆ 4 ಗಂಟೆಗೆ ರಾಯಚೂರು ನಗರದ ಹೊರವಲಯದ ಎರಮರ್ಸ್ ಬಳಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ ವಿಮಾನ ನಿಲ್ದಾಣದ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಪ್ರಗತಿಯ ಬಗ್ಗೆ ಸಮಗ್ರ ಪರಿಶೀಲನೆ ನಡೆಸಿದರು. ಮೊದಲಿಗೆ ವಿಮಾನ ನಿಲ್ದಾಣ ರನ್ವೇ ಕಾಮಗಾರಿಯ ವೀಕ್ಷಣೆ ನಡೆಸಿ ಕಾಮಗಾರಿಯ ಪ್ರಗತಿಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಒಟ್ಟು 1.7 ಕಿಲೋಮೀಟರ್ ಉದ್ದದ ರನ್ವೇ ಪೈಕಿ ಇದುವರೆಗೆ 850 ಮೀಟರ್ನಷ್ಟು ರನ್ವೇ ಮರಂ ಹಾಕಿದ್ದು ಬಾಕಿ ಕಾಮಗಾರಿ ಪ್ರಗತಿ ಹಂತದಲ್ಲಿದೆ ಎಂದು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಬಳಿಕ ಜಿಲ್ಲಾಧಿಕಾರಿಗಳು ಪ್ಯಾಸೆಂಜರ್ ಟರ್ಮಿನಲ್ ಬಿಲ್ಡಿಂಗ್ಗೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಕಟ್ಟಡಕ್ಕೆ ಈಗಾಗಲೇ ಕಾಲಂ ಮತ್ತು ಛತ್ ಹಾಕಿದ್ದು ಈಗ ರೂಪ್ ಟ್ರಸ್ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಇದೇ ವೇಳೆ ಎಲೆಕ್ಟ್ರಿಕಲ್ ಸಬ್ಸ್ಟೇಷನ್ ಬಿಲ್ಡಿಂಗ್ 1 ಮತ್ತು ಬಿಲ್ಡಿಂಗ್ 2ರ ಕಾಮಗಾರಿಗಳ ಬಗ್ಗೆ ಸಹ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿದರು. ಒಟ್ಟು 12 ಸೆಕ್ಯೂರಿಟಿ ವಾಚ್ ಟವರ್ ಪೈಕಿ ಇದೀಗ 8 ಟವರ್ಗಳ ನಿರ್ಮಾಣ ಕಾರ್ಯವು ಹಂತದಲ್ಲಿದೆ. ವಿಮಾನ ನಿಲ್ದಾಣದ ಕಾಂಪೌಂಡ್ ಒಳಭಾಗದಲ್ಲಿನ ಆಂತರಿಕ ರಸ್ತೆಗಳ ನಿರ್ಮಾಣ ಕಾಮಗಾರಿಯೂ ಸಹ ಪ್ರಗತಿಯಲ್ಲಿದೆ. ವಿಮಾನ ನಿಲ್ದಾಣದ ಒಟ್ಟು 8 ಮೀಟರ್ ಕಾಂಪೌಂಡ್ ನಿರ್ಮಾಣ ಕಾರ್ಯವು ಈಗಾಗಲೇ ಪೂರ್ಣಗೊಂಡಿದೆ ಎಂದು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿದರು. ವೇಗ ನೀಡಲು ಸೂಚನೆ. ವಿಮಾನ ನಿಲ್ದಾಣ ಕಾಮಗಾರಿಯನ್ನು ವೇಗಗೊಳಿಸಿ ಬಾಕಿ ಉಳಿಸಿದ ಎಲ್ಲ ಕಾರ್ಯಗಳನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ಇದೇ ವೇಳೆ ಜಿಲ್ಲಾಧಿಕಾರಿಗಳು ಸಂಬಂಧಿಸಿದ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ಲೇಔಟ್ ಕಾಮಗಾರಿ ವೀಕ್ಷಣೆ. ರಾಯಚೂರು ಹೊರವಲಯದ ದಂಡ್ ಗ್ರಾಮದ 108 ಹಾಗೂ ಏಗ್ನೂರು ಗ್ರಾಮದ 30 ಮನೆಗಳ ಹಸ್ತಾಂತರ ಹಿನ್ನೆಲೆಯಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಲೇಔಟ್ಗಳಿಗೆ ಬುಧವಾರ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಲೇಔಟ್ಗಳಲ್ಲಿ ಇರಬೇಕಾದ ಎಲ್ಲ ಮೂಲಭೂತ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಇರಬೇಕು. ಲೇಔಟ್ ಕಾಮಗಾರಿಯು ನಿಗದಿತ ಸಮಯದಲ್ಲಿ ಗುಣಮಟ್ಟದಿಂದ ಪೂರ್ಣಗೊಳಿಸಬೇಕೆಂದು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಾದ ಪೂವಿತಾ ಎಸ್ ಅವರು ನಿರ್ದೇಶನ ನೀಡಿದರು. ಇದೇ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರಾದ ವೆಂಕಟೇಶ್ ಗಲಗ, ಸಹಾಯಕ ಅಭಿಯಂತರರಾದ ಮಹೇಶ್, ಗುತ್ತಿಗೆದಾರ ಕಂಪನಿ KMVEದ ಪ್ರತಿನಿಧಿಗಳಾದ ಪ್ರವೀಣ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಆಚರಣೆ. ರಾಷ್ಟ್ರೀಯ ಭಯೋತ್ಪಾದನಾ

ಭಯೋತ್ಪಾದಕರು ಅಮಾನುಷ ಕೃತ್ಯಗಳನ್ನು ಮುಂದುವರಿಸುವರು. ಇದರಿಂದ ಅಮಾಯಕರು ಜೀವ ಕಳೆದುಕೊಳ್ಳುವ ಜೊತೆಗೆ ದೇಶದ ಅಭಿವೃದ್ಧಿ ಕುಂಠಿತಗೊಳ್ಳುವುದು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಹಾಲಸಿದ್ದಪ್ಪ ಪೂಜೇರಿ, ಯೋಜನಾ ನಿರ್ದೇಶಕರಾದ ಶರಣಬಸವರಾಜ್ ಕೆ, ಮುಖ್ಯ ಯೋಜನಾ ಅಧಿಕಾರಿ ಡಾಕ್ಟರ್ ಟಿ ರೋಣಿ, ಮುಖ್ಯ ಲೆಕ್ಕಾಧಿಕಾರಿ ವಿಜಯಶಂಕರ್ ಸೇರಿದಂತೆ ಕಚೇರಿಯ ಸಿಬ್ಬಂದಿಗಳು ಇದ್ದರು. ಬಕ್ರೀದ್ ಹಬ್ಬದ ಜಿಲ್ಲಾ ಸಮಿತಿ ಸಭೆ. ಪ್ರಾಣಿಗಳ ಹತ್ಯೆ ತಡೆಗಟ್ಟಲು ಸೂಕ್ತ ಕ್ರಮ ವಹಿಸಿ ಜಿಲ್ಲಾಧಿಕಾರಿ ಎಸ್ ಪೂವಿತಾ. ಜಿಲ್ಲೆಯಲ್ಲಿ ಬಕ್ರೀದ್ ಹಬ್ಬದ ದಿನದಲ್ಲಿ ಅಕ್ರಮ ಒಂಟೆ ಹಾಗೂ ಗೋವುಗಳ ಹತ್ಯೆ ತಡೆಗಟ್ಟಲು ಸೂಕ್ತ ಕ್ರಮ ವಹಿಸಬೇಕೆಂದು ಜಿಲ್ಲಾಧಿಕಾರಿಗಳಾದ ಎಸ್ ಪೂವಿತಾ ಅವರು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು. ಸರ್ಕಾರದ ಆದೇಶ ಪಾಲನೆ ಮಾಡುವ ಮೂಲಕ ಬಕ್ರೀದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಲು ಸಾರ್ವಜನಿಕರಿಗೆ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳಿಂದ ಜಾಗೃತಿ ಮೂಡಿಸಬೇಕು. ದನಕರುಗಳು ಮತ್ತು ಹೂಗಳ ಹತ್ಯೆ ನಿಷೇಧವಿದ್ದು ಸರ್ಕಾರದ ಆದೇಶವನ್ನು ಎಲ್ಲರೂ ಪಾಲನೆ ಮಾಡಬೇಕು ಎಂದರು. ಜಿಲ್ಲೆಯಲ್ಲಿ ಮೇ 28ರಿಂದ 3 ದಿನಗಳ ಕಾಲ ನಡೆಯುವ ಬಕ್ರೀದ್ ಹಬ್ಬದ ಪ್ರಯುಕ್ತ ಜಾನುವಾರು ಸಾಕಾಣಿಕೆ ಕಾಯ್ದೆ 2006, ಕರ್ನಾಟಕ ಪ್ರಾಣಿ ಬಲಿ ನಿಷೇಧ ಕಾಯ್ದೆ 1959, ಪ್ರಾಣಿ ಹಿಂಸೆ ಪ್ರತಿಬಂಧಕ ಕಾಯ್ದೆ 1960, ಕರ್ನಾಟಕ ಗೋವಧೆ ಪ್ರತಿಬಂಧಕ ಮತ್ತು ಜಾನುವಾರು ಪರಿರಕ್ಷಣೆ ಅಧಿನಿಯಮ 1964, ವಧಾಗಾರ ನಿಯಮ 2001, ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಆದ್ಯಾದೇಶ 2020, ಕಾಲುನಡಿಗೆ ಮೂಲಕ ಪ್ರಾಣಿಗಳ ಸಾಗಾಣಿಕೆ ನಿಯಮ, ಮನೋರಂಜನೆಗಾಗಿ ಪ್ರದರ್ಶನ ಮಾಡುವ ಪ್ರಾಣಿಗಳ ನಿಯಮಗಳು 1973, ಪ್ರಾಣಿ ಹಿಂಸಾ ಪ್ರತಿಬಂಧಕ ನಿಯಮಗಳು 1978 ಎಲ್ಲ ವಯಸ್ಸಿನ ಆಕಳು, ಆಕಳ ಕರು, ಹೋರಿ ಮತ್ತು ಎತ್ತು ಹಾಗೂ 13 ವರ್ಷದೊಳಗಿನ ಕೋಣ ಮತ್ತು ಎಮ್ಮೆಗಳನ್ನು ಹತ್ಯೆ ನಡೆಸತಕ್ಕದ್ದಲ್ಲ. ಗರ್ಭವಿರುವ ಪ್ರಾಣಿಗಳನ್ನು ವಧೆ ಮಾಡುವಂತಿಲ್ಲ. 3 ತಿಂಗಳ ಕೆಳಗಿನ ವಯಸ್ಸಿನ ಪ್ರಾಣಿಗಳನ್ನು ವಧೆ ಮಾಡುವಂತಿಲ್ಲ. ಈ ಬಗ್ಗೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಎಚ್ಚರ ವಹಿಸಬೇಕು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಕಡ್ಡಾಯವಾಗಿ ಜಾನುವಾರು ಸಾಗಾಣಿಕೆ ಕಾಯ್ದೆ 2006 ತಿಳಿಸಿರುವ ಎಲ್ಲ ಅಂಶಗಳನ್ನು ಪಾಲಿಸುವಂತೆ ಸಾರ್ವಜನಿಕರಿಗೆ ತಿಳುವಳಿಕೆ ನೀಡಬೇಕು. ಒಂದು ವೇಳೆ ಕಾಯ್ದೆಯಲ್ಲಿನ ಯಾವುದಾದರೂ ಅಂಶಗಳನ್ನು ಉಲ್ಲಂಘಿಸಿದ್ದಲ್ಲಿ ಸಂಬಂಧಪಟ್ಟ ಇಲಾಖೆಗಳಾದ ನಗರ ಸ್ಥಳೀಯ ಸಂಸ್ಥೆಗಳು, ಪಶುಸಂಗೋಪಣೆ ಇಲಾಖೆ ಹಾಗೂ ಸಾರಿಗೆ ಇಲಾಖೆ ಅವರು ಪೊಲೀಸ್ ಇಲಾಖೆಯ ಗಮನಕ್ಕೆ ತರಬೇಕು ಎಂದು ಜಿಲ್ಲಾಧಿಕಾರಿಗಳು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಪ್ರತಿಯೊಂದು ಹೆದ್ದಾರಿಯಲ್ಲಿ ಇತರ ರಾಜ್ಯಗಳಿಂದ ಜಿಲ್ಲೆಗೆ ಪ್ರವೇಶಿಸುವ ಮತ್ತು ರಾಯಚೂರು ಜಿಲ್ಲೆಯಿಂದ ಹೊರ ರಾಜ್ಯಗಳಿಗೆ ಸಾಗಿಸಲ್ಪಡುವ ಜಾನುವಾರುಗಳ ಕುರಿತು ನಿಗಾ ವಹಿಸಲು ಈಗಾಗಲೇ ಸ್ಥಾಪಿಸಲಾಗಿರುವ ಆರಕ್ಷಕ ಇಲಾಖೆಯ ಚೆಕ್ಪೋಸ್ಟ್ಗಳಲ್ಲಿ ಪಶುಸಂಗೋಪಣೆ ಇಲಾಖೆ ಹಾಗೂ ಸಾರಿಗೆ ಇಲಾಖೆಯ ನಿಬಂಧಿಗಳನ್ನು ದಿನದ 24 ಗಂಟೆಗಳ ಕಾಲ ಕಡ್ಡಾಯವಾಗಿ ನಿಯೋಜಿಸುವಂತೆ ಜಿಲ್ಲಾಧಿಕಾರಿಗಳು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅರುಣಾಂಶಗಿರಿ ಅವರು ಮಾತನಾಡಿ, ನಗರ ಸ್ಥಳೀಯ ಸಂಸ್ಥೆಗಳ ಪೌರಾಯುಕ್ತರು ಹಾಗೂ ಮುಖ್ಯಾಧಿಕಾರಿಗಳು ಬಕ್ರೀದ್ ಹಬ್ಬದ ಪ್ರಯುಕ್ತ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ವಿಲೆ ಮಾಡಲು ಸಾರ್ವಜನಿಕರ ಮನೆಗೆ ಬಾಗಿಲುಗಳಿಗೆ ಬರುವ ನಗರ ಸ್ಥಳೀಯ ಸಂಸ್ಥೆಗಳ ವಾಹನಗಳಿಗೆ ವ್ಯವಸ್ಥಿತವಾಗಿ ಸೋರಿಕೆಯಾಗದಂತೆ ಚೀಲಗಳಲ್ಲಿ ಕಟ್ಟಿ ನೀಡುವಂತೆ ಸಾರ್ವಜನಿಕರಿಗೆ ತಿಳುವಳಿಕೆ ನೀಡಬೇಕು. ಘನತ್ಯಾಜ್ಯ ವಸ್ತು ವಿಲೇವಾರಿ ವಾಹನಗಳ ಮೂಲಕ ಈ ಕುರಿತು ಜಿಂಗಲ್ ಪ್ರಸಾರ ಮಾಡುವಂತೆ ಸೂಚಿಸಿದರು. ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಸುಮಾರು 10x10 ಅಡಿಯಷ್ಟು ಗುಂಡಿಯನ್ನು ತೋಡಿ ಈ ತ್ಯಾಜ್ಯವನ್ನು ನಿಯಮಾನುಸಾರ ಮುಚ್ಚಲು ಕ್ರಮ ವಹಿಸಬೇಕು. ಈ ಕಾರ್ಯಕ್ಕಾಗಿ ನಗರ ಸ್ಥಳೀಯ ಸಂಸ್ಥೆಗಳು ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ, ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕ ತಿಮ್ಮಪ್ಪ ಬಿರಾದ, ರಾಯಚೂರು ನಗರದ ಪಾಲಿಕೆ ಜೋನಲ್ 1 ಉಪ ಆಯುಕ್ತ ಮಲ್ಲಿಕಾರ್ಜುನ, ಸಹಾಯಕ ಆಯುಕ್ತರ ಕಚೇರಿಯ ತಹಸೀಲ್ದಾರ್ ರಾಜಶೇಖರ, ಪಶುಸಂಗೋಪನೆ ಇಲಾಖೆಯ ಉಪನಿರ್ದೇಶಕ ಓಂ ಸಿಂಗ್, ರಾಯಚೂರು ಸಿಪಿಐ ಉಮೇಶ್ ಕಾಂಬಳೆ ಸೇರಿದಂತೆ ವಿವಿಧ ಇಲಾಖೆಗಳಾದ ಸಾರಿಗೆ, ಪುರಸಭೆ, ಪಟ್ಟಣ ಪಂಚಾಯತ್, ಆರೋಗ್ಯ ನಿರೀಕ್ಷಕರು ಸಭೆಯಲ್ಲಿ ಇದ್ದರು. ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭ, ಜಿಲ್ಲಾ ಚುನಾವಣಾಧಿಕಾರಿ ಎಸ್ ಪೂವಿತಾ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ SIR 3ನೇ ಹಂತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತದಾರ ವಿಶೇಷ ಸಮಗ್ರ ಪರಿಷ್ಕರಣೆ ಪಟ್ಟಿ ತಯಾರಿಸುವ ಕುರಿತು ವೇಳಾಪಟ್ಟಿ ಪ್ರಕಟಿಸಿದ್ದು, ರಾಯಚೂರು ಜಿಲ್ಲೆಯಲ್ಲಿ ಜೂನ್ 20ರಿಂದ ಪ್ರಕ್ರಿಯೆಯು ಆರಂಭವಾಗಲಿದ್ದು ಅಕ್ಟೋಬರ್ 7ಕ್ಕೆ ಮುಕ್ತಾಯವಾಗಲಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಆಗಿರುವ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಎಸ್ ಪೂವಿತಾ ಅವರು ತಿಳಿಸಿದ್ದಾರೆ. ದಿನಾಂಕ 1/10/2026 ಅರ್ಹತಾ ದಿನಾಂಕವನ್ನಾಗಿ ಪರಿಗಣಿಸಿ ಈ ವಿಶೇಷ ಸಮಗ್ರ ಮತದಾರರ ಪರಿಷ್ಕರಣೆ ಕಾರ್ಯ ನಡೆಯಲಿದೆ. ಜೂನ್ 20ರಿಂದ 29 ಈ ಪ್ರಕ್ರಿಯೆಯ ಸಿದ್ಧತೆ ಪ್ರಕ್ರಿಯೆಯ ಭಾಗವಾಗಿರುವ ಎಲ್ಲ ಹಂತದ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ ತರಬೇತಿ,

0: ಅವಶ್ಯವಿರುವ ದಾಖಲೆಗಳ ಮುದ್ರಣ ಕಾರ್ಯ ಜರುಗಲಿದೆ. ತದನಂತರ ಜೂನ್ 30ರಿಂದ ಜುಲೈ 29ರವರೆಗೆ ಈ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಟ್ಟು 1853 ಮತಗಟ್ಟೆ ಮಟ್ಟದ ಅಧಿಕಾರಿಗಳು, ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಎಣಿಕೆ ನಮೂನೆಯನ್ನು ನೀಡಿ ಮಾಹಿತಿಯನ್ನು ಸಂಗ್ರಹಿಸುವರು. ದಿನಾಂಕ 5/8/2026 ಈ ಪ್ರಕ್ರಿಯೆಯು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ. ಕರಡು ಮತದಾರರ ಪಟ್ಟಿಗೆ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಆಕ್ಷೇಪಣೆಗಳನ್ನು ಆಹ್ವಾನಿಸಿ ಅಕ್ಟೋಬರ್ 3ರೊಳಗೆ ಆಕ್ಷೇಪಣೆಗಳನ್ನು ವಿಲೇವಾರಿ ಮಾಡಿ ಕೊನೆಗೆ ಅಕ್ಟೋಬರ್ 7ಕ್ಕೆ ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಾಗುತ್ತದೆ. ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳಾಪಟ್ಟಿಯನ್ವಯ ಸದರಿ ಪ್ರಕ್ರಿಯೆ ಎಲ್ಲಾ ಕಾರ್ಯಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸುವಂತೆ ಜಿಲ್ಲೆಯ ಎಲ್ಲಾ 7 ವಿಧಾನಸಭಾ ಮತಕ್ಷೇತ್ರಗಳ ಮತದಾರರ ನೋಂದಣಾಧಿಕಾರಿಗಳಿಗೆ ಈಗಾಗಲೇ ನಿರ್ದೇಶನ ನೀಡಲಾಗಿದೆ. ಇದಲ್ಲದೆ ಭಾರತ ಚುನಾವಣಾ ಆಯೋಗದ ನಿರ್ದೇಶನ ಹಾಗೂ ಸುತ್ತೋಲೆಗಳನ್ವಯ ವಿಧಾನಸಭಾ ಕ್ಷೇತ್ರವಾರು ಮತಗಟ್ಟೆ ಮಟ್ಟದ ಏಜೆಂಟರನ್ನು ನೇಮಕ ಮಾಡುವ ಕುರಿತು ನೋಂದಾಯಿತ ರಾಜಕೀಯ ಪಕ್ಷದವರಿಗೂ ತಿಳಿಸಲಾಗಿದೆ. ಎಸ್ಐಆರ್ ಕುರಿತು ಸಾರ್ವಜನಿಕರಲ್ಲಿ ಯಾವುದೇ ರೀತಿ ಗೊಂದಲಗಳಿದ್ದಲ್ಲಿ ಆಯಾ ವಿಧಾನಸಭಾ ಕ್ಷೇತ್ರಗಳ ಮತದಾರರ ನೋಂದಣಾಧಿಕಾರಿಗಳನ್ನು ಸಂಪರ್ಕಿಸುವಂತೆ ಜಿಲ್ಲಾ ಚುನಾವಣಾಧಿಕಾರಿಗಳು ಆಗಿರುವ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಎಸ್ ಪುವಿತಾ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬೆಳೆ ಹಾನಿ ಪರಿಹಾರ ಆಕ್ಷೇಪಣೆಗೆ ಅರ್ಜಿ ಆಹ್ವಾನ. ಜಿಲ್ಲೆಯಲ್ಲಿ 2026-27 ಸಾಲಿನ ಏಪ್ರಿಲ್ 2026 ಮಾಹೆಯ ದಿನಾಂಕ 19/4/2026 ಸುರಿದ ಅಕಾಲಿಕ ಗಾಳಿ ಮಳೆಯಿಂದ ಜಿಲ್ಲೆಯ ಲಿಂಗಸುಗುರು, ಮಸ್ಕಿ ಹಾಗೂ ಸಿರ್ವಾರ್ ತಾಲೂಕುಗಳಲ್ಲಿ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗೆ ಉಂಟಾದ ಹಾನಿಗೆ ಜಿಲ್ಲಾಡಳಿತದಿಂದ ಪರಿಹಾರ ನೀಡಲಾಗುತ್ತಿದ್ದು, ರೈತರಿಂದ ಆಕ್ಷೇಪಣೆಗಳಿದ್ದಲ್ಲಿ ಲಿಖಿತ ಮೂಲಕ ಆಕ್ಷೇಪಣೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳಾದ ಎಸ್ ಪುವಿತಾ ಅವರು ತಿಳಿಸಿದ್ದಾರೆ. ಸಿರ್ವಾರ್ ತಾಲೂಕಿನಲ್ಲಿ 1 ಹೆಕ್ಟೇರ್ ತೋಟಗಾರಿಕೆ ಕೃಷಿ, ಲಿಂಗಸುಗುರು ತಾಲೂಕಿನಲ್ಲಿ 2.40 ಹೆಕ್ಟೇರ್ ತೋಟಗಾರಿಕೆ ಕೃಷಿ ಹಾಗೂ 15.60 ಹೆಕ್ಟೇರ್ ಇತರೆ ಕೃಷಿ, ಮಸ್ಕಿ ತಾಲೂಕಿನಲ್ಲಿ 1.60 ಹೆಕ್ಟೇರ್ ತೋಟಗಾರಿಕೆ ಕೃಷಿ ಪ್ರದೇಶಗಳಲ್ಲಿ ಹಾನಿಯಾಗಿದ್ದು, ಒಟ್ಟು ಹೆಕ್ಟೇರ್ ಕ್ಷೇತ್ರಗಳಲ್ಲಿ ಜಂಟಿ ಸಮೀಕ್ಷೆಯ ಪರಿಶೀಲನಾ ವರದಿಯಂತೆ ಬೆಳೆ ಹಾನಿಯಾದ ರೈತರ ಪಟ್ಟಿಯನ್ನು ಜಿಲ್ಲಾಧಿಕಾರಿಗಳ, ಉಪವಿಭಾಗಾಧಿಕಾರಿಗಳ, ತಹಸೀಲ್ದಾರರ, ಗ್ರಾಮ ಪಂಚಾಯತ್, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಪ್ರಕಟಿಸಲಾಗಿದೆ. ಈ ಕುರಿತು ಯಾವುದಾದರೂ ಆಕ್ಷೇಪಣೆಗಳಿದ್ದಲ್ಲಿ ತಮ್ಮ ಲಿಖಿತ ಆಕ್ಷೇಪಣೆಗಳನ್ನು ಸಂಬಂಧಿಸಿದ ತಹಸೀಲ್ದಾರ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಗಳ ಮೂಲಕ ಕಚೇರಿಗಳಲ್ಲಿ ಅಥವಾ ಸಂಬಂಧಿಸಿದ ರೈತ ಸಂಪರ್ಕ ಕೇಂದ್ರಗಳಲ್ಲಿ 7 ದಿನಗಳ ಒಳಗಾಗಿ ಸಲ್ಲಿಸಬಹುದಾಗಿದೆ. ಈ ಅವಧಿಯಲ್ಲಿ ಯಾವುದೇ ಆಕ್ಷೇಪಣೆಗಳು ಸಲ್ಲಿಕೆಯಾಗದಿದ್ದಲ್ಲಿ ಪಟ್ಟಿಯನ್ನು ಅಂತಿಮಗೊಳಿಸಿ ನಿಯಮಾನುಸಾರ ಪರಿಹಾರ ಪಾವತಿಸಲು ಕ್ರಮ ವಹಿಸಲಾಗುವುದು ಎಂದು ಜಿಲ್ಲಾಧಿಕಾರಿಗಳಾದ ಎಸ್ ಪುವಿತಾ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಾರ್ಗಸೂಚಿ ಅನುಸರಿಸಿ ಇಂಧನ ವಿತರಿಸಲು ಕ್ರಮ, ಜಿಲ್ಲಾಧಿಕಾರಿ ಪುವಿತಾ ಎಸ್. ಜಾಗತಿಕ ಸನ್ನಿವೇಶದ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಗ್ರಾಹಕರ ಹಿತದೃಷ್ಟಿಯಿಂದ ಇಂಧನದಲ್ಲಿ ಯಾವುದೇ ಕೊರತೆಯಾಗದಂತೆ ಮಾರ್ಗಸೂಚಿಗಳನ್ನು ಅನುಸರಿಸಿ ಇಂಧನವನ್ನು ವಿತರಿಸಲು ಕ್ರಮ ವಹಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪುವಿತಾ ಎಸ್ ಅವರು ತಿಳಿಸಿದ್ದಾರೆ. ಪೆಟ್ರೋಲಿಯಂ ನಿಯಮ 2002 ನಮೂನೆ 14(16)(4) ಅನ್ವಯ ಪೆಸೋ ಮಾರ್ಗಸೂಚಿ ಪ್ರಕಾರ ರೀಟೇಲ್ ಔಟ್ಲೆಟ್ಗಳು ವಾಹನಗಳ ಟ್ಯಾಂಕ್ಗಳಿಗೆ ಅಥವಾ ಅಧಿಕೃತ ಕಂಟೈನರ್ಗಳಿಗೆ ಗರಿಷ್ಠ ಮಿತಿ 200 ಲೀಟರ್ಗಳಿಗೆ ಒಳಪಟ್ಟು ಮಾತ್ರ ಇಂಧನವನ್ನು ಪೂರೈಸುವುದು. ರೀಟೇಲ್ ಔಟ್ಲೆಟ್ಗಳು ಬಲ್ಕ್ ಸಪ್ಲೈ ಆಪರೇಷನ್ಸ್ಗಳನ್ನು ನಡೆಸಲು ಅಧಿಕೃತ ಮಾರಾಟಗಾರರಾಗಿರುವುದಿಲ್ಲ. ಬಲ್ಕ್ ಸಪ್ಲೈ ಆಪರೇಷನ್ಸ್ ವ್ಯಾಪಾರಗಳನ್ನು ನಡೆಸಲು ವಿಶೇಷವಾಗಿ ಜಾರಿಯಲ್ಲಿರುವ ನೇರ ಮಾರಾಟ ಕಾರ್ಯವಿಧಾನಗಳ ಮೂಲಕ ಮಾತ್ರ ನಡೆಸತಕ್ಕದ್ದು. ಬಲ್ಕ್ ಸಪ್ಲೈ ಆಪರೇಷನ್ಗಳಲ್ಲಿ ಯಾವುದೇ ರೀತಿಯ ಅವ್ಯವಹಾರ ನಡೆದಲ್ಲಿ ನಿಯಮಗಳ ಉಲ್ಲಂಘನೆಯ ಜೊತೆಗೆ ಸುರಕ್ಷತೆ, ಲೈಸೆನ್ಸಿಂಗ್ ಮತ್ತು ಕಾರ್ಯಾಚರಣೆ ಬಗ್ಗೆ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಇರುತ್ತದೆ. ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ವಾಹನಗಳ ಟ್ಯಾಂಕ್ಗಳಿಗೆ ಮಾತ್ರ ಪೂರೈಸಬೇಕಾಗಿರುತ್ತದೆ. ಬಾಟಲ್ಗಳು, ಕ್ಯಾನ್ಗಳು ಮತ್ತು ಇತರ ಯಾವುದೇ ಕಂಟೈನರ್ಗಳಿಗೆ ಪೂರೈಸುವುದನ್ನು ನಿಷೇಧಿಸಲಾಗಿದೆ. ಬಲ್ಕ್ ಕನ್ಸ್ಯೂಮರ್ಸ್ಗಳಿಗೆ ಡೀಸೆಲ್ ಕನ್ಸ್ಯೂಮರ್ ಪಂಪ್ಸ್ ಅಧೀನದಲ್ಲಿ ಬರುವ ಡೈರೆಕ್ಟ್ ಸೇಲ್ಸ್ ಮೆಕ್ಯಾನಿಕ್ಸ್ ಡೆಪೋಟ್ಸ್ಗಳ ಮೂಲಕ ಮಾತ್ರ ಮಾರಾಟ ಮಾಡುವುದು. ಮೇಲೆ ವಿವರಿಸಿರುವ ಅಂಶಗಳಲ್ಲಿ ಉಲ್ಲಂಘನೆ ಕಂಡುಬಂದಲ್ಲಿ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಮತ್ತು ಇಂಧನ ಅನಧಿಕೃತ ದಾಸ್ತಾನು ಇರಿಸುವುದು ಮತ್ತು ತಾತ್ಕಾಲಿಕ ಕೊರತೆ ಸೃಷ್ಟಿಸುವಂಥ ಪ್ರಕರಣಗಳು ಕಂಡುಬಂದಲ್ಲಿ ಅಗತ್ಯ ವಸ್ತುಗಳ ಕಾಯ್ದೆ 1955 ಮತ್ತು ಸಂಬಂಧಪಟ್ಟ ನಿಯಮಗಳಡಿ ಕಟ್ಟುನಿಟ್ಟಿನ ಕ್ರಮ ವಹಿಸಲಾಗುವುದು. ಪೆಟ್ರೋಲ್ ಪಂಪ್ಗಳಲ್ಲಿ ಶಿಸ್ತು ಮತ್ತು ಸೌಹಾರ್ದಯುತ ನಡವಳಿಕೆಯನ್ನು ಕಾಪಾಡಿಕೊಳ್ಳಲು ಮತ್ತು ಪಂಪ್ ಸಿಬ್ಬಂದಿ ಹಾಗೂ ಸಹ ನಾಗರಿಕರೊಂದಿಗೆ ಮತ್ತು ಅಗತ್ಯ ಸೇವೆಗಳ ಸುಗಮ ಕಾರ್ಯನಿರ್ವಹಣೆಯಲ್ಲಿ ಎಲ್ಲ ಸಾರ್ವಜನಿಕರು ಸಹಕಾರ ನೀಡುವಂತೆ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ದಿನಾಂಕ 21-23 ಮೇರಂದು ವಲಯ ಸಂಶೋಧನೆ ಮತ್ತು ವಿಸ್ತರಣಾ ಸಲಹಾ ಸಮಿತಿ ಹಾಗೂ ವಲಯ ಸಂಶೋಧನೆ ಮತ್ತು ವಿಸ್ತರಣಾ ನೀತಿ ರೂಪಕ ಸಮಿತಿ ಸಭೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಲಯ ಸಂಶೋಧನೆ ಮತ್ತು ವಿಸ್ತರಣಾ ಸಲಹಾ ಸಮಿತಿ ಹಾಗೂ ವಲಯ ಸಂಶೋಧನೆ ಮತ್ತು ವಿಸ್ತರಣಾ ನೀತಿ ರೂಪಕ ಸಮಿತಿ ಸಭೆಯು ಮೇ 21 ಪ್ರಾರಂಭವಾಯಿತು. 3 ದಿನಗಳ ಅವಧಿಯ ಈ ಸಭೆಯಲ್ಲಿ ವಿಶ್ವವಿದ್ಯಾಲಯವು 2026-27 ರೂಪಿಸಿರುವ ಸಂಶೋಧನೆ ಹಾಗೂ ವಿಸ್ತರಣಾ ಚಟುವಟಿಕೆಗಳ ಕುರಿತು ಆಯಾ ವಿಭಾಗಕ್ಕೆ ಸಂಬಂಧಿಸಿದ ವಿಜ್ಞಾನಿಗಳು ವಿಷಯ ಮಂಡಿಸುವರು. ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ವಿಶ್ವವಿದ್ಯಾಲಯದ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಗುರುರಾಜ್ ಸುಂಕದ ಅವರು ಮಾತನಾಡಿ, ರೈತರ ಸಮಸ್ಯೆಯಾಧಾರಿತ ಹಾಗೂ ಅವರ ಅವಶ್ಯಕತೆಗೆ ಅನುಗುಣವಾಗಿ ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದು ಅತ್ಯಂತ ಸೂಕ್ತ ಹಾಗೂ ಎಲ್ಲ ವಿಜ್ಞಾನಿಗಳು ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯಗತಗೊಳಿಸಬೇಕೆಂದು ಸೂಚಿಸಿದರು. ಈ 3 ದಿನಗಳ ಅವಧಿಯ ಸಂಶೋಧನೆ ಮತ್ತು ವಿಸ್ತರಣಾ ರೂಪುರೇಷೆಯ ಸಭೆಯ ಉಸ್ತುವಾರಿಯ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಜಗಜೀವನ್ ರಾಮ್ ಅವರು ವಹಿಸಿಕೊಂಡು ಸಭೆಗೆ ಆಗಮಿಸಿದ್ದ ಎಲ್ಲರನ್ನು ಸ್ವಾಗತಿಸಿದರು ಹಾಗೂ ಕಳೆದ ವರ್ಷದಲ್ಲಾದ ಕಲ್ಯಾಣ ಕರ್ನಾಟಕ ಭಾಗದ ಕೃಷಿ ವಸ್ತುತಿಥಿಗಳನ್ನು ಸಭೆಗೆ ಮಂಡಿಸಿದರು. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಬಂದಿದ್ದ ಪ್ರಗತಿಪರ ರೈತರು ಅವರು ಮಾಡುತ್ತಿರುವ ಸಾವಯವ ಕೃಷಿ, ಸಹಜ ಕೃಷಿ, ವೈಜ್ಞಾನಿಕ ಕೃಷಿಯ ಕುರಿತಾದ ಪ್ರಗತಿ, ಸಮಸ್ಯೆ ಹಾಗೂ ವಿಶ್ವವಿದ್ಯಾಲಯದಿಂದ ಅವರಿಗೆ ಮುಂದೆ ಆಗಬೇಕಾದ ಅವಶ್ಯಕತೆಗಳನ್ನು ಸಭೆಗೆ ವಿವರಿಸಿದರು. ಇದೇ ಸಂದರ್ಭದಲ್ಲಿ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎ ಅಮರೇಗೌಡ, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎ ಆರ್ ಕುರುಬರ್, ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ನೈಮ್ ಹುಸೇನ್, ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಜಗಜೀವನ್ ರಾಮ್, ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಜಾಗೃತಿ ದೇಶಮಾನೆ, ಸಹ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಜಿ ಎಂ ನಿಡಗುಂದಿ, ಡಾಕ್ಟರ್ ದೊಡ್ಡಮನಿ, ಡಾಕ್ಟರ್ ತಂಬೂರ್, ಡಾಕ್ಟರ್ ಮಲ್ಲಿಕಾರ್ಜುನ ಅಯ್ಯನ್ಗೌಡರ್, ಡಾಕ್ಟರ್ ವಿಜಯಲಕ್ಷ್ಮಿ, ಡಾಕ್ಟರ್ ಪ್ರಭುರಾಜ್, ಡಾಕ್ಟರ್ ಎನ್ ಜೀರಪ್ಪ ಹಾಗೂ ವಿಶ್ವವಿದ್ಯಾಲಯದ ಸಮಸ್ತ ವಿಜ್ಞಾನಿ ವೃಂದವು ಈ ಸಭೆಯಲ್ಲಿ ಭಾಗವಹಿಸಿದರು.
1: ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು.
0: ಓದಿದವರು ಈರಣ್ಣ ಕರ್ಲಿ,
1: ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೆಲವು ಪ್ರಕಟಣೆಗಳು.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
5: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
5: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242
5: 8700-01-4242.
6: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
7: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
8: ಶರಣರ ಸತ್ಯಾನುಸಂಧಾನದ ಸರಣಿ.
6: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
7: ತಪ್ಪದೆ ಆಲಿಸಿ ಪ್ರತಿದಿನ ಬೆಳಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
6: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
8: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.

0: ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಇನ್ನು ಮುಂದೆ 7:34 ಪ್ರಕಟಣೆ, 7:35 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಸೈಪ್ರಸ್ ಅಧ್ಯಕ್ಷರ ಭಾರತ ಭೇಟಿ, ಪ್ರಧಾನಿ ನರೇಂದ್ರ ಮೋದಿ ಜೊತೆ ಇಂದು ದ್ವಿಪಕ್ಷೀಯ ಮಾತುಕತೆ, ಜೂನ್ 1 ನಿಗದಿಯಾಗಿದ್ದ ಪ್ರಥಮ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ ಕಾರಣಾಂತರದಿಂದ ಮುಂದೂಡಿಕೆ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಪ್ರಮುಖ ಸಂಚುಗಾರನ ಹತ್ಯೆ, ಭಾರತಕ್ಕೆ ಅಗತ್ಯವಿರುವ ಇಂಧನ ಮಾರಾಟ ಮಾಡಲು ಸಿದ್ಧ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ. ಐಪಿಎಲ್ ಟಿ20 ಕ್ರಿಕೆಟ್: ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ಗೆ 89 ಬೃಹತ್ ಗೆಲುವು. ವಾರ್ತೆಗಳ ವಿವರ: ಭಾರತಕ್ಕೆ ಅಧಿಕೃತ ಭೇಟಿ ನೀಡಿರುವ ಸೈಪ್ರಸ್ ಅಧ್ಯಕ್ಷ ನೇಕೋಸ್ ಕ್ರಿಸ್ಟೋಡೌಲಿಡೀಸ್ ಅವರು ಇಂದು ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಿನ್ನೆ ಭಾರತಕ್ಕೆ ಆಗಮಿಸಿದ ಸೈಪ್ರಸ್ ಅಧ್ಯಕ್ಷರನ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ರಾಜ್ಯ ಸಚಿವ ಅಜಯ್ ತಮ್ಟಾ ಅವರು ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡರು. ಸೈಪ್ರಸ್ ಅಧ್ಯಕ್ಷರಾಗಿ ನಿಕೋಸ್ ಅವರು ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದ್ದು, ಅವರೊಂದಿಗೆ ಸೈಪ್ರಸ್ ವಿದೇಶಾಂಗ ಸಚಿವ ಡಾಕ್ಟರ್ ಕಾನ್ಸ್ಟಂಟಿನೋಸ್ ಕೊಂಬೋಸ್ ಸೇರಿದಂತೆ ಉನ್ನತ ಮಟ್ಟದ ನಿಯೋಗ ಆಗಮಿಸಿದೆ. ಇಂದು ನಡೆಯಲಿರುವ ಈ ಮಹತ್ವದ ಸಭೆಯಲ್ಲಿ ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ರಕ್ಷಣೆ ಮತ್ತು ಭದ್ರತೆ, ಕೃತಕ ಬುದ್ಧಿಮತ್ತೆ, ಫಿನ್ಟೆಕ್ ಮತ್ತು ಸಾಂಸ್ಕೃತಿಕ ವಲಯಗಳಲ್ಲಿ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಮಾತುಕತೆಯ ನಂತರ ಹಲವು ಪ್ರಮುಖ ಒಪ್ಪಂದಗಳಿಗೆ ಉಭಯ ದೇಶಗಳು ಸಹಿ ಹಾಕಲಿವೆ. ಪ್ರಧಾನಿಯವರು ಸೈಪ್ರಸ್ ಅಧ್ಯಕ್ಷರ ಗೌರವಾರ್ಥ ಮಧ್ಯಾಹ್ನದ ಔತಣಕೂಟವನ್ನು ಆಯೋಜನೆ ಮಾಡಿದ್ದು, ಇಂದು ಸಂಜೆ ಸೈಪ್ರಸ್ ಅಧ್ಯಕ್ಷರು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಕೂಡ ಭೇಟಿ ಮಾಡಲಿದ್ದಾರೆ. ಕಳೆದ ವರ್ಷ ಜೂನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೈಪ್ರಸ್ಗೆ ಭೇಟಿ ನೀಡಿದ ಕೇವಲ 1 ಒಳಗಾಗಿ ಈ ಭೇಟಿ ನಡೆಯುತ್ತಿರುವುದು ವಿಶೇಷವಾಗಿದೆ. ಸದ್ಯ ಸೈಪ್ರಸ್ ದೇಶವು ಐರೋಪ್ಯ ಒಕ್ಕೂಟ ಸಮಿತಿಯ ಅಧ್ಯಕ್ಷತೆಯನ್ನು ಹೊಂದಿರುವುದರಿಂದ ಹಾಗೂ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧಕ್ಕೆ 65 ತುಂಬಲಿರುವ ಹಿನ್ನೆಲೆಯಲ್ಲಿ ಈ ಪ್ರವಾಸ ಹೆಚ್ಚಿನ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಜೂನ್ 1 ನಡೆಯಲಿರುವಂತಹ ಪ್ರಥಮ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆಯನ್ನು ಕಾರಣಾಂತರಗಳಿಂದ ಮುಂದೂಡಲಾಗಿದೆ. ಈ ಶೃಂಗಸಭೆಯನ್ನು 4 ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯ ಜೊತೆಯಲ್ಲಿ ನಡೆಸಲು ತೀರ್ಮಾನಿಸಲಾಗಿತ್ತು. ಆಫ್ರಿಕಾದ ಹಲವು ದೇಶಗಳು ದೊಡ್ಡ ಬೆಕ್ಕುಗಳ ತಳಿಯನ್ನು ಹೊಂದಿರುವುದರಿಂದ ಹಾಗೂ ಜಾಗತಿಕ ವನ್ಯಜೀವಿ ಸಂರಕ್ಷಣೆ, ಪರಿಸರ ಸುಸ್ಥಿರತೆ ಮತ್ತು ಜೀವ ವೈವಿಧ್ಯದ ರಕ್ಷಣೆಯಲ್ಲಿ ಪ್ರಮುಖ ಪಾಲುದಾರರಾಗಿರುವುದರಿಂದ ಈ ಜಂಟಿ ಆಯೋಜನೆಗೆ ಸಿದ್ಧತೆ ನಡೆಸಲಾಗಿತ್ತು. 4 ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದಿನ ದಿನಗಳಲ್ಲಿ ನಡೆಸಲು ಆಫ್ರಿಕಾ ಒಕ್ಕೂಟದ ಅಧ್ಯಕ್ಷರು ಮತ್ತು ಆಫ್ರಿಕಾ ಒಕ್ಕೂಟ ಆಯೋಗದ ಜೊತೆ ಸಮಾಲೋಚಿಸಿ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಮೊದಲನೇ IBCA ಶೃಂಗಸಭೆಯನ್ನು ಸಹ ಸದ್ಯಕ್ಕೆ ಮುಂದೂಡಲಾಗಿದ್ದು, ಮುಂಬರುವ ದಿನಗಳಲ್ಲಿ ದಿನಾಂಕಗಳನ್ನು ನಿಗದಿಪಡಿಸಲಾಗುವುದು ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಶೃಂಗಸಭೆಯಲ್ಲಿ ಭಾಗಿಯಾಗುವ ರಾಷ್ಟ್ರಗಳು ಮತ್ತು ಪ್ರಮುಖ ಪಾಲುದಾರರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ನೂತನ ದಿನಾಂಕಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ಸಚಿವಾಲಯದ ಪ್ರಕಟಣೆ ತಿಳಿಸಿದೆ. 40 CRPF ಯೋಧರ ವೀರ ಮರಣಕ್ಕೆ ಕಾರಣವಾಗಿದ್ದ 2019 ಪುಲ್ವಾಮಾ ಭಯೋತ್ಪಾದನಾ ದಾಳಿಯ ಪ್ರಮುಖ ಸಂಚುಗಾರರಲ್ಲಿ ಒಬ್ಬನಾದಂತಹ ಹಮ್ಜಾ ಬುರ್ಹಾನ್ ಅಲಿಯಾಸ್ ಅರ್ಜುಮಂಡ್ ಕುಲ್ಜಾರ್ ದಾರ್ ನಿನ್ನೆ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಅಪರಿಚಿತ ಬಂದೂಕುಧಾರಿಗಳ ಗುಂಡಿಗೆ ಬಲಿಯಾಗಿದ್ದಾನೆ. ಅಲ್ ಬದ್ರ್ ಭಯೋತ್ಪಾದಕ ಸಂಘಟನೆಯ ಕಮಾಂಡರ್ ಆಗಿದ್ದ ಈತನನ್ನು ಜಮ್ಮು ಕಾಶ್ಮೀರದಲ್ಲಿ ಸರಣಿ ಉಗ್ರ ಕೃತ್ಯಗಳನ್ನು ಎಸಗಿದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ 2022 ಏಪ್ರಿಲ್ನಲ್ಲಿ ಭಯೋತ್ಪಾದಕ ಎಂದು ಘೋಷಿಸಿತ್ತು. ಪುಲ್ವಾಮಾ ದಾಳಿಯ ನಂತರ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ತಲೆ ಮರೆಸಿಕೊಂಡಿದ್ದ ಈತ ಅಲ್ಲಿನ ಮುಜಾಫರಾಬಾದ್ನ ಗೋಜ್ರಾದಲ್ಲಿ ಖಾಸಗಿ ಕಾಲೇಜೊಂದರ ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಿಸುತ್ತಿದ್ದ. ನಿನ್ನೆ ಬೆಳಗ್ಗೆ ಕಾಲೇಜಿನಿಂದ ಹೊರಗೆ ಬರುತ್ತಿದ್ದಂತಹ ಸಂದರ್ಭದಲ್ಲಿ ಬಂದೂಕುಧಾರಿಗಳು ಹತ್ತಿರದಿಂದ ಈತನ ಮೇಲೆ ಸರಣಿ ಗುಂಡಿನ ದಾಳಿ ನಡೆಸಿ ಹತ್ಯೆ ಮಾಡಿದ್ದಾರೆ ಎಂದು ಸ್ಥಳೀಯ ಪೊಲೀಸರು ವರದಿ ಮಾಡಿದ್ದಾರೆ. ಭಾರತಕ್ಕೆ ಎಷ್ಟು ಪ್ರಮಾಣದ ಇಂಧನ ಅಗತ್ಯವಿದೆಯೋ ಅಷ್ಟನ್ನು ಮಾರಾಟ ಮಾಡಲು ಅಮೆರಿಕ ಸಿದ್ಧವಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ತಿಳಿಸಿದ್ದಾರೆ. ಹಾರ್ಮೋಜ್ ಜಲಸಂಧಿ ಮುಚ್ಚಲ್ಪಟ್ಟಿದ್ದರಿಂದ ಇಂಧನ ಬೆಲೆ ಏರಿಕೆಯಾಗಿ ಭಾರತದ ಮೇಲಾಗುತ್ತಿರುವ ಪರಿಣಾಮದ ಕುರಿತು ಮಾತನಾಡಿದ ಅವರು, ಭಾರತವನ್ನು ಅತ್ಯುತ್ತಮ ಪಾಲುದಾರ ದೇಶ ಎಂದು ಬಣ್ಣಿಸಿದ್ದಾರೆ. ಸ್ವೀಡನ್ ಮತ್ತು ಭಾರತ ಪ್ರವಾಸ ಕೈಗೊಳ್ಳುವ ಮುನ್ನ ಮಯಾಮಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಭೇಟಿಯು ಕ್ವಾಡ್ ಒಕ್ಕೂಟದ ರಾಷ್ಟ್ರಗಳ ವಿದೇಶಾಂಗ ಸಚಿವರನ್ನು ಭೇಟಿ ಮಾಡಲು ಲಭಿಸುತ್ತಿರುವಂತಹ ಮಹತ್ವದ ಅವಕಾಶವಾಗಿದೆ ಎಂದು ಹೇಳಿದ್ದಾರೆ. ಮಾರ್ಕೋ ರೂಬಿಯೋ ಅವರು ನಾಳೆಯಿಂದ 26ರವರೆಗೆ ಭಾರತ ಪ್ರವಾಸ ಕೈಗೊಳ್ಳಲಿದ್ದು ಕೋಲ್ಕತ್ತಾ, ಆಗ್ರಾ, ಜೈಪುರ ಮತ್ತು ನವದೆಹಲಿಗೆ ಭೇಟಿ ನೀಡಲಿದ್ದಾರೆ. May 26ರಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕ್ವಾಡ್ ಸಭೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಈ ನಡುವೆ ರೂಬಿಯೋ ಅವರ ಕೋಲ್ಕತ್ತಾ ಭೇಟಿಯು ಕಳೆದ 14 ವರ್ಷಗಳಲ್ಲಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯೊಬ್ಬರು ಆ ನಗರಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿಯಾಗಿದ್ದು, ಈ ಹಿಂದೆ 2012ರಲ್ಲಿ ಹಿಲರಿ ಕ್ಲಿಂಟನ್ ಭೇಟಿ ನೀಡಿದ್ದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತೀಯ ರೈಲ್ವೆ ಆಹಾರ ಸರಬರಾಜು ಮತ್ತು ಪ್ರವಾಸೋದ್ಯಮ ನಿಗಮ IRCTC 2026-27 ಪ್ರವಾಸಿ ಹಂಗಾಮಿಗಾಗಿ ಅತ್ಯಾಧುನಿಕ ಸೌಲಭ್ಯಗಳು ಹಾಗೂ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಒಳಗೊಂಡಂತಹ ನವೀಕೃತ ಗೋಲ್ಡನ್ ಚಾರಿಯೆಟ್ ಐಷಾರಾಮಿ ಪ್ರವಾಸಿ ರೈಲನ್ನು ಮರು ಚಾಲನೆಗೊಳಿಸುವುದಾಗಿ ಘೋಷಿಸಿದೆ. ದಕ್ಷಿಣ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಅನಾವರಣಗೊಳಿಸುವ ಈ ಪ್ರತಿಷ್ಠಿತ ರೈಲು ಸಾಂಪ್ರದಾಯಿಕ ವೈಭವ ಮತ್ತು ಆಧುನಿಕ ಸೌಕರ್ಯಗಳ ಸಮ್ಮಿಲನದ ಜೊತೆಗೆ ನೂತನ ರೂಪದಲ್ಲಿ ಮರಳಲಿದೆ ಎಂದು IRCTC ತಿಳಿಸಿದೆ. ಈ ಐಷಾರಾಮಿ ರೈಲಿನಲ್ಲಿ ಆಕರ್ಷಕ ಒಳಾಂಗಣ ವಿನ್ಯಾಸ, ಸುಸಜ್ಜಿತ ಕ್ಯಾಬಿನೆಟ್ಗಳು, ಸ್ಮಾರ್ಟ್ ಟಿವಿ ಮತ್ತು ವೈಫೈ ಆಧಾರಿತ ಮನರಂಜನಾ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಒಟ್ಟು 40 ಅತ್ಯಾಧುನಿಕ ಕ್ಯಾಬಿನೆಟ್ಗಳನ್ನು ಹೊಂದಿರುವಂತಹ ಈ ರೈಲಿನಲ್ಲಿ ಏಕಕಾಲಕ್ಕೆ 80 ಅತಿಥಿಗಳಿಗೆ ಪ್ರಯಾಣಿಸಲು ಅವಕಾಶವಿದ್ದು, ಇದರಲ್ಲಿ ಡಬಲ್ ಬೆಡ್, ಟ್ವಿನ್ ಬೆಡ್ ಮತ್ತು ವಿಶೇಷ ಚೇತನ ಪ್ರಯಾಣಿಕರಿಗಾಗಿಯೇ ವಿನ್ಯಾಸಗೊಳಿಸಲಾದಂತಹ ವಿಶೇಷ ಕ್ಯಾಬಿನ್ ವ್ಯವಸ್ಥೆ ಇರುವುದು ಪ್ರಮುಖ ಆಕರ್ಷಣೆಯಾಗಿದೆ. ಕೇಂದ್ರ ರೈಲ್ವೆ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಇಂದಿನಿಂದ ರಾಜಸ್ಥಾನಕ್ಕೆ 2 ದಿನಗಳ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಈ ವೇಳೆ ಅವರು ರಾಜ್ಯದ ಹಲವು ನೂತನ ರೈಲ್ವೆ ಸೌಲಭ್ಯಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಜೋಧ್ಪುರ ರೈಲ್ವೆ ನಿಲ್ದಾಣದಲ್ಲಿ ಆಯೋಜನೆ ಮಾಡಲಾಗಿರುವ ಮುಖ್ಯ ಕಾರ್ಯಕ್ರಮದಲ್ಲಿ ಅವರು ಜೋಧ್ಪುರ್ ದೆಹಲಿ ಕಂಟೋನ್ಮೆಂಟ್ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ನವೀಕೃತ 20 ಬೋಗಿಗಳ ಸೇವೆಗೆ ಹಸಿರು ನಿಶಾನೆಯನ್ನು ತೋರಲಿದ್ದಾರೆ. ಬಳಿಕ ಜಾಲೋರ್ನಲ್ಲಿ ಭುಜ್ ನವದೆಹಲಿ ನೂತನ ರೈಲ್ವೆ ಸೇವೆಗೆ ಚಾಲನೆ ನೀಡಲಿರುವ ಸಚಿವರು ಪಾಲಿ ಜಿಲ್ಲೆಗೆ ಭೇಟಿ ನೀಡಿ ಅಮೃತ್ ಭಾರತ್ ನಿಲ್ದಾಣ್ ಯೋಜನೆ ಅಡಿಯ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ. ನಾಳೆ ಜೈಪುರದಲ್ಲಿ ಆಯೋಜನೆ ಮಾಡಲಾಗಿರುವ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರವನ್ನು ಅವರು ವಿತರಣೆ ಮಾಡಲಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 89 ರನ್ಗಳಿಂದ ಸೋಲಿಸಿತು. ಹೈದರಾಬಾದ್ನಲ್ಲಿ ಇಂದು ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ತರಬೇತಿ ವೈದ್ಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲ್ಕತ್ತಾ ಹೈಕೋರ್ಟ್ ಮಹತ್ವದ ಆದೇಶ ನೀಡಿದೆ. ದುರಂತ ಸಂಭವಿಸಿದ 2024 August 9 ಸಂತ್ರಸ್ತೆ ರಾತ್ರಿಯ ಊಟ ಸೇವಿಸಿದ ಸಮಯದಿಂದ ಹಿಡಿದು ಮರುದಿನ ಸಂಜೆ ಆಕೆಯ ಅಂತ್ಯಕ್ರಿಯೆ ನೆರವೇರುವವರೆಗಿನ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ತನಿಖೆ ನಡೆಸಲು ಕೇಂದ್ರೀಯ ತನಿಖಾ ದಳ ಸಿಬಿಐನ 3 ಸದಸ್ಯರ ವಿಶೇಷ ತನಿಖಾ ತಂಡವನ್ನು ರಚಿಸುವಂತೆ ಹೈಕೋರ್ಟ್ ಆದೇಶ ನೀಡಿದೆ. ದೇಶದಾದ್ಯಂತ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದ್ದ ಈ ಘಟನೆಯ ತಕ್ಷಣದ ದಿನಗಳಲ್ಲಿ ಸಾಕ್ಷ್ಯಗಳನ್ನು ನಾಶಪಡಿಸಲಾಗಿದೆ ಮತ್ತು ಪ್ರಕರಣವನ್ನು ಮುಚ್ಚಿಹಾಕಲು ಯತ್ನಿಸಲಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದ್ದವು. ಈ ಹಿನ್ನೆಲೆಯಲ್ಲಿ ನಿನ್ನೆ ಆದೇಶ ಹೊರಡಿಸಿರುವ ನ್ಯಾಯಮೂರ್ತಿಗಳಾದಂತಹ ಶಂಪಾ ಸರ್ಕಾರ್ ಮತ್ತು ತೀರ್ಥಂಕರ್ ಘೋಷ್ ಅವರಿದ್ದ ವಿಭಾಗೀಯ ಪೀಠವು ಸಿಬಿಐನ ಪೂರ್ವ ವಲಯ ಜಂಟಿ ನಿರ್ದೇಶಕರು ಈ ವಿಶೇಷ ತಂಡದ ನೇತೃತ್ವ ವಹಿಸಲಿದ್ದಾರೆ ಎಂದು ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೈಪ್ರಸ್ ಅಧ್ಯಕ್ಷರ ಭಾರತ ಭೇಟಿ, ಪ್ರಧಾನಿ ನರೇಂದ್ರ ಮೋದಿ ಜೊತೆ ಇಂದು ದ್ವಿಪಕ್ಷೀಯ ಮಾತುಕತೆ. June 1 ನಿಗದಿಯಾಗಿದ್ದ ಪ್ರಥಮ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ ಕಾರಣಾಂತರದಿಂದ ಮುಂದೂಡಿಕೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಪ್ರಮುಖ ಸಂಚುಗಾರನ ಹತ್ಯೆ. ಭಾರತಕ್ಕೆ ಅಗತ್ಯವಿರುವ ಇಂಧನ ಮಾರಾಟ ಮಾಡಲು ಸಿದ್ಧ, ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ. ಐಪಿಎಲ್ ಟಿ20 ಕ್ರಿಕೆಟ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ಗೆ 89 ರನ್ಗಳ ಬೃಹತ್ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45, ತರಂಗಾಂತರ 102.1 MHz. ಈಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಉತ್ತರ ದಕ್ಷಿಣ ಚಿತ್ರದ ಗೀತೆ ಎಸ್ ಜಾನಕಿ ಅವರು ಹಾಡಿದ್ದಾರೆ. ವಿಜಯ ನರಸಿಂಹ ಅವರ ಗೀತ ರಚನೆ ಇದೆ ಎಂ ರಂಗರಾವ್ ಅವರ ರಾಗ ಸಂಯೋಜನೆಯಲ್ಲಿ.

ಕಾರ್ಯಕ್ರಮದ ಮುಂದಿನ ಗೀತೆ ಪುರಂದರದಾಸರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ ಭೀಮಸೇನ್ ಜೋಶಿ ಅವರ ಕಂಠಸಿರಿಯಲ್ಲಿ ನೋಡಿ ಸ್ವಾಮಿ ನಾವಿರೋದು ಹೀಗೆ ಚಿತ್ರದಿಂದ.

0: ಎರಡು ಕನಸು ಚಿತ್ರದ ಗೀತೆಯನ್ನ ಎಸ್ ಜಾನಕಿ ಅವರ ಸಿರಿಕಂಠದಲ್ಲಿ ಕೇಳಿದ್ರಿ. ಶ್ರೀ ಉದಯ್ ಶಂಕರ್ ಅವರ ಲೇಖನದಿಂದ ಮೂಡಿಬಂದ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು.
1: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:30. ಈಗ ಕೇಳಿ ನವೋದಯದ ಮೊದಲ ಹರಿಕಾರ. ರಾಜಾರಾಮ್ ಮೋಹನ್ ರಾಯ್ ಅವರ ಬದುಕು ಮತ್ತು ಹೋರಾಟದ ಕುರಿತು ಒಂದು ಹಿನ್ನೋಟ. ಪ್ರಸ್ತುತಿ ಸರೋಜಾ ಗೋನ್ವಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
1: ನವೋದಯದ ಚಿಂತನೆಗಳು ಭಾರತದಲ್ಲಿ ಕಾಲಿಡುವ ಮೊದಲು ಸಮಾಜದಲ್ಲಿ ಕಾರ್ಮೋಡ ಕವಿದಿತ್ತು. ಹಳೆಯ ಉಳಿಗಮಾನ್ಯ ಮೌಲ್ಯಗಳು, ಗೊಡ್ಡು ಸಂಪ್ರದಾಯಗಳು, ವಿಚಾರಹೀನ ಧರ್ಮಾಂಧತೆ, ಮೂಢನಂಬಿಕೆ ಸಮಾಜದ ಜೀವನಾಡಿಯನ್ನು ಅಲುಗಾಡಿಸುತ್ತಿತ್ತು. ಒಂದು ರೀತಿಯ ಕತ್ತಲಾವರಿಸಿದ ಸಮಾಜದಲ್ಲಿ ಬೆಳಕಿನಂತೆ ಬಂದವರು ನವೋದಯದ ಮೊದಲ ಹರಿಕಾರರಾದ ರಾಜಾರಾಮ್ ಮೋಹನ್ ರಾಯ್. ಬಹುಭಾಷಾ ಪಂಡಿತರಾಗಿದ್ದ ರಾಜಾರಾಮ್ ಮೋಹನ್ ರಾಯ್ May 22, 1772 ಪಶ್ಚಿಮ ಬಂಗಾಳದ ರಾಧಾನಗರದಲ್ಲಿ ಉಮಾದೇವಿ ಹಾಗೂ ರಾಮಕಾಂತ ರಾಯ್ ಅವರಿಗೆ ಜನಿಸಿದರು. ಕಟ್ಟ ಸಂಪ್ರದಾಯಸ್ಥ ಬ್ರಾಹ್ಮಣ ಮನೆತನದ ತಂದೆ ತಾಯಿಗೆ ಜನಿಸಿದ ರಾಮ್ ಮೋಹನ್ ರವರ ಬಾಲ್ಯದ ಶಿಕ್ಷಣ ಅವರ ಹಳ್ಳಿಯಲ್ಲೇ ನಡೆಯಿತು. ಅಲ್ಲಿ ಅವರು ಮೌಲ್ವಿ ಅವರಿಂದ ಪಾರಸಿ ಭಾಷೆಯನ್ನು ಕಲಿತರು. ನಂತರ ಅವರ ತಂದೆ ಮೋಹನ್ ರಾಯ್ ಅವರನ್ನು ಪಾಟ್ನಾಗೆ ಕಳುಹಿಸಿದರು. ಅಂದಿನ ದಿನಗಳಲ್ಲಿ ಪಾಟ್ನಾ ಇಸ್ಲಾಮಿಕ್ ಕಲಿಕೆಯ ಕೇಂದ್ರವಾಗಿತ್ತು. ಅಲ್ಲಿ ರಾಮ್ ಮೋಹನ್ ರಾಯ್ ಅವರು ಅರಬ್ಬಿ, ಕುರಾನ್, ಇಸ್ಲಾಮಿಕ್ ಧರ್ಮಶಾಸ್ತ್ರ, ಕ್ರೈಸ್ತ ಮತ, ಬೌದ್ಧ ಮತ, ಜೈನ ಮತಗಳ ಬಗ್ಗೆ ಆಳವಾದ ಅಧ್ಯಯನ ಮಾಡಿದರು. ಯೂಕ್ಲಿಡ್ ಮತ್ತು ಅರಿಸ್ಟಾಟಲ್ ಕೃತಿಗಳ ಅಧ್ಯಯನ ಮಾಡಿದರು. ಪಾಟ್ನಾದಿಂದ ಮರಳಿದ ಬಳಿಕ ಹಿಂದೂ ಧರ್ಮದಲ್ಲಿರುವ ಮೂರ್ತಿ ಪೂಜೆ ಮತ್ತು ಮೂಢನಂಬಿಕೆಗಳ ಕುರಿತು ಪುಸ್ತಕವನ್ನು ಬರೆದರು. ತನ್ನ ವಿಚಾರಗಳಲ್ಲಿ ಕಟ್ಟ ಸಂಪ್ರದಾಯಸ್ಥರಾದ ತಂದೆ ಇದರಿಂದ ಕುಪಿತರಾದಾಗ ಅನಿವಾರ್ಯವಾಗಿ ಮನೆಯನ್ನು ತ್ಯಜಿಸಬೇಕಾಯಿತು. ಸನಾತನಿಗಳ ಕ್ರೋಧಕ್ಕೂ ಗುರಿಯಾಗಬೇಕಾಯಿತು. ಆದರೆ ಈ ಎಲ್ಲ ಅಡೆತಡೆಗಳು ಈ ದೈತ್ಯ ವ್ಯಕ್ತಿತ್ವದ ಮಹಾನ್ ವ್ಯಕ್ತಿಯ ಬದ್ಧತೆಯನ್ನು, ನಂಬಿಕೆಯನ್ನು ಅಲುಗಾಡಿಸಲಿಲ್ಲ. ಸಮಾಜದ ಬದಲಾವಣೆಯ ಗತಿಯಲ್ಲಿ ಮನುಷ್ಯನನ್ನು ಮಾರಾಟದ ಸರಕಿನಂತೆ, ಪಶುವಿನಂತೆ ಕೊಳ್ಳುವ, ಮಾರುವ, ಬೇಕೆನಿಸಿದಾಗ ಮನರಂಜನೆಗೂ ಉಪಯೋಗವಿಲ್ಲವೆಂದು ಕೊಲ್ಲುವ ಗುಲಾಮನಿಗೆ ಸ್ವತಂತ್ರ ಬದುಕನ್ನೇ ನಿರಾಕರಿಸಿದ ಗುಲಾಮಗಿರಿ ಪದ್ಧತಿ ನಾಶವಾಗಿ ಜನರಿಗೆ ಒಂದಷ್ಟು ಸ್ವಾತಂತ್ರ್ಯವನ್ನು ನೀಡುವ ಉಳಿಗಮಾನ ವ್ಯವಸ್ಥೆ ಜಾರಿಗೆ ಬಂದಿತು. ಆರಂಭದಲ್ಲಿ ಪ್ರಗತಿಪರವಾಗಿದ್ದ ಉಳಿಗಮಾನ ವ್ಯವಸ್ಥೆ ಕ್ರಮೇಣ ಕೊಳೆತಕ್ಕೀಡಾಯಿತು. ಅಂದಿನ ಕಠೋರ ಶಾಸನಗಳು, ವಿಧಿಗಳು ವಿಶೇಷವಾಗಿ ಮಹಿಳೆಯರನ್ನು ಭೀಕರ ಕ್ರೌರ್ಯಗಳಿಗೆ ಒಳಗಾಗಿಸಿದ್ದವು. ಧಾರ್ಮಿಕ ಸಂಪ್ರದಾಯಗಳು ಮಹಿಳೆಯರ ಮೇಲೆ ಅನೇಕ ಕಟ್ಟಳೆಗಳನ್ನು ಹೇರಿದ್ದವು. ಬಾಲ್ಯ ವಿವಾಹ, ಸತಿ ಪದ್ಧತಿಯಂತಹ ಅಮಾನುಷ ಕೃತ್ಯಗಳು ಅಂದಿನ ಸಮಾಜದಲ್ಲಿ ಸಾಮಾನ್ಯವಾಗಿತ್ತು. ಗಂಡನ ಮರಣದ ನಂತರ ಹೆಣ್ಣಿಗೆ ಈ ಪ್ರಪಂಚದಲ್ಲಿ ಜೀವಿಸುವ ಹಕ್ಕೇ ಇಲ್ಲ. ಗಂಡನ ಮರಣದ ನಂತರವೂ ಸಹ ಹೆಂಡತಿಯೋರ್ವಳು ಅವನ ಸೇವೆಗಾಗಿ ತನ್ನ ದೇಹ ತ್ಯಾಗ ಮಾಡಿ ಗಂಡನ ದಾರಿಯಲ್ಲೇ ಹೋಗಬೇಕು. ಇದು ಪತಿವ್ರತೆಯರ ಧರ್ಮವೆಂದು ಅವರನ್ನು ಪತಿಯ ಚಿತಿಯಲ್ಲಿರಿಸಿ ಜೀವಂತವಾಗಿ ಸುಡುತ್ತಿದ್ದರು. ಈ ಹಳೆಯ ಹುಳಿಗಮಾನ್ಯ ವ್ಯವಸ್ಥೆಯ ವಿರುದ್ಧ ಮೊದಲಿಗೆ ಬದಲಾವಣೆಯ ಗಾಳಿ ಬೀಸಿದ್ದು ಪಶ್ಚಿಮದಲ್ಲಿ. ಫ್ರಾನ್ಸಿನ ಮಹಾಕ್ರಾಂತಿ, ಬ್ರಿಟನ್ನಿನ ಕೈಗಾರಿಕಾ ಕ್ರಾಂತಿ ಹೊಸದೊಂದು ವ್ಯವಸ್ಥೆಗೆ ಜನ್ಮ ನೀಡಿದವು. ಭಾರತದಲ್ಲಿಯೂ ಈ ನವೋದಯದ ಗಾಳಿ ಬೀಸಲಾರಂಭಿಸಿತು. ನವೋದಯ ಅಂದರೆ ಏನು? ಹೊಸ ವಿಚಾರಗಳ ಉದಯ. ಸಾಮಾಜಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ ಇಡೀ ಸಮಾಜದಲ್ಲಿ ಹೊಸ ಬೆಳಕಿನ ಉದಯ. ನವೋದಯವು ಈಗ ಹುಟ್ಟಲಿರುವ ಬಂಡವಾಳಶಾಹಿ ಸಮಾಜಕ್ಕೆ ಭಾರತದಲ್ಲಾಗಲಿ ಅಥವಾ ಯುರೋಪಿನಲ್ಲಾಗಲಿ ಒಂದು ವೇದಿಕೆಯನ್ನು ಸಿದ್ಧಪಡಿಸುತ್ತಿತ್ತು. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಈ ನವೋದಯದ ವಿಚಾರಗಳಿಂದ ಪ್ರಭಾವಿತರಾದರೂ ಮಾತ್ರವಲ್ಲ, ಆ ವಿಚಾರಗಳನ್ನು ಭಾರತದ ನೆಲದಲ್ಲೂ ಹರಡಲು ಶ್ರಮಿಸಿದ ಮೊದಲ ನವೋದಯದ ಹರಿಕಾರ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ ಅವರು ಕೇವಲ ಶಿಕ್ಷಿತರು ಮಾತ್ರವಲ್ಲ, ಅವರು ತಮ್ಮ ಚಾರಿತ್ರ್ಯದಲ್ಲಿ, ಯೋಚನಾ ಲಹರಿಯಲ್ಲಿ, ಧೈರ್ಯದಲ್ಲಿ, ಹೀಗೆ ಎಲ್ಲದರಲ್ಲೂ ದೈತ್ಯ ವ್ಯಕ್ತಿತ್ವ ಅವರದು. ಮೂಢನಂಬಿಕೆ, ಕಂದಾಚಾರಗಳನ್ನು ತೀವ್ರವಾಗಿ ವಿರೋಧಿಸಿದ ರಾಮ್ ಮೋಹನ್ ರಾಯ್ ಅವರು ಅಂದು ಪ್ರಚಲಿತವಿದ್ದ ವೇದಾಂತ, ಪುರಾತನ ಜ್ಞಾನ, ಸಂಸ್ಕೃತ ಮುಂತಾದವನ್ನು ಕಲಿಸುವುದರಿಂದ ಭಾರತೀಯ ಜನಸಮೂಹ ಉದ್ಧಾರವಾಗುವುದಿಲ್ಲ ಎಂದು ಬಲವಾಗಿ ನಂಬಿದ್ದರು.

ವೈಜ್ಞಾನಿಕ ಮನೋಧರ್ಮ, ವೈಜ್ಞಾನಿಕ ಶಿಕ್ಷಣವನ್ನು ನೀಡುವುದರಿಂದ ಮಾತ್ರ ಈ ಹಳೆಯ ಕುರುಡುತನಗಳನ್ನು ನಿವಾರಿಸಲು ಸಾಧ್ಯವೆಂದು ನಂಬಿ ಅದಕ್ಕಾಗಿ ಇಂಗ್ಲಿಷ್ ಶಿಕ್ಷಣದ ಅವಶ್ಯಕತೆಯನ್ನು ಮನಗಂಡರು. ಅಂದು ನಮ್ಮನ್ನಾಳುತ್ತಿದ್ದ ಬ್ರಿಟಿಷರು ತಮ್ಮ ಅಧಿಕಾರವನ್ನು ಸುಗಮವಾಗಿ ನಡೆಸಿಕೊಂಡು ಹೋಗಲು ಬೇಕಾಗಿರುವಷ್ಟು ಮಾತ್ರ ಇಂಗ್ಲಿಷನ್ನು ಭಾರತೀಯ ಯುವಕರಿಗೆ ನೀಡುತ್ತಿದ್ದರೇ ವಿನಃ ಭಾರತೀಯ ಯುವಕರ ನಿಜವಾದ ಜ್ಞಾನ ಸಂಪಾದನೆಯಲ್ಲಿ ಅವರಿಗೆ ಆಸಕ್ತಿ ಇರಲಿಲ್ಲ. ಈ ನಿಟ್ಟಿನಲ್ಲಿ ಹಳೆಯ ಶಿಕ್ಷಣ ಪದ್ಧತಿಯನ್ನೇ ಮುಂದುವರಿಸಿಕೊಂಡು ಹೋಗುವ ಇಚ್ಛೆ ಇತ್ತು. ಬ್ರಿಟಿಷರು ಸಂಸ್ಕೃತ ಶಾಲೆಯನ್ನು ತೆಗೆಯಲು ಪ್ರಯತ್ನಿಸಿದಾಗ ಅದನ್ನು ವಿರೋಧಿಸಿ ರಾಮ್ ಮೋಹನ್ ರಾಯ್ ಅವರು ಲಾರ್ಡ್ ಆರ್ಮ್ ಎಸ್ಟ್ಗೆ ಬರೆದ ಪತ್ರದಲ್ಲಿ ಹೀಗಿದೆ: ಈಗಾಗಲೇ ಭಾರತದಲ್ಲಿ ಪ್ರಚಲಿತವಿರುವ ಜ್ಞಾನವನ್ನು ಬೋಧಿಸಲು ಸರ್ಕಾರವು ಹಿಂದೂ ಪಂಡಿತರ ಕೈಕೆಳಗೆ ಸಂಸ್ಕೃತ ಶಾಲೆಯನ್ನು ಸ್ಥಾಪಿಸುತ್ತಿರುವುದು ಕಂಡುಬರುತ್ತಿದೆ. ಈ ಶಾಲೆಯು ವ್ಯಾಕರಣದ ಸೂಕ್ಷ್ಮತೆಯನ್ನು, ಆಧ್ಯಾತ್ಮಿಕ ಭಿನ್ನತೆಯನ್ನು ಯುವಜನರ ಮನಸ್ಸಿನಲ್ಲಿ ತುಂಬುವುದನ್ನು ಮಾತ್ರ ನಿರೀಕ್ಷಿಸಬಹುದು. ಆದ್ದರಿಂದ ಅದನ್ನು ಪಡೆದವರಿಗಾಗಲಿ ಅಥವಾ ಸಮಾಜಕ್ಕಾಗಲಿ ಯಾವುದೇ ಉಪಯೋಗವಿಲ್ಲ. ಅಲ್ಲಿ ವಿದ್ಯಾರ್ಥಿಗಳು ಈಗಾಗಲೇ ಭಾರತದ ವಿವಿಧೆಡೆ ಕಲಿಸುತ್ತಿರುವ 2000 ವರ್ಷಗಳ ಹಿಂದಿನ ತಿಳುವಳಿಕೆಯನ್ನೇ, ಮನುಷ್ಯ ಸೃಷ್ಟಿಸಿದ ನಿರರ್ಥಕ ಮತ್ತು ಖಾಲಿ ಸೂಕ್ಷ್ಮತೆಗಳನ್ನೇ ಗಳಿಸಿಕೊಳ್ಳುತ್ತಾರೆ. 1815 ಆತ್ಮೀಯ ಸಭಾವನ್ನು ಸ್ಥಾಪಿಸಿದ ರಾಮ್ ಮೋಹನ್ ರಾಯ್ ಅವರು ಇದರ ಮುಖಾಂತರ ಜಾತಿ ಪದ್ಧತಿ, ಹೆಣ್ಣು ಮಕ್ಕಳ ಮಾರಾಟ, ಕುಲೀನತೆಯ ವಿರುದ್ಧ ಹೋರಾಟ ನಡೆಸುತ್ತಾರೆ. ಮಾತ್ರವಲ್ಲ, ಹಿಂದೂ ಹೆಣ್ಣು ಮಕ್ಕಳ ಹಕ್ಕಿಗಳಿಗೋಸ್ಕರ ತಂದೆ ಮತ್ತು ಗಂಡನ ಕಡೆಯಿಂದ ಆಸ್ತಿಯ ಹಕ್ಕು, ಅವಿಶ್ರಾಂತವಾಗಿ ಹೋರಾಟ ಬೆಳೆಸುತ್ತಾರೆ. ಮೋಹನ್ ರಾಯ್ ಅವರ ಈ ಕೆಲಸವನ್ನು ಸಹಿಸದ ಸಂಪ್ರದಾಯಸ್ಥ ಇಂಗ್ಲಿಷ್ ಪತ್ರಿಕೆ ಜಾನ್ ಬುಲ್ ಮತ್ತು ಕರ್ಮಠ ಹಿಂದೂ ಪತ್ರಿಕೆ ಸಮಾಚಾರ್ ಚಂದ್ರಿಕಾ ಎರಡೂ ಒಟ್ಟು ಸೇರಿ ವಿರೋಧಿಸುತ್ತವೆ. ಕರ್ಮಠ ಧರ್ಮಸಭಾ ಸಹ ಮೋಹನ್ ರಾಯ್ ಅವರ ಈ ನಡೆಯನ್ನು ಕಟುವಾಗಿ ವಿರೋಧಿಸುತ್ತದೆ. ಕಟು ಸಂಪ್ರದಾಯಸ್ಥ ಹಿಂದೂಗಳ ಈ ವಿರೋಧಕ್ಕೆ ರಾಮ್ ಮೋಹನ್ ರಾಯ್ ಉತ್ತರಿಸುತ್ತಾ, ನಾನು ಎಂದೂ ಹಿಂದೂ ಧರ್ಮದ ಮೇಲೆ ದಾಳಿ ನಡೆಸಿಲ್ಲ. ನಾನು ದಾಳಿ ನಡೆಸುತ್ತಿರುವುದು ಕೇವಲ ಮೂಢನಂಬಿಕೆ ಮತ್ತು ಧರ್ಮಾಂಧತೆಯ ಮೇಲೆ. ಸತಿ ಸಹಗಮನವನ್ನು ನಿರ್ದಯವಾಗಿ ಹೋರಾಡುವಾಗಲೂ ಧರ್ಮಸಭಾ ಅವರನ್ನು ತೀವ್ರವಾಗಿ ಟೀಕಿಸುತ್ತದೆ. ಅಂದು ಸತಿ ಸಹಗಮನ ದೇಶದಾದ್ಯಂತ ಬೇರೆ ಬೇರೆ ರೂಪದಲ್ಲಿ ಪ್ರಚಲಿತವಾಗಿತ್ತು. ಸಂಪ್ರದಾಯಸ್ಥ ಕುಟುಂಬವಾದ ರಾಮ್ ಮೋಹನ್ ರಾಯ್ ಅವರ ಮನೆಯಲ್ಲೂ ಈ ಘಟನೆ ನಡೆಯಿತು. ಅವರ ತಾಯಿ ಕಟ್ಟ ಹಿಂದೂವಾದಿ, ಸಂಪ್ರದಾಯವಾದಿ, ಧರ್ಮಶಾಸ್ತ್ರಗಳಲ್ಲಿ ಕುರುಡು ನಂಬಿಕೆ ಇಟ್ಟವರು. ಆದರೆ ರಾಮ್ ಮೋಹನ್ ರಾಯ್ ಅವರಾಗಲೇ ವಿಶ್ವದ ಬೇರೆ ಬೇರೆ ಪ್ರದೇಶಗಳಿಗೆ ತೆರಳಿ ಜ್ಞಾನವನ್ನು ಪಡೆದುಕೊಂಡಿದ್ದರು. ಬೇರೆ ಬೇರೆ ಪ್ರದೇಶಗಳಲ್ಲಿ ಸಂಚರಿಸುವಾಗ ಅಲ್ಲಿನ ಜನರು, ಅದರಲ್ಲೂ ಮಹಿಳೆಯರು, ಸಂಪ್ರದಾಯ, ಮೂಢನಂಬಿಕೆ, ಧರ್ಮಾಂಧತೆ ಮುಂತಾದವುಗಳಿಂದ ಪಡುತ್ತಿದ್ದ ಹಲವು ಥರದ ಕಠೋರ ಕಷ್ಟಗಳನ್ನು ತಮ್ಮ ಕಣ್ಣಾರೆ ಕಂಡು ಮರುಗಿದವರು ಮಾತ್ರವಲ್ಲ, ಅದರ ನಿರ್ಮೂಲನೆಗಾಗಿ ಪಣತೊಟ್ಟವರು, ನವ ಭಾರತದ ಕನಸು ಕಂಡವರು, ಅದಕ್ಕಾಗಿ ಜನರನ್ನು ಆ ದಿಕ್ಕಿನಲ್ಲಿ ಸಂಘಟಿಸುತ್ತಿದ್ದರು. ಆ ಸಂದರ್ಭದಲ್ಲಿ ಅವರ ಹಿರಿಯ ಅಣ್ಣ ಸಾವಿಗೀಡಾದಾಗ ಅವರ ಪತ್ನಿ ಮೋಹನ್ ರಾಯ್ ಅವರ ಅತ್ತಿಗೆ, ತನ್ನ ತಾಯಿಗಿಂತಲೂ ಹೆಚ್ಚಿಗೆ ಪ್ರೀತಿಸುತ್ತಿದ್ದ ಅತ್ತಿಗೆ, ಅತ್ತಿಗೆಗೂ ಮೋಹನ್ ರಾಯ್ ಅವರ ಮೇಲೆ ಅತೀವ ವಾತ್ಸಲ್ಯ. ಅಂತಹ ಅತ್ತಿಗೆಯನ್ನು ಅವರ ತಾಯಿಯ ಆದೇಶದ ಮೇರೆಗೆ ಊರಿನ ಜನ ಬಲವಂತವಾಗಿ ಪತಿಯ ಚಿತೆಯಲ್ಲಿ ಜೀವಂತವಾಗಿ ಸುಡಲು ಪ್ರಯತ್ನಿಸುತ್ತಾರೆ. ರಾಜ ರಾಮ್ ಮೋಹನ್ ರಾಯ್ ಅವರು ಇದನ್ನು ತಡೆಯಲು ಮಾಡುವ ಪ್ರಯತ್ನ ವ್ಯರ್ಥವಾಗಿ ತನ್ನ ಅತ್ಯಂತ ವಾತ್ಸಲ್ಯಮಯಿ ಅತ್ತಿಗೆ ಚಿತೆಯಲ್ಲಿ ಬೂದಿಯಾಗುವುದನ್ನು ಕಾಣುತ್ತಾರೆ. ಅತೀವ ವೇದನೆಯಿಂದ, ಮನಸ್ಸಿಗಾದ ಅಪಾರ ಆಘಾತದಿಂದ ಮನೆಗೆ ಬಂದ ಮೋಹನ್ ರಾಯ್ ತಾಯಿಗೆ ಕೇಳುವ ಪ್ರಶ್ನೆ ಅವರಿಗಾಗಿರುವ ಅತೀವ ಶೋಕವನ್ನು ಸೂಚಿಸುತ್ತದೆ. ಅವರು ಕೇಳುತ್ತಾರೆ, ಸತಿ ಸಹಗಮನ ಇಷ್ಟೊಂದು ಧಾರ್ಮಿಕವಾಗಿದ್ದರೆ, ಧರ್ಮಸಮ್ಮತವಾಗಿದ್ದರೆ, ತಂದೆಯ ಮರಣದ ನಂತರ ನೀವು ಯಾಕೆ ಸತಿಯಾಗಿಲ್ಲ? ನೀವು ಸಹಗಮನ ಮಾಡಬೇಕಿತ್ತಲ್ಲವೇ ಎಂದು ಕೇಳುತ್ತಾರೆ. ಸತಿ ಸಹಗಮನದ ವಿರುದ್ಧ ಸಾಮಾಜಿಕ, ಸಾಂಸ್ಕೃತಿಕ, ಕಾನೂನಾತ್ಮಕ ಹೋರಾಟವನ್ನು ಬೆಳೆಸಿದ ರಾಮ್ ಮೋಹನ್ ರಾಯ್ ಬ್ರಿಟಿಷರನ್ನು ಒತ್ತಾಯಿಸಲು ಬ್ರಿಟನ್ನಿಗೂ ಪ್ರಯಾಣ ಬೆಳೆಸಿದರು. ಅವರ ಹೋರಾಟ ದನಿ ಬ್ರಿಟಿಷ್ ಸಂಸತ್ತಿನಲ್ಲಿ ಮೊಳಗಿ ಅಂತ

0: ಅಂತಿಮವಾಗಿ ಕಡು ಪರಿಶ್ರಮದ ಫಲವಾಗಿ ಸನಾತನವಾದಿಗಳ ಉಗ್ರ ಕೋಪದ ನಡುವೆಯೂ 1832 ಸತಿ ವಿರೋಧಿ ಕಾನೂನು ಜಾರಿಗೊಂಡಿತು. 18 ವರ್ಷಗಳ ಕಾಲ ದಣಿವರಿಯದೆ ಹೋರಾಡಿದ ಫಲವಿದು. ಬೂರ್ಜ್ವಾ ಮಾನವತಾವಾದದ ಪ್ರಭಾವ ಅವರ ಮೇಲೆ ಎಷ್ಟಿತ್ತೆಂದರೆ ಸಾಮಾಜಿಕ ಅನಿಷ್ಟಗಳಾದ ಸತಿ ಬಹುಪತ್ನಿತ್ವ ಆಚರಣೆಯನ್ನು ನಾಶ ಮಾಡುವುದು ಮಾತ್ರವಲ್ಲ, ವಿಶಾಲವಾದ ನೆಲೆಯಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ, ಮಹಿಳಾ ಸ್ವಾತಂತ್ರ್ಯ, ಪುರುಷ ಮತ್ತು ಮಹಿಳೆಯರ ನಡುವಿನ ಸಮಾನತೆ ಮತ್ತು ವೈಜ್ಞಾನಿಕ ಶಿಕ್ಷಣವನ್ನು ಭಾರತದಲ್ಲಿ ತರುವ ವಿಶಾಲವಾದ ಹೋರಾಟದ ಇಚ್ಛೆ ಇತ್ತು. ಆದರೆ ಇದು ವೇದಾಂತದ ಶಿಕ್ಷಣದಿಂದ ಸಾಧ್ಯವಿಲ್ಲ. ಬದಲಿಗೆ ಕುರುಡು ನಂಬಿಕೆಗಳನ್ನು ನಾಶ ಮಾಡಿ ವೈಜ್ಞಾನಿಕ ತಾಂತ್ರಿಕ ಶಿಕ್ಷಣದ ಮೂಲಕ ವೈಜ್ಞಾನಿಕ ಮನೋಭಾವ ಬೆಳೆಸುವುದರಿಂದ ಮಾತ್ರ ಸಾಧ್ಯ. ದೇಶದಲ್ಲಿ ಎಲ್ಲರಿಗೂ ಶಿಕ್ಷಣ ಸಿಗುವ ಮೂಲಕ ಅನ್ಯಾಯವನ್ನು ತೊಡೆದು ಹಾಕಬೇಕು. ಅದರಲ್ಲೂ ಶೋಷಿತ ಜನ ಸಮುದಾಯಕ್ಕೆ ಶಿಕ್ಷಣದ ಬೆಳಕನ್ನು ನೀಡಬೇಕು. ಇದು ರಾಜಾರಾಮ್ ಮೋಹನ್ ರಾಯ್ ಅವರ ಬಲವಾದ ಇಚ್ಛೆ. ರಾಜಾರಾಮ್ ಮೋಹನ್ ರಾಯ್ ಅವರ ಪ್ರೀತಿಯ ಶಿಷ್ಯ ಕ್ಷಿತಿ ಮೋಹನ್ ಶೇನ್ ಶಾಸ್ತ್ರಿಯವರು ಬರೆದಿರುವ ಜಗದ್ಗುರು ರಾಮಮೋಹನ್ನಲ್ಲಿ ಪ್ರಕಟವಾದಂತೆ ಶೋಷಿತ ವರ್ಗದ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ರಾಮಮೋಹನ್ ರಾಯ್ ಉಲ್ಲೇಖಿಸಿರುವುದು, ಮಡಕೆಯನ್ನು ತಳದಿಂದ ಕಾಯಿಸದಿದ್ದರೆ ಅಡುಗೆ ಸಾಧ್ಯವಿಲ್ಲ. ಸ್ವಾತಂತ್ರ್ಯ ಪ್ರಜಾತಂತ್ರದ ಕುರಿತು ದೇಶದೊಳಗೆ ಮಾತ್ರವಲ್ಲ ಎಲ್ಲೇ ಹೋರಾಟಗಳು ನಡೆದರೂ ಅತೀವ ಸಂತೋಷಗೊಳ್ಳುತ್ತಿದ್ದರು. ಎಲ್ಲ ದೇಶಗಳ ಸ್ವಾತಂತ್ರ್ಯದ ಕುರಿತಾಗಿಯೂ ಕಾಳಜಿ ವಹಿಸುತ್ತಿದ್ದರು. ಫ್ರಾನ್ಸ್, ಸ್ಪೇನ್, ಜರ್ಮನಿ, ನೇಪಲ್ಸ್, ಇಟಲಿ ಮುಂತಾದೆಡೆ ನಡೆದ ರಾಷ್ಟ್ರೀಯ ಮತ್ತು ಪ್ರಜಾತಂತ್ರದ ಹೋರಾಟಕ್ಕೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ನೇಪಲ್ಸ್ನಲ್ಲಿ ನಡೆದ ಪ್ರಜಾತಾಂತ್ರಿಕ ಚಳುವಳಿಯ ಒತ್ತಡದಿಂದ ಅಲ್ಲಿನ ರಾಜ ಸಂವಿಧಾನ ರಚಿಸಲು ಒಪ್ಪಿಕೊಂಡನು. ಆದರೆ ಪ್ರಷ್ಯಾ, ಆಸ್ಟ್ರಿಯಾ ಮತ್ತು ನೇಪಲ್ಸ್ ರಾಜರ ಕುತಂತ್ರದಿಂದ ಮತ್ತು ಆಸ್ಟ್ರಿಯನ್ ಸೈನ್ಯದ ದಾಳಿಯಿಂದಾಗಿ ನೇಪಲ್ಸ್ ಜನತೆಯ ಸಾಂವಿಧಾನಿಕ ಹೋರಾಟವು ಸೋಲನ್ನು ಅನುಭವಿಸಿತು. ಇದರಿಂದ ರಾಜಾರಾಮ್ ಮೋಹನ್ ರಾಯ್ ತೀವ್ರವಾಗಿ ಮನನೊಂದರು. ಸ್ಪೇನಿನ ಸ್ವಾತಂತ್ರ್ಯ ಪ್ರೇಮಿ ಜನತೆಯ ವಿಜಯದ ಸುದ್ದಿ ಬಿತ್ತರಗೊಂಡಾಗ ಔತಣಕೂಟ ಏರ್ಪಡಿಸಿದರು. ರಾಜಾರಾಮ್ ಮೋಹನ್ ರಾಯ್ ಅವರು ಕೇವಲ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಬದಲಾವಣೆಗೆ ಮಾತ್ರ ಚಟುವಟಿಕೆಗೆ ಸೀಮಿತಗೊಳಿಸಿಕೊಂಡಿಲ್ಲ. ಸಾಹಿತ್ಯ ಕ್ಷೇತ್ರ, ಅದರಲ್ಲೂ ಬಂಗಾಳಿ ಭಾಷೆ ಮತ್ತು ಸಾಹಿತ್ಯ ಅವರ ಕೊಡುಗೆ ಅಪಾರ. ಬಂಗಾಳಿ ಗದ್ಯಕ್ಕೆ ಅವರು ನೀಡಿದ ಕೊಡುಗೆ ಬಂಗಾಳಿ ಗದ್ಯದ ಗತಿಯನ್ನೇ ಬದಲಾಯಿಸಿತು. ಈ ರೀತಿಯಲ್ಲಿ ರಾಜಾರಾಮ್ ಮೋಹನ್ ರಾಯ್ ಭಾರತದ ಪ್ರಗತಿಶೀಲ ಚಳುವಳಿಗೆ ನಾಂದಿ ಹಾಡಿದರು. ತಾವು ಧರ್ಮದಲ್ಲಿ ನಂಬಿದ್ದರೂ ಧಾರ್ಮಿಕ ಕಂದಾಚಾರ, ಮೌಢ್ಯತೆಯನ್ನು, ಅಂಧತೆಯನ್ನು ಉಗ್ರವಾಗಿ ಖಂಡಿಸಿದರು. ಮಹಿಳಾ ಪ್ರಗತಿಯ ಮೊದಲ ದನಿಯಾದ ಇವರು ತಮ್ಮ ಕಾರ್ಯ ಸಾಧನೆಗಾಗಿ ಇಂಗ್ಲೆಂಡಿಗೆ ತೆರಳಿದಾಗ ಅಲ್ಲಿ ಸನ್ಮಾನಿತರಾದರು. ಅವರ ಅವಿರತ ಹೋರಾಟದಿಂದ, ಕೆಟ್ಟ ಆರೋಗ್ಯದಿಂದಾಗಿ ಮತ್ತೆ ಭಾರತಕ್ಕೆ ಮರಳಲು ಆಗದೆ 1833 ಸೆಪ್ಟೆಂಬರ್ 27 ಇಂಗ್ಲೆಂಡಿನಲ್ಲಿ ನಿಧನರಾದರು. ತಮ್ಮ ಆರೋಗ್ಯದ ಬಗ್ಗೆ ಎಳ್ಳಷ್ಟು ಕಾಳಜಿ ವಹಿಸದ, ಸದಾ ಸಾಮಾಜಿಕ ಕಲ್ಯಾಣದ ಕುರಿತಾಗಿಯೇ ಚಿಂತಿಸುತ್ತಿದ್ದ ಈ ಮಹಾನ್ ಚೇತನ ಅಪಾರ ಅಭಿಮಾನಿಗಳನ್ನು, ಬೆಂಬಲಿಗರನ್ನು, ಹಿಂಬಾಲಕರನ್ನು ತೊರೆದು ಕಣ್ಮರೆಯಾಯಿತು. ನಮ್ಮ ದೇಶದಲ್ಲಿ ಪ್ರಗತಿಪರ ಸಾಮಾಜಿಕ ಹೋರಾಟ ಕಟ್ಟಲು ರಾಮ್ ಮೋಹನ್ ರಾಯ್ ಅವರ ಜೀವನದ ಕುರಿತು ಸರಿಯಾದ ತಿಳುವಳಿಕೆ ಅವಶ್ಯಕ. ಅವರು ಯಾವ ಮೌಢ್ಯಗಳ ವಿರುದ್ಧ ಹೋರಾಟ ಬೆಳೆಸಿದರೋ ಅದರ ಪಳವಳಿಕೆಗಳು ಇಂದಿಗೂ ನಮ್ಮ ಸಮಾಜದಲ್ಲಿವೆ. ತನ್ನ ಕೆಟ್ಟ ಮುಖವನ್ನು ಇನ್ನೂ ಕಟುವಾಗಿ ಪ್ರದರ್ಶಿಸುತ್ತಿವೆ. ಬ್ರಿಟಿಷರಿಂದ ರಾಜಕೀಯ ಸ್ವಾತಂತ್ರ್ಯವನ್ನು ಪಡೆದರೂ ನಮ್ಮ ದೇಶದ ಜನರಿಗೆ ನಿಜವಾದ ಸ್ವಾತಂತ್ರ್ಯ ಇನ್ನೂ ಲಭಿಸಿಲ್ಲ. ಭಾರತದ ಬಂಡವಾಳಶಾಹಿಗಳು ತಮ್ಮ ಬಂಡವಾಳವನ್ನು ಹೆಚ್ಚಿಸಿಕೊಳ್ಳುವ ದಿಕ್ಕಿನಲ್ಲಿ ಜನರ ರಕ್ತ ಹೀರುತ್ತಿದ್ದಾರೆ. ತಮ್ಮ ಶೋಷಣೆಯನ್ನು ಮುಂದುವರಿಸಿಕೊಂಡು ಹೋಗಲು ಜನರನ್ನು ಜಾತೀಯತೆ, ಧರ್ಮಾಂಧತೆ, ಕೋಮುವಾದ ಮತ್ತು ರಾಷ್ಟ್ರೀಯ ಅಂಧಭಕ್ತ ಹಾಗೂ ಇನ್ನೂ ಅನೇಕ ಭಾವನೆಗಳನ್ನು ಜನರ ಮೇಲೆ ಹೇರಿ ಸಾಂಸ್ಕೃತಿಕ ವಾತಾವರಣವನ್ನು ಕಲುಷಿತಗೊಳಿಸುತ್ತಿದ್ದಾರೆ. ಮಹಿಳೆಯರ ಮೇಲಿನ ಅಗೌರವ ಮತ್ತು ಅತ್ಯಾಚಾರ ಅವರನ್ನು ಮತ್ತೆ ಮನೆಯ 4 ಗೋಡೆಯ ನಡುವೆ ಬಂಧಿಸಿಡುವಂತಹ ಹುನ್ನಾರ ತೀವ್ರವಾಗಿ ತಲೆಯೆತ್ತುತ್ತಿರುವುದನ್ನು ಕಾಣುತ್ತಿದ್ದೀವಿ. ಜನರ ಕನಿಷ್ಠ ಪ್ರಜಾತಾಂತ್ರಿಕ ಮತ್ತು ಕ್ರಾಂತಿಕಾರಿ ಹೋರಾಟಗಳಿಂದ ತಮ್ಮ ಸಾವು ಖಚಿತ ಎಂಬ ಸತ್ಯ ತಿಳಿದಿರುವ ಅವರು ತಮ್ಮ ಕೈಗೊಂಬೆ ಸರ್ಕಾರಗಳ ಮೂಲಕ ಜನರ ಮೇಲೆ ದಾಳಿ ನಡೆಸುತ್ತಿದ್ದಾರೆ. ನವೋದಯ ಹರಿಕಾರರನ್ನು, ಅವರ ಜೀವನ ಹೋರಾಟವನ್ನು ಜನಮಾನಸದಿಂದ ಅಳಿಸಿ ಹಾಕುತ್ತಿದ್ದಾರೆ. ಇಂತಹ ಶೋಷಕ ವ್ಯವಸ್ಥೆಯನ್ನು ಕೊನೆಗಾಣಿಸಿ ವೈಜ್ಞಾನಿಕ ತಳಹದಿಯ ಮೇಲೆ ರೂಪುಗೊಳ್ಳುವ ಸಮಾಜವಾದಿ ಸಮಾಜದ ಸ್ಥಾಪನೆಯಾಗಬೇಕಾದರೆ ನವೋದಯದಲ್ಲಿ ಬಂದಂತಹ ಮಹಾನ್ ವ್ಯಕ್ತಿಗಳಾದ ರಾಜಾರಾಮ್ ಮೋಹನ್ ರಾಯ್ ಹಾಗೂ ಇನ್ನೂ ಅನೇಕರು ಪ್ರಾರಂಭಿಸಿದ ಹೋರಾಟವನ್ನು ನಾವು ಮುಂದುವರೆಸಬೇಕಾಗಿದೆ. ಈ ದಿಕ್ಕಿನಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರ ಆಶಯಗಳನ್ನು ಅರಿತು ಜೀವನ ಹೋರಾಟದಿಂದ ಕಲಿತು ಮುಂದಡಿಯಿಡಬೇಕು. ನಾವು ಅವರ ಜೀವನ ಹೋರಾಟದಿಂದ ಸ್ಫೂರ್ತಿ ಪಡೆದು ಅವರ ಹೋರಾಟವನ್ನು ಮುನ್ನಡೆಸಬೇಕು. ಅವರು ಕಂಡ ಕನಸನ್ನು ನನಸುಗೊಳಿಸಬೇಕು. ಇದು ಈ ಘಳಿಗೆಯ ಅವಶ್ಯಕತೆ. ನಮಸ್ಕಾರ.
1: ಇದುವರೆಗೂ ನವೋದಯದ ಮೊದಲ ಹರಿಕಾರ ರಾಜಾರಾಮ್ ಮೋಹನ್ ರಾಯ್ ಅವರ ಬದುಕು ಮತ್ತು ಹೋರಾಟದ ಕುರಿತು ತಮ್ಮ ವಿಚಾರಧಾರೆಯನ್ನು ಪ್ರಸ್ತುತಿಪಡಿಸಿದವರು ಸರೋಜಾ ಗೋನ್ವಾರ್. ನಿರ್ವಹಣೆ ವೆಂಕಟೇಶ್ ಬೇವಿನ್ ಬೆಂಚಿ. ಈಗ ಕೇಳಿ ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನ ಗಾಯನ.
2: ಅಕ್ಷರವೆಂಬುದು ಲೆಕ್ಕದೊಳಗು. ಸಾಹಿತ್ಯ ತೋಂಟದ ಸಿದ್ಧಲಿಂಗ ಶಿವಯೋಗಿ. ಹಾಡಿದವರು ಶ್ರೀಧರ್. ಸಂಗೀತ ಅಪ್ಪಗೆರೆ ತಿಮ್ಮರಾಜು.

ಅಟ್ಟೆಯ ಚುಚ್ಚುವ. ವಚನಕಾರರು ಮಾದಾರ ಡೋಲಯ್ಯ. ರಾಗ ಹಂಸಾನಂದಿ, ಆದಿತಾಳ. ಗಾಯಕರು ಅಜಯ್ ವಾರಿಯರ್. ಸಂಗೀತ ನಿರ್ದೇಶನ ಶ್ರೀ ಬಿ ವಿ ಶ್ರೀನಿವಾಸ್.

ಗುರು ಶಿಷ್ಯ ಸಂಬಂಧ ಏನೆಂದು ಪಮಿಸುವೆ. ಸಾಹಿತ್ಯ ಚನ್ನಬಸವಣ್ಣ, ಹಾಡಿದವರು ಎನ್ ಅಪರ್ಣ, ಸಂಗೀತ ಅಪ್ಪಗೆರೆ ತಿಮ್ಮರಾಜು.

ಹಳದಿಯ ಸೀರೆಯನ್ನುಟ್ಟು. ವಚನಕಾರರು ತೆಲುಗೇಶ ಮಸಣೆಯ, ರಾಗ ಪಹಾಡಿ ಆದಿತಾಳ, ಗಾಯಕರು MD ಪಲ್ಲವಿ, ಸಂಗೀತ ನಿರ್ದೇಶನ ಶ್ರೀ BV ಶ್ರೀನಿವಾಸ್.

ಹೊನ್ನು ಭಕ್ತನೆಂಬೆನೆ. ವಚನಕಾರರು ಚನ್ನಬಸವಣ್ಣ, ರಾಗ ಶಿವರಂಜನಿ ಮಿಶ್ರ, ಆದಿತಾಳ ತಿಶ್ರ ನಡೆ, ಗಾಯಕರು ಶಂಕರ್ ಶಾನುಭಾಗ್, ಸಂಗೀತ ನಿರ್ದೇಶನ ಶ್ರೀ ಬಿ ವಿ ಶ್ರೀನಿವಾಸ್.

ಇದುವರೆಗೂ ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನ ಗಾಯನ ಕೇಳಿದ್ರೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9 ಗಂಟೆ. ಈಗ ಕೆಲವು ಪ್ರಕಟಣೆಗಳು.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ liddkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
1: 8700014242.

0: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
1: ಶರಣರ ಸತ್ಯಾನುಸಂಧಾನದ ಸರಣಿ.
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ ಪ್ರತಿದಿನ ಬೆಳಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.

0: ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:05 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರುವುದು.
1: ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ LO. ಭಾಗವಹಿಸುತ್ತಾರೆ ನಿವೃತ್ತ ಸುಬೇದಾರ್ ನಾಗರಾಜು K.
3: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಸುಬೇದಾರ್ ನಾಗರಾಜು K. ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ನಾಗರಾಜು ಅವರೇ.
4: ಜೈ ಹಿಂದ್ ಮೇಡಮ್. ಕಸಮ್ ಪೆರೇಡ್ ಅಂತ ನಡೆಯುತ್ತೆ ಮೇಡಮ್, ಸತ್ಯ ಪೆರೇಡ್ ಅಂತೀವಿ ನಾವು. ಅವಾಗ ಅದು ತುಂಬಾ ಇಂಟ್ರೆಸ್ಟೆಡ್ ಮೇಡಮ್, ನಾವು ಅದು ಖುಷಿ ಪ್ರಮಾಣ ವಚನ ಮಾಡೋದು ಮೇಡಮ್. ಅವಾಗ ನಮ್ಗೆ OG ಯೂನಿಫಾರ್ಮ್ ಸಿಗುತ್ತೆ, ಅಲ್ಲಿವರೆಗೂ ಮಸರಿ ಯೂನಿಫಾರ್ಮ್ ಆಕಾಶ್ ಕಲರ್. ಈಗೆಲ್ಲ ಕಾಕಿ ಬಂದಿದೆ, ನಾವು ಇರ್ಬೇಕಾದ್ರೆ ಮಸರಿ ಮೇಡಮ್. ಅದು ಬ್ರಿಟಿಷ್ ಕ್ಲೋತ್ ಮೇಡಮ್, ಅದು
3: ಯೂನಿಫಾರ್ಮ್
4: ಹಾಕೋದು. ಆಮೇಲೆ ನನ್ಗೆ ಕ್ಯಾಪ್ ಎಲ್ಲ ತುಂಬಾ ಖುಷಿಯಾಗಿ ಯೂನಿಫಾರ್ಮ್ ಹಾಕಿ ಅಲ್ಲಿಂದ ಪೆರೇಡ್ ನಡೆಯುತ್ತೆ ಮೇಡಮ್. ಆ ಪೆರೇಡ್ ಅಲ್ಲಿ ನಾನು ನಿಷ್ಠೆಯಿಂದ ಕೆಲಸ ಮಾಡ್ತೀನಿ, ದೇಶದ್ರೋಹಿ ಉಪ್ಪಿನ ಋಣ ತೀರಿಸ್ತೀನಿ, ದೇಶದ್ರೋಹಿ ಕೆಲಸ ಏನೂ ಮಾಡಲ್ಲ, ಹಂಗೆ ನಾವು ಸತ್ಯ ಮಾಡಬೇಕು. ಅದಾದ್ಮೇಲೆ ಪಾಸಿಂಗ್ ಔಟ್ ಪೆರೇಡ್ ಅಂತ, ಅದು ತುಂಬಾ ಇಂಟ್ರೆಸ್ಟೆಡ್ ಮೇಡಮ್. ಅದು ಪಾಸಿಂಗ್ ಔಟ್ ಪೆರೇಡ್ ಮೇನ್ ರೋಡ್ ಇಂದ ಸ್ಲೋ ಮಾರ್ಚ್ ಅಲ್ಲಿ ಹೋಗ್ತೀವಿ, ಗೇಟ್ ಇಂದ ಆಚೆ ಕಡೆ ಹೋಗ್ತೀವಿ. ಗೇಟ್ ಇಂದ ಆಚೆ ಕಡೆ ನಮ್ಗೇನೋ ರೆಕ್ಕೆ ಬಂದಷ್ಟು ಖುಷಿ.
3: ಅದ್ರ ಮೊದಲೇ ಗೇಟ್ ಇಂದ ಹೊರಗೆ ಹೋಗಿರಲ್ಲ.
4: ಇಲ್ಲ ಮೇಡಮ್, ಔಟ್ ಪಾಸ್ ಅಂತ ಇರೋದು ಮೇಡಮ್, ಸಾಟರ್ಡೆ ಸಂಡೆ ಏನಾದ್ರೂ ಕೆಲಸ ಇದ್ರೆ ಇಲ್ಲೇ ಮಾಡ್ಕೊಂಡಿರೋಣ. ನಾನು ಹೋಗ್ಲೇ ಇಲ್ಲ ಮೇಡಮ್. ಭಾನುವಾರ ಅಂತ ದೊಡ್ಡ ಕೆಲಸ ಇರ್ತೈತಿ ನಮ್ಗೆ. ನಮ್ಮ ವೆಲಿಂಗ್ಟನ್ ಬ್ಯಾರೆಕ್ಸ್ ಮೇಡಮ್ ಮರದ್ದು ಮೇಡಮ್, ಎಲ್ಲೂ ಒಂದ್ ಇಂಚ್ ಕಬ್ಬಿಣ ಇಲ್ಲ. ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರು, ಅದರಲ್ಲಿ ಎಲ್ಲ ತ್ಯಾಗದ ಮರಗಳು, ಅದನ್ನ ಬಾಟ್ಲು ಹೊಡಿಬೇಕು ಮೇಡಮ್, ಹೊಡೆದು ಮಿಳುಗಿಸಬೇಕು. ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ, ಚೆನ್ನಾಗಿದ್ರೆ ಮಾತ್ರ ಓಕೆ ನಾಳೆ ಬೆಳಗ್ಗೆ ಇರುತ್ತೆ, ಇಲ್ಲ ಅಂದ್ರೆ ಮತ್ತೆ ಪನಿಷ್ಮೆಂಟ್ ಇಲ್ಲ. ಸೊ ಎಲ್ರಿಗೂ 35 ಜನಕ್ಕೆ ಹಂಚ್ಕೊಟ್ಬಿಡೋರು ಬಾಟ್ಲ್ ತಗೊಂಡು ಹೊಡಿಯೋದಿಂಗೆ. ಪಾಲಿಶ್ ಒಳ್ಳೆ ಶೈನಿಂಗ್ ಬರೋದು ಮೇಡಮ್, ಅದಕ್ಕೆ ಅಂತ ಒಂದು ಎಲೆ ಇರೋದು, ಆ ಎಲೆ ಕಿತ್ಕೊಂಡ್ ಬರೋಕೆ ಅಲ್ಲಿ ಕಾಡ್ಗೆ ಹೋಗ್ತಾ ಇದೀವಿ ನಾವು. ಇವಾಗ ನನ್ಗೆ ಇಲ್ಲಿ ಕೆಲಸ ಮಾಡಿ ಅಭ್ಯಾಸ, ಒರೆ ಚೆನ್ನಾಗಿ ಕಟ್ತಾ ಇದ್ದೆ ನಾನು, ತಲೆ ಮೇಲೆ ಇಟ್ಕೊಂಡ್ ಬಂದ್ರೆ ಎಲ್ಲ ಇಡೀ ಕಂಪನಿನೇ ಯೂಸ್ ಮಾಡೋದು
3: ಮೇಡಮ್,
4: ಅಷ್ಟು ತಂದ್ಬಿಡ್ತಾ ಇದೆ. ಅಲ್ಲಿ ನಮ್ಮ ಸೆಂಟ್ರಲ್ಲಿ ಉಲಜಾಬಾದ್ ಕಂಪನಿ ಅಂತ, ಕರ್ನಾಟಕ ಕಂಪನಿ, ಕೊಚ್ಚಿನ್ ಕಂಪನಿ, ಇದೆಲ್ಲ ಹಿಸ್ಟಾರಿಕಲ್ ಹೆಸರು ಮೇಡಮ್. ಕೊಚ್ಚಿನ್ ಇದೆ, ಕರ್ನಾಟಕ ಕಂಪನಿ ಇದೆ, ಈಗಲೂ ನಮ್ಮ ಮೈಸೂರು ಮಹಾರಾಜ ಅಂಡ್ರಲ್ಲಿ ಒಂದು ಬೆಟಾಲಿಯನ್ ಇದೆ ಮೇಡಮ್, ಅದಕ್ಕೆ 18 ಮಟ್ರಾಸ್ ರೆಜಿಮೆಂಟ್ ಅಂತ, 18 ಮಟ್ರಾಸ್ ರೆಜಿಮೆಂಟ್ ಅಂಡರ್ಸ್ಕೋರ್ ಮೈಸೂರು ಅಂತ ಬರುತ್ತೆ, ಅದು ಮೈಸೂರು ಮಹಾರಾಜ ಅಂಡ್ರಲ್ ಇದ್ದ ಮಿಲಿಟರಿ ಮೇಡಮ್. ನನಗೆ ತುಂಬಾ ಆಸೆ ಇದ್ದಿದ್ದು ಅದೇ ಬೆಟಾಲಿಯನ್ಗೆ ಹೋಗ್ಬೇಕು ಅಂತ. ನನಗೆ ಸಿಕ್ಕಿದ್ದು 6 ಮಟ್ರಾಸ್. ನನಗೆ ಹೆಂಗ್ ಸಿಕ್ತು 6 ಮಟ್ರಾಸ್ ಅಂದ್ರೆ ಮೇಡಮ್, ನಾನು ಬಾಕ್ಸಿಂಗ್ ಟೀಮ್ ಅಲ್ಲಿ ಇದ್ದೆ ಸೆಂಟ್ರಲ್ಲಿ. ಸೊ ಬಾಕ್ಸಿಂಗ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ದೆ, ನಮ್ ಕಂಪನಿ ಕಮಾಂಡರ್ 18 ಮಟ್ರಾಸ್, ಅಜುಟೆಂಟ್ ಬಂದು 6 ಮಟ್ರಾಸ್. ಪ್ರೈಸ್ ಕೊಡ್ಬೇಕಾದ್ರೆ ಅವರು ನೋಡಿದ್ರು, ಅವ್ರು ಏನ್ ಮಾಡುದು ನನ್ನ 6 ಮಟ್ರಾಸ್
3: ಅವ್ರದ್ದು.
4: ನನ್ಗೆ ತುಂಬಾ ಆಸೆ ಮೇಡಮ್, ಈಗಲೂ ನಾನು ಆ ಟ್ರ್ಯಾಕ್ ಶೂಟ್ ಎಲ್ಲ ಇಟ್ಕೊಂಡಿದ್ದೀನಿ 18 ಮಟ್ರಾಸ್. ಅದು ಯಾಕಂದ್ರೆ ಇದಿದೆ ಮೇಡಮ್ ಗಣಬೇರೊಂಡೆ ಲಾಂಛನ, ಅವ್ರದ್ದು ಅದೇ ಲಾಂಛನ ಮೇಡಮ್. ಅದು ನಮ್ಗೆ ಯಾಕೆ ಅದು ಅಂದ್ರೆ ಮೈಸೂರು ಮಹಾರಾಜನ ಮನೆ ಆ ಋಣ ತಿಂದಿದೀವಿ ಮೇಡಮ್. ಈಗ್ಲೂ ನಾನು ಕರೆದ್ರೆ ನಾನು ರೆಡಿ ಇದ್ದೀನಿ ಅವ್ರ ಮನೆಗೆ ಹೋಗಿ ಸರ್ವಿಸ್ ಮಾಡಕ್ಕೆ. ಈಗಲೂ ಅವ್ರ 2-3 ಪ್ರೋಗ್ರಾಮ್ ಹೋಗಿದೆ ಮೇಡಮ್, ಅಲ್ಲಿ ಒಂದು ಊಟ ಮಾಡಿದೀವಿ ನಾವು, ಚಿಕನ್ ಇಂದ ಬಂದಿದೀವಿ. ಮೈಸೂರು ಮಹಾರಾಜ ಮನೆ ಊಟ ತುಂಬಾ ಟೇಸ್ಟ್ ಮೇಡಮ್. ಆ ಒಂದು ಋಣನ ಏನೋ
3: ಸೇವೆ ಮತ್ತು ಊಟ ಜೀವನದಲ್ಲಿ ಎರಡು ಬಹಳ ಮುಖ್ಯ,
4: ಬಹಳ ಮುಖ್ಯ ಮೇಡಮ್.
3: ಈಗ 6 ರೆಜಿಮೆಂಟ್ ಗೆ ಹೋದ್ರಿ.
4: ಹೌದು ಮೇಡಮ್.
3: ಕೊನೆಗೆ ನಿಮ್ಮನ್ನ ಅಲ್ಲಿಗೆ ರಿಕ್ರೂಟ್ ಮಾಡಿದ್ರು ಅಲ್ವಾ? ಅಲ್ಲಿ ಹೇಗಿತ್ತು ನಿಮ್ ಕೆಲಸ?
4: ಅಲ್ಲಿನೂ ಸಹ ನಾನು ತುಂಬಾ ಅನನ್ಯವಾಗಿ ಕೆಲಸ ಮಾಡ್ತಾ ಇದ್ದೆ. ಹೇಳಿದ ಕೆಲಸ ಏನೇ ಆದ್ರೂ ನಮ್ ಸೀನಿಯರ್ಸ್ ಯಾರು ಹೇಳಿದ್ರು ಸರಿನೇ, ಒಬ್ಬ ಸಿಪಾಯಿ ಹೇಳಿದ್ರು ಸರಿನೇ, ಒಬ್ಬ ಪ್ಲಟನ್ ಹೌಲ್ದಾರ್ ಹೇಳಿದ್ರು ಸರಿನೇ, ನಾನು ತುಂಬಾ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೆ. ನಾನು ಅದೇ ತರ ಟ್ರೈನಿಂಗು ಸಹ ಅದೇ ತರ ಮಾಡ್ತಾ ಇದ್ದೆ. ಆಮೇಲೆ

0: ನನಗೆ ಬಾಕ್ಸಿಂಗ್ ಬೇರೆ ಪ್ರಮೋಷನ್ ಬೇರೆ ಸಿಕ್ಬಿಡ್ತು, ನನಗೆ ಅನ್ಪೇಡ್ ಲಾನ್ಸ್ ನಾಯ್ಕ ಅಂತ ಸಿಕ್ಬಿಡ್ತು. ನನಗೆ ಯಾವಾಗ್ಲೂ ಹಿಂಗೆ ನೋಡ್ತಾ
1: ಇದ್ದೀನಿ,
0: ಹಾಕೊಳ್ಳೋದು ಇಲ್ಲಿ ನನ್ಗೆ ತುಂಬಾ ಖುಷಿ ಆಗುತ್ತೆ. ಕಮಾಂಡ್ ಮಾಡಬಹುದು, ನನ್ ಕಮಾಂಡ್ ಅಂಡ್ ಕಂಟ್ರೋಲ್ ತುಂಬಾ ಇಷ್ಟ, ಕಮಾಂಡ್ ಮಾಡಬಹುದು. ಆಮೇಲೆ ಅವನಿಗೆ ಟೀಚಿಂಗ್ ಮಾಡೋದು ತುಂಬಾ ಇಷ್ಟ, ನನ್ಗೆ ಅದೊಂದು ಒಳ್ಳೆ ಇದು ಸಿಕ್ತು ಮೇಡಮ್. ಇಲ್ಲ ಮೇಡಮ್, ಅಲ್ಲಿಂದ ಪೋಸ್ಟಿಂಗ್ ಬಂದು ನಾಗಾಲ್ಯಾಂಡ್ ಮಣಿಪುರ್ಗೆ ಬಂದೆ, ಅಲ್ಲಿಂದ ನೇಫಾಗ್ ಹೋದ್ವಿ. ನೇಫಾದಲ್ಲೂ ಸಹ ಅಲ್ಲೂ ಸಹ ನಾವು ಫಿಲ್ ಬಾಕ್ಸ್ ಮಾಡಿದೀವಿ ಮೇಡಮ್. ನಮ್ಮ ನೇಫಾ ಬಾರ್ಡರ್ ಅಲ್ಲಿ, ಚೈನೀಸ್ ಬಾರ್ಡರ್ ಅಲ್ಲಿ ಫಿಲ್ ಬಾಕ್ಸ್ ಮಾಡಿದೀವಿ. ಎಲ್ಲ ಫಿಲ್ ಬಾಕ್ಸ್ ಕಟ್ಕೊಂಡ್ಬಂದು ಅಲ್ಲಿ
1: ಮಾಡ್ಕೊಂಡ್ಬಂದು.
0: ಹೌದು ಮೇಡಮ್, ಎಲ್ಲ ಬಂಕರ್ಸ್ ಕಟ್ಟಿದ್ವಿ. LMG 1 LMG ಒಂದು ಇನ್ಫೆಂಟ್ರಿಗೆ ಬೇಕಾಗಿದೆ ಎಷ್ಟು, ಒಂದ್ ಸೆಕ್ಷನ್ ಗೆ 10 ಜನ, 10 ಜನದಲ್ಲಿ ಒಂದು LMG ಮೋಟರ್,
1: 6 ಮೆಡ್ರಾಸ್ ರೆಜಿಮೆಂಟ್.
0: ಹೌದು ಮೇಡಮ್, ಒಂದು LMG ಮೋಟರ್ ಇರ್ತೈತೆ, ಒಂದು SLR ಇರ್ತೈತೆ, 2 ಇಂಚ್ ಮೋಟರ್ ಇರ್ತೈತೆ. ಕಂಪನಿ ಅಂತಂದ್ರೆ ಒಂದು RCL ಸಪೋರ್ಟಿಂಗ್ ಅಲ್ಲಿ ಇರುತ್ತೆ, ಮಾಟರ್ ಇರುತ್ತೆ. ಇವ್ರಿಗೆಲ್ಲ ನಾವು ಬಂಕರ್ಸ್ ಮಾಡಿ ಪೊಸಿಷನ್ ಮಾಡಿ ಕೊಡೋದು ಮೇಡಮ್. ಆತರ ಅಲ್ಲಿ ಕೆಲಸ ಮಾಡಿದ್ವಿ.
1: ನೀವು ಮದ್ರಾಸ್ ವೆಲ್ಲಿಂಗ್ಟನ್ ಏನೋ ತಣ್ಣಗಿತ್ತು.
0: ಹೌದು ಮೇಡಮ್,
1: ಆದ್ರೆ ಮದ್ರಾಸ್ ಬಹಳ ಬಿಸಿ. ಅಲ್ಲಿಂದ ನೀವು ನಾಗಾಲ್ಯಾಂಡ್ಗೆ ಹೋಗಿ, ಅದು ಕೂಡ ಬಹಳ ತಣ್ಣದ ಜಾಗ. ಆ ನೇಫಾ ಅದು ಅಷ್ಟೇ,
0: ನೇಫಾನು ಅಷ್ಟೇ,
1: ಬಹಳ ತಣ್ಣಗಿದೆ. ಹಿಮಾಲಯದ ಪೂರ್ತಿ ಶ್ರೇಣಿ ಬರುತ್ತೆ, ನೀವು ಇದ್ದಿದ್ ಪೂರ್ತಿ ಹೆಚ್ಚು ಕಡಿಮೆ ಅದೇ ತರದ ಜಾಗ. ಈ ನೇಫಾದಲ್ಲಿ ನೀವು ಎಲ್ಲ ಬಂಕರ್ಸ್ ಮಾಡಿದ್ರಿ, ಎಲ್ಲ ತಯಾರಿ ಮಾಡಿದ್ರಿ, ಅಂದ್ರೆ ಒಂದು ರಕ್ಷಣೆಗೆ ಏನ್ ಬೇಕೋ ವ್ಯವಸ್ಥೆ, ಬಾರ್ಡರ್ ದಾಟಿ ಈಚೆಗೆ ಬರದೇ ಇದ್ದ ಹಾಗೆ, ಅದು ಮುಖ್ಯವಾಗಿ ಚೈನಾ ಕಡೆಯಿಂದ ಬರದೇ ಇದ್ದ ಹಾಗೆ ಏನೇನು ರಕ್ಷಣೆ ಬೇಕೋ ಅದೆಲ್ಲ ಅಲ್ಲಿ ಮಾಡ್ತಾ ಇದ್ರಿ. ಆದ್ರೂ ಅವಾಗ ಚೈನೀಸ್ ಇಂಟರ್ವೆನ್ಷನ್ ಅಂದ್ರೆ ಅವರು ಆ ಕಡೆ ದಾಟಿ ಬರೋದು ಶುರು ಆಯ್ತು ನೋಡಿ. ಒಳನುಸುಳುವಿಕೆ ಅಂತ ಹೇಳ್ತೀವಿ ನಾವು, ಇಂಟ್ರೂಷನ್, ಅದು ಶುರು ಆಯ್ತು ಆ ನೇಫಾನಲ್ಲಿ. ಅವಾಗ ಹೇಗೆ ನೀವು ಅದನ್ನ ಎದುರಿಸಿದ್ರಿ, ಮತ್ತೆ ಅಲ್ಲಿ ಯಾವ ರೀತಿ ಸಿದ್ಧತೆ ಎಲ್ಲ ಮಾಡಿಕೊಂಡು ಅವರನ್ನ ಹಿಮ್ಮೆಟ್ಟಿಸ್ಲಿಕ್ಕೆ ಸಾಧ್ಯ ಆಯ್ತು?
0: ಅದರಲ್ಲಿ ನಮಗೆ ಟಾಸ್ಕ್ ಕೊಡೋರು ಮೇಡಮ್. ಈಗ ನಮ್ಮ ಪ್ಲಟೂನ್ ಏರಿಯಾ ಇಲ್ಲಿಂದ ಇಲ್ಲಿವರೆಗೂ ಇರುತ್ತೆ, ಪೆಟ್ರೋಲಿಂಗ್ ಅಂತ ಹೋಗ್ತಾ ಇದ್ವಿ ಮೇಡಮ್. ಬಾರ್ಡ್ರಿಂದ ಸುಮಾರು ಒಂದು 5-6 ಕಿಲೋಮೀಟರ್ ಮುಂದೆ ಹೋಗಿ ಪೆಟ್ರೋಲಿಂಗ್ ಮಾಡ್ಕೊಂಬಂದು ಅಲ್ಲಿನ ಆಗುಗಳ ನೋಡ್ತಾ ಇದ್ವಿ. ಆಮೇಲೆ ಅಲ್ಲಿನ ಜನ ಮುಂದೆ ಬರ್ತಾರಾ ಇಲ್ವಾ, ಏನಾದ್ರೂ ನಡೀತಾ ಇದೆಯಾ, ಅದೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ ಮೇಡಮ್. ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಮೇಡಮ್.
1: ಕಮಾಂಡರ್ಗೆ
0: ಇವಾಗ ಒಂದು ಲಡಾಯಿ ಸಕ್ಸಸ್ ಆಗ್ಬೇಕು, ಒಂದು ಯುದ್ಧ ಸಕ್ಸಸ್ ಆಗ್ಬೇಕಂದ್ರೆ ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್. ನಮ್ಮನ್ನ ಕಳಿಸಿರ್ತಾರೆ, ಅಲ್ಲಿ ಏನ್ ನಡೀತಾ ಇದೆ ಅದೇ ಹೇಳ್ಬೇಕಾಗಿರೋದು. ಈಗ ಬೈನಾಕ್ಲೋರು, ಅವಾಗ ಎಕ್ವಿಪ್ಮೆಂಟ್ಸ್ ಎಲ್ಲ ತುಂಬಾ ಕಡಿಮೆ ಮೇಡಮ್. ಬೈನಾಕ್ಲೋರು ಒಂದ್ ಕಂಪ್ನಿಗೆ ಒಂದಿರೋದು, ಕಂಪ್ನಿ ಕಮಾಂಡರ್ ಏನ್ ಮಾಡೋರು, ಲೀಡ್ ಪ್ಲಟೂನ್ ಯಾರು ಅಡ್ವಾನ್ಸ್ ಪ್ಲಟೂನ್ ಇರ್ತದೆ ಅವ್ರಿಗೆ ಕೊಟ್ಟಿರೋರು. ಕಂಪ್ನಿ ನೋಡಿದ್ರೆ ಗೊತ್ತಾಗೋದು ಮೇಡಮ್ ಅವ್ರಿಗೆ, ಅವ್ರ ಮೂವ್ಮೆಂಟ್ಸ್. ಅವ್ರ ಮೂವ್ಮೆಂಟ್ಸ್ ಆಗಿ ನಾವು ಇರ್ಬೇಕಾದ್ರೆ ಏನೋ 1962 ಅಲ್ಲಿ ನಮ್ಮ ಹತ್ರ ವೆಪನ್ಸ್ ಇರ್ಲಿಲ್ಲ, ರೇಷನ್ ಇರ್ಲಿಲ್ಲ, ಕ್ಲೋತಿಂಗ್ ಇರ್ಲಿಲ್ಲ. ಆ ಕಾರಣದಿಂದ ಅವ್ರು ಮುಂದೆ ಬಂದಿದ್ರು ಮೇಡಮ್. ಅದೊಂದೇ ಅಡ್ವಾಂಟೇಜ್ ನಮ್ಗೆ, ಯಾಕಂದ್ರೆ ನಮ್ ಕೈಲಿಲ್ಲ. ಆದ್ರೂ ರೆಕಾರ್ಡ್ ಇದೆ ನಮ್ದು ಆ ಕಡೆ ಎಲ್ಲ. ನರ್ತುಂಗ್ಲಾದಲ್ಲಿ ಈಗ್ಲೂ ಒಂದು ಸಿಪಾಯಿನ ನಾವು ಪೂಜೆ ಮಾಡ್ತಾ ಇದೀವಿ ಗಡವಾಲ್ ರೈಫಲ್. ಒಬ್ಬ ಇಡೀ 3,000 ಚೈನೀಸ್ ನ ಅಟ್ಯಾಕ್ ಮಾಡಿದಾರೆ ಒಬ್ರು 62 ಅಲ್ಲಿ. ನಮ್ಮ ಹಿರಿಯರಿದ್ರು ಮೇಡಮ್. ಅವಾಗ ಅವ್ರು ಹೇಳರು, ಅಪ್ಪ ನಮ್ಗೆ ಶೂಸೇ ಇರ್ಲಿಲ್ಲ ಕಣೋ, ಬರಿಗಾಲಲ್ಲಿ ನಡ್ಕೊಂಡ್ ಬಂದಿದೀವಿ ಮೇಡಮ್. ಎಲ್ಲಿಂದ ಬಂದಿದ್ದಾರೆ? ನೇಫಾದಿಂದ ಬಂದು ಅಸ್ಸಾಂ ಅಲ್ಲಿ ಮೇಡಮ್ ರಂಗಪಾರ ಅಂತ ಒಂದು ಪ್ಯಾಂಟ್ ಇದೆ, ಅಲ್ಲಿವರೆಗೂ ಬಂದಿದೆ ಮೇಡಮ್. ಈ ಕಡೆ ನಾಗಾಲ್ಯಾಂಡ್ ಮಣಿಪುರ್ ಕಾಕ್ಚಿಂಗ್ ಅಂತ ಒಂದು ಜಾಗ ಇದೆ, ಕಾಕ್ಚಿಂಗ್ ಅಲ್ಲಿ ನಮ್ಮ ಸುಭಾಷ್ ಚಂದ್ರ ಬೋಸ್ ಜಿ ಅಲ್ಲಿಂದಾನೇ ಟೇಕ್ ಅಪ್ ಆಗಿದ್ದು, ಅದು ಏರ್ಪೋರ್ಟ್ ಅಲ್ಲಿ ನಾವು ಮಿಲಿಟರಿ ಇರೋದು ಕಾಕ್ಚಿಂಗ್, ಅಲ್ಲಿವರೆಗೂ ಏರ್ಪೋರ್ಟ್ ನಮ್ದು ಬ್ಲಾಸ್ಟ್ ಮಾಡಿದಾರೆ ಮೇಡಮ್. ಇದೆಲ್ಲ ಏನ್ ಕಾರಣ ಅಂದ್ರೆ, ನನ್ನ ಸೀನಿಯರ್ಸ್ ಹೇಳಿದ ಪ್ರಕಾರ ಅವಾಗ ನಮ್ಗೆ ಕ್ಲೋತಿಂಗ್ ಇಲ್ಲ, ಊಟ ಸರಿಯಾಗಿರ್ಲಿಲ್ಲ, ಅದಲ್ಲದೆ ಆರ್ಮ್ಸ್ ಆಮ್ನೇಷನ್
1: ಕಡಿಮೆ ಇತ್ತು.
0: ಆರ್ಮ್ಸ್ ಆಮ್ನೇಷನ್ ಮೇಡಮ್, ಅವ್ರ ಹತ್ರ ಇದ್ದಿದ್ದು 303 ರೈಫಲ್ ಮೇಡಮ್. ಅದು ಬೋಲ್ಟ್ ಆಕ್ಷನ್ ರೈಫಲ್, ಒಂದ್ ರೌಂಡ್ ಹೊಡೆದು ಹಿಂಗ್ ಹಿಂಗ್ ಎಳಿಬೇಕು, ಶಕ್ತಿ ಬೇಕು, ಸರಿಯಾಗಿರಲ್ಲ ಮೇಡಮ್, ಶಕ್ತಿ ಇರ್ಬೇಕು. LMG ನಮಗ್ ತುಂಬಾನೇ ಕಡಿಮೆ, ಆಟೋಮೆಟಿಕ್ ರೈಫಲ್ಸೇ ಇಲ್ಲ. ಆದ್ರೂ ಸಹ ನಮ್ಮ ಇಂಡಿಯನ್ ಆರ್ಮಿ ಅಷ್ಟು ಫೈಟ್ ಮಾಡಿ ಅದ್ರಲ್ಲೂ ಸಹ ನಾವು ಇದ್ ಮಾಡಿದೀವಿ.
1: ಈ 77 ಅಲ್ಲಿ ನೀವಿರೋ ಸಮಯಕ್ಕೆ ಏನಾಯ್ತು?
0: ನನ್ನ 77 ಅಲ್ಲಿ ಮೇಡಮ್ ಈ ತರ ಆಕ್ಟಿವಿಟೀಸ್ ನಡೀತಾ ಇತ್ತು. ಅವ್ರು ಯಾರು ಬರ್ತಾರಲಿಲ್ಲ ಮೇಡಮ್, ಯಾಕಂದ್ರೆ ನಮ್ಮ ಬಾರ್ಡ್ರಿಂದ ಅವ್ರ ಬಾರ್ಡ್ರಿ ಯಾರೋ ಅಲ್ಲ ಸುಳ್ತಾರೆ, ನಾವೇ ಹೋಗಿ ಪೆಟ್ರೋಲಿಂಗ್ ಮಾಡ್ಕೊಂಡ್ಬಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ, ಇಷ್ಟಿಂದ ಇಷ್ಟು ದೂರ, ಅಪ್ರಾಕ್ಸಿಮೇಟ್ ಇಷ್ಟು ದೂರದಲ್ಲಿ. ಇವಾಗ ನಮ್ಮ ಬೈನಾಕ್ಲೋರಲ್ಲಿ ನಮ್ಮ ಪಿಕ್ಚರ್ ಎಲ್ಲ ಕಾಣ್ತು ಅಂದ್ರೆ 2 ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ ಅಂತ, ಅದು ನಾವು ಜಡ್ಜಿಂಗ್ ಡಿಸ್ಟೆನ್ಸ್ ಅಲ್ಲಿ ಅದು ಕಂಡುಹಿಡಿಯೋದು ಮೇಡಮ್. ಸೊ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ತರ ಮೂವ್ಮೆಂಟ್ಸ್ ನಡೀತಾ ಇದೆ, ಇಷ್ಟೇ ಮೂವ್ಮೆಂಟ್ಸ್ ಅವ್ರಿಗೆ ಹೇಳ್ತಾ ಇದ್ದಿದ್ದು. ನಮ್ಮ ಮೇನ್ ಉದ್ದೇಶ ಐತೆಂದ್ರೆ ಅಲ್ಲಿಂದ ಯಾರು ಇನ್ಫಿಲ್ಟ್ರೇಷನ್ ಆಗದೆ ಇರಂಗೆ ನೋಡ್ಕೊಳ್ಳೋದು. ಅದೇ ಅದು ನೇಫಾದಲ್ಲಿ ಡೆಪಾಸಿಟ್ ಅಂದಾಗ ಮಾಡಿದ್ವಿ.
1: ಇದು 77 ಸುಮಾರು 79 ಆ ನಂತರ ಮುಂದಿನ ಪೋಸ್ಟಿಂಗ್ ಆಗುತ್ತಲ್ಲ, 3 ವರ್ಷಕ್ಕೆ ಬೇರೆ ಕಡೆ ಹೋಗ್ಬೇಕು, ಮುಂದೆ ಎಲ್ಲಿ ಹೋದ್ರಿ?
0: ನಾನು ಕಲ್ಕತ್ತಾ 20

0: ಥೋರ್ ಫರ್ಗಾನ ಬ್ಯಾರೆಕ್ಪುರ್ ಅಂತ ಮೇಡಮ್, ಅದು ಹಳೆ ಬ್ರಿಟಿಷ್ ಕಾಲದ ಕ್ಯಾಂಟೋನ್ಮೆಂಟ್ ಏರಿಯಾ ಬ್ಯಾರೆಕ್ಪುರ್
1: ಫರ್ಗಾನ.
0: ಹೌದು ಮೇಡಮ್, ಅಲ್ಲಿಗೆ ಬಂದ್ವಿ ಮೇಡಮ್. ಅಲ್ಲಿ ನಮ್ಗೆ ಸ್ಪೋರ್ಟ್ಸ್ ಜಾಸ್ತಿ. ಸ್ಪೋರ್ಟ್ಸ್ ಮಿಲಿಟರಿಲಿ ಯಾಕೆ ಮಾಡ್ತಾರೆ ಅಂದ್ರೆ ಮೇಡಮ್, ನಮ್ಗೆ ಯುದ್ಧ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ, ಒಳ್ಳೆ ಕಾನ್ಫಿಡೆಂಟ್ ಬರುತ್ತೆ,
1: ಕಾನ್ಫಿಡೆನ್ಸ್ ಮತ್ತೆ ದೈಹಿಕವಾಗಿ ಸಮರ್ಥರಾಗಿರ್ತೀರಾ,
0: ಫಿಟ್ ಇರ್ತೀವಿ. ಆಮೇಲೆ ಅದು ಯುದ್ಧ ತರನೇ ನಾವು ಮಾಡ್ತಾ ಇದ್ದೀವಿ. ಇವಾಗ ನಮ್ದು ಇಂಟ್ರಿ ಕಂಪನಿ ಅಂತ ನಡೆಯೋದು, ಇಂಟ್ರಿ ಕಂಪನಿಲೂ ಸಹ ಅಷ್ಟೇ ಜೋಶ್ ಅಷ್ಟೇ ಸ್ಫೂರ್ತಿಯಾಗಿ ಮಾಡ್ತಾ ಇದ್ವಿ ನಾವು. ನಮ್ಗೆ ಎಲ್ಲ ಕಮಾಂಡರ್ಗೆ ನನ್ಗೆ ಫ್ಲಾಗ್ ಬೇಕು, ಚಾಂಪಿಯನ್ ಫ್ಲಾಗ್, ನೀನ್ ಏನಾದ್ರೂ ಮಾಡು ಆತರ.
1: ಇದು ಒಂಥರ ಪೀಸ್
0: ಪೀಸ್ ಏರಿಯಾ ಮೇಡಮ್. ಅವ್ರು ಕಲ್ಕತ್ತಾ ಬಂದು ಅವಾಗ ಯಾರಾದ್ರೂ ಹೊಸ ಮದುವೆ ಆದವರು ಅವ್ರಿಗೆ ಬ್ಯಾರೆಕ್ಸ್ ಎಲ್ಲ ಕೊಡೋರು, ಕ್ವಾರ್ಟರ್ಸ್ ಕೊಡೋರು.
1: ಅಲ್ಲಿಂದ ಮತ್ತೆ ನೀವು ಜಮ್ಮು ಕಾಶ್ಮೀರ್ಗೆ ಹೋದ್ರಿ, ಯಾವಾಗ ಹೋದ್ರಿ ಮತ್ತೆ ಅಲ್ಲಿ ಹೇಗಿತ್ತು?
0: ಜಮ್ಮು ಕಾಶ್ಮೀರಕ್ಕೆ ನಾವು 1981 ಹೋದ್ವಿ. ಜಮ್ಮು ಕಾಶ್ಮೀರದಲ್ಲಿ ನಮ್ಗೆ ಎಲ್ಲಿ ಸಿಕ್ತು, ಅಕ್ನೂರ್ ಸೆಕ್ಟರ್ ಅಂತ ಒಂದು ಜಾಗ ಇದೆ ಮೇಡಮ್. ಅಲ್ಲಿ ಜೋಡಿಯಾ, ಸಂಜೋಡಿಯಾ, ಪಲವಲ ಮೂರು ಜಾಗ ಇದೆ. ಸೊ ಅಲ್ಲಿ ನಮ್ಗೆ ಜೋಡಿಯಾಕ್ ಸೆಕ್ಟರ್ ಸಿಕ್ತು. ಜೋಡಿಯಾದಲ್ಲಿ ನಮಗೂ ಅವ್ರಿಗೆ ಬರೀ ಒಂದು 10-15 ಅಷ್ಟೇ ಡಿಸ್ಟೆನ್ಸ್ ಮೇಡಮ್. ನಮ್ದು ಇಂಪಾರ್ಟೆಂಟ್ ಬಾರ್ಡರ್ ಇದ್ದಿದ್ದು. ನಾವು ನತ್ಕುಲಿ ಅಂತ ಹೆಡ್ ಕ್ವಾರ್ಟರ್, ಬುದ್ ಪೋಸ್ಟ್ ಅಂತ ನಾವು ಫಾರ್ವರ್ಡ್ ಪೋಸ್ಟ್. ನಮ್ ಪೋಸ್ಟ್ಗೂ ಅವ್ರ ಪೋಸ್ಟ್ಗೂ ಬರೀ ಒಂದು 10-15 ಅಲ್ಲಿ ನಾಲೆ ಹೋಗೋದು ಮೇಡಮ್, ನೀರಿನ ನಾಲೆ.
1: ನಾಲೆ ಆಚೆಗೆ ಅವರು ಈಚೆಗೆ
0: ನಾವು ಇರ್ತಾ ಇದ್ವಿ. ಅಲ್ಲೂ ಅಷ್ಟೇ ನಮ್ ಪೆಟ್ರೋಲಿಂಗ್ ಇರೋದು, ನಮ್ ಏರಿಯಾದೆಲ್ಲ ಪೆಟ್ರೋಲಿಂಗ್ ಮಾಡ್ತಾ ಇದ್ವಿ. ನಾವ್ ಏರಿಯಾ ಕರೆಕ್ಟ್ ಆಗಿದ್ಯಾ, ಅವ್ರದ್ದು ಏನಾದ್ರು ಮೂವ್ಮೆಂಟ್ಸ್ ಇದೆಯಾ ಆಗಿಲ್ವಾ, ಅಬ್ಸರ್ವೇಷನ್ ಪೋಸ್ಟ್ ಇರೋದು. ಆ ಪೋಸ್ಟ್ ಸುಮಾರು 1 ಕಿಲೋಮೀಟರ್ ವರೆಗೂ ಕಾಣುದು ನಮ್ಗೆ, ಬೈನಾಕ್ಲೋರ್ ಅಲ್ಲಿ ನೋಡ್ತಾ ಇದ್ವಿ.
1: ಅಲ್ಲಿ ನೀವು ಒಂದು ಆಪರೇಷನ್ ಮಾಡಿದ್ರಲ್ಲ ಆ ಹೊತ್ತಿನಲ್ಲಿ, ಯಾವ್ದು?
0: ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಆಪರೇಷನ್ ಬ್ಯಾಟಲ್ ಲೈನ್ ನಡೀತು. ಬಟ್ ಬ್ಯಾಟಲ್ ಆಗಿ ಆಪರೇಷನ್ ಅಂತ ನಮ್ಗೆ ಏನು ಗೊತ್ತಿಲ್ಲ ಮೇಡಮ್. ಸತ್ಯ ಹೇಳ್ಬೇಕಾದ್ರೆ ನಮ್ಗೆ ಬ್ರೀಫ್ ಆಗೋದು, ಈ ತರ ಇಷ್ಟೊತ್ತಿಗೆ ಈ ಜೀರಾ ಮೂವ್ಮೆಂಟ್ ಆಗೋ ಸಾಧ್ಯತೆ ಇದೆ, ನಮ್ ದಿನ ಈ ಲೊಕೇಶನ್ ಹಿಂಗ್ ರೆಡಿ ಇರ್ಬೇಕು. ನಾವು ಆಗ್ತಾ ರೆಡಿ ಆಗ್ತಾ ಇದ್ವಿ ಅಷ್ಟೇ. ನಮ್ಗೆ ಮುಂದೆ ಏನ್ ನಡೀತಾ ಹಿಂದೆ ನಮ್ಗೇನು ಗೊತ್ತಿಲ್ಲ. ನಮ್ ಡ್ಯೂಟಿ ಏನು, ಆಸ್ ಎ ಫಾರ್ವರ್ಡ್ ಪ್ಲಟೂನ್, ಫಾರ್ವರ್ಡ್ ಸೆಕ್ಷನ್, ಕರೆಕ್ಟ್ ಇನ್ಫಾರ್ಮೇಶನ್ ಕಳಿಸ್ಬೇಕು ನಾವು
1: ಕಮಾಂಡರ್ಗೆ,
0: ಕಮಾಂಡರ್ಗೆ, ಬಟಾಲಿಯನ್ ಕಮಾಂಡರ್ ಕಳಿಸ್ಬೇಕು.
1: ಅದೇನು ಬಹಳ ದೊಡ್ಡ ಆಪರೇಷನ್ ಆಗ್ಲಿಲ್ಲ?
0: ಇಲ್ಲ ಮೇಡಮ್, ಅಲ್ಲೇನು ಅಷ್ಟು ಇದಾಗ್ಲಿಲ್ಲ, ಮೂವ್ಮೆಂಟ್ಸ್ ಏನು ಇಲ್ಲ. ನಾವು ತುಂಬಾ ಅಲರ್ಟ್ ಆಗಿ
1: ವಾಚ್ ಮಾಡಿದ್ದು ಅಷ್ಟೇ, ಒಂದು ಮೂವ್ಮೆಂಟ್
0: ಆಗ್ತಾ ಇತ್ತು,
1: ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೀವು ಕಂಟ್ರೋಲ್ ಮಾಡ್ಬೇಕು ಅಂತ ರೆಡಿ ಆಗಿದ್ರು,
0: ರೆಡಿ ಆಗಿದ್ರು.
1: ನಂತರ ಅಲ್ಲಿಂದ ಹಿಫಾಜತ್ ಅಂತ ಇನ್ನೊಂದು ಆಪರೇಷನ್ ಮಾಡಿದ್ರಿ ನೀವು, ಅದು ಎಲ್ಲ ಇತ್ತು, ಏನದು ಆಪರೇಷನ್?
0: ಹಿಫಾಜತ್ ಅಂದ್ರೆ ಲೇ ಲದಾಖ್, ಅಲ್ಲಿಂದ ಇನ್ನು ಮೂವ್ ಆದ್ವಿ ಸುಂದರ್ಬಾಣಿಗೆ. ಅಲ್ಲಿ ಒಂದು ಹೊಸ ರೋಡ್ ಮಾಡ್ತಾ ಇದ್ರು ಮೇಡಮ್, ಆಲ್ಟರ್ನೇಟಿವ್ ರೋಡ್. ಯಾಕಂದ್ರೆ ಸುಂದರ್ಬಾಣಿಗೆ ಹೋಗೋದು ಒಂದೇ ರೋಡ್ ಇತ್ತು, ಈಗ ಅಕ್ನೂರಿಂದನೂ ಸಹ ಸುಂದರ್ಬಾಣಿಗೆ ಹೋಗ್ಬೋದು. ಆ ರೋಡ್ ಮಾಡೋ ಇದಕ್ಕೆ ನಾವು ಅದಕ್ಕೆ ಪ್ರೊಟೆಕ್ಷನ್ ಮಾಡ್ತಾ ಇದ್ವಿ. ನಮ್ ಗ್ರಿಪ್ ಟೀಮ್ ಇರುತ್ತೆ, ರೋಡ್ ಮಾಡ್ತಾರೆ, ಮತ್ತೆ ಅವ್ರಿಗೆ ನಾವು ಸಹಾಯ ಮಾಡ್ತಾ ಇದ್ವಿ ಎಲ್ಲ ಇದಕ್ಕೆಲ್ಲ.
1: ಅಂದ್ರೆ ರೋಡ್ ಮಾಡೋದಕ್ಕೂ ತೊಂದರೆ ಕೊಡ್ತಾರೆ?
0: ಹೌದೌದು ಮೇಡಮ್,
1: ರಕ್ಷಣೆ
0: ಮಾಡೋದು. ಇವಾಗ ಅವ್ರಿಗೆ ನಾವು ರೋಡ್ ಮಾಡ್ತಾ ಇರೋದು ಅವ್ರಿಗೆ ಅಷ್ಟಾಗಿ ಇದಾಗಿ ಗೊತ್ತಿರ್ಲಿಲ್ಲ ನಮ್ಗೆ ಅವ್ರಿಗೆ. ಬಟ್ ಕೊನೆ ಕೊನೆಯಲ್ಲಿ ಅವ್ರಿಗೆ ಗೊತ್ತಾಯ್ತು ಇಲ್ಲೆಲ್ಲ ನಾವು ಮುಗಿಸಿದ ಮೇಲೆ ಅಷ್ಟು ನಾವು ಸೆಕ್ಯೂರ್ ಆಗಿ ಮಾಡ್ತಾ ಇದ್ವಿ, ಅಷ್ಟು ಸೆಕ್ಯೂರ್ ಆಗಿ ರೋಡ್ ಮಾಡ್ತಾ
1: ಇದ್ವಿ. ಇನ್ನು ಒಂದು ಅಂದ್ರೆ ನೀವು ಆಪರೇಷನ್ ಬ್ಲೂ ಸ್ಟಾರ್, ಇದು ಭಾರತದ ಒಳಗೆ ನಡೆದಂತದ್ದು, ಅದರ ಭಾಗವಾಗಿಯೂ ಇದ್ರಿ ಅಲ್ಲೂ, ಅದು ಪಂಜಾಬ್ ಅಲ್ಲಿ ಆದಂತದ್ದು 1984. ಅವಾಗ ಏನು ಕೆಲಸ
0: ಮೇಡಮ್? ಅಲ್ಲಿ ನಮ್ಗೆ 1984 ನಾವು ಬಬೀನಾದಲ್ಲಿ ಬಂದಿದ್ವಿ ಮೇಡಮ್, ಝಾನ್ಸಿ ಪಕ್ಕದಲ್ಲಿ, ಭೋಪಾಲ್ ಝಾನ್ಸಿ ಮಧ್ಯದಲ್ಲಿ ಬಬೀನಾ ಅಂತ ಜಾಗ, ಅಲ್ಲಿ ಬಂದಿದ್ವಿ. ನಮ್ಗೆ ಇಮ್ಮಿಡಿಯೇಟ್ ಒಂದು ಆರ್ಡರ್ ಸಿಕ್ತು ಮೂವ್ ಮಾಡಬೇಕು ಅಂತ. ಮೂವ್ ಮಾಡಬೇಕು ಅಂತ ಹೋದಾಗ ನಾವು ಏನ್ ಮಾಡಿದ್ವಿ, ನಮ್ಮ ವೆಹಿಕಲ್ಗಳಲ್ಲೇ ಮೂವ್ ಮಾಡಿದ್ವಿ ಮೇಡಮ್, ಅಲ್ಲಿಂದ ಪಂಜಾಬ್ವರೆಗೂ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಹಿಂಗೆ ಈ ತರ, ಯಾಕೆಂದ್ರೆ ಬ್ರೀಫಿಂಗ್ ಆಗ್ತೈತೆ. ಆ ಬ್ರೀಫಿಂಗ್ ಅಲ್ಲಿ ನಮ್ಗೇನ್ ಮಾಡಿದ್ರು, ನಮ್ ಬೆಟಾಲಿಯನ್ಗೆ ಔಟರ್ ಸ್ಕೌಡನ್ ಸ್ಕೌಡನ್ ಮಾಡಕ್ಕೆ ಅಲ್ಲಿ, ಇವಾಗ ನಮ್ ಬಾರ್ಡರ್ಲಿ ಗುರುದಾಸ್ಪುರ ಅಲ್ಲಿ ನಮ್ಗೆ ಜಾಗ ಸಿಕ್ಕಿತ್ತು. ನಮ್ ಬೆಟಾಲಿಯನ್ ಕಂಪ್ಲೀಟ್ ಗುರುದಾಸ್ಪುರಲ್ಲಿ ಸೀಸ್ ಮಾಡಿದ್ವಿ ಮೇಡಮ್. ಸೀಸ್ ಮಾಡಿದಾಗ ಅಲ್ಲಿ ನಮ್ ಡ್ಯೂಟಿ ಏನಪ್ಪ ಅಂದ್ರೆ, ಆಕೆ ಬಾರ್ಡರಿಂದ ಯಾರು ಹೊರಗೆ ಬರಬಾರ್ದು, ಈ ಕಡೆಯಿಂದ ಯಾರು ಹೊರಗಡೆ ಹೋಗ್ಬಾರ್ದು ಆತರ. ಆ ಡ್ಯೂಟಿಯಲ್ಲಿ ನಮ್ಗೆ ಮುಖ್ಯ ಏನಪ್ಪ ಅಂದ್ರೆ, ಒಂದು ಯಾವುದೋ ಒಂದು ಕ್ಯಾಶುವಲ್ಟಿ ಆಗಿಲ್ಲ ಮೇಡಮ್ ನಮ್ಮ ಯೂನಿಟ್ಗೆ. ಯಾಕೆಂದ್ರೆ ಜನರಲ್ ಬರಾರ್ ಅಂತ, ಅವರು ತುಂಬಾ ಸ್ಟ್ರಿಕ್ಟ್ ಆಫೀಸರು, ಜನರಲ್ ಬರಾರ್ ಅಂತ, ಅವರೇ ಕೋರ್ ಕಮಾಂಡರ್ ಆಗಿದ್ದು, ಅವರೇ ಆಪರೇಷನ್ ಕಮಾಂಡರು. ಫಾರ್ವರ್ಡ್ ಅಲ್ಲಿ ಹೋಗಿದ್ದು 8th Bihar Regiment ಅಂತ. 8th Bihar Regiment ಏನಾಯ್ತು, ಅವ್ರು ಫಸ್ಟ್ ನಮ್ಗೆ ಏನಂತ ಹೇಳಿದ್ರು, ಬೇರ್ ಬೂಟ್ ಅಲ್ಲಿ ಹೋಗ್ಬೇಕು, ಶೂಸ್ ಹಾಕೊಂಡು ಹೋಗ್ಬಾರ್ದು ಅಂತ.
1: ದೇವಸ್ಥಾನ
0: ಸ್ವರ್ಣ ಮಂದಿರ ವಾಕ್ ಹೋಗ್ಬಾರ್ದು. ಅದ್ರಲ್ಲೊಬ್ರು ಕ್ಯಾಪ್ಟನ್ 8th Bihar ಪಾಪ ಹೊಸಬಾ, ಅವನು ಹೆಂಗ್ ಹುಡುಗ 21 ವರ್ಷ ಅಷ್ಟೇ,

0: ಫಾಜತ್ ಆಗಿರ್ಬೋದು, ಲಡಾಖ್ ಅಲ್ಲಿ, ಆಮೇಲೆ ಆಪರೇಷನ್ ಬ್ಲೂ ಸ್ಟಾರ್, ಇದು ಎಲ್ಲದರಲ್ಲೂ ನೀವು ಭಾಗವಹಿಸಿದ್ರಿ. ಆಮೇಲೆ ಪೀಸ್ ನಲ್ಲೂ ಕೂಡ ಇದೆಲ್ಲ ಒಂದು ರೀತಿಯ ವಾರ್ ಟೈಮ್ ಹೇಳ್ಬೋದು, ಇಲ್ಲ ಪೀಸ್ ಟೈಮ್ ಅಲ್ಲಿ ಕಲ್ಕತ್ತಾದಲ್ಲೂ ಮಾಡಿದ್ರಿ. ಹೀಗೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಮದ್ರಾಸ್ 6 ರೆಜಿಮೆಂಟ್ ನಲ್ಲಿ ನೀವು ಕೆಲಸ ಮಾಡಿದ್ರಿ. ಸೈನಿಕರಾಗಿ ಸೇರಿ ಸುಬೇದಾರ್ ಆಗೋ ತನಕ ಅಲ್ಲಿ ಬೆಳೆದ್ರಿ ಅಂತ ಹೇಳ್ಬೋದು. ನಾಗರಾಜ್ ಅವರು, ಈಗ ನಿಮ್ಮ ಮಗಳು ನಿಮ್ಮ ಕುರಿತು ಮಾತನಾಡ್ತಾರೆ, ಕೇಳೋಣ.
1: ಎಲ್ಲರಿಗೂ ನಮಸ್ಕಾರ. ನಾನು ಸುಮಾ, ನಾನು ರಿಟೈರ್ಡ್ ಸುಬೇದಾರ್ ನಾಗರಾಜು ಕೆ ಅವರ ಮಗಳು. ನಾಗರಾಜು ಅವರಿಗೆ ಇಬ್ಬರು ಮಕ್ಕಳು, ಅಣ್ಣ ಸುಭಾಷ್ NH, ನಾನು ಸುಮಾ NH. ನಾನು ಸದ್ಯದಲ್ಲಿ ಮಾಸ್ಟರ್ಸ್ ಇನ್ ಕೌನ್ಸಿಲಿಂಗ್ ಸೈಕಾಲಜಿ ಮಾಡಿ ಕೆಲಸ ಮಾಡುತ್ತಿದ್ದೇನೆ. ಅಣ್ಣ ಸುಭಾಷ್ NH ಸ್ವೀಡನ್ ಅಲ್ಲಿ ಉಪ್ಸಾಲಾ ಯೂನಿವರ್ಸಿಟಿಯಲ್ಲಿ ಎಜುಕೇಶನ್ ಮಾಡಿ ಕೆಲಸ ಮಾಡುತ್ತಿದ್ದಾರೆ. ಇದೆಲ್ಲ ಎಜುಕೇಶನ್ ಆಗಲಿ, ಹಾರ್ಡ್ ವರ್ಕ್ ಆಗಲಿ, ಇದೆಲ್ಲ ಲೈಫ್ ಅಲ್ಲಿ ನಮ್ಗೆ ಇಷ್ಟು ಸ್ಮೂತ್ ಆಗಿ ಹೋಗಿರೋ ಕಾರಣಕ್ಕೆ ನಮ್ಮ ಅಪ್ಪನ ಮೋಟು ಬಿ ಪಾಸಿಟಿವ್, ಬಿ ಹಾನೆಸ್ಟ್. ಯಾವಾಗ್ಲೂ ಏನೇ ಕಷ್ಟ ಬರಲಿ, ಏನೇ ಹಾರ್ಡ್ಶಿಪ್ ನ ಫೇಸ್ ಮಾಡಲಿ, ನಮ್ಮ ತಂದೆಯವರು ಒಂದೇ ಹೇಳ್ಕೊಟ್ಟಿರೋದು, ಪಾಸಿಟಿವ್ ಆಟಿಟ್ಯೂಡ್ ಅಲ್ಲಿದ್ರೆ, ಹಾನೆಸ್ಟಿ ಆಗಿದ್ರೆ ಎಲ್ಲ ನಾವು ಫೇಸ್ ಮಾಡಬಹುದು. ನಾವು ಇವಾಗ ಇರೋಕೆ ಎಲ್ಲ ಕಾರಣ ನಮ್ಮ ತಂದೆಯ ಕಷ್ಟ, ನಮ್ಮ ತಂದೆಯ ಮೋಟೋ, ಈ ಸ್ಲೋಗನ್. ನಮ್ಮ ತಂದೆ ಆಗಲಿ ನಾವಾಗಲಿ ತುಂಬಾ ಸ್ಟ್ರಾಂಗ್ ಆಗಿ ಫಾಲೋ ಮಾಡ್ತೀವಿ. ಪಾಸಿಟಿವ್ ಆಟಿಟ್ಯೂಡ್ ಅಲ್ಲಿದ್ರೆ, ಹಾನೆಸ್ಟ್ ಅಲ್ಲಿ ಇದ್ರೆ ಎಲ್ಲವನ್ನು ಫೇಸ್ ಮಾಡಬಹುದು.
0: ನಾಗರಾಜ್ ಅವರು, ನಿಮ್ಮ ಮಗಳು ನಿಮ್ಮ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನ ಹೇಳಿದ್ದು ಕೇಳಿ ಶ್ರೋತೃಗಳಿಗೆ ಹಾಗೆ ನಮ್ಗೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಈಗ ನಿಮ್ಮೊಂದಿಗೆ ಮಾತನ್ನ ಮುಂದುವರಿಸ್ತಾ, ಮಧ್ಯದಲ್ಲಿ ನೀವು ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡಿಕೊಂಡು ಟ್ರೈನಿಂಗ್ ಕೊಡೋದಕ್ಕೂ ಸಿದ್ಧ ಆದ್ರಿ.
2: ಕರೆಕ್ಟ್ ಮೇಡಮ್, ನಾನು ಮೊದಲಿಗೆ ಡ್ರಿಲ್ ಕೋರ್ಸ್ ಮಾಡಿದೆ ಮೇಡಮ್, ಅದರಲ್ಲೂ ಕ್ವಾಲಿಫೈಡ್ ಐ ಕ್ಯೂ ಐ ಅಂತ ರಿಸಲ್ಟ್ ಬಂತು. ಕ್ಯೂ ಐ ಅಂದ್ರೆ ಇನ್ಸ್ಪೆಕ್ಟರ್ ಗ್ರೇಡಿಂಗ್. ಡ್ರಿಲ್ಲಲ್ಲೂ ನನಗೆ ಒಳ್ಳೆ ಗ್ರೇಡಿಂಗ್ ಸಿಕ್ತು. CHWS ಕೋರ್ಸ್ ಅಂದ್ರೆ ಕೌಂಟರ್ ಇನ್ಸರ್ಜೆನ್ಸಿ ಜಂಗಲ್ ವಾರ್ ಫೈರ್ ಕೋರ್ಸ್ ಅದು ಮೇಡಮ್. ಈಗ ಮಾಮೂಲು ಯುದ್ಧ ಆಗೋದು ಬೇರೆ, ಇನ್ಸರ್ಜೆನ್ಸಿ ಬೇರೆ. ಇನ್ಸರ್ಜೆನ್ಸಿಗೆ ನಮಗೆ ತುಂಬಾ ಇಂಪಾರ್ಟೆಂಟ್ ಟ್ರೈನಿಂಗ್
0: ಮಣಿಪುರದಲ್ಲಿ
2: ಆಯ್ತು. ಹೌದು ಮೇಡಮ್, ನಾಗಾಲ್ಯಾಂಡ್, ಮಣಿಪುರ್, ನೇಫಾ, ಮಿಜೋರಾಮ್, ಜೊರಾಟು, ಇದಲ್ಲೆಲ್ಲ ಈ ತರ ಗಲಾಟೆ ಆಯ್ತು. ಅದರಲ್ಲಿ ಇಂಪಾರ್ಟೆಂಟ್ ಬಂದು ಒಬ್ಬ ಸೋಲ್ಜರ್ಗೆ ಏನೆಲ್ಲ ಮಾಡಬೇಕು, ಯಾವ ರೂಟಲ್ಲಿ ಹೋಗ್ಬೇಕು, ಹೆಂಗ್ ಹೋಗ್ಬೇಕು, ಏನ್ ಮುನ್ನೆಚ್ಚರಿಕೆ ಏನ್ ತಗೋಬೇಕು, ಮುಂದ್ಗಡೆ ಏನಿರುತ್ತೆ, ಏನಿದ್ರೆ ಏನ್ ಬೇಕು, ಅದೆಲ್ಲ ಟ್ರೈನಿಂಗ್ ಕೊಡ್ತೀವಿ ಮೇಡಮ್. ಟ್ರೈನಿಂಗ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ನಾನು ಕೋರ್ಸ್ ಮಾಡಿ ಕ್ಯೂ ಐ ಗ್ರೇಡ್ ತಗೊಂಡೆ ಮೇಡಮ್. ಅಲ್ಲೂ ನಾನು ಮತ್ತೆ ಅದೇ ಸ್ಕೂಲ್ಗೆ ಇನ್ಸ್ಟ್ರಕ್ಟರ್ ಆಗಿ ಹೋದೆ ಮೇಡಮ್. ಅಲ್ಲಿ ನಾನು ಯಾವುದೇ ಬೆಟಾಲಿಯನ್ ಬಂದರೂ ಸಹ ಆ ಬೆಟಾಲಿಯನ್ ಅಲ್ಲಿ ನಾವು ಟ್ರೈನಿಂಗ್ ಕೊಡ್ಬೇಕು ಮೇಡಮ್. ಆ ಟ್ರೈನಿಂಗ್ ಬಂದು 28 ದಿವಸ ಇರುತ್ತೆ ಟ್ರೈನಿಂಗ್. ಅದರಲ್ಲಿ ಪ್ರತಿಯೊಂದು ಕಲಿಸ್ತೀವಿ. ಅದರಲ್ಲಿ ಅಬ್ಸ್ಟಿಕಲ್ ಹೆಂಗ್ ಪಾನ್ ಮಾಡುದು, ಊಟ ಇಲ್ಲ ನಿನ್ಗೆ, ಅಲ್ಲಿ ಯಾವ್ದೆಲ್ಲ ವಸ್ತು ತಿನ್ಬೋದು, ಫಾರೆಸ್ಟ್ ಅಲ್ಲಿ ಕಾಡಲ್ಲಿ ಸುಮಾರು ವಸ್ತು ಇರುತ್ತೆ ಮೇಡಮ್, ನಾವು ತಿನ್ಬೋದು. ಸುಮಾರು ವಸ್ತು ಇರುತ್ತೆ ನಾವು ತಿನ್ಬಾರ್ದು. ಸೊಪ್ಪುಗಳಿದೆ, ಯಾವ್ಯಾವ ಸೊಪ್ಪು ನೀವು ತಿನ್ಬೋದು,
0: ಯಾಕೆಂದ್ರೆ ಅಲ್ಲಿ ಕಾಡಲ್ಲಿ ಏನು
2: ಸಿಗಲ್ವಲ್ಲ,
0: ಸಿಕ್ಕಿದ್ನೆಲ್ಲ ತಿನ್ನೋದಕ್ಕೆ ಬಳಸೋದಕ್ಕೆ.
2: ಬಟ್ ಆರ್ಮಿ ಏನ್ ಮಾಡುತ್ತೆ ನಮ್ಗೆ, ಅಷ್ಟೊಂದು ದಿವಸದೆಲ್ಲ ರೇಷನ್ ಎಲ್ಲ ಕೊಟ್ಟು ಕಳಿಸಿರ್ತಾರೆ. 7 ಡೇಸ್ ನಾವು ಆಪರೇಷನ್ ಹೋಗ್ತೀವಿ, 7 ಡೇಸ್ಗೆ ನಮ್ಗೆ ಊಟ ಗೀಟ ಎಲ್ಲ ಇರುತ್ತೆ. ಅಂದ್ರೆ ಬಿಸ್ಕೆಟ್ ಟೈಪ್, ಚಕ್ರಪಾರ ಅಂತೀವಿ ನಾವು, ಇದು ಮಾಡಿ ಮನೆ ಕರ್ಜಿಕಾಯಿ ಮಾಡ್ತೀವಿ, ಅದರಲ್ಲಿ ಆ ತರ ಮಾಡಿದ್ವಿ. ಪೂರಿ ಕೊಟ್ಟಿರ್ತಾರೆ, ಚಪಾತಿ ಕೊಟ್ಟಿರ್ತಾರೆ, ತಗೊಂಡು ರೇಷನ್ ಹೋಗಿ. ಬಟ್ ಇದರಲ್ಲಿ ಇನ್ಸ್ಟ್ರಕ್ಟರ್, ನಾನು ಸ್ಕೂಲ್ ಇನ್ಸ್ಟ್ರಕ್ಟರ್ ಅಲ್ಲಿ, ನಮ್ ಯಾರೇ ನಾರ್ತ್ ಈಸ್ಟ್ಗೆ ಯಾರೇ ಬರಲಿ, ನಮ್ ಸ್ಕೂಲಲ್ಲಿ ಬಂದು ಟ್ರೈನಿಂಗ್ ಮಾಡಲೇಬೇಕು. ಡಿಫ್ರೆಂಟ್ ಟೈಪ್ ಆಫ್ ಆಪರೇಷನ್ ಹೇಳ್ಕೊಡ್ತೀವಿ, ಡಿಫ್ರೆಂಟ್ ಟೈಪ್ ನಾವು ಹೆಂಗಿರ್ಬೇಕು, ಏನೆಲ್ಲ ಆಗಿದೆ. ಇವ್ ನಾವು ಸ್ಲ್ಯಾಕ್ನೆಸ್ ಆದ್ರೆ ನಮ್ ಪ್ರಾಣ ಹೋಗುತ್ತೆ, ಅದಕ್ಕೆ ಕಾರಣ ಸ್ಲ್ಯಾಕ್ನೆಸ್. ಈಗ ಪಾಕಿಸ್ತಾನ ಬಾರ್ಡರ್ ಬೇರೆ, ಚೈನಾ ಬಾರ್ಡರ್ ಬೇರೆ,
0: ಎಲ್ಲ ಬಾರ್ಡರ್ಲ್ಲೂ ಬೇರೆ ಬೇರೆ ರೀತಿ ಚಟುವಟಿಕೆ ಇರುತ್ತೆ.
2: ಇದು ಮನೆ ಒಳಗಡೆ ಇರೋದು ಇನ್ಸರ್ಜೆನ್ಸಿ, ಇದ್ರಲ್ಲಿ ತುಂಬಾ ಎಚ್ಚರಿಕೆ ಆಗಿರ್ಬೇಕು ಮೇಡಮ್.
0: ಇಡೀ ಮನೆದು ಒಳಗಡೆ,
2: ಹೌದು, ಇದೆರಡು ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಸೊ ಅದಕ್ಕೋಸ್ಕರ ಅವ್ರನ್ನ ತಯಾರು ಮಾಡ್ತೀವಿ. ಅದರಲ್ಲಿ ನಾನು ಇನ್ಸ್ಟ್ರಕ್ಟರ್ ಆಗಿದ್ದೆ. ಇನ್ನೊಂದು ಇನ್ಸ್ಟ್ರಕ್ಟರ್ ಬಂದು D&M, ಡ್ರೈವಿಂಗ್ ಅಂಡ್ ಮೈಂಟೆನೆನ್ಸ್ ಅಂತ TPT ಕಮಾಂಡ್, ಅದು ನಮ್ಮ ಬೆಂಗಳೂರಲ್ಲಿ ಆರ್ಮಿ ಸ್ಕೂಲ್ ಆಫ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ASMT ದೊಮ್ಲೂರಲ್ಲಿ ಇದೆ ಮೇಡಮ್. ಅಲ್ಲಿ ನಾನು ಇನ್ಸ್ಟ್ರಕ್ಟ್ ಆಗಿ ಬಂದೆ ಆಸ್ ಎ JCO ಇನ್ಸ್ಟ್ರಕ್ಟರ್. ಅಲ್ಲಿ ಬಂದು ನಾನು ಕೋರ್ಸ್ ಮಾಡಿದೆ, ಅಲ್ಲೂ ನಾನು ಐ ಗ್ರೇಡಿಂಗ್ ತಗೊಂಡೆ. ಅಲ್ಲಿ ತಗೊಂಡ ನಂತರ ಅಲ್ಲಿ ಬಂದು ನಮ್ಮ ಡ್ರೈವರ್ಸ್ಗೆ ಯಾವ ತರ ಎಮರ್ಜೆನ್ಸಿಯಲ್ಲಿ ಯಾವ ತರ ಪ್ರಿಪರೇಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿನ್ ಗಾಡಿ ಯಾವುದೋ ಐಸಲ್ಲಿ ಸಿಕ್ಕಾಕೊಂಡ್ಬಿಡ್ತು, ಗುರ್ದೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತು, ಎಲ್ಲೋ ಗದ್ದೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತು, ಯಾವ ತರ ಗಾಡಿನ ತೆಗಿಬೇಕು ನೀನ್,

0: ಏನ್ ಮಾಡ್ಬೇಕು, ನೀನ್ ಒಬ್ನೇ ಇದೆಯಾ? ಅವಾಗ ಇನ್ಸ್ಟ್ರೂಮೆಂಟ್ ಇರ್ತೈತೆ, ದಾರ ಇರ್ತೈತೆ ತೆಗಿಲಿಕ್ಕೆ, ಕಟ್ಟಿ ಯಾವ ತರ ತೆಗಿಯದು ಅಂತ ಪ್ರಾಕ್ಟಿಕಲ್ ನಾನು ಮಾಡಿಸ್ತಾ ಇದ್ದೀನಿ. ಅದೇ ತರ ಅವ್ರ ಕೈಲೂ ಮಾಡಿಸ್ತಾ ಇದ್ದೀನಿ. ಇದ್ರಿಂದ ಏನಾಗ್ತಿತ್ತು, ಎನಿ ಕೈಂಡ್ ಆಫ್ ಎಮರ್ಜೆನ್ಸಿ ತಯಾರಾಗಿರ್ತಾರೆ ಹೋಗಕ್ಕೆ. ನೀರಿಲ್ಲ, ನೀನ್ ಹೆಂಗ್ ಸೇವ್ ಮಾಡೋದು, ನೀರ್ ಯಾವ ಮೂಲೆಯಲ್ಲಿ ಇರ್ತೈತೆ?
1: ಇದರ ಯಾವುದೇ ಕಷ್ಟದ ಪರಿಸರದಲ್ಲಿ, ಅಂದ್ರೆ ಹೈ ಆಲ್ಟಿಟ್ಯೂಡ್ ಆಗಿರಬಹುದು ಅಥವಾ ಎಲ್ಲಿ ಆಗಿರಬಹುದು, ಕಷ್ಟದ ಪರಿಸ್ಥಿತಿಯಲ್ಲಿ, ಕಷ್ಟದ ವಾತಾವರಣದಲ್ಲಿ, ಯುದ್ಧ ಕಾಲದಲ್ಲಾಗಿರಬಹುದು ಅಥವಾ ಪೀಸ್ ಟೈಮ್ ಅಲ್ಲಿ ಆಗಿರಬಹುದು, ಯಾವುದೇ ಸಂದರ್ಭದಲ್ಲೂ ಹೇಗೆ ಬದುಕಬೇಕು, ಹೇಗೆ ಸಿದ್ಧವಾಗಿರ್ಬೇಕು ಅಥವಾ ಸದಾ ಹೇಗೆ ಸಿದ್ಧವಾಗೇ ಇರಬೇಕು ಅನ್ನೋದನ್ನ ನೀವು ಹೇಗೆ ಕಲ್ತ್ರೋ ಅದನ್ನ ನಂತರ ಕಲಿಸೋ ಅಂತ ಅವಕಾಶ ಕೂಡ ನಿಮ್ಗೆ ಸಿಕ್ತು. ತುಂಬಾ ಸಂತೋಷ ಸುಬೇದಾರ್ ನಾಗರಾಜ್ ಅವರೇ. ಹೀಗೆ ನೀವು ಒಂದು 22 ವರ್ಷ ಬಹಳ ಸುಂದರವಾದ ಸೈನ್ಯದ ಸೇವೆಯನ್ನ ಮಾಡಿದ್ರಿ. ಅದು ಆಪರೇಷನ್ಸ್ ಮೂಲಕ ಆಗಿರಬಹುದು, ಪೀಸ್ ಮೂಲಕ ಆಗಿರಬಹುದು, ಅಥವಾ ಸದಾ ನಿಮ್ಮ ಮನಸ್ಸು ಸೇವೆಗೆ ತುಳಿತಾ ಇತ್ತಲ್ಲ, ಆ ಸೇವೆಯನ್ನ ಮಾಡೋ ಅಂತ ಮೂಲಕ ಕೂಡ ಆಗಿರಬಹುದು. ಏನು ಇಲ್ಲದೆ ಮನೆ ಬಿಟ್ಟು ಓಡ್ ಹೋಗಿ ಸೈನ್ಯ ಸೇರ್ಕೊಂಡವರು, ಅಲ್ಲಿಂದ ಹೊರಗೆ ಬರುವಾಗ ನಿಮ್ಮ ಹೃದಯದ ಭಾಗದಲ್ಲಿ ಸಾಕಷ್ಟು ಮೆಡಲ್ಗಳ ಜೊತೆಗೆ ಬಂದ್ರಿ. ನಿಮ್ಮ ಪಯಣ ಏನಿದೆ ಬಹಳಷ್ಟು ಕುತೂಹಲ ಹುಟ್ಟಿಸುತ್ತೆ, ಮತ್ತೆ ತುಂಬಾ ಸ್ಫೂರ್ತಿದಾಯಕವಾಗಿದೆ ಎಲ್ಲರಿಗೂ. ಯಾರೂ ಕೂಡ ಇದನ್ನ ಮಾಡಬಹುದು ಅಥವಾ ನಾನು ಇದನ್ನ ಮಾಡಬಲ್ಲೆ ಅನ್ನುವಂತಹ ಒಂದು ಸ್ಫೂರ್ತಿಯನ್ನ ಎಲ್ಲರಲ್ಲೂ ತುಂಬುತ್ತೆ. ತುಂಬಾ ಸಂತೋಷ ಸುಬೇದಾರ್ ನಾಗರಾಜ್ ಅವರೇ, ನಿಮ್ಮ ಅಮೂಲ್ಯವಾದ ಅನುಭವವನ್ನ ನಮ್ಮೊಂದಿಗೆ, ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡ್ರಿ. ನಿಮ್ಗೆ ಧನ್ಯವಾದಗಳು. ಜೈ ಹಿಂದ್.
0: ಜೈ ಹಿಂದ್ ಮೇಡಮ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಸುಬೇದಾರ್ ನಾಗರಾಜು ಕೆ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತ

ಸ್ನೇಹಿತರೆ, ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಿಮ್ಮ ರೇಡಿಯೋ ಸಖಿ ಸಂಧ್ಯಾ. ಗೀತೆಗಳನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದೊಳ್ಳೆ ಮಾತಿನೊಂದಿಗೆ ಕಾರ್ಯಕ್ರಮದ ಶುಭಾರಂಭ ಮಾಡೋಣ ಅಂತ. ಒಳ್ಳೆ ಮಾತು ಹೀಗಿದೆ: ಸುಳ್ಳು ಹೇಳುವುದನ್ನು ಮತ್ತು ನಾಟಕ ಆಡುವುದನ್ನು ಕರಗತ ಮಾಡಿಕೊಂಡರ ವ್ಯಕ್ತಿಗಳಿಗೆ ಕಳೆದುಕೊಂಡ ವಸ್ತು ಮತ್ತು ವ್ಯಕ್ತಿಗಳ ಬೆಲೆ ತಿಳಿಯೋದಿಲ್ಲ. ಮತ್ತೊಮ್ಮೆ, ಸುಳ್ಳು ಹೇಳುವುದನ್ನು ಮತ್ತು ನಾಟಕ ಆಡುವವರನ್ನು ಕರಗತ ಮಾಡಿಕೊಂಡಿರೋ, ಯಾರು ಈ ಕಲೆಯನ್ನು ಕರಗತ ಮಾಡಿಕೊಂಡಿರ್ತಾರೆ ಅಂತಹ ವ್ಯಕ್ತಿಗಳಿಗೆ ಕಳೆದುಕೊಂಡ ವಸ್ತು ಹಾಗೂ ವ್ಯಕ್ತಿಗಳ ಬೆಲೆ ತಿಳಿಯೋದೇ ಇಲ್ಲ. ಹೀಗಾಗಿ ಅಂಥವರನ್ನು ಕೂಡ ನಾವು ದೂರ ಇಡೋಣ. ನಮ್ಮ ಬೆಲೆ ಯಾರಿಗೆ ಗೊತ್ತು, ಅವರ ಹತ್ತಿರ ಮನ ಬಿಚ್ಚಿ ಮಾತನಾಡೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚಿತ್ರಗೀತೆಗಳಲ್ಲಿ ಮೊದಲನೇ ಗೀತೆ ಬರ್ತಾ ಇದೆ, ಗೀತಾ ಚಿತ್ರದ್ದು. ಈ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

ಜಯಚಂದ್ರನ್ ಮತ್ತು ಪಿ ಶೈಲಜಾ ಅವರ ಧ್ವನಿಯಲ್ಲಿ, ಎಂ ರಂಗರಾವ್ ಅವರ ಸಂಗೀತದಲ್ಲಿ, ವಿಜಯ ನರಸಿಂಹ ಅವರ ಗೀತ ರಚನೆಯಲ್ಲಿ ರಂಗನಾಯಕಿ ಚಿತ್ರದಿಂದ ಕೇಳಿ ಈ ಗೀತೆ.

ಇದುವರೆಗೂ ಶುಭ ಮಂಗಳ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆರ್ ಎನ್ ಸುದರ್ಶನ್ ಅವರ ಧ್ವನಿಯಲ್ಲಿ ವಿಜಯ್ ನಾರಸಿಂಹ ಅವರ ಲೇಖನದಿಂದ ಮೂಡಿ ಬಂದ ಗೀತೆಗೆ ರಾಗ ಸಂಯೋಜಿಸಿದವರು ವಿಜಯ್ ಭಾಸ್ಕರ್. ಇನ್ನು ಕಾರ್ಯಕ್ರಮದ ಮುಂದಿನ ಗೀತೆ ಕೇಳೋಕ್ಕಿಂತ ಮುಂಚೆ ಈ ಪ್ರಕಟಣೆ.

0: निशुल्क कानूनी सहायता टेली लॉ के ऐप वेबसाइट www.tele-law.in या टोल फ्री नंबर 14454 से प्राप्त की जा सकती है।
1: ಸೊಸೆ ತಂದ ಸೌಭಾಗ್ಯ ಚಿತ್ರದ ಗೀತೆ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಜಿ ಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆ, ಸಂಗೀತ ಸಾಹಿತ್ಯ ಚಿ ಉದಯ್ ಶಂಕರ್.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್
0: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. RBI ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ಇದುವರೆಗೂ ಶಂಕರ್ ಸುಂದರ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕೆ ಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ, ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಗೀತ ರಚನೆ, ಜಿ ಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆಯಲ್ಲಿ ಈ ಗೀತೆ ಮೂಡಿಬಂತು. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಅಲೆಮನೆ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ದೊಡ್ಡರಂಗೇಗೌಡ ಅವರ ಗೀತ ರಚನೆಗೆ ಅಶ್ವಥ್ ವೈದ್ಯ ಅವರ ಸಂಗೀತವಿದೆ.

0: ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:05 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರುವುದು.
1: ಆಕಾಶವಾಣಿ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಪ್ರತಿ ವರ್ಷ ನಾವು May 22 ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತಾ ದಿನ ಅಂತ ಆಚರಿಸ್ತೀವಿ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ವೈವಿಧ್ಯತೆ ಅಂದ್ರೇನು, ಈ ಜೈವಿಕ ವೈವಿಧ್ಯತೆಯ ಪಾತ್ರ ಏನು, ಮತ್ತು ಈ ಜೈವಿಕ ವೈವಿಧ್ಯತೆಗೆ ತೊಂದರೆ ಆಗುವಂತಹ ಅಂಶಗಳು ಯಾವ್ಯಾವು, ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಯ ಅವಶ್ಯಕತೆ, ಮತ್ತು ಈಗ ಅನುಸರಿಸ್ತಾ ಇರುವಂತಹ ವಿಧಾನಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರು. ನಮಸ್ಕಾರ ಡಾಕ್ಟರ್ ಕುಶಾಲಪ್ಪ ಅವರೇ.
3: ನಮಸ್ಕಾರ.
2: ಈಗ ಮೊದಲಿಗೆ ಡಾಕ್ಟರ್ ಕುಶಾಲಪ್ಪ ಅವರೇ, ಜೈವಿಕ ವೈವಿಧ್ಯತೆ ಅಂದ್ರೇನು ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ?
3: ಒಂದು ಪ್ರದೇಶದಲ್ಲಿ ಕಾಣಸಿಗ್ತಕ್ಕಂತಹ ಎಲ್ಲ ರೀತಿಯ ಜೀವರಾಶಿಗಳು, ಅದು ನೆಲದಲ್ಲಿರ್ಬೋದು, ನೀರಿನಲ್ಲಿರ್ಬೋದು, ಆಕಾಶದಲ್ಲಿರ್ಬೋದು, ಒಂದು ಪ್ರದೇಶದಲ್ಲಿ ಕಾಣಸಿಗ್ತಕ್ಕಂತಹ ಎಲ್ಲ ಜೀವಜಾತಿಗಳು, ಅದು ದೊಡ್ಡದು ಇರ್ಬೋದು, ಕಣ್ಣಿಗೆ ಕಾಣತಕ್ಕಂಥದ್ದು, ಕಣ್ಣಿಗೆ ಕಾಣದೇ ಇರತಕ್ಕಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು, ಇವೆಲ್ಲವನ್ನು ಸೇರಿ ಜೀವ ವೈವಿಧ್ಯತೆ ಅಥವಾ ಬಯೋಡೈವರ್ಸಿಟಿ ಅಂತ ಹೇಳ್ತಕ್ಕಂಥದ್ದು ನಾವು ಕಾಣಸಿಗ್ತೆ.
2: ಅದೊಂದು ರೀತಿ ಒಕ್ಕೂಟ ಅಂತ ಹೇಳಿ,
3: ಒಕ್ಕೂಟ
2: ಎಲ್ಲ ಸೇರಿಕೊಂಡು ಆಗುವಂತಹದ್ದು,
3: ಒಂದು ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಅದು ಒಂದು ಪ್ರದೇಶದಲ್ಲಿ, ಅದರಲ್ಲಿ ಮಾನವರು ಕೂಡ ಸೇರ್ಕೊಂಡಿದ್ದಾರೆ. ಅದು ಕೂಡ ನಾವು ಕೂಡ ಅದನ್ನು ಮರಿಬಾರದು. ನಾವು ಕೂಡ ಈ ಜೀವ ವೈವಿಧ್ಯತೆಯ ಒಂದು ಅತಿ ಮುಖ್ಯವಾದಂತಹ ಕೊಂಡಿ ಅಥವಾ ಭಾಗ ಅಂತ ಹೇಳ್ತಕ್ಕಂಥ.
2: ಈಗ May 22 ನಾವು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆಯ ದಿನ ಅಂತ ಆಚರಿಸ್ತೀವಿ. ಇದಕ್ಕೆ ಏನು ಕಾರಣ, ಮತ್ತೆ ಮೊದಲು ಆಚರಿಸಿದ್ದು ಯಾವಾಗ, ಇದರ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳ್ತೀರಾ?
3: ಜಾಗತಿಕ ಮಟ್ಟದಲ್ಲಿ

0: ಅಲ್ಲಿ ಯುನೈಟೆಡ್ ನೇಷನ್ಸ್ ಅವರು, ಅವರೊಂದು ಜಾಗತಿಕ ಸಂಸ್ಥೆ ಆಗಿರೋದ್ರಿಂದ ಅಲ್ಲಿ ನಡೀತಕ್ಕಂಥ ಚರ್ಚೆಗಳಲ್ಲಿ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಅವರು ಕೆಲವೊಂದು ನಿರ್ಧಾರಗಳನ್ನ ತಗೋತಾರೆ. ಹಾಗಾಗಿ ಇದನ್ನ ಮೊದಲು ಮೇ 22 ಆಗಿರಲಿಲ್ಲ ಅಂತಾರಾಷ್ಟ್ರೀಯ ಜೈವಿಕ ದಿವಸ, ಅದು ಡಿಸೆಂಬರ್ 29 ಪ್ರಾರಂಭವಾಗಿದ್ದು 1993 ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು ಈ ಅರ್ಥ್ ಸಮಿಟ್ ಏನು ರಿಯೋದಲ್ಲಿ ನಡೆಯಿತು ಆ ಒಂದು ಸಮಿಟ್ನ ಒಂದು ಸಂದರ್ಭದಲ್ಲಿ ಈ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ಜೈವಿಕ ಬಗ್ಗೆ ಆಚರಣೆ ಮಾಡಬೇಕು ಅಂತ ಹೇಳುವಂತ ತೀರ್ಮಾನವನ್ನು ತಗೊಂಡು ಮೊದಲು ಅಂದ್ರೆ 93 ರಿಂದ 2000 ಡಿಸೆಂಬರ್ 29 ಆಚರಿಸ್ತಾ ಇದ್ರು. 2000 ಅದನ್ನ ಬದಲಾಯಿಸಿ ಮೇ 22 ಬಂದ್ರು. ಯಾಕೆ ಅಂತ ಹೇಳಿದ್ರೆ ಏನು ರಿಯೋದಲ್ಲಿ ಜೂನ್ 5
1: ವಿಶ್ವ ಪರಿಸರ
0: ದಿವಸಾರಣೆ ಅದು 1992 ನಡೆಯುತ್ತೆ, ಅದಕ್ಕೆ ಪೂರಕವಾಗಿ ಮೇ 22 ಈ ಡ್ರಾಫ್ಟ್ ಅನ್ನ ಮಾಡ್ತಾರೆ. ಏನು ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಗಾಗಿರ್ತಕ್ಕಂತಹ ಡ್ರಾಫ್ಟ್ ತಯಾರಿಯಾಗಿದ್ದು ಮೇ 22 1992, ಅದು ಅಡಾಪ್ಟ್ ಆಗಿದ್ದು ಜೂನ್ 5 ಆ ಐತಿಹಾಸಿಕ ಸಮ್ಮೇಳನದಲ್ಲಿ. ಹಾಗಾಗಿ ಆ ಒಂದು ದಿನವನ್ನ ಯಾವ ರೀತಿ ಅಂತಾರಾಷ್ಟ್ರೀಯ ಎಲ್ಲ ವಿಜ್ಞಾನಿಗಳು ಕೂತ್ಕೊಂಡು ಒಂದು ಡ್ರಾಫ್ಟ್ ಅನ್ನ ತಯಾರಿ ಮಾಡ್ತಾರೆ ಈ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಅಂದ್ರೆ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಇದೆ, ಅದರ ರೂಪರೇಷೆಗಳನ್ನ ಮೇ 22 ರಿಯೋದಲ್ಲಿ ಮಾಡಿದ್ರಿಂದ ಆ ಒಂದು ದಿನವನ್ನ ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನ ಅಂತ ಆಚರಿಸ್ಕೊಂಡು ಬರ್ತಾ ಇದ್ದೇವೆ.
1: ಇನ್ನು ಈ 2026 ಅಂದ್ರೆ ಈ ವರ್ಷದ ಆಚರಣೆಯ ವಿಷಯ ಅಥವಾ ಘೋಷವಾಕ್ಯ ಏನು ಅಂತ?
0: ಮೊಟ್ಟ ಮೊದಲು ಇದು ನಡೆದಿದ್ದು ಬಹಾಮಾಸ್ನಲ್ಲಿ 94
1: 1994
0: ಮೊಟ್ಟ ಮೊದಲು
1: ಬಹಾಮಾಸ್
0: ಅಂತ ಹೇಳ್ತಕ್ಕಂತ ದೇಶ ಅದು ವೆಸ್ಟ್ ಇಂಡೀಸ್ ಹತ್ರ ಬರುತ್ತೆ. 2024 ಕೊಲಂಬಿಯಾದಲ್ಲಿ ನಡೀತು
1: ಜೀವವೈವಿಧ್ಯ
0: ಒಂದು ದಿವಸ. ಈಗ 26 ನಡೀತಾ ಇದೆ. ಈಗ ಈ ವರ್ಷದ ಘೋಷವಾಕ್ಯ ಏನಿದೆ ಅಂತ ಹೇಳಿದ್ರೆ ಆಕ್ಟಿಂಗ್ ಲೋಕಲಿ ಫಾರ್ ಗ್ಲೋಬಲ್ ಇಂಪ್ಯಾಕ್ಟ್, ಅಂದ್ರೆ ಜಾಗತಿಕ ಪ್ರಭಾವಕ್ಕಾಗಿ ಸ್ಥಳೀಯ ಕಾರ್ಯಯೋಜನೆಗಳ ಬಗ್ಗೆ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ವರ್ಷದ ಆಚರಣೆಯನ್ನ ಮಾಡಲಿಕ್ಕೆ ಮೇ 22 ಪ್ರಾರಂಭ ಮಾಡುವಂತ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂತಹ ಒಂದು ಆಚರಣೆ. ಪ್ರತಿಯೊಂದು ದೇಶ ರಾಜ್ಯ ಅವರು ಕೂಡ ಅವರವರಿಗೆ ಈ ಘೋಷವಾಕ್ಯವನ್ನು ಇಟ್ಕೊಂಡು ಅವರವರ ಕಾರ್ಯಕ್ರಮಗಳನ್ನ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬಹುದು.
1: ಈಗಾಗಲೇ ತಾವು ತಿಳಿಸಿದ್ರಿ ಜೈವಿಕ ವೈವಿಧ್ಯತೆಯ ಬಗ್ಗೆ, ಇನ್ನು ಈ ಜೈವಿಕ ವೈವಿಧ್ಯತೆಯ ಪ್ರಾಮುಖ್ಯತೆ ಏನು ಅಂತೀರ?
0: ಇವತ್ತು ಗಾಂಧೀಜಿಯವರು ಬಹಳ ಚೆನ್ನಾಗೇ ಹೇಳಿದ್ದಾರೆ, ಮಾನವನ ಎಲ್ಲಾ ಬೇಡಿಕೆಗಳನ್ನ
1: ಆಸೆಗಳನ್ನ
0: ಪರಿಸರ ಮತ್ತು ಅರಣ್ಯ ನೀಡಬಲ್ಲದು, ಆದ್ರೆ ಅವನ ದುರಾಸೆಗಳನ್ನೆಲ್ಲ ಅಂತ ಹೇಳುವಂತದನ್ನ ನಮ್ಮ ಗಾಂಧೀಜಿಯವರು ಆ ಕಾಲದಲ್ಲಿ ಹೇಳಿದ್ದಾರೆ. ಹಾಗಾಗಿ ಪ್ರಾಮುಖ್ಯತೆ ಬಗ್ಗೆ ನಾವು ಮಾತಾಡೋದಿದ್ರೆ ಇವತ್ತು ಮುಖ್ಯವಾಗಿ ಹೆಲ್ತಿ ಎನ್ವೈರನ್ಮೆಂಟ್ ಅಂದ್ರೆ ಆರೋಗ್ಯಕರವಾದಂತ ಪರಿಸರಕ್ಕಾಗಿ, ಹೆಲ್ತಿ ಹ್ಯೂಮನ್ಸ್, ಪರಿಸರ ಆರೋಗ್ಯಕರವಾಗಿದ್ರೆ ಅಲ್ಲಿರ್ತಕ್ಕಂತಹ ಮನುಷ್ಯ ಅಥವಾ ಜೀವಜಾತಿಗಳೆಲ್ಲ ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ಆರೋಗ್ಯಕರ ಸಮುದಾಯ, ಕೊನೆಯದಾಗಿ ಹೆಲ್ತಿ ಎಕನಾಮಿಕ್ಸ್, ಅಂದ್ರೆ ಎನ್ವೈರನ್ಮೆಂಟ್ ಹೆಲ್ತಿ ಆಗಿದ್ರೆ ಅಲ್ಲಿರ್ತಕ್ಕಂತಹ
1: ಜನಗಳು
0: ಹೆಲ್ದಿ ಆಗಿರ್ತಾರೆ. ಇವರೆಲ್ಲ ಚೆನ್ನಾಗಿದ್ರೆ ಆ ಒಂದು ಎಕನಾಮಿಕ್ಸ್ ಅಂದ್ರೆ ನಮ್ಮ ಒಂದು
1: ಆರ್ಥಿಕತೆಗೂ
0: ಕೂಡ, ಹಾಗಾಗಿ ಈ 3 ಲಿಂಕ್ ಅನ್ನ ಇಟ್ಟುಕೊಂಡು ಇವತ್ತು ಜೀವಜಾತಿಯ ಒಂದು ಪ್ರಾಮುಖ್ಯತೆ. ಯಾಕೆಂತ ಹೇಳಿದ್ರೆ ನೀವತ್ತು ನೋಡಿದ್ರೆ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಪರಿಸರ ಮತ್ತು ಅರಣ್ಯ ಉತ್ತಮವಾಗಿದೆ ಅಲ್ಲಿ ಎಲ್ಲಾ ರೀತಿಯ ಸಮೃದ್ಧಿಯನ್ನು ನೋಡ್ತೀವಿ. ಆಫ್ರಿಕಾದ ದೇಶಗಳಲ್ಲಿ ನಾವು ಇವತ್ತು ಕಾಣ್ತಾ ಇರತಕ್ಕಂಥ ತೊಂದರೆಗಳು, ಅದು ಅವರಲ್ಲಿ ಬಡತನ ಇರ್ಬೋದು ಅಥವಾ ಅಲ್ಲಿ ನಡೀತಾ ಇರತಕ್ಕಂಥ ಯುದ್ಧಗಳಿರ್ಬೋದು, ಇದಕ್ಕೆಲ್ಲ ಮುಖ್ಯವಾದಂಥ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವರು ಪರಿಸರವನ್ನ ಅವರ ಬಯೋಡೈವರ್ಸಿಟಿಯನ್ನ
1: ಕಾಪಾಡ್ಕೊಳ್ಳಿಲ್ಲ.
0: ನಮ್ಮಷ್ಟೇ ವೈವಿಧ್ಯಮಯವಾಗಿದ್ದಂತಹ ದೇಶಗಳವೆಲ್ಲವೂ ಕೂಡ. ಹಾಗಾಗಿ ಪ್ರಾಮುಖ್ಯತೆಗಳನ್ನ ನಾವು ಹೇಳೋದಿದ್ರೆ ಎಲ್ಲಿ ತೊಂದರೆ ಆಗಿದೆ ಅದನ್ನ ನಾವು ನೋಡಿ ಅರಿತುಕೊಂಡ್ರೆ ನಾವು ಅದ್ರ ಬಗ್ಗೆ ನಾವು ಅದರಿಂದ ಪಾಠವನ್ನ ಕಲ್ತ್ಕೋಬಹುದು ಅಂತ ಹೇಳ್ತಕ್ಕಂಥದ್ದು ಒಂದು ಇದು. ಹಾಗಾಗಿ ಬಯೋಡೈವರ್ಸಿಟಿಯ ಬಗ್ಗೆ ನಾವು ಸುಮ್ಮನೆ ಅದನ್ನ ರಕ್ಷಣೆ ಮಾಡಿ ಪೋಷಣೆ ಮಾಡಿ ಅಂತ ಹೇಳೋದಲ್ಲ, ಅದು ನಮ್ಮ ಉಳಿವಿಗಾಗಿ ಯಾತಕ್ಕಾಗಿ ಬೇಕು, ಮುಂದಿನ ಜನಾಂಗಗಳಿಗಾಗಿ ಯಾತಕ್ಕೆ ಬೇಕು ಅಂತ ಹೇಳುವಂಥದ್ದನ್ನ ನಾವು ಅರ್ಥಕೋಬಹುದು.
1: ಇನ್ನು ಈ ಜೀವ

0: ಜೊತೆಯ ವಿಧಗಳು ಯಾವ್ಯಾವು ಅಂತೀರಿ?
1: ಆಗಲೇ ನಾವು ಮಾತಾಡ್ತಾ ಹೇಳಿದ್ವಿ, ಸಣ್ಣ ಕಣ್ಣಿಗೆ ಕಾಣದಂತಹ ಕ್ರಿಮಿ ಅಂದ್ರೆ ಮೈಕ್ರೋಬ್ಸ್ ಇಂದ ಹಿಡಿದು ಸೂಕ್ಷ್ಮಾಣುವಿಂದ ಹಿಡಿದು ದೊಡ್ಡದಾಗಿ ಅಂತ. ಹಾಗಾಗಿ ಜೆನೆಟಿಕ್ ಡೈವರ್ಸಿಟಿ ಅಂದ್ರೆ ಅನುವಂಶನೀಯ
0: ವೈವಿಧ್ಯತೆ.
1: ಎರಡನೇದಾಗಿ ಸ್ಪೀಷೀಸ್ ಡೈವರ್ಸಿಟಿ ಅಂದ್ರೆ ಜೀವರಾಶಿಗಳ ವೈವಿಧ್ಯತೆ,
0: ಪ್ರಭೇದಗಳ
1: ವೈವಿಧ್ಯತೆ. ಮೂರನೆಯದಾಗಿ ಇಕೋಸಿಸ್ಟಮ್ ಅಂದ್ರೆ ಏನು ಪರಿಸರಗಳಿದೆ,
0: ಜೀವಿ ಪರಿಸರ,
1: ಜೀವ ಪರಿಸರ. ಇದು ಮೂರು ಮುಖ್ಯವಾದಂತಹ ವಿಧಾನ. ಅಂದ್ರೆ ಸಣ್ಣದಾಗಿ ಜೀನ್ಸ್ ಇಂದ ಹಿಡಿದು ಎಕೋಸಿಸ್ಟಮ್ಸ್ ವರೆಗೂ ಕೂಡ ಎಲ್ಲವೂ ಸೇರ್ಕೊಂಡು ಮೂರು ಮುಖ್ಯವಾದಂತಹ ವಿಧಾನಗಳು. ಹಾಗಾಗಿ ಒಂದು ಪ್ರದೇಶದಲ್ಲಿ ಜೀವವೈವಿಧ್ಯತೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಜೆನೆಟಿಕ್ ಡೈವರ್ಸಿಟಿನೂ ಜಾಸ್ತಿ ಇರುತ್ತೆ, ಸ್ಪೀಷೀಸ್ ಡೈವರ್ಸಿಟಿನೂ ಜಾಸ್ತಿ ಇರುತ್ತೆ, ಇಕೋಸಿಸ್ಟಮ್ ಡೈವರ್ಸಿಟಿ ಜಾಸ್ತಿ. ಒಂದೇ ಉದಾಹರಣೆಗೆ ಏನಿದ್ರೆ ಕೊಡಗು. ಕೊಡಗಿನಲ್ಲಿ ನಾವು ವೈವಿಧ್ಯಮಯವಾದಂತಹ ಪರಿಸರವನ್ನ ಕಾಡುಗಳನ್ನ ಅದನ್ನ ಎಲ್ಲಾ ರೀತಿಯ ಕಾಡುಗಳನ್ನ ನೋಡ್ತೀವಿ. ಹಾಗೆ ಭತ್ತದ ಗದ್ದೆಗಳು, ನಮ್ಮ ಕಾಫಿ ತೋಟಗಳನ್ನ ನೋಡ್ತೀವಿ, ದೇವರ ಕಾಡುಗಳನ್ನ ನೋಡ್ತೀವಿ. ಈ ರೀತಿ ಬೇರೆ ಬೇರೆ ಪರಿಸರಗಳು ಇರೋದ್ರಿಂದ ಅಲ್ಲಿ ಈ ಜೀವಜಾತಿಗಳು ಸ್ಪೀಷೀಸ್ ಡೈವರ್ಸಿಟಿ ಜಾಸ್ತಿ ಇರುತ್ತೆ. ಆ ಸ್ಪೀಷೀಸ್ಗಳಲ್ಲಿ ನೀವು ಜೆನೆಟಿಕ್ ತಗೊಂಡು ಹೋದ್ರೆ ಕೂಡ ಈಗ ಭತ್ತವನ್ನ ತಗೊಂಡ್ರೆ
0: ವಿವಿಧ ತಳಿಗಳಿದೆ,
1: ವಿವಿಧ ತಳಿಗಳಿದ್ದಂಗೆ. ಹಾಗಾಗಿ ಇದು ಮೂರು ಸೇರಿ ಒಂದು ಪ್ರದೇಶ ಜೈವಿಕವಾಗಿ ಅದು ಸಂಪದ್ಭರಿತವಾಗಿದೆ ಅಂತ ಹೇಳಿದ್ರೆ ಪರಿಸರ, ಜೀವರಾಶಿಗಳು ಮತ್ತು ಅನುವಂಶನೀಯ ಅಂದ್ರೆ ಜೆನೆಟಿಕ್, ಇವು ಮೂರು ಕೂಡ ಸೇರ್ಕೊಂಡಾಗ ಅದು ಒಂದು ಉತ್ತಮವಾದಂತಹ ವ್ಯವಸ್ಥೆ ಆಗಿದೆ.
0: ಅಂದ್ರೆ ಪರಸ್ಪರ ಇವು ಸಂಬಂಧವನ್ನು
1: ಹೊಂದಿದೆ.
0: ಇನ್ನು ಮುಖ್ಯವಾಗಿ ಈ ಜೀವ ವೈವಿಧ್ಯತೆ ಅಂತ ನಾವೇನು ಕರಿತೀವಲ್ಲ, ಇದೇನಾದರೂ ಕಡಿಮೆಯಾಗಿ ಇಳಿಮುಖ ಆಯಿತು ಅಂದರೆ ಏನು ತೊಂದರೆಗಳಾಗ್ಬೋದು ಅಂತೀರಿ?
1: ಮುಖ್ಯವಾಗಿ ಆಫ್ರಿಕಾದ ಒಂದು ನಿರ್ದೇಶನ ಹೇಳಿದೆ ನಾನು, ಏನಾಗುತ್ತೆ ಅಂತ ಹೇಳಿದ್ರೆ ಆಹಾರದ ಬದ್ಧತೆಯನ್ನ ಮೊದಲು ಕಳ್ಕೊತೀವಿ. ಈಗ ಏನು ಜೀವ ವೈವಿಧ್ಯತೆ ಅಂದ್ರೆ ಬರೀ ಕಾಡಿನಲ್ಲಿರೋದು ಮಾತ್ರ ಅಲ್ಲ, ನಮ್ಮ ಆಹಾರದಲ್ಲಿ ಅಂದ್ರೆ ನಮ್ಮ ಭತ್ತದಲ್ಲಿ. ಈಗ ಯೋಚನೆ ಮಾಡಿ, ಭಾರತದಲ್ಲಿ ಒಂದು ಸಮಯದಲ್ಲಿ ಸುಮಾರು 100,000 ಭತ್ತದ ಪ್ರಭೇದಗಳು ಇದ್ವು. ಇವತ್ತು ಅದ್ರಲ್ಲಿ ಎಲ್ಲಿಗೆ ಬಂದಿದೆ? 6,000 ಇಳಿದೋಗಿದೆ. ಅಂದ್ರೆ ಎಷ್ಟೊಂದನ್ನ ನಾವು ಕಳ್ಕೊಂಡಿದ್ದೀವಿ ಅಲ್ವಾ. ಮುಖ್ಯವಾಗಿ ಆಹಾರದ ಭದ್ರತೆಗೆ ದೊಡ್ಡ ತೊಂದರೆ ಆಗುತ್ತೆ. ಎರಡನೇದು ನೀರಿನ ಭದ್ರತೆ. ಈಗ ನಾವು ನೋಡ್ತಾ ಇದ್ದೀವಿ ಎಲ್ಲಾ ಕಡೆ ನೀರಿಗಾಗಿ ಹಾಹಾಕಾರ ಅಲ್ವಾ. ಬೆಂಗಳೂರಿನಲ್ಲಿ ಇರ್ತಕ್ಕಂತ ಕೆರೆಗಳನ್ನೆಲ್ಲ ಕಳ್ಕೊಂಡ ಮೇಲೆ ಇವತ್ತು ಬೆಂಗಳೂರಿನಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಕಾವೇರಿಯಿಂದನೇ ನೀರು ಬೇಕು. ಕೊಡಗಿನಲ್ಲೂ ಕೂಡ ನಾವು ಭತ್ತದ ಗದ್ದೆಗಳನ್ನ ಕಳ್ಕೊಂಡ್ರೆ ನೀರಿಗೆ ಹೊಡೆತ ಬಿದ್ದೇ ಬಿತ್ತು. ಹಾಗಾಗಿ ಆಹಾರದ ಭದ್ರತೆ ಇರಲಿ, ನೀರಿನ ಭದ್ರತೆ ಇರಲಿ, ಇವೆಲ್ಲವೂ ಕೂಡ ನಮ್ಮ ಜೀವ ವೈವಿಧ್ಯತೆಗೆ ಸಂಬಂಧ ಹೊಂದಿದೆ. ಇದಿಷ್ಟೇ ಅಲ್ಲ, ನಮ್ಮ ಜೀವಜಾತಿಗಳ ವಿನಾಶ. ಯಾವಾಗ ಬಯೋಡೈವರ್ಸಿಟಿಯನ್ನು ಕಳ್ಕೊತೀವಿ ನಾವು ಅಲ್ಲಿರ್ತಕ್ಕಂತಹ ಜೀವರಾಶಿಗಳನ್ನ ಕೂಡ ಕಳ್ಕೊತೀವಲ್ಲ, ಇದು ಕೂಡ ಒಂದು ದೊಡ್ಡ ಪೆಟ್ಟು. ಹಾಗಾಗಿ ಏನಾಗಿದೆ ಇವತ್ತು ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ
0: ಅದು ಹೆಚ್ಚಾಗ್ತಾ ಇದೆ.
1: ಯಾಕೆ ಹೆಚ್ಚಾಗ್ತಾ ಇದೆ? ನಾವು ಈ ಪರಿಸರವನ್ನ, ಅರಣ್ಯವನ್ನ, ನಮ್ಮ ಗದ್ದೆಗಳನ್ನ ಕಳ್ಕೊಂಡಿರೋದ್ರಿಂದ ಈ ರೀತಿಯ ಎಲ್ಲ ನಾವು ಇದು ನೋಡ್ತಾ ಇವೆ. ಇದೆಲ್ಲವೂ ಕೊನೆಗೆ ಎಲ್ಲಿ ಕಾಣುತ್ತೆ ಅಂದ್ರೆ ಆರ್ಥಿಕ ಅಸಮತೋಲನ. ಅಂದ್ರೆ ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಭಾರತದ ಈ ರೀತಿಯ ಒಂದು ಏನು ಜೈವಿಕ ವೈವಿಧ್ಯತೆಯನ್ನು ಕಳ್ಕೊಂಡು ಹೋಗ್ತಾ ಇರ್ತದ್ದು ಹೋದ್ರೆ ನಮ್ಮ ದೇಶದ GDP 5.7% ಕಡಿಮೆ ಆಗುತ್ತೆ ಅಂತ ಹೇಳುವಂತದ್ದು ಪ್ರಿಡಿಕ್ಟ್ ಮಾಡಿದ್ದಾರೆ ಮುಂದಕ್ಕೆ. ಹಾಗಾಗಿ ಈ ಜೀವಿಕ ವೈವಿಧ್ಯತೆಯನ್ನು ಕಳೆದುಕೊಂಡ್ರೆ ನಮಗೆ ಆರ್ಥಿಕ ಅಸಮತೋಲನ ಕೂಡ ಕಾಣುತ್ತೆ ಅಂತ ಹೇಳುವಂತದ್ದು. ಇದೆಲ್ಲ ಮೊದಲು ನಾವು ಬರೀ ಹೇಳ್ತಾ ಇದ್ವಿ, ಆದ್ರೆ ಇವತ್ತು ನಾವು ಸ್ವತಃ ಇದನ್ನ ಅನುಭವಿಸ್ತಾ ಇದ್ವಿ, ಕಾಣ್ತಾ ಇದ್ದೀವಿ, ಎಲ್ಲವೂ ಕೂಡ ಇವತ್ತು ನಮಗೆ ಕಂಡು ಬರ್ತಾ ಇದೆ.
0: ಇನ್ನು ಮುಖ್ಯವಾಗಿ ಈ ಜೀವ ವೈವಿಧ್ಯತೆ ಕಡಿಮೆ ಆಗೋದಕ್ಕೆ ಏನು ಕಾರಣಗಳಿರಬಹುದು ಅಂತೀರಿ?
1: ಪ್ರಪಂಚದಾದ್ಯಂತ ನಾವು ಕಾಣ್ತಾ ಇರತಕ್ಕಂಥ ವ್ಯವಸ್ಥೆ ಒಂದು ದೇಶದಲ್ಲಿ ಸೀಮಿತವಾಗಿಲ್ಲ. ಇಲ್ಲಿ ವಾಸಸ್ಥಾನಗಳ ನಷ್ಟ ಅಂದ್ರೆ ಹ್ಯಾಬಿಟ್ಯಾಟ್ ಲಾಸ್ ಅಂತ ಹೇಳ್ತೀವಿ. ನಾನು ಆಗ್ಲೇ ಒಂದು ನಿದರ್ಶನವನ್ನು ಕೊಟ್ಟೆ, ಬೆಂಗಳೂರಿನ ಕೆರೆಗಳನ್ನ ಕಳ್ಕೊಂಡ್ವಿ ವಾಸಸ್ಥಾನಗಳು ಅಲ್ವಾ. ಅದು ಬರೀ ನೀರು ಮಾತ್ರ ಹೋಗ್ಲಿಲ್ಲ, ಅದರೊಂದಿಗೆ
0: ಜಲಚರಗಳು
1: ಕೂಡ ಕಳ್ಕೊಂಡ್ವಿ,
0: ಮತ್ತೆ ಈ ಜಲಸಸ್ಯಗಳು
1: ಹಾಗಾಗಿ ವಾಸಸ್ಥಾನದ ಒಂದು ಲಾಸ್ ಮುಖ್ಯವಾದಂತಹ ಕಾರಣ. ಅದು ಭಾರತದಂತಹ ದೇಶದಲ್ಲಿ ಯಾತಕ್ಕಾಗಿ ಅಂತ ಹೇಳಿದ್ರೆ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ರಾಷ್ಟ್ರ ಯಾವುದು?
0: ಭಾರತನೇ
1: ಅಲ್ವಾ. ಅತಿ ಹೆಚ್ಚು ನಮ್ಮ ದನಗಳು ಮತ್ತೆ ಇದುಗಳ
0: ಜಾಸ್ತಿ.

0: ಜನ ಧನ ಎರಡರದು ಕೂಡ ಡಿಪೆಂಡೆನ್ಸಿ ಎನ್ವೈರನ್ಮೆಂಟ್ ಫಾರೆಸ್ಟ್ ಮೇಲಿದೆ. ಹಾಗಾಗಿ ನಮ್ಮ ಈ ವಾಸಸ್ಥಾನಗಳು ಅಥವಾ ಅರಣ್ಯಗಳನ್ನ ನಾವು ಕಳ್ಕೊಳ್ತಾ ಇರತಕ್ಕಂಥದ್ದು ಅತಿ ಮುಖ್ಯವಾದಂತಹ ಕಾರಣ.
1: ಇವತ್ತು ಆನೆಗಳು ನಮ್ಮ ನಾಡಿಗೆ ಬರ್ತಾ ಇದಾವೆ ಅಂದ್ರೆ ಅದು ಕೂಡ ವಾಸಸ್ಥಾನದ ನಷ್ಟನೇ.
0: ಹೌದು ಹೌದು, ಹಾಗೆ ಮುಖ್ಯವಾದಂತಹ ಕಾರಣ ಈ ಅವುಗಳ ವಾಸಸ್ಥಾನ. ಅದು ದೊಡ್ಡ ಆನೆಯಿಂದ ಹಿಡಿದು ಸಣ್ಣ ಜಲಚರಗಳವರೆಗೂ ಕೂಡ ಅವುಗಳೊಂದು ವಾಸಸ್ಥಾನ ತಿರುತ್ತಲ್ಲ, ಅವುಗಳ ಮನೆಗಳನ್ನ ಕಳ್ಕೊಂಡ ಮೇಲೆ ಅವುಗಳು ಹೋದು ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಇದು ಮುಖ್ಯವಾದಂತಹ ಕಾರಣ. ಎರಡನೇದು ಅತಿ ಹೆಚ್ಚಿನ ಬಳಕೆ. ನಾವು ಈ ಸಂಪನ್ಮೂಲಗಳನ್ನ ಹೆಚ್ಚು ಹೆಚ್ಚು ಬಳಸ್ಕೊಂಡು ಹೋದಾಗ ಇದ್ದಾಗೆ ಅದು ನಮಗೆ ನಿಸರ್ಗ ಕೊಟ್ಟಂತ ಕೊಡುಗೆ ಅಲ್ವಾ, ಅದನ್ನ ಯಾವಾಗ ಕಳ್ಕೊತೀವಿ ಆಗ ಈ ಬಳಕೆಯಿಂದಾಗಿ ಕೂಡ ಆಗುತ್ತೆ.
1: ಇಲ್ಲಿ ಮತ್ತೆ ನಾವು ಗಾಂಧೀಜಿಯವರ ಒಂದು ವಾಕ್ಯವನ್ನ ಜ್ಞಾಪಿಸ್ಕೋಬೇಕಾಗುತ್ತೆ.
0: ಜ್ಞಾಪಿಸ್ಕೊಳ್ಳೇಬೇಕಲ್ವಾ?
1: ಆಸೆಗಳನ್ನು ಪೂರೈಸಿದ ಹೊರತು
0: ದುರಾಸೆಗಳನ್ನಲ್ಲ ಅಂತಲ್ಲ,
1: ನಮ್ಮ ಭೂಮಿ ಮತ್ತೆ ಪರಿಸರ.
0: ಹೌದಲ್ವಾ, ಅದು ಎರಡನೇದು. ಮೂರನೇದು ಈ ಹವಾಮಾನದ ಬದಲಾವಣೆ, ಅಂದ್ರೆ ಈ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಾ ಇದ್ವಿ, ಇದು ಈಗ ನಾವು ಅನುಭವಿಸ್ತಾ ಇದ್ದೀವಿ ಅಲ್ವಾ. ನಿಮ್ಮ ಏನು ಮಳೆಗಳಾಗ್ತಕ್ಕಂತಹ ವ್ಯತ್ಯಾಸ ಅಥವಾ ನಮ್ಮ ಈ ಟೆಂಪರೇಚರ್ ಅಲ್ಲಿ ಕಾಡ್ತಕ್ಕಂತಹ ವ್ಯತ್ಯಾಸಗಳು, ಇದನ್ನ ನಾವು ಮೊದಲು ಎಲ್ಲ ಏನೋ ಒಂದು ಪರ್ಸೀವ್ ಆಗ್ತಾ ಇತ್ತು, ಆದ್ರೆ ಇವತ್ತು ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ವಿ. ಇದಲ್ಲದೆ ವಾಯುಮಾಲಿನ್ಯ, ಡೆಲ್ಲಿ ನಮ್ಮ ರಾಜಧಾನಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಏನಾಗುತ್ತೆ, ಉಸಿರಾಡಕ್ಕಾಗದೇನೆ ಶಾಲೆಗಳನ್ನ ಇಂಡಸ್ಟ್ರೀಸ್ ಅನ್ನ ಕ್ಲೋಸ್ ಮಾಡುವಂತಹ ಪರಿಸರಕ್ಕೆ ಬಂದಿದೆ.
1: ವಾಯುಮಾಲಿನ್ಯ ಆಗ್ಬೋದು, ಜಲಮಾಲಿನ್ಯ ಆಗ್ಬೋದು.
0: ಹೌದು, ಸೊ ಮಾಲಿನ್ಯಗಳು ಕೂಡ ಅದೇ ರೀತಿಯಲ್ಲಿ. ಇನ್ನೊಂದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಈ ಹೊರದೇಶದಿಂದ ಬಂದಿರತಕ್ಕಂಥ ಸಸ್ಯಗಳು, ನಾವು ಏಲಿಯನ್ಸ್ ಅಥವಾ ಇನ್ವೇಸಿವ್ಸ್ ಅಂತ ಹೇಳ್ತೀವಿ. ನಮ್ಮ ಕಾಡಿನ ಕತೆ ಇವತ್ತು ನೀವು ನೋಡಿದ್ರೆ
1: ನುಸುಳು ಪ್ರಭೇದಗಳು.
0: ಹೌದು, ಲ್ಯಾಂಟನ ಇರ್ಬೋದು, ಯುಫಟೋರಿಯಂ ಇರ್ಬೋದು, ಮೈಕೀನಿಯಾ, ಇವೆಲ್ಲ ಬಂದು ನುಸುಳುಕೊಂಡು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಸ್ಥಳೀಯ ಜೀವ ವೈವಿಧ್ಯತೆಯನ್ನು ಕಡಿಮೆ ಮಾಡಿ ನಮ್ಮ ಅರಣ್ಯದಲ್ಲಿ ಈ ಪ್ರಾಣಿಗಳಿಗೆ ಆಹಾರ ಇಲ್ಲದೆ ಆಗೋಗಿದೆ. ಲಾಂಟಾನ ಬಂದ ಮೇಲಂತೂ ಕೆಳಗಡೆ ಏನು ಬರ್ತಾ ಇಲ್ಲ. ಅದೇ ರೀತಿ ಯುಫಟೋರಿಯಂ ಮತ್ತು ಕ್ರೊಮಲಿನ್ ಅದು ಅಷ್ಟೇ. ಪಾರ್ಥೀನಿಯಂ ನಗರ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ. ಹೌದು, ಇನ್ನೊಂದು ಮುಖ್ಯವಾಗಿ ಇವತ್ತು ಈ ಪಶ್ಚಿಮ ಘಟ್ಟದ ಕಾಡಿನಲ್ಲಿ ಕಾಣ್ತಾ ಇರೋದು ಮೈಕೀನಿಯಾ ಸ್ಕ್ಯಾಂಡನ್ಸ್ ಅಂತ ಹೇಳ್ತಕ್ಕಂತ ಒಂದು ಬಳ್ಳಿ. ಇದು ಹಬ್ಬಿಕೊಂಡು ಕಾಫಿ ತೋಟದಲ್ಲೂ ಕಾಣಿಸ್ತಾ ಇದೆ ಇವತ್ತು. ಇದು ಹಬ್ಬಿಕೊಂಡು ಮುಂದಿನ ದಿವಸದಲ್ಲಿ ಬಹಳ ತೊಂದರೆ ಆಗುತ್ತೆ. ಹಾಗಾಗಿ ಇಂಥ ಹೊರದೇಶದಿಂದ ಬಂದಂತ ಅದು ಸಸ್ಯಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಮೈಕ್ರೋಬ್ಸ್ ಇರ್ಬೋದು, ಹೊರಗಿನ ಪ್ರಭೇದಗಳು ಬಂದು ಇಲ್ಲಿಯ ಸ್ಥಳೀಯ ಜೀವ ವೈವಿಧ್ಯತೆಯನ್ನು ತೊಂದರೆ ಮಾಡ್ತಕ್ಕಂಥ ನಿದರ್ಶನಗಳು ಕೂಡ ನಾವು ಇವತ್ತು ಕಾಣ್ತಾ ಇದ್ದೀವಿ.
1: ವಿಶೇಷವಾಗಿ ಕಾಡಿನಲ್ಲಿ ನುಸುಳಿರುವಂತಹ ಸಸ್ಯಗಳಂತೂ ಬಹಳ ತೊಂದರೆ ಕೊಡ್ತಾ ಇದಾವೆ.
0: ಹೌದು,
1: ನಮ್ಮ ಸ್ಥಳೀಯ ಒಂದು ಪ್ರಭೇದಗಳಿಗೆ ಬೆಳೆಯೋದಕ್ಕೆ ಆಗ್ತಾ ಇಲ್ಲ.
0: ಹೌದು,
1: ಅಷ್ಟರ ಮಟ್ಟಿಗೆ,
0: ಯಾಕೆಂದ್ರೆ ಅವು ಬಹಳ ಬೇಗ ಬೆಳೀತಕ್ಕಂತ ಸಸ್ಯಗಳು.
1: ಹೌದು,
0: ಹಾಗಾಗಿ ಅವುಗಳನ್ನು ತಡ್ಕೊಳ್ಳೋದೇ ಕಷ್ಟ.
1: ಇನ್ನು ಮುಖ್ಯವಾಗಿ ನಮ್ಮ ದೇಶದಲ್ಲಿ ಇರುವಂತಹ ಜೀವ ವೈವಿಧ್ಯತೆಗೆ ಇರುವಂತಹ ತೊಂದರೆಗಳೇನು ಅಂತೀರಿ ಮುಖ್ಯವಾಗಿ?
0: ಈಗ ನಾನು ಆಗಲೇ ಹೇಳಿದೆ, ಭಾರತ ಇಂದು ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ರಾಷ್ಟ್ರ.
1: ಹೌದು, 140 ಕೋಟಿ ದಾಟ್ಬಿಟ್ಟಿದೆ
0: ಅಲ್ವಾ. ಹಾಗೆ ಈ ದನಗಳ ಸಂಖ್ಯೆಯಲ್ಲೂ ಕೂಡ ನಾವೇನು ಕಡಿಮೆ ಇಲ್ಲ.
1: ಹೌದು
0: ಅಲ್ವಾ, ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಾ ಇರತಕ್ಕಂಥ ರಾಷ್ಟ್ರ ಭಾರತ. ಹಾಗಿದ್ದಾಗ ಜನ ದನ ಎರಡೂ ಇದ್ದಾಗ ಏನಾಗುತ್ತೆ, ಅವುಗಳು ಅವಲಂಬನೆ ಈ ಪರಿಸರದ ಮೇಲೆ ಇರುತ್ತೆ,
1: ಆಹಾರ ಮತ್ತು ಮೇವಿಗಾಗಿ.
0: ಅದ್ರ ಜೊತೆಗೆ ಇವತ್ತು ಭಾರತ ಪ್ರಪಂಚದಲ್ಲಿ ಇಟ್ಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಡೆವಲಪಿಂಗ್ ನೇಷನ್ ಅಲ್ವಾ,
1: ಅತಿ ಹೆಚ್ಚು ವೇಗವಾಗಿ ಬೆಳೀತಾ ಇರುವಂತ ಆರ್ಥಿಕತೆ.
0: ಆರ್ಥಿಕತೆ, ಹಾಗಾಗಿ ಏನಾಗುತ್ತೆ, ಆರ್ಥಿಕ ಒಂದು ಬೆಳವಣಿಗೆ ಪರಿಸರದ ಮೇಲೆ ಪ್ರಭಾವ ಬೀಳಲೇಬೇಕಲ್ವಾ.
1: ಹೌದು,
0: ನಮ್ಮ ಕಾಡುಗಳನ್ನ ತೆಗೆದು ನಾವು ಅಲ್ಲೊಂದು ಇಂಡಸ್ಟ್ರಿ ಹಾಕೋದಿರ್ಲಿ, ರೋಡ್ಸ್ ಹಾಕೋದಿರ್ಲಿ, ಹಾಗಾಗಿ ಜನಸಂಖ್ಯೆ ಧನಸಂಖ್ಯೆಯೊಂದಿಗೆ ನಮ್ಮ ಆರ್ಥಿಕತೆ ಕೂಡ ಬೆಳೀತಾ ಇರೋದ್ರಿಂದ ಇವತ್ತು ಇದು ದೊಡ್ಡ ಚಾಲೆಂಜ್ ಆಗಿ ಭಾರತದ ಮಟ್ಟದಲ್ಲಿ ನಾವು ಕಾಣ್ತಾ ಇರತಕ್ಕಂತ ಒಂದು ಮುಖ್ಯವಾದಂತಹ ಒಂದು
1: ತೊಂದರೆ ಅಂತ
0: ತೊಂದರೆ
1: ಜೀವ ವೈವಿಧ್ಯತೆಗೆ ತೊಂದರೆ ಕೊಡುವಂತ ಅಂಶ.
0: ಹೌದು, ಆದ್ರೆ ನಾವು ಏನ್ ಮರ್ತು ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಪರಿಸರ ಮತ್ತು ಅಭಿವೃದ್ಧಿ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಇದು ಭಾರತೀಯ ಸಂಸ್ಕೃತಿಯಲ್ಲಿ ಬಂದಿದ್ದಂತ ಒಂದು ವಿಷಯ ಇದು.
1: ಹೌದು,
0: ಸೊ ಅದನ್ನ ಇವತ್ತು ನಾವೆಲ್ಲೋ ಒಂದು ಕಡೆ ಮರಿತಾ ಇದೀವ, ಬಟ್ ಈ ಚಿಂತನೆಗಳು ಕಡಿಮೆ ಆಗ್ತಾ ಇದೆಯಾ ಅನ್ನುವಂಥದ್ದು ಒಂದು ಹೆದರಿಕೆ. ಹಾಗಾಗಿ ಇದು ಇವತ್ತಿನ ದೊಡ್ಡ ಒಂದು ಭಾರತದ ಮಟ್ಟದಲ್ಲಿ ಇರತಕ್ಕಂತಹ ಒಂದು ಸಮಸ್ಯೆ ಅಂತಲೂ ಹೇಳೋದಕ್ಕಿಂತ ನಾವು ಚಿಂತನೆ ಮಾಡಬೇಕಾದಂತಹ ಒಂದು ವಿಷಯ ಅದು. ಈ ದಿವಸದೊಂದು ಅಂತಾರಾಷ್ಟ್ರೀಯ ಬಾಡೆಯಷ್ಟು ಇದೆ ಅಂದು.
1: ಹೌದು ಹೌದು, ಮತ್ತೆ ನಮ್ಮಲ್ಲಿ ವ್ಯಾಪಕವಾದಂತ ಒಂದು ಕೈಗಾರಿಕೀಕರಣ ಆಗ್ತಾ.
0: ಹೌದು ಅಲ್ವಾ.
1: ಹೌದು,
0: ಅದು ಸ್ಪೆಷಲ್ ನೀವು ಈ ಹಾಟ್ ಸ್ಪಾಟ್ಸ್ ಅಂತ ಇದೆ,

0: ಹೌದು,
1: ವೆಸ್ಟರ್ನ್ ಘಾಟ್ಸ್ ಇರ್ಬೋದು, ನಾರ್ತ್ ಈಸ್ಟ್ ಇರ್ಬೋದು, ಈ ನಾರ್ತ್ ಈಸ್ಟ್ ಅಲ್ಲಂತೂ ಈಗ ಹೆಚ್ಚಿನ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಕಷ್ಟು ಅರಣ್ಯ ಪ್ರದೇಶವನ್ನು, ನೈಸರ್ಗಿಕ ಅರಣ್ಯ ಪ್ರದೇಶವನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳುವಂಥದ್ದನ್ನ ನಮ್ಮ ಫಾರೆಸ್ಟ್ ಸರ್ವೆ ಮತ್ತೊಂದರ ಎಲ್ಲ ಮುಖಾಂತರ ಅದು ಮಾಹಿತಿಗಳು ಹೊರಬಂದಿದೆ. ಇವತ್ತು ಏನಾಗಿದೆ ಅಂದ್ರೆ ನಮಗೆ ಸಾಕಷ್ಟು ಡೇಟಾ ಇನ್ಫಾರ್ಮೇಶನ್ ಇದೆ, ಹಾಗಾಗಿ ಯಾವುದನ್ನು ನಾವು ಹಾಗೆ ಮಾತಾಡ್ತಕ್ಕಂಥದ್ದು ಬೇಡ. ಅದು ನಾವು ಸ್ಯಾಟಲೈಟ್ ಇಂದ ಇರ್ಬೋದು, ಜಿ ಎಸ್ ಇಂದ ಇರ್ಬೋದು, ನಮ್ಮ ಹತ್ರ ಮಾಹಿತಿ ಇದೆ, ಎಲ್ಲ ಕಡೆಗೂ ಮಾಹಿತಿ ಅವಲಭ್ಯ ಇರೋದ್ರಿಂದ ಎಷ್ಟು ಲಾಸ್ ಆಯಿತು, ಅದಕ್ಕೆ ಎಷ್ಟು ಕಾಂಪೆನ್ಸೇಟ್ ಮಾಡಿದ್ವಿ, ಯಾವ ರೀತಿ ಮಾಡಿದ್ವಿ, ಇವೆಲ್ಲವೂ ಮಾಹಿತಿ ಇದೆ. ಹಾಗಾಗಿ ಪರಿಸರ ಮತ್ತು ಅಭಿವೃದ್ಧಿ ಇದು ಎರಡನ್ನೂ ಕೂಡ ಮುಂದಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು ದೇಶಕ್ಕೆ ದೊಡ್ಡ ಚಾಲೆಂಜ್.
0: ಸಮತೋಲನ ರೀತಿಯಲ್ಲಿ ಮಾಡೋದು ಬಹಳ ಕಷ್ಟ,
1: ಬಹಳ ಕಷ್ಟ.
0: ಮತ್ತೆ ಈ ಜೈವಿಕ ವೈವಿಧ್ಯತಾ ಹಾಟ್ಸ್ಪಾಟ್ಸ್ ಅಂತೀವಿ ನಾವು,
1: ಹೌದು,
0: ಈ ರೀತಿ ಅಂದ್ರೆ ಏನು, ಉದಾಹರಣೆ ಸಹಿತ ಏನಾದರೂ ಹೇಳ್ಬೋದಾ?
1: ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1988 ನಾರ್ಮನ್ ಮೈರ್ಸ್ ಅಂತ ಹೇಳ್ತಕ್ಕಂತಹ ಒಬ್ಬ ಬ್ರಿಟಿಷ್ ಎಕಾಲಜಿಸ್ಟ್ ಅವರೊಂದು ಕಾನ್ಸೆಪ್ಟಿಗೆ ಬಂದರು. ಪ್ರಪಂಚದಲ್ಲಿ ನಮಗೆ ಎಲ್ಲ ಕಡೆಯಲ್ಲಿ ಎಲ್ಲವನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ಹತ್ರ ಅಷ್ಟು ಹಣವೂ ಇಲ್ಲ, ನಮ್ಮಲ್ಲಿ ಆ ಮ್ಯಾನ್ ಪವರು ಇಲ್ಲ, ಹಾಗಾಗಿ ಕೆಲವು ಪ್ರದೇಶಗಳನ್ನು ನಾವು ಗುರುತಿಸೋಣ, ಅಲ್ಲಿ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈ ಜೀವ ವೈವಿಧ್ಯತೆಯನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಹಾಟ್ಸ್ಪಾಟ್ಸ್ನ ಐಡೆಂಟಿಫೈ ಮಾಡತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಎರಡು ಮುಖ್ಯವಾದಂತಹ ಒಂದು ಪ್ಯಾರಾಮೀಟರ್ಸನ್ನು ಇಟ್ಕೊಂಡಿದ್ದಾರೆ. ಒಂದು, ಆ ಪ್ರದೇಶದಲ್ಲಿ ಇರತಕ್ಕಂತಹ ಜೀವ ವೈವಿಧ್ಯತೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಎಂಡೆಮಿಕ್, ಅಂದರೆ ಅಲ್ಲಿ ಮಾತ್ರ ಸಿಗುತ್ತೆ ಬೇರೆಲ್ಲೂ ಸಿಗೋದಿಲ್ಲ, ಅಂದ್ರೆ ಅದಕ್ಕೆ ಎಂಡೆಮಿಕ್ ಪ್ಲಾಂಟ್ಸ್, ಅದು ಎಂಡೆಮಿಕ್ ಬಯೋಡೈವರ್ಸಿಟಿ ಅಂತ
0: ಆ ಒಂದು ಪ್ರದೇಶಕ್ಕೆ ಸೀಮಿತ ಆಗಿರ್ಬೇಕು
1: ಅದು. ಅದು ಮೊದಲನೇದು. ಎರಡನೇದು, ಆ ಪ್ರದೇಶದಲ್ಲಿ ಜನಸಂಖ್ಯೆನೂ ಕೂಡ ಜಾಸ್ತಿ ಇದ್ದು ಅದರದ್ದು ಇಂಪ್ಯಾಕ್ಟ್ ಆಗ್ತಾ ಇರಬೇಕು. ಅಂದ್ರೆ ಈ ಜನರ ಸಂಖ್ಯೆ ಹೆಚ್ಚಾಗಿ, ಈಗ ಭಾರತ ನಮ್ಮಲ್ಲಿ ಜೀವ ವೈವಿಧ್ಯತೆಯೂ ಜಾಸ್ತಿ ಇದೆ, ಅಲ್ಲಿ ಜನಸಂಖ್ಯೆಯೂ ಜಾಸ್ತಿ ಇರೋದ್ರಿಂದ ಅದರದ್ದು ಇಂಪ್ಯಾಕ್ಟ್ ಆಗುತ್ತೆ. ಈ ಎರಡು ಕಾರಣಗಳನ್ನ ತಗೊಂಡು ಗುರುತಿಸಲಾಗಿದೆ. ಪ್ರಪಂಚದಲ್ಲಿ 38 ಈ ರೀತಿಯ ಪ್ರದೇಶಗಳನ್ನ ಗುರುತಿಸಲಾಗಿದೆ, ಅದರಲ್ಲಿ ಭಾರತದಲ್ಲಿ 4 ಇದೆ.
0: ಯಾವ್ಯಾವ?
1: ಅದರಲ್ಲಿ ನಮ್ಮ ನಾರ್ತ್ ಈಸ್ಟ್ ಇಂಡೋ ಬರ್ಮಾ ರೀಜನ್ ಅಂತ ಹೇಳ್ತೀವಿ, ಅದು ಒಂದು
0: ಈಶಾನ್ಯ ಭಾರತದಲ್ಲಿ.
1: ಎರಡನೇದು ಹಿಮಾಲಯದ ಪ್ರದೇಶಗಳು. ಮೂರನೇದು ನಮ್ಮ ಪಶ್ಚಿಮ ಘಟ್ಟಗಳು, ನಮ್ಮ ನೆಲೆ ಇರತಕ್ಕಂತ ಪಶ್ಚಿಮ ಘಟ್ಟಗಳು. ನಾಲ್ಕನೇದು ಸುಂದರ್ಲ್ಯಾಂಡ್ ಅಂತ ಹೇಳಿದ್ರೆ ನಮ್ಮ ನಿಕೋಬಾರ್ ದ್ವೀಪ ಸಮೂಹಗಳು. ಇವು 4 ಕೂಡ ಜಾಗತಿಕ ಮಟ್ಟದಲ್ಲಿ ಹಾಟ್ಸ್ಪಾಟ್ಸ್, ಅಂದ್ರೆ ಜೀವ ವೈವಿಧ್ಯತಾ ತಾಣಗಳು ಅಂತ ಗುರುತಿಸಲಾಗಿದೆ.
0: ಇನ್ನು ಈ ಜೀವ ವೈವಿಧ್ಯತೆಯ ಸಂರಕ್ಷಣೆ ಹೇಗೆ ಅಂತೀರಿ?
1: ಈ ಸಂರಕ್ಷಣಾ ವಿಧಾನದಲ್ಲಿ ಇವತ್ತು 3 ಮುಖ್ಯವಾದಂತಹ ಅಂಶಗಳು ಬರುತ್ತೆ.
0: ಯಾವ್ಯಾವ ಅಂತೀರ?
1: ಒಂದು ಸಂರಕ್ಷಣೆ, ಇನ್ನೊಂದು ಸುಸ್ಥಿರ ಬಳಕೆ.
0: ಹೌದು,
1: ಬರೀ ಸಂರಕ್ಷಣೆಯಿಂದ ಆಗೋದಿಲ್ಲ,
0: ವಿವೇಚನಾತ್ಮಕವಾಗಿ ಬಳಕೆ ಮಾಡ,
1: ಸಸ್ಟೈನಬಲ್ ಯೂಸ್ ಅಂತ ಹೇಳ್ತೀವಿ ನಾವು, ಸುಸ್ಥಿರವಾದಂತಹ ಬಳಕೆ ನಮ್ಮಲ್ಲಿ ಇರತಕ್ಕಂತಹ ರಿಸೋರ್ಸಸ್.
0: ಹೌದು.
1: ಮೂರನೇದು ಜೈವಿಕ ವೈವಿಧ್ಯತೆಯ ಸಮಾನ ಹಂಚಿಕೆ. ಇದು ಮೂರು ಕೂಡ ಕನ್ಸರ್ವೇಷನಲ್ ಲಾಜರ್. ಮೊದಲು ಏನಾಗಿತ್ತು, ಪ್ರೊಟೆಕ್ಷನ್ ಅಂತ ಹೇಳ್ತಕ್ಕಂಥದ್ದು ಒಂದು ಕಾಂಪೋನೆಂಟ್ ಅಷ್ಟೇ ಕನ್ಸರ್ವೇಷನ್ದು. ಕನ್ಸರ್ವೇಷನ್ ಅಂತ ಹೇಳ್ತಕ್ಕಂಥದ್ದು ಲಾರ್ಜರ್ ಟರ್ಮ್, ಅದರಲ್ಲಿ ಪ್ರೊಟೆಕ್ಷನ್ ಒಂದು ಭಾಗ, ಅದರೊಂದಿಗೆ ಸುಸ್ಥಿರ ಬಳಕೆ. ಮತ್ತು ಯಾರು ಸುಸ್ಥಿರವಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಅವರಿಗೆ ಅದರಿಂದ ಒಂದು ಪ್ರಯೋಜನ ಕೂಡ ಆಗ್ತಕ್ಕಂತಹ ವ್ಯವಸ್ಥೆಯನ್ನ ನಾವು ಇವತ್ತಿನ ಕನ್ಸರ್ವೇಷನ್ ಅಲ್ಲಿ ನಾವು ಇದನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಸಂರಕ್ಷಣೆಯಲ್ಲಿ ಇನ್ಸಿಟು ಎಕ್ಸಿಟು ಅಂತ ಹೇಳಿ ಎರಡು ಮೆಥಡ್ಸ್ ನ ಮುಖ್ಯವಾಗಿ ಮಾಡ್ತೀವಿ.
0: ಸ್ಥಳದಲ್ಲೇ ಸಂರಕ್ಷಣೆ ಮಾಡೋದು.
1: ಅದು ನಮ್ಮ ನೈಸರ್ಗಿಕವಾದಂತಹ ಕಾಡುಗಳು, ಅದ್ರ ಜೊತೆಗೆ ನಮ್ಮ ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಟೈಗರ್ ರಿಸರ್ವ್ಸ್, ಇವೆಲ್ಲ ಸ್ಥಳದಲ್ಲೇ ಸಂರಕ್ಷಣೆ ಮಾಡತಕ್ಕಂತಹ ವಿಧಾನಗಳು. ಯಾವಾಗ ಒಂದು ಪ್ರಾಣಿ ಅಥವಾ ಒಂದು ಸಸ್ಯಕ್ಕೆ ಆ ಒಂದು ಸ್ಥಳದಲ್ಲಿ ತೊಂದರೆ ಆಯಿತು, ಆಗ ಅದನ್ನ ಹೊರತಂದು ಒಂದು ಬೊಟಾನಿಕಲ್ ಗಾರ್ಡನ್ ಇರ್ಬೋದು, ಅಥವಾ ನಿಮ್ಮ ಜೀನ್ ಪಾರ್ಕ್ ಇರ್ಬೋದು, ಅಥವಾ ಸೀಡ್ ಸ್ಟೋರಿಂಗ್ ಫೆಸಿಲಿಟಿ ಇರ್ಬೋದು,
0: ಜುವಾಲಜಿಕಲ್ ಪಾರ್ಕ್ ಆಗ್ಬೋದು,
1: ಅಲ್ಲಿ ಸಂರಕ್ಷಣೆ ಮಾಡತಕ್ಕಂಥದ್ದು ಎಕ್ಸಿಟು. ಇದೆರಡು ಮುಖ್ಯವಾದಂತಹ
0: ವಿಧಾನಗಳು.
1: ಇದು ಇನ್ಸಿಟು ಮತ್ತೆ ಎಕ್ಸಿಟು. ಅಂದ್ರೆ ನಾವು ಇದು ಸರ್ಕಾರದಿಂದ ಮಾಡತಕ್ಕಂತ ಒಂದು ಮುಖ್ಯವಾದ, ಇದು ಅಲ್ಲದೆ ಸಮುದಾಯಗಳು ಏನು ದೇವರ ಕಾಡುಗಳು ಅಲ್ವಾ, ಇದು ಇನ್ಫಾರ್ಮಲ್ ಅಂತ ಹೇಳ್ತೀವಿ, ಫಾರ್ಮಲ್ ಮತ್ತೆ ಇನ್ಫಾರ್ಮಲ್. ಅಂದ್ರೆ ಇದು ಸಂಸ್ಥೆಗಳು ಸೇರ್ಕೊಂಡು ಹಳೆ ಕಾಲದಿಂದ
0: ಪಾರಂಪರಿಕವಾಗಿ ಬಂದ
1: ಕೊಡಗಿನಲ್ಲೇ 1214 ದೇವರ ಕಾಡುಗಳು, ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ದೇವರು ಅಲ್ವಾ. ಹಾಗಾಗಿ ಸಂರಕ್ಷಣೆಯಲ್ಲಿ ನಮಗೆ ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಎರಡೂ ವಿಧಾನಗಳಿದೆ. ಹಾಗಾಗಿ ಈ ಸಂರಕ್ಷಣೆಗಳನ್ನ ಮಾಡತಕ್ಕಂಥದ್ದು ಇಂದು

0: ನಮ್ಮ ಜಗತ್ತಿನಾದ್ಯಂತ ಈ ವ್ಯವಸ್ಥೆಗಳನ್ನ ನೋಡ್ತಾ ಇದ್ದೀವಿ.
1: ಮತ್ತೆ ಸಂರಕ್ಷಣೆ ಮಾಡ್ಕೊಂಡ ಮೇಲೆ ಅದನ್ನ ವಿವೇಚನಾತ್ಮಕವಾಗಿ ನಾವು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಮತ್ತೆ ಎಲ್ರಿಗೂ ಅದು ಸಿಗ್ಬೇಕು.
0: ಹೌದು,
1: ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತೀವಿ.
0: ಹೌದು,
1: ಕೆಲವರೇ ಬಲಶಾಲಿಗಳು ಬಳಸ್ಕೊಳ್ಳೋದಲ್ಲ, ಎಲ್ಲರಿಗೂ ಅದು ಸಿಗ್ಬೇಕು.
0: ಹೌದು.
1: ಆತ್ಮೀಯ ಕೇಳಿದ್ರೆ, ತಮಗೆ ಈ ಜೈವಿಕ ವೈವಿಧ್ಯತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಸಿ ಜಿ ಕುಶಾಲಪ್ಪ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9845098685. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845098685. ತುಂಬ ಸಂತೋಷ ಡಾಕ್ಟರ್ ಕುಶಾಲಪ್ಪ ಅವರೇ, ತಾವು ಈ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ಜೀವ ವೈವಿಧ್ಯತೆಯ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ, ಮತ್ತು ಇದರ ವಿವಿಧ ಮುಖಗಳನ್ನು ಪರಿಚಯಿಸಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಕೊನೆಯ ಮಾತು, ನೇಚರ್ ಕಲ್ಚರ್ ಆ್ಯಂಡ್ ಫ್ಯೂಚರ್ ಮುಂದಿನ ಘೋಷವಾಗ್ಯ ಆಗಬೇಕು ದೇಶದಲ್ಲಿ. ಯಾಕೆಂಥೇಳಿದರೆ ನೇಚರ್ ಇದ್ದರೆ ಕಲ್ಚರ್, ಕಲ್ಚರ್ ಇದ್ದರೆ ಫ್ಯೂಚರ್, ಇದು ಮೂರು ಕೂಡ ಇದ್ರೆ ಮಾತ್ರ ಸುಸ್ಥಿರ ಅಂತ ಅಭಿವೃದ್ಧಿ ಆಗುತ್ತೆ. ಈ ನಿಟ್ಟಿನಲ್ಲಿ ಏನು ನಮ್ಮ ಭಾರತದಲ್ಲಿ ಈ ಸಂಸ್ಕೃತಿ ಅಂದರೆ ಪರಿಸರವನ್ನು ಪೂಜೆ ಮಾಡಿ ಅದನ್ನು ಉಳಿಸ್ಕೊಂಡಂಥ ಒಂದು ಸಂಸ್ಕೃತಿ ಮತ್ತೆ ಹಿಂದಕ್ಕೆ ಬರಲಿ, ಇದರಿಂದ ದೇಶ ಮತ್ತು ನಾವು ಯಾವತ್ತೂ ಪ್ರಪಂಚದ ಚಿಂತನೆಯನ್ನು ಮಾಡಿದಂತಹ ರಾಷ್ಟ್ರ, ವಸುದೈವ ಕುಟುಂಬಕಂ ಅಂತ ಯೋಚನೆ ಮಾಡಿದಂತಹ ರಾಷ್ಟ್ರ
1: ಒಂದು ಕುಟುಂಬ ಅಂತ.
0: ಹೌದು. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪರಿಸರದ ಪ್ರಜ್ಞೆ ಎಲ್ಲ ಕಡೆಗೆ ಬರಲಿ ಅಂತ ಹೇಳ್ತಾ ಈ ಅಂತಾರಾಷ್ಟ್ರೀಯ ಜೀವವೈವಿಧ್ಯತ ದಿವಸದ ಶುಭಾಶಯಗಳನ್ನು ಸಮಸ್ತ ಕೇಳುಗರೊಂದಿಗೆ ನಾನು ಹಂಚಿಕೊಳ್ಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ.
1: ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಅಂತರರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ.

0: ಈಗೊಂದು ಪ್ರಕಟಣೆ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.
0: ಪ್ರಕಟಣೆ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ, ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
4: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
5: کشتر زبان این پروگرام تا خبری تیچه نیوز آن AIR ایپ پیٹ دستی آب
6: آکاش ونین انایت تامیل نگل چگلوم نیوز آن AIR ایپل کڑیکم دیسائی

0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಈವಾಗ ಪ್ರಸಾರವಾಗುತ್ತೆ SP ಬಾಲಸುಬ್ರಹ್ಮಣ್ಯಂ ಹಾಗೂ BR ಛಾಯಾ ಅವರ ಧ್ವನಿಯಲ್ಲಿ ಅಮೃತಗಳಿಗೆ ಚಿತ್ರದ ಒಂದು ಸುಂದರ ಗೀತೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. 1984 ತೆರೆಕಂಡ ಚಿತ್ರ ಇದು. ಅಮೃತಗಳಿಗೆ ಶ್ರೀಧರ್, ಪದ್ಮಾ, ವಸಂತಿ, ರಾಮಕೃಷ್ಣ, ವೆಂಕಟರಾಮ್ ಮುಂತಾದವರು ತಾರಾಗಣದಲ್ಲಿದ್ದರು. ಪುಟ್ಟಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು ಅಮೃತಗಳಿಗೆ. ಆ ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿ.

ಚಂದ್ರ ಜಗೋರಿ. ಮುದ್ದಾದ ಗೀತೆಗಳನ್ನು ಆಲಿಸ್ತಾ ಕೂತ್ಕೊಂಡಿದ್ದೀವಿ. ತಿಂಡಿ ಕಾಫಿ ಎಲ್ಲ ಆಯ್ತಾ ಅಂತ ಹೇಳಿದ್ರೆ ತಿಂಡಿ ಅಂತ ಅಂದರೆ ಮನೆಯಲ್ಲಿ ಹೆಣ್ಮಕ್ಳು ಎಲ್ಲೋ ಮೂಗುಮರಿ ಥರ, ಯೋ ದಿನ ಏನಪ್ಪಾ ತಿಂಡಿ ಮಾಡೋಣ ಅಂಥೇಳಿ ಅದೇ ಉಪ್ಪಿಟ್ಟು, ಅದೇ ಇಡ್ಲಿ, ಅದೇ ದೋಸೆ, ಅದೇ ಪುಳಿಯೋಗರೆ. ಹೊಸದಾಗಿ ಏನಿದೆ ಅಂತ ಹೇಳಿದರೆ ಅದೇ ಹೆಸರುಗಳು ಕೂಡ ಅದೇ ಇದೆ, ಹೆಸರು ಕೂಡ ಬದಲಾಗಿಲ್ಲ. ಆದರೆ ತುಂಬ ಆಲೋಚಿಸಿ ಆಲೋಚಿಸಿ ನೋಡಿದಾಗ ಈ ತಿಂಡಿಗಳ ಹೆಸರಿನ ಹಿಂದೆ ಏನಾದ್ರೂ ಒಂದು ಸಕಾರಣ ಇದೆಯಾ ಇದೆಯಾ ಅಂತ ಇದೆಯಾ ಅಂಥೇಳಿ ನೋಡಿದ್ರೆ, ದೋಸೆ ಅನ್ನೋ ಹೆಸರು ಹೇಗೆ ಬಂತು, ಇಡ್ಲಿ ಅನ್ನೋ ಹೆಸರು ಹೇಗೆ ಬಂತು, ಉಪ್ಪಿಟ್ಟು ಅನ್ನೋ ಹೆಸರು ಹೇಗೆ ಬಂತು ಅಂತೆಲ್ಲ ನೋಡ್ತಾ ಹೋದರೆ ಕೆಲವೊಂದು ಹೆಸರುಗಳ ಹಿಂದೆ ಏನೋ ಒಂದು ವಿಶಿಷ್ಟವಾದ ಕತೆ ಕೂಡ ನಮಗೆ ಸಿಕ್ಬಿಡುತ್ತೆ. ಏನಪ್ಪ ತಿಂಡಿ ಅಂತ ಹೇಳಿದ್ರೆ ಹೇಳ್ತಾರೆ, ಇನ್ನೇನು ಮಾವಿನಕಾಯಿ ಬಂತು, ಮಾವಿನಕಾಯಿ ಚಿತ್ರಾನ್ನ ಅಂತ ಹೇಳ್ತಾರೆ, ಇಲ್ಲ ಅಂತ ಹೇಳಿದ್ರೆ ನಿಂಬೆಹಣ್ಣಿನ ಚಿತ್ರಾನ್ನ ಅಂತ ಹೇಳ್ತಾರೆ, ಯಾವುದೋ ಒಂದು ಚಿತ್ರಾನ್ನ ಅಂತ ಹೇಳ್ತಾರೆ. ಅರೆ ಚಿತ್ರಾನ್ನ ಅಂತ ಹೇಳಿದ್ರೆ ಇದರಲ್ಲಿ ಯಾವ ಚಿತ್ರವೂ ಇಲ್ಲ ಏನೂ ಇಲ್ಲ, ಅದು ಹೆಂಗೆ ಅನ್ನ ಆಗಿ ಹೋಗ್ಬಿಡ್ತಿದ್ದೋ ಅಂತ ಹೇಳಿದ್ರೆ, ಇದ್ರ ಹಿಂದೆ ಒಂದು ಕತೆ ಇದೆ, ಹಾಗೆ ಬೆಳೆದು ಬಂದ ಕತೆ ಇದು. ಇದ್ರೂ ಇರಬಹುದು ಈ ಕತೆ ಇದಕ್ಕೆ ಸೂಕ್ತವಾಗಬಹುದು ಅಂತೇಳಿ ನೋಡೋದಾದರೆ, ಈ ಚಿತ್ರಾನ್ನ ಅನ್ನೋ ಹೆಸರಿನ ಹಿಂದೆ ಒಂದು ಕತೆ ಇದೆ. ಅದು ಏನಪ್ಪ ಕತೆ ಅಂತ ಹೇಳಿದ್ರೆ, ಹಿಂದೆಲ್ಲ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ದಾರಿನಲ್ಲಿ ಯಾತ್ರಿಕರು ಹೋಗ್ತಾ ಇದ್ರು ಹಳ್ಳಿಗಳಲ್ಲಿ, ಬೇರೆ ಬೇರೆ ಊರಿನಿಂದ ಬೇರೆ ಬೇರೆ ದೇವಸ್ಥಾನಗಳಿಗೆ ಅಥವಾ ಯಾವುದೋ ಕಾರ್ಯ ನಿಮಿತ್ತ ಜನಗಳು ಓಡಾಡ್ತಾ ಇದ್ರು. ಉಗಿ ಬಂಡಿಗಳಿರಲಿಲ್ಲ, ಬಸ್ಸು ಕಾರುಗಳಿರಲಿಲ್ಲ, ಮೋಟಾರ್ ಬೈಕ್ಗಳಿರಲಿಲ್ಲ, ಸೈಕಲ್ ಅಂತೂ ಕಂಡೇ ಇಲ್ಲ. ನಡೆದೇ ಹೋಗಬೇಕು, ಇಲ್ಲ ಎತ್ತಿನ ಬಂಡಿ ಇದ್ದಲ್ಲಿ ಅವನೇ ದೊಡ್ಡ ಸಾಹುಕಾರ. ಸರಿ, ಸಾಮಾನ್ಯ ಜನಗಳೇನು ಮಾಡ್ತಾ ಇದ್ರು, ನಡ್ಕೊಂಡೇ ಹೋಗ್ತಾ ಇದ್ರು. ಮತ್ತು ಇನ್ನೊಂದು ಪರಿಪಾಠ ಕೂಡ ಇತ್ತು, ದಾರಿನಲ್ಲಿ ಆಯಾ ಹಳ್ಳಿಗಳಲ್ಲಿ ಒಂದೊಂದು ಧರ್ಮಛತ್ರಗಳನ್ನು ಕಟ್ಟಿಸ್ತಾ ಇದ್ರು. ಆ ಮಾರ್ಗದ ಮೂಲಕ ಹೋಗ್ತಕ್ಕಂತಹ ಜನಗಳು ಅಲ್ಲಿ ಉಳಿದು ಒಂದು ದಿನ ತಂಗಿದ್ದು ಬೆಳಿಗ್ಗೆ ಎದ್ದು ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸಬಹುದಾಗಿತ್ತು. ಹಾಗಾಗಿ ಆ ಒಂದು ಜಾಗಕ್ಕೂ ಕೂಡ ಒಂದು ಅಲ್ಲಿ ಬಂದು ಅವರು ರಾತ್ರಿ ಉಳಿದು ಊಟ ಮಾಡಿಕೊಂಡು ಮತ್ತೆ ಬೆಳಗ್ಗೆ ಎದ್ದು ತಮ್ಮ ಪ್ರಯಾಣವನ್ನು ಮುಂದುವರಿಸುವಂಥ ಒಂದು ಸಮಯದಲ್ಲೂ ಕೂಡ ರಾತ್ರಿ ಹೊತ್ತು ಅಡುಗೆ ಗಿಡಿಗೆ ಮಾಡಿದಾಗ ವಿಪರೀತವಾಗಿ ಅನ್ನ ಉಳಿದು ಬಿಡ್ತಾ ಇತ್ತು. ಸರಿ, ಆ ಅನ್ನನ ಮತ್ತಿನ್ನೇನು ವೇಸ್ಟ್ ಮಾಡೋದು, ಅದಕ್ಕೆ ಒಂಚೂರು ಒಗ್ಗರಣೆನ ಹಾಕಿ ಅತ್ಲ ಕಡೆ ತಿಂಡಿಗೆ ಅಂಥೇಳಿ ಬಡಿಸ್ತಾ ಇದ್ರು. ಹಾಗಾಗಿ ಅದು ಛತ್ರದಲ್ಲಿ ಉಳಿತಕ್ಕಂಥ ಅನ್ನವಿದ್ದಿದ್ದು ಛತ್ರಾನ್ನ ತಿನ್ಕೊಂಡು ಹೋಗ್ತಾ ಇದ್ರು ಬೆಳಿಗ್ಗೆ ಹೊತ್ತು. ಅದು ಛತ್ರಾನ್ನ ಬಿದ್ದಿದ್ದು ಒಗ್ಗರಣೆ ಎಲ್ಲ ಹಾಕಿ ಈರುಳ್ಳಿ ಹಾಕಿ ಮಾಡಿ ಅದಕ್ಕೊಂದು ಹೊಸ ಒಂದು ರೂಪವು ಇತ್ತೀಚೆಗೆ ಕೊಡ್ತಾ ಬಂದರು. ನಿಂಬೆಹಣ್ಣು ಮಾವಿನಕಾಯಿನೆಲ್ಲ ಹಾಕಿ ಮಾಡ್ತಕ್ಕಂಥ ಚಿತ್ರಾನ್ನವಾಗಿ ಹೋಯಿತು. ಹಿಂದೆ ಅದನ್ನೇ ಮಾಡ್ತಾ ಇದ್ದಿದ್ದು, ಅವು ರಾತ್ರಿ ಉಳಿದ ಅನ್ನ ಛತ್ರದಲ್ಲಿ ಉಳಿದಿದ್ದಂತಹ ಅನ್ನಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಅದನ್ನು ಮತ್ತೆ ಬರ್ತಕ್ಕಂಥ ಯಾತ್ರಿಕರಿಗೆ ಪ್ರಯಾಣಿಕರಿಗೆ ಹಂಚ್ತಾ ಇದ್ದರು, ಅದನ್ನು ವ್ಯರ್ಥ ಮಾಡ್ತಾ ಇರಲಿಲ್ಲ. ಹಾಗಾಗಿ ರಾತ್ರಿ ಉಳಿದ ಛತ್ರದ ಅನ್ನ ಬೆಳಿಗ್ಗೆ ಹೊತ್ತು ಚಿತ್ರಾನ್ನವಾಗಿ ಇವತ್ತು ಚಿತ್ರಾನ್ನ ಅನ್ನೋದೇ ಒಂದು ದೊಡ್ಡ ತಿಂಡಿಯ ರೂಪವನ್ನು ಪಡ್ಕೊಂಡ್ಬಿಟ್ಟಿದೆ. ಏನಂತೀರಾ?

ಎಸ್ ಜಾನಕಿಯವರ ಧ್ವನಿಯಲ್ಲಿ ಇಬ್ಬನಿ ಕರಗಿತು ಚಿತ್ರದ ಗೀತೆ ಪ್ರಸಾರವಾಯಿತು. ಜಿ ವಿಜಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಇಬ್ಬನಿ ಕರಗಿತು ಚಿತ್ರ ತೆರೆಕಂಡದ್ದು 1983 ಕೆವಿ ಜಯರಾಮ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು. ಅನಂತನಾಗ್, ಲಕ್ಷ್ಮಿ, ಲೋಕೇಶ್, ದೀಪಾ, ಅಶ್ವಥ್ ಮುಂತಾದವರು ತಾರಾಗಣದಲ್ಲಿ ಇದ್ದರು. ಕಾರ್ಯಕ್ರಮದಲ್ಲಿ ಇವಾಗ ಪ್ರಸಾರವಾಗುತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಧ್ವನಿಯಾಗಿದ್ದಾರೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರ ಸಂಗೀತವಿದೆ. 1981 ತೆರೆಕಂಡ ಚಿತ್ರ ಗೀತ. ಆ ಚಿತ್ರದ ತಾರಾಗಣದಲ್ಲಿ ಶಂಕರ್ನಾಗ್, ಅಕ್ಷತಾರಾವ್, ಸಾಹುಕರ್, ಜಾನಕಿ, ಅಶ್ವಥ್, ಗಾಯತ್ರಿ ಮುಂತಾದವರು ಇದ್ದರು. ಶಂಕರ್ನಾಗ್ ಅವರ ನಿರ್ದೇಶನದಲ್ಲೇ ಮೂಡಿಬಂದ ಚಿತ್ರ ಇದು ಗೀತ. ಆ ಚಿತ್ರದ ಒಂದು ಗೀತೆ ಈ ಹೊತ್ತಿನಲ್ಲಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ನೀವಿದ್ದೀರಿ, ನಿಮ್ಮ ಜೊತೆಯಾಗಿ ನಾವಿದ್ದೇವೆ. ಮುದ್ದಾದ ಸುಂದರವಾದ ಸೊಗಸಾದ ಅಪರೂಪದ ಗೀತೆಗಳನ್ನ ಕೇಳ್ತಾ ಕೇಳ್ತಾ ಒಂದು ಗಂಟೆ ಹೇಗೋಯ್ತೋ ಗೊತ್ತೇ ಆಗಲಿಲ್ಲ. ಇನ್ನು ಒಂದು ಗೀತೆಯನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿ ಉಳಿದಿದೆ. ಕಾಮನಬಿಲ್ಲು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಡಾಕ್ಟರ್ ರಾಜ್ ಹಾಗೂ ವಾಣಿ ಜಯರಾಮ್ ಧ್ವನಿಯಾಗಿದ್ದಾರೆ. ಚಿವುದೇಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ಕಾಮನಬಿಲ್ಲು ಚಿತ್ರ ತೆರೆ ಕಂಡಿದ್ದು ಯಾವಾಗಲಪ್ಪ ಅಂತ ಹೇಳಿದ್ರೆ 1983. ಡಾಕ್ಟರ್ ರಾಜ್, ಅನಂತನಾಗ್, ಸರಿತಾ, ಬಾಲಕೃಷ್ಣ ಮುಂತಾದವರು ತಾರಾಗಣದಲ್ಲಿದ್ದರು. ಚಿ ದತ್ತರಾಜ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು ಕಾಮನಬಿಲ್ಲು. ಆ ಚಿತ್ರದ ಒಂದು ಸುಂದರ ಗೀತೆಯೊಂದಿಗೆ ಇವತ್ತಿನ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ. ನಾನು ಹೋಗ್ಬಿಟ್ಟು ಬರ್ತೀನಿ. ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿ ಇರ್ತಾರೆ ವರುಣ್. ಕೇಳ್ತಾ ಇರಿ ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನಾಡಿನ ಮಧುರ ಮಿಡಿತ.

ಆಯೋಜಿಸಲಾಗಿದೆ. ಕೇಂದ್ರ ಗೃಹ ಸಚಿವರಾದ ಮಾನ್ಯ ಶ್ರೀ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ನಡೆಯುವ ಈ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಕ್ಕೆ ಆತ್ಮೀಯ ಸ್ವಾಗತ. ಗೆಳತಿಯರೇ, ಈ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞರಾದ ಹಾಸನದ ತನುಶ್ರೀ ಉದಯರವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳಾರ್.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆಹಾರ ತಜ್ಞರಾಗಿರುವಂತಹ ಹಾಸನದ ತನುಶ್ರೀ ಉದಯ ರವಿ ಅವರಿದ್ದಾರೆ. ಮೇಡಮ್ ನಮಸ್ಕಾರ.
2: ನಮಸ್ತೆ ಮ್ಯಾಮ್.
1: ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು.
1: ನಾವು ಬೇರೆ ಬೇರೆ ಕಾಯಿಲೆಗಳಿಗೆ ಸಂಪಟ್ಟ ಹಾಗೆ ವೈದ್ಯರನ್ನ ಕರೆದು ಮಾತಾಡಿಸ್ತೀವಿ. ಈಗ ಆಹಾರಕ್ಕೆ ವೈದ್ಯರು ಅನ್ನೋದು ಇತ್ತೀಚಿನ ಪರಿಕಲ್ಪನೆ. ಇದು ತಲೆ ತಲಾಂತರದಿಂದ ನಮ್ಮಲ್ಲಿ ಯಾರು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾರೋ, ಅಜ್ಜಿ ಮಾಡ್ತಾರೋ, ಅಮ್ಮ ಮಾಡ್ತಾರೋ, ಅಕ್ಕ ಮಾಡ್ತಾರೋ, ಅವರೇ ನಮ್ಗೆ ಆಹಾರ ತಜ್ಞರಾಗಿದ್ರು. ಈಗ ಬದಲಾದ ಪರಿಸ್ಥಿತಿಯಲ್ಲಿ, ಬದಲಾದ ಜೀವನ ಶೈಲಿ ಇವೆಲ್ಲ ಇರೋದ್ರಿಂದ ನಮ್ಗೆ ಹೊರಗಿನ ಸಹಾಯ ಅಗತ್ಯವಾಗಿ ಬೇಕು. ಅದು ಯಾವ್ದ್ರಲ್ಲಿ ಅಂತಂದ್ರೆ ಆಹಾರ ಔಷಧಿ, ಆಹಾರವೇ ಔಷಧಿ ಅಲ್ವಾ. ಆವಾಗ ಅದು ಆಯಾ ಕಾಲ ತಕ್ಕ ಹಾಗೆ ಅಡಿಗೆ ಮಾಡ್ತಿದ್ರು. ಪ್ರತಿ ಸೀಸನ್ಗೂ ನಮ್ಮ ಅಡಿಗೆ ಚೇಂಜ್ ಆಗ್ತಾ ಇತ್ತು. ಆಮೇಲೆ ಹಬ್ಬಕ್ಕೆ ಚೇಂಜ್ ಆಗ್ತಾ ಇತ್ತು. ಆಮೇಲೆ ವೆದರ್ಗೆ ಚೇಂಜ್ ಆಗ್ತಾ ಇತ್ತು. ಮಳೆಗಾಲಕ್ಕೆ ಬೇರೆ, ಚಳಿಗಾಲಕ್ಕೆ ಬೇರೆ,
2: ಸೀಸನಲ್ ಫ್ರೂಟ್ಸ್.
1: ಈಗ ಹಂಗಲ್ಲ, ನಾವು ಜಗತ್ತಿನಾದ್ಯಂತ ಸಿಗುವಂತಹ ಎಲ್ಲಾ ಆಹಾರ ಪರಿಕರಗಳು, ಪದ್ಧತಿಗಳು ಅವೆಲ್ಲ ನಮ್ಗೆ ತಿಳ್ಕೊಂಡಿದೀವಿ ನಮ್ಮ ಕೈಯಲ್ಲಿರುವಂತಹ ಮೊಬೈಲ್ ಮೂಲಕ. ಹಾಗಾಗಿ ಯಾರಿಗೇನು ಇಷ್ಟನೋ ಅದನ್ನೇ 365 ದಿನನೂ ತಿನ್ನುವಂತಹ ಅಭ್ಯಾಸ ಮಾಡಿಕೊಂಡು ನಮ್ಮ ದೇಹ ಅದಕ್ಕೆ ಸಿದ್ಧಿಸ್ತಾ ಇಲ್ಲ ಅನ್ನುವಂಥದ್ದು. ಬಹಳಷ್ಟು ಜನ ವೈದ್ಯರು, ನೀವು ಮೊದಲು ಆಹಾರ ಪದ್ಧತಿಯನ್ನ, ಜೀವನ ಶೈಲಿಯನ್ನ ಸರಿ ಮಾಡ್ಕೊಳ್ಳಿ. ಅದರಿಂದ ಮೊನ್ನೆ ಒಬ್ರು ಹೇಳ್ತಾ ಇದ್ರು,
2: 80%
1: ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಆ ಕಾರಣಕ್ಕೆ ನಿಮ್ಮನ್ನ ಇವತ್ತಿಲ್ಲಿ ಕರೆಸಿದೀವಿ. ನಮ್ಮ ಎಲ್ಲ ಕೇಳುಗರು ನಿಮ್ಮ ಮಾತುಗಳನ್ನ ಕೇಳಲಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಶುರು ಮಾಡೋಣ. ಆಹಾರ ಹೇಗೆ ಔಷಧ ಆಗುತ್ತೆ?
2: ನಾವು ಅದನ್ನೇ ಹೇಳ್ತೀವಿ, ಫುಡ್ ಇಸ್ ಅವರ್ ಮೆಡಿಸಿನ್ ಅಂತ. ಅಂದ್ರೆ ಆಹಾರನೇ ನಮ್ಮ ಔಷಧಿ ಅಂತ. ಸೊ ನಮ್ಮ ಆಹಾರ ಪದ್ಧತಿ ಕರೆಕ್ಟ್ ಆಗಿದ್ರೆ, ನಾವು ಸಮತೋಲನವಾಗಿ ಆಹಾರನ ಸೇವಿಸಿದ್ರೆ, ಇವಾಗ ಬರುವಂತ ಜೀವನ ಶೈಲಿ ಅಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಡಯಾಬಿಟಿಸ್ ಆಗಿರ್ಬೋದು, ಬಿಪಿ, ಹೈಪರ್ ಟೆನ್ಷನ್ ಅಂತ ಏನ್ ಕರಿತೀವಿ, ಒಬೆಸಿಟಿ ಅಂದ್ರೆ ತೂಕ ಜಾಸ್ತಿ ಆಗೋದು, ಅಥವಾ ಥೈರಾಯ್ಡ್ ಸಮಸ್ಯೆ, ಹೆಣ್ಮಕ್ಳಿಗೆ PCOD,

0: ಯೆಸ್, ಈ ತರ ಎಲ್ಲ ಸಮಸ್ಯೆಗಳನ್ನ ಬರ್ದಿರೋ ತರ ತಡೆಗಟ್ಕೋಬಹುದು.
1: ಅಂದ್ರೆ ಆಹಾರ ಪದ್ಧತಿಯಿಂದ ಅಂದ್ರೆ ಸಮತೋಲಿತ ಆಹಾರ,
0: ಎಸ್ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ,
1: ಸಮತೋಲಿತ ಮತ್ತು ಪೌಷ್ಟಿಕ
0: ಆಹಾರ. ಎಸ್ ಎಕ್ಸಾಕ್ಟ್ಲಿ, ಪೌಷ್ಟಿಕ ಆಹಾರದಿಂದ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ನ ರಿವರ್ಸ್ ಮಾಡ್ಕೊಬಹುದು ಮತ್ತೆ ಬರ್ದಿರೋ ತರ ನಾವು ಕಾಪಾಡ್ಕೋಬಹುದು. ನಮ್ಮ ಆಹಾರ ಪದ್ಧತಿ, ಅದ್ರ ಜೊತೆಗೆ ವ್ಯಾಯಾಮ, ಒಟ್ಟಾರೆ ನಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿನ ಕರೆಕ್ಟ್ ಆಗಿ.
1: ಒಂದ್ ಕಾಲ ಇತ್ತು ಊಟ ತಿನ್ಲಾರ್ದೆ ವೀಕ್ನೆಸ್ ಬರ್ತಿತ್ತು,
0: ಹೌದು
1: ಅಲ್ವಾ?
0: ಹೌದು.
1: ಈಗ ಊಟ ತಿಂದು ವೀಕ್ನೆಸ್ ಬರ್ತಿದೆ, ಮತ್ತೆ ಊಟ ಹೆಚ್ಚಾಗಿ
0: ಜಾಸ್ತಿ ತಿನ್ನೋದ್ರಿಂದ ಕಾಯಿಲೆ ಬರ್ತಿದೆ. ಹೌದು, ಕ್ಯಾಲೋರೀಸ್ ಜಾಸ್ತಿ ಆದಾಗ ಕಾಯಿಲೆ ಬರ್ತಾ ಇದೆ. ಪೌಷ್ಟಿಕಾಂಶ ಇಲ್ದಿರುವಂತ ಆಹಾರನ ಜಾಸ್ತಿ ಸೇವಿಸ್ತಾ ಇದೀವಿ, ನಾಲೆಜ್ ಇಲ್ಲ. ಅಂದ್ರೆ ಇವಾಗ ಪ್ರೊಸೆಸ್ ಫುಡ್ಸ್ ಅಂತ ಏನ್ ಹೇಳ್ತೀವಿ, ಎಲ್ಲಾ ಕಡೆ ನಮ್ಗೆ ಫಾಸ್ಟ್ ಫುಡ್
1: ಪ್ಯಾಕೆಟ್ ಅಲ್ಲಿ
0: ಸಿಗುವಂತದ್ದು, ಮತ್ತೆ ಬೇಗ ಸಿಗುವಂತದ್ದು, ಅಂಡ್ ಟೇಸ್ಟಿಂಗ್ ಪೌಡರ್ಸ್ ಎಲ್ಲ ಹಾಕಿರುವಂತದ್ದು, ಈ ತರ ಫುಡ್ಸ್ ಗೆ ಜಾಸ್ತಿ ನಾವು
1: ಕರಿದ ಆಹಾರಗಳು ಹುರಿದಿದ್ದು,
0: ಎಸ್,
1: ಆಮೇಲೆ
0: ಕಲರ್ಫುಲ್ ಆಗಿರುವಂತದ್ದು, ಆ ತರದಕ್ಕೆ ಜಾಸ್ತಿ ಇದು ಮಾಡ್ತಾ ಇದೀವಿ. ಈಗ ಮುಂಚೆ ಎಲ್ಲ ಬ್ಯಾಲೆನ್ಸ್ಡ್ ತಿಂತಾ ಇದ್ರ ಅಂತ ಕೇಳಿದ್ರೆ, ಅವ್ರಿಗೆ ಫಸ್ಟ್ ಆಫ್ ಆಲ್ ಎಕ್ಸ್ಪೋಜರ್ ಇರ್ಲಿಲ್ಲ ಈ ತರ ಫುಡ್ಸ್ ಗೆ, ಏನೋ ಫಾಸ್ಟ್ ಫುಡ್ಸ್ ಆಗಿರ್ಬೋದು, ಪ್ರೊಸೆಸ್
1: ಮಾಡ್ಬೇಕಿತ್ತು,
0: ಮನೇಲೇ ಮಾಡ್ಬೇಕಾಗಿತ್ತು,
1: ಅಲ್ಲಿ ಏನ್ ಸಿಗುತ್ತೆ ಅದನ್ನೇ
0: ಮಾಡ್ಬೇಕಾಗಿತ್ತು. ಅಂಡ್ ಏನಂತಂದ್ರೆ, ಅವಾಗ ಸೀಸನಲ್ ವೆಜಿಟೇಬಲ್ಸ್, ಈಗ ನೀವು ನಮ್ಮ ಅಜ್ಜಿ ಎಲ್ಲ ಮಾತಾಡ್ಸಿದ್ರೆ ಅವ್ರು ಹೇಳ್ತಾರೆ ಅವರೆಕಾಯಿ ಸೀಸನ್ ಅಂದ್ರೆ ಅವರೆಕಾಯಿ ಅದನ್ನೇ ತಿಂತಾ ಇದ್ರು, ಅಥವಾ ಲೈಕ್ ಗೆಣಸಿನ ಸೀಸನ್ ಗೆಣಸ್ ತಿಂತಾ ಇದ್ರು. ಸೊ ಸೀಸನಲ್ ವೆಜಿಟೇಬಲ್ಸ್, ಫ್ರೂಟ್ಸ್ ನೀವು ಹೇಳ್ದಾಗೆ ಆ ಕಾಲಕ್ಕೆ ಪ್ರಕೃತಿ ನಮ್ಗೆ ಆಹಾರ ಕೊಟ್ಬಿಟ್ಟಿದೆ. ಅಂದ್ರೆ ಇವಾಗ ನೋಡಿ, ವಿಂಟರ್ ಅಲ್ಲಿ ಕಿತ್ತಲೆ ಬರುತ್ತೆ ನಮ್ ಕಡೆ ಅಂತ, ಬಿಕಾಸ್ ವೈಟಮಿನ್ ಸಿ ಸಿಬೇಕಾ ಬರುತ್ತೆ, ಬಿಕಾಸ್ ಅದ್ರಲ್ಲೂ ವೈಟಮಿನ್ ಸಿ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಲಿಕ್ಕೆ ವೈಟಮಿನ್ ಸಿ. ಸೊ ಇವಾಗ ಸಮ್ಮರ್ ಅಲ್ಲಿ ವೈಟಮಿನ್ ಎ ಇರುವಂತದ್ದು ಅಂದ್ರೆ ಮಾವಿನಣ್ಣು, ಹಲಸಿನಣ್ಣು, ವಾಟರ್ಮೆಲನ್, ಬಿಕಾಸ್ ಇವಾಗ ಹೈಡ್ರೇಷನ್ ಬೇಕು. ಸೊ ಪ್ರಕೃತಿಯಲ್ಲೇ ನಮಗೆ ಬೇಕಾಗಿರುವಂತ ಫ್ರೂಟ್ಸ್ ವೆಜಿಟೇಬಲ್ಸ್ ಕೊಟ್ಬಿಟ್ಟಿದ್ದಾರೆ, ಬಟ್ ನಾವು ಅದನ್ನ ಜಾಸ್ತಿ ಬಳಸದಲ್ಲೇ
1: ಅವಾಯ್ಡ್ ಮಾಡ್ಬಿಟ್ಟು
0: ಅದನ್ನ ಅವಾಯ್ಡ್ ಎಕ್ಸಾಟಿಕ್ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಅಂತಾನೆ ಹುಡ್ಕೊಂಡು ಹೋಗ್ತೀವಿ. ಅಂದ್ರೆ ಕಿವಿನೇ ತಿನ್ಬೇಕು, ಡ್ರ್ಯಾಗನ್ ಫ್ರೂಟ್ ತಿನ್ಬೇಕು, ಆತರ ಇಲ್ಲ. ನಮ್ಮ ಸುತ್ತಮುತ್ತ ನಮ್ಮ ಗಾರ್ಡನ್ ಅಲ್ಲಿ ಈಸಿಯಾಗಿ ಸಿಗುತ್ತೆ.
1: ಹಂಗಂದ್ರೆ ಈ ಹಸನದಲ್ಲಿ ಇರುವಂತವರು ಯಾವ್ಯಾವ ಹಣ್ಣುಗಳನ್ನ ತಿನ್ಬೇಕು, ಯಾವ್ದನ್ನ ತಿನ್ಬಾರ್ದು? ಕಿವಿ ಎಲ್ಲ ನಾವು ಬೆಳೆಯೋದೇ ಇಲ್ಲ.
0: ಹೌದು,
1: ಕಿವಿ ಬೆಳೆಯಲ್ಲ, ಬೆರೀಸ್ ಬೆಳೆಯಲ್ಲ ನಾವು. ಈಗ ಅದನ್ನೇ ಪ್ಯಾಕೆಟ್ ಅಲ್ಲಿ ಸಿಗುವಂತದನ್ನ ನಾವು ಅದೇ ನಿಮ್ಗೆ
0: ಆದಷ್ಟು ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಲೋಕಲ್ ಅಲ್ಲಿ ಸಿಗುವಂತ ಫ್ರೂಟ್ಸ್ ಗೆ ಕೊಡ್ಬೇಕು. ಅಂದ್ರೆ ಪಪ್ಪಾಯ, ಬಾಳೆಹಣ್ಣು ಈ ತರದಕ್ಕೆ. ಬಟ್ ಈಗ ಸ್ಪೆಸಿಫಿಕ್ ಕಾಯಿಲೆ, ಈಗ ಡಯಾಬಿಟಿಸ್ ಎಲ್ಲ ಇರುವಂತವ್ರು ಈ ಹಲಸಿನಣ್ಣು, ಮಾವಿನಣ್ಣು ಈ ತರದನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಿ ಅಂತ ಹೇಳ್ತೀವಿ, ಬಿಕಾಸ್ ಗ್ಲೈಸಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ ಅಂತ. ಸೊ ಅದು ಬಿಟ್ಟು ಪ್ರಿಫರಬಲಿ ಲೋಕಲ್ ಅಲ್ಲಿ ಅವೈಲೇಬಲ್ ಇರುವಂತದ್ದು ಜಾಸ್ತಿ ನಮ್ಗೆ ಹೆಚ್ಚಾಗಿ ಸಿಗುವಂತ.
1: ಒಂದು, ಇಲ್ಲಿ ಬೆಳೆಯೋದಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಅವಾಯ್ಡ್ ಮಾಡೋದ್ ಬೇಡ. ಆದ್ರೆ ಅದಕ್ಕೆ ಆಮೇಲೆ ಅದನ್ನ ಶೇಖರಿಸಿ ಇಡ್ಲಿಕ್ಕೆ ಅದರದ್ದು ಪ್ರೊಸೆಸ್ ಇದೆಯಲ್ಲ, ಅದನ್ನ ಕರೆಕ್ಟ್ ಆಗಿ
0: ಆಪಲ್ ತಿನ್ಬೇಕು ಅಂತ ಒಂದ್ ಮೆತ್ತರೆ ಅಲ್ವಾ, ಈಗ ಹುಷಾರಿಲ್ಲ ಅಂತ ಆಪಲ್ ತಿನ್ಬೋದಾ ಅಂತ ಕೇಳ್ತಾರೆ, ಸೀಬೇಕಾಯಿ ತಿನ್ಬೋದಾ ಅಂತ ಕ್ವಶನ್ ಕೇಳಲ್ಲ ನಂಗೆ, ಆಪಲ್ ತಿನ್ಬೋದಾ ಅಂತ. ಅದಕ್ಕೆ ನಾನು ಹೇಳ್ತೀನಿ, ಆಪಲ್ ತಿನ್ಬೇಕಂತೇನಿಲ್ಲ, ಬಿಕಾಸ್ ಆಲ್ಗೆ ಕಾಸ್ಟ್ಲಿ ಆಗತ್ತೆ, ಬಿಕಾಸ್ ಅದು ಅಲ್ಲಿಂದ ಪ್ರೊಸೆಸ್ ಆಗಿ ಬಂದು, ವಿ ಡೋಂಟ್ ನೋ ಅಲ್ಲ ಎಷ್ಟು ತಿಂಗಳುಗಳು ಅಥವಾ ದಿನಗಳಾಗಿದೆ ಪ್ರೊಸೆಸ್ ಮಾಡಿ ಅಂತ. ಅದಕ್ಕೆ ನಾನು ಹೇಳ್ತೀನಿ, ನಿಮ್ ತೋಟದಲ್ಲಿ ಸಿಗುವಂತ ಸೆಕಾಯಿ, ಪಪ್ಪಾಯ ಈ ತರ ಹಣ್ಣುಗಳನ್ನೇ ತಿನ್ನಿ, ತೊಂದ್ರೆ ಇಲ್ಲ.
1: ಸಾಮಾನ್ಯ ನಿಮ್ಮ ಹತ್ರ ಯಾವ ತರದ ಸಮಸ್ಯೆ ಆದವ್ರು ಬರ್ತಾರೆ?
0: ಓಕೆ, ನಾನು ಕಳೆದ 6 ವರ್ಷಗಳಿಂದ ಡಯಾಬಿಟಿಸ್ ಅವ್ರಿಗೇನೆ ಡಯಾಬಿಟಿಸ್ ಎಜುಕೇಶನ್ ಮಾಡ್ತಾ ಇರೋದು. ಬಟ್ ನನಗೆ ತೂಕ ಕಮ್ಮಿ ಮಾಡ್ಕೊಳ್ಳೋರು, ಜಾಸ್ತಿ ಮಾಡ್ಕೋಬೇಕಾಗಿರೋರು, ಮತ್ತೆ ಪಿಸಿ ಓಡಿ ತೊಂದ್ರೆ ಇರೋರು, ಥೈರಾಯ್ಡ್ ತೊಂದ್ರೆ ಇರೋರು, ತೂಕ ಜಾಸ್ತಿ ಇರೋದ್ರಿಂದ ಮೈ ನೋವೆಲ್ಲ ಜಾಸ್ತಿ ಆಗಿ ವೇಟ್ ಲಾಸ್ ಮಾಡ್ಬೇಕು ಅಂತ, ಕೆಲವು ಒಂದೊಂದ್ಸತಿ ಕಿಡ್ನಿ ಸಮಸ್ಯೆ ಇರುವಂತವ್ರು, ಈ ತರದವರೆಲ್ಲ ಬರ್ತಾರೆ, ಕಿಡ್ನಿ ಸ್ಟೋನ್ ಇರುವಂತವ್ರು. ಮತ್ತೆ ಹೆಚ್ಚಾಗಿ ಇವಾಗ ನನಗೆ ಬರ್ತಿರೋದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ. ಅಂದ್ರೆ ನಾವು ಗಟ್ಟನ್ನ, ನಮ್ಮ ಹೊಟ್ಟೆನ ಸೆಕೆಂಡ್ ಬ್ರೈನ್ ಅಂತ ಕರಿತೀವಿ. ಸೊ ಹೊಟ್ಟೆ ಒಂದು ನಾವು ಸರಿಯಾಗಿ ಇಟ್ಕೊಂಡಿಲ್ಲ ಅಂತಂದ್ರೆ ತುಂಬಾ ಕಾಯಿಲೆಗಳು ಹೊಟ್ಟೆಯಿಂದಾನೆ ಬರುತ್ತದೆ. ಸೊ ಗ್ಯಾಸ್ಟ್ರೈಟಿಸ್ ಕೂಡ ಸಿವಿಯರ್ ಆಗಿ ನಾನು ಇವಾಗ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ.
1: ಯಾರೇ ಒಂದು ಕಾಯಿಲೆಯಿಂದ ಬಳಲ್ತಾ ಇರುವಂತವ್ರು ನಿಮ್ಮ ಹತ್ರ ಬರ್ತಾರೆ, ಆಹಾರದಿಂದಾನೇ ಸರಿ ಮಾಡ್ಕೊಳ್ಳೋಣ ಅನ್ನೋ ಮನಸ್ಥಿತಿ ಇರೋರು ಮಾತ್ರ ಈ ಆಹಾರ ತಜ್ಞ ಹುಡುಕೊಂಡು ಹೋಗುವಂತದ್ದು, ಇಲ್ಲಾಂದ್ರೆ ಮಾತ್ರ ತಗೊಳ್ಳೋಣ ಆರಾಮ.
0: ಹೌದು, ಯಾಕಂದ್ರೆ ಹಾಸನಲ್ಲಿ ಇರುವಂತ ಡಾಕ್ಟರ್ಸ್ ವೈದ್ಯರೇನೆ ತುಂಬಾ ಸತಿ ರೆಕಮೆಂಡ್ ಮಾಡ್ತಾರೆ, ಹೋಗಿ ನೀವು ನ್ಯೂಟ್ರಿಷನಿಸ್ಟ್ ಹತ್ರ ಅಥವಾ ಡೈಷನ್ ಹತ್ರ ಆಹಾರ ಪದ್ಧತಿ ಸರಿ ಮಾಡ್ಕೊಳ್ಳಿ ಅಂತ ನೀವು ಹೇಳ್ದಾಗ. ಬಟ್ ತುಂಬಾ ಕೆಲವು ಜನ ಮಾತ್ರ ಅವರು ಆಸಕ್ತಿಯಿಂದ
1: ಮನ್ಸು
0: ಮಾಡಿ, ಇನ್ನ ಕೆಲವ್ರು ಹೆಂಗಂದ್ರೆ ಇರೋದ್ ಒಂದೇ ಜೀವನ, ಹಿಂದೂ ಬಿಟ್ಟೆ ಬದುಕ್ತಿವಿ ಅಂತ ಹೇಳ್ತಾರೆ, ಅಥವಾ ಮಾತ್ರೆ ತಗೊಂಡೇ ವಾಸಿ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಬಟ್ ಹೌದು, ಇರೋದ್ ಒಂದೇ ಜೀವನ, ಒಳ್ಳೆ ಆಹಾರ ತಿಂದು ಜಾಸ್ತಿ ದಿನ
1: ಆರೋಗ್ಯವಾಗಿ
0: ಬದುಕಬಹುದು ಅಂತ ಅವರಿಗೆ ಆಗಲ್ಲ.
1: ಈಗ ಆಹಾರವೇ ಔಷಧಿ ಅಂದಾಗ ಒಂದು ಮಾತ್ರೆ ಕೊಡುವ ಕಡಿಮೆ ಸಮಯದ ರಿಲೀಫ್ ಇದೆಯಲ್ಲ, ಅದು ಒಂದು ಊಟ ತಿಂದ ತಕ್ಷಣ ಸಿಗಲ್ಲ. ಸಾಮಾನ್ಯವಾಗಿ ಈಗ ತೂಕ ಇಳಿಸ್ಕೊಳಕ್ ಬಂದ್ರು ಅಂತ ಇಟ್ಕೊಳ್ಳಿ, ಅಥವಾ PCOD, PCOS, ಥೈರಾಯ್ಡ್, ಇವ್ರು ಏನ್ ಲೈಫ್ ಲಾಂಗ್ ಅಂದ್ರೆ ಅವರು ಜೀವನ ಇರೋವರೆಗೂ ನೀವು ಹೇಳಿರುವ ಆಹಾರ ಪದ್ಧತಿನೇ ಅನುಸರಿಸಬೇಕಾ ಅಥವಾ ನಿಗದಿತ ಸಮಯ ಇರುತ್ತೆ ಒಂದ್ 3 ತಿಂಗಳ 6 ತಿಂಗಳ ಅಷ್ಟಕ್ ಮಾಡಿದ್ರೆ ಸಾಕ ಹೇಗೆ?
0: ಅದು ಸ್ಟೇಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಏನಾದ್ರು ನಿಮ್ಗೆ ಪ್ರೀ ಡಯಾಬಿಟಿಕ್ ಇದ್ದೀರಾ ಅಥವಾ ತುಂಬಾ ಬಾರ್ಡರ್ ಅಲ್ಲಿ ಇದೆ ಅಂತ ಅಂದ್ರೆ ಅದನ್ನ ರಿವರ್ಸ್ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಡಯಟ್ ಅಲ್ಲಿದ್ದು ಆಮೇಲೆ ಅವರು ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸೊ ಇವಾಗ ವೇಟ್ ಲಾಸ್ ಅಂತ ಬಂದ್ರೆ ವೇಟ್ ಲಾಸ್ ಮಾಡುವಾಗ ಅದು ಸ್ವಲ್ಪ ದಿನಕ್ಕೆ ಮಾತ್ರ ವೆಕೇಶನ್ ತರ ಅಲ್ಲ. ಈಗ ತುಂಬಾ ಟ್ರೈ ಮಾಡ್ಬಿಟ್ಟಿರ್ತಾರೆ, ಜಿಮ್ಮಿಗೆ ಹೋಗಿರ್ತಾರೆ, ಡಯಟ್ ಮಾಡ್ಬಿಟ್ಟಿರ್ತಾರೆ, ಅದನ್ನ ಬಿಟ್ಟ ತಕ್ಷಣ ಮತ್ತೆ ವೇಟ್ ಗೇನ್ ಹಾಕ್ತಾರೆ. ಅದಕ್ಕೆ ನಾನೇನ್ ಹೇಳೋದು ಅಂದ್ರೆ ಒಂದ್ಸತಿ ಒಂದು ಜೀವನ ಶೈಲಿನಲ್ಲಿ ಬದಲಾವಣೆ ಮಾಡ್ಕೊಂಡು ಡಿಸಿಪ್ಲಿನ್ ಅಳವಡಿಸ್ಕೊಂಡ್ಬಿಟ್ರೆ ಅದನ್ನ ಲೈಫ್ ಲಾಂಗ್ ಫಾಲೋ ಮಾಡ್ಕೊಂಡು ಹೋಗೋದು ಕಷ್ಟ ಆಗಲ್ಲ. ಅಂಡ್ ನಾವು ಆ ತರ ಏನೋ ಸಿವಿಯರ್ ಆಗಿರುವಂತ ಡಯಟ್ ಅಥವಾ ಫಾಲೋ ಮಾಡಕ್ ಆಗದಿರೋ ತರದ್ ಕೊಡಲ್ಲ. ನಾವು ತಿನ್ನುವಂತ ನಾರ್ಮಲ್ ಆಗಿ ತಿನ್ನುವಂತ ಫುಡ್ ಅಲ್ಲೇನೆ ಹೇಗೆ ನಮ್ಮ ಪ್ಲೇಟ್ ಅನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತಾನೆ ಹೇಳ್ಕೊಡೋದು. ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫೈಬರ್, ಗುಡ್ ಫ್ಯಾಟ್, ವೈಟಮಿನ್ಸ್, ಮಿನರಲ್ಸ್.
1: ಗುಡ್ ಫ್ಯಾಟ್ ಅಂದ್ರೆ ಏನು?
0: ಗುಡ್ ಫ್ಯಾಟ್ ಅಂತಂದ್ರೆ ಒಳ್ಳೆಯ ಕೊಬ್ಬಿನ ಅಂಶ.
1: ಏನೇನು ಸಾಮಾನ್ಯ ಅಡಿಗೆ ಎಣ್ಣೆ ಎಲ್ಲರೂ ಫ್ಯಾಟ್ಗೋಸ್ಕರ ಬಳಸ್ತಾರೆ.
0: ಅದನ್ ಬಿಟ್ರೆ ಶುದ್ಧ ಹಸುವಿನ ತುಪ್ಪ
1: ಅಂತಂದ್ರೆ ಹಸು ತುಪ್ಪನೇ ಆಗ್ಬೇಕಾಗಿಲ್ಲ,
0: ಶುದ್ಧ ತುಪ್ಪ. ಅದು ಬಿಟ್ರೆ ಸೀಡ್ಸ್ ಇಂದ ಬರುವಂತ ಫ್ಯಾಟ್ ಅನ್ನ ಗುಡ್ ಫ್ಯಾಟ್ ಅಂತ ಕರಿತೀವಿ. ಅಂದ್ರೆ ಬೀಜ,
1: ಕಡಲೆ ಬೀಜನೂ ಬರುತ್ತೆ ಅದ್ರ?
0: ಕಡಲೆ ಬೀಜ, ಬಟ್ ಎಲ್ಲದು ಮಿತವಾಗಿ ತಗೋಬೇಕು. ಕೆಲವು ಒಂದೊಂದು ಕಂಡೀಷನ್ಗೆ ಇವಾಗ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಇದ್ರೆ ಗುಡ್ ಫ್ಯಾಟ್ ಅನ್ನು ಕೂಡ ಅವರು ಇವಾಗ ಒಮೆಗಾ 3, ಒಮೆಗಾ 6 ಅದೆಲ್ಲ ಇದೆಯಲ್ವಾ, ಒಮೆಗಾ 3 ಯೂಸ್ಫುಲ್ ಆಗುತ್ತೆ, ಬಟ್ ಒಮೆಗಾ 6 ಎಲ್ಲ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರೆ ಅವರಿಗೆ ತೊಂದರೆ ಆಗುತ್ತೆ. ಕೆಲವೊಂದೊಂದು ಕಾಯಿಲೆಗಳಿಗೆ ರಿಸ್ಟ್ರಿಕ್ಟ್ ಮಾಡ್ತೀವಿ. ಅದು ಬಿಟ್ರೆ ಒಳ್ಳೆ ಉತ್ತಮ ಕೊಬ್ಬು ಅಂತ ಅಂದ್ರೆ ಬೀಜಗಳಿಂದ ಬರುವಂತದ್ದು. ಇವಾಗ ನೀವು ನೋಡ್ತಾ ಇದ್ದೀರಾ ಗಾಣದೆಣ್ಣೆ, ಕಡಲೆಕಾಯಿ ಬೀಜದೆಣ್ಣೆ, ಸೂರ್ಯಕಾಂತಿ ಬೀಜದೆಣ್ಣೆ,
1: ತೆಂಗಿನಕಾಯಿ ಬೆಳೆಯೋ ಏರಿಯಾ ತೆಂಗಿನ ಎಣ್ಣೆ.
0: ತೆಂಗಿನ ಎಣ್ಣೆ ಇವಾಗ ಸಮ್ಮರ್ ಅಲ್ವಾ, ಸೊ ಈ ಕಾಲದಲ್ಲಿ ಬಳಸೋದು ಆಕ್ಚುಲಿ ವೆರಿ ಸೂಟಬಲ್. ಆದ್ರೆ ನಮ್ಮ ಈ ಕಡೆ ಪ್ರದೇಶದಲ್ಲಿ ಸ್ವಲ್ಪ ದಿನ ಆದ್ಮೇಲೆ ಮಳೆ ಮತ್ತೆ ಶೀತ ಶುರು ಆಗುತ್ತೆ, ಆವಾಗ ನೀವು ನೋಡ್ ತೆಂಗಿನ ಎಣ್ಣೆ ಗಟ್ಟಿ ಆಗತ್ತೆ ಅಲ್ವಾ. ಸೊ ಅದರಲ್ಲಿ MCT ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಅಂತ ಕರಿತೀವಿ. ಸೊ ಅದು ಜಾಸ್ತಿ ಇರೋದ್ರಿಂದ ಯಾರಿಗೆ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬಿನಂಶ ಜಾಸ್ತಿ ಇದೆ ಅವರ ರಕ್ತದಲ್ಲಿ, ಅವರು ಅದನ್ನ ಅವಾಯ್ಡ್ ಮಾಡ್ಬೇಕಾಗ
1: ಮಳೆಗಾಲ ಮತ್ತು
0: ಮಳೆಗಾಲ ಚಳಿಗಾಲದಲ್ಲಿ. ಅಥವಾ ಅವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂದ್ರೆ ಎಲ್ಲಾ ಟೈಮಲ್ಲೂ ವರ್ಜಿನ್ ಕೊಕೊನಟ್ ಆಯಿಲ್ ಅಥವಾ ತೆಂಗಿನ ಎಣ್ಣೆನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಸೊ ಸಮ್ಮರ್ ಅಲ್ಲಿ ಬಳಸಬಹುದು, ಯಾಕಂದ್ರೆ ನೋಡಿರ್ಬೋದು ಜಾಸ್ತಿ ಕೋಸ್ಟಲ್ ರೀಜನ್ ಅಲ್ಲಿ ತೆಂಗಿನ ಎಣ್ಣೆನ ಬಳಸ್ತಾರೆ, ಯಾಕಂದ್ರೆ ಅಲ್ಲಿ ಯಾವಾಗ್ಲೂ ಸ್ವಲ್ಪ ಟೆಂಪರೇಚರ್
1: ಜಾಸ್ತಿ
0: ಸೂಟಬಲ್ ಆಗಿರುತ್ತೆ. ಸೊ ನಮ್ಮ ಟೆಂಪರೇಚರ್ ಗೆ ನಾವು ಶೀತಕಾಲದಲ್ಲೆಲ್ಲ ಅದನ್ನ ಬಳಸಿದ್ರೆ ಅದಷ್ಟು
1: ಯಾವ ಎಣ್ಣೆ ಸೂಟಬಲ್?
0: ನಮಗೆ ಎಲ್ಲಾ ತರ ಬೀಜದ ಎಣ್ಣೆಗಳು ಇವಾಗ ಸೂರ್ಯಕಾಂತಿ ಬೀಜ, ಕುಸುಬೆ ಎಣ್ಣೆ, ಅಗಸೆ ಬೀಜದ ಎಣ್ಣೆ, ಉಚ್ಚಣ್ಣ ಎಣ್ಣೆ ಯೂಸ್ ಮಾಡ್ತಾ ಇದ್ರು ಅದು ಕೂಡ ಸೂಟಬಲ್ ಆಗತ್ತೆ. ಕಡ್ಡಿಜದ ಎಣ್ಣೆ ಎಲ್ಲದು ಚೇಂಜ್ ಮಾಡ್ತಾ ಇರ್ಬೇಕು. ಒಂದೇ ಎಣ್ಣೆನ ವರ್ಷ ಪೂರ್ತಿ ಬಳಸೋದ್ರಿಂದ ಎಲ್ಲ
1: ದಿನಕ್ಕೆ ಒಂದ್ಸರ್ತಿ
0: ಅಟ್ಲೀಸ್ಟ್ 2 months 3 months
1: ಲೀಟರ್ ಇದನ್ನ ಬಳಸಿದ್ರೆ
0: ಸೀಸನಲ್ ವೈಸ್ ರೊಟೇಷನಲ್ ಬಳಸಿದ್ರು ಕೂಡ ಬೇರೆ ಬೇರೆ ಬೀಜದಲ್ಲಿರುವಂತ ಬೇರೆ ಬೇರೆ ಒಳ್ಳೆ ಉತ್ತಮ ಕೊಬ್ಬು ಅಥವಾ ವೈಟಮಿನ್ಸ್ ಮಿನರಲ್ಸ್
1: ಇದನ್ನೊಂದು ಅಂದ್ರೆ ಡೈಟರಿ ಚೇಂಜ್ ಇದನ್ನೊಂದು ಎಲ್ಲರೂ ಮಾಡ್ಕೋಬಹುದು. ಎಲ್ಲರ ಮನೆಯಲ್ಲೂ
0: ಎಣ್ಣೆ
1: ನಾವು ಎಣ್ಣೆ ಬಳಸ್ತೀವಿ, ಇದೊಂದಾಯ್ತು.
0: ಅಂಡ್ ಮಿತವಾಗಿ ಬಳಸ್ಬೇಕು. ಈಗ ನಿಮ್ಮ ಮನೆಯಲ್ಲಿ 3 ಜನ ಅಥವಾ 4 ಜನ ಇದ್ದೀರಾ ಅಂತ ಅಂದ್ರೆ ರೆಸ್ಟ್ರಿಕ್ಟ್ ಮಾಡ್ಬೇಕು ಅಟ್ಲೀಸ್ಟ್ 2 ಲೀಟರ್ ಒಂದು ತಿಂಗಳಿಗೆ. ಸೊ ದಟ್ 500 ml ಅಷ್ಟೇ ಒಬ್ಬರಿಗೆ ಸೇರೋ
1: ಸಾಕು,
0: ಆ ತರ ಲಿಮಿಟ್ ಮಾಡ್ಬೇಕು. ಯಾಕಂದ್ರೆ ಈಗ ನಾನು ಸುಮ್ನೆ ಕೇಳ್ತಾ ಇರ್ತೀನಲ್ಲ ಎಷ್ಟು ಜನ ಇದ್ದೀರಾ ಎಷ್ಟು ಲೀಟರ್, 3 ಜನ 4 ಜನ 3 ಲೀಟರ್ 4 ಲೀಟರ್ ಎಣ್ಣೆ ಬಳಸ್ತಾರೆ, ಅದು ನೆಸೆಸಿಟಿ ಇಲ್ಲ. ಸೊ ಅದ್ರ ಬದಲು ನೀವು ಬೇರೆ ಬೀಜಗಳಿಂದ ಅಥವಾ ಡ್ರೈ ಫ್ರೂಟ್ಸ್ ಅಂತ ಏನ್ ಹೇಳ್ತೇವೆ, ಬಾದಾಮಿ ಅಥವಾ ಕಡಲೆ ಬೀಜ ಆ ತರದ್ರಿಂದ ಕೂಡ ನೀವು ಗುಡ್ ಫ್ಯಾಟ್ ಅನ್ನ ತಗೊಬಹುದು.
1: ಇದು ಒಂದಾಯ್ತು. ಇನ್ನೊಂದು, ನೀವು ಹೇಳಿದ ಹಾಗೆ ಬೇರೆ ಬೇರೆ ತೊಂದರೆ ಇರುವಂತವ್ರು ಅವ್ರು ಬಂದು ವೈದ್ಯರನ್ನು ಅಥವಾ ಆಹಾರ ತಜ್ಞರನ್ನ ಕಂಡಾಗ ನೀವು ಅವ್ರಿಗೊಂದು ಚಾರ್ಟ್ ಕೊಡ್ತೀರಾ, ಆ ಚಾರ್ಟ್ ಪ್ರಕಾರ ಮಾಡಲಿ. ಅದರ್ವೈಸ್ ನಾನು ಎಲ್ಲರಿಗೂ ಮಾತಾಡೋದಾದ್ರೆ, ಒಂದು ಈಗ ಫ್ಯಾಟ್ ಎಷ್ಟು ಬಳಸ್ಬೇಕು ಅನ್ನೋದಾಯ್ತು. ಇನ್ನೊಂದು, ಇತ್ತೀಚೆಗೆ ಎಂಡ್ ಏನಂತಂದ್ರೆ ಪ್ರೋಟೀನ್ ರಿಚ್ ಡಯಟ್ ಆಯ್ತಾ. ನಾವು ಪ್ರೋಟೀನ್ ಅನ್ನ ತುಂಬಾ ಕಡಿಮೆ ಬಳಸಿ ನಮ್ದು ಕಾರ್ಬೋ ಯಾವಾಗ್ಲೂ ಮುಂದಿರುತ್ತೆ ನಮ್ಮ ಆಹಾರ ಪದ್ಧತಿ ಇದರಿಂದ ಬಂದಿರೋದು.
0: ಆಕ್ಚುಲಿ ನೀವು ಕೇಳಿದ್ರೆ ಅವಾಗೆಲ್ಲ ತುಂಬಾ ಅನ್ನಕ್ಕೆ ಅಥವಾ ಧಾನ್ಯಗಳಿಗೆ ಬರಗಾಲ ಇತ್ತು ಅಂತ ಹೇಳ್ತಾರೆ, ಅಂದ್ರೆ ಕಷ್ಟ ಇತ್ತು ಅಂತ.
1: ಬಟ್ ಮುದ್ದೆಗಿರ್ಲಿಲ್ವಲ್ಲ?
0: ಮುದ್ದೆಗಿರ್ಲಿಲ್ಲ. ಈಗ ಮುದ್ದೆ ಬೆಳಗ್ಗೆನೆ ತಿಂತಾ ಇದ್ರು, ನಾವೇನ್ ಮಾಡ್ತೀವಿ ಮಧ್ಯಾಹ್ನ ಅಥವಾ ರಾತ್ರಿ ತಿಂತೀವಿ ಅಲ್ವಾ. ಸೊ ಬೆಳಗ್ಗೆನೆ ತಿಂತಿದ್ರು ಮತ್ತೆ ಅದನ್ನ ಬರ್ನ್ ಮಾಡ್ತಾ ಇದ್ರು, ಅಂದ್ರೆ ಚೆನ್ನಾಗಿ
1: ಕೆಲಸ ಮಾಡೋರು.
0: ಮತ್ತೆ ನಮ್ ತರ ಯಾವಾಗ್ಲೂ ತಿಂತಾ ಇರ್ಲಿಲ್ಲ, 3 ಹೊತ್ತು 4 ಹೊತ್ತು ಆತರ. ಬೆಳಗ್ಗೆನೆ ತಿಂತಾ ಇದ್ರು, ಅದನ್ನ ಚೆನ್ನಾಗಿ ಕರಗಿಸ್ತಾ ಇದ್ರು, ಮತ್ತೆ ರಾತ್ರಿ ಬಂದು ಊಟ ಮಾಡ್ತಾ ಇದ್ರು ಅಲ್ವಾ. ಇವಾಗ ಒಂದ್ 30-40 ವರ್ಷದಿಂದ ಏನಾಗಿದೆ ಅಂದ್ರೆ, ನಿಮಗ್ ತಿಳಿದಿದೆ ನನಗ್ ತಿಳಿದಿರೋನು, ನಾವ್ ಅನ್ಕೊಂಡ್ಬಿಟ್ಟಿದೀವಿ ಅನ್ನ ಮುದ್ದೆ ಚಪಾತಿ ಇವೇ ಊಟ ಅಂತ. ಬಟ್ ನೀವ್ ಮಾತಾಡ್ಸಿ ಕೇಳಿದ್ರೆ ಗೊತ್ತಾಗತ್ತೆ, ಅವ್ರು ಹೇಳ್ತಾರೆ ತಪ್ಲಿ ತುಂಬಾ ತರಕಾರಿನೇ ಬೇಯಿಸ್ಕೊಡ್ತಾ ಇದ್ರು ನಮ್ಗೆ. ಗೆಣಸಿನ ಸೀಸನ್ ಅಲ್ಲಿ ಗೆಣಸೆ ತಿಂತ ಇದ್ವಿ, ಆಲೂಗಡ್ಡೆ ತಿಂತ ಇದ್ವಿ, ಅಥವಾ ಕಾಳುಗಳನ್ನೇ ತಿಂತ ಇದ್ವಿ, ಬರೀ ಕಾಳುಗಳನ್ನೇ ಬೇಯಿಸಿ ಕೊಡ್ತಾ ಇದ್ರು ಅಂತ. ಸೊ ಕಾಳುಗಳು ಪ್ರೋಟೀನ್, ಸೊ ಅವ್ರು ಒಳ್ಳೆ ಉತ್ತಮ ಪ್ರೋಟೀನ್.

0: ಆಹಾರ ತಿಂತಾ ಇದ್ರು. ಪ್ಲಸ್ ಏನಂದ್ರೆ ಬರ್ನ್ ಮಾಡ್ತಾ ಇದ್ರು. ಈಗ ನಮ್ ತರ ಎಲ್ಲದಕ್ಕೂ ಮಷಿನರೀಸ್ ಅಥವಾ ವೆಹಿಕಲ್ಸ್ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ನಮ್ಗೆ ಎಲ್ಲದು ಸಿಂಪಲ್ ಆಗ್ಬಿಟ್ಟಿದೆ ಇವಾಗ. ನಮ್ದು ಏನಾಗಿದೆ, ಇಂಟೇಕ್
1: ಜಾಸ್ತಿ
0: ಆಗಿದೆ, ಔಟ್ಪುಟ್ ಬರ್ನ್ ಮಾಡ್ತಾ ಇಲ್ಲ, ಅಷ್ಟೇ ಮ್ಯಾಟರ್. ಅದ್ ಬಿಟ್ರೆ ಮುಂಚಿನಿಂದಲೂ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಅಂತ ಸಪರೇಟ್ ಮಾಡಿಲ್ಲ ಅಂತಂದ್ರು ಅವರು ಬ್ಯಾಲೆನ್ಸ್ಡ್ ಆಗಿ ಮತ್ತೆ ಸೀಸನಲ್ ಆಗಿ ತಿಂತಿದ್ದಾರೆ. ಹಾಗಾಗಿ ಅವ್ರಿಗೆ ಕಷ್ಟ ಆಗ್ತಿಲ್ಲ, ಮತ್ತೆ ಅದನ್ನ ಬರ್ನ್ ಮಾಡ್ತಾ ಇದ್ರು. ನಮ್ದು ಏನಾಗ್ತಾ ಇದೆ ಅಂದ್ರೆ ಬರ್ನ್ ಆಗ್ತಾ ಇಲ್ಲ, ಎಲ್ಲಾರ್ದು ಸೆಡೆಂಟರಿ ಲೈಫ್ ಸ್ಟೈಲ್ ಸ್ವಲ್ಪ ಜಾಸ್ತಿ ಆಗಿದೆ, ಅಂಡ್ ಎಲ್ಲದಕ್ಕೂ ಅನುಕೂಲ ಜಾಸ್ತಿ ಆದಂಗೆ ತಿನ್ನೋದು ಕೂಡ ಬೆಳಗ್ಗೆನು ಉಪಹಾರ ತಿಂತೀವಿ, ಮಧ್ಯಾಹ್ನ ತಿಂತೀವಿ, ರಾತ್ರಿ ತಿಂತೀವಿ,
1: ಸ್ನಾಕ್ಸ್ ಎಲ್ಲ ಜಾಸ್ತಿ ಆಗಿದೆ.
0: ಸ್ನಾಕ್ಸ್ ಎಲ್ಲ ಉತ್ತಮ ಸ್ನಾಕ್ಸ್ ತಗೊಂಡ್ರೆ ತೊಂದ್ರೆ ಇಲ್ಲ.
1: ಸ್ನಾಕ್ಸ್ ಅಂದ್ರೆ ಆಕ್ಚುಲಿ ಕರ್ದಿದ್ರಬೇಕು ಅನ್ನೋ ತರ.
0: ಹೌದು, ಈವ್ನಿಂಗ್ ಆಯ್ತು ಅಂದ್ರೆ ಹೌದು, ಚಾಟ್ಸ್ ಆತರ ಆಯಿಲಿ ಇದೆ ಜಾಸ್ತಿ ಆಗಿದೆ,
1: ಅದೆಲ್ಲ ಆಗಿದೆ. ಈಗ ನೀವು ಆಹಾರ ತಜ್ಞರಾಗಿ ಹೇಳೋದಾದ್ರೆ ಒಂದ್ ಪ್ಲೇಟ್ ಅಲ್ಲಿ ಏನಿರ್ಬೇಕು?
0: ಒಂದು ತಟ್ಟೆನ 100% ಅಂದ್ರೆ ಅದನ್ನ ನಾಲ್ಕು ಭಾಗ ಮಾಡ್ಕೋಬೇಕು. ಸೊ ನಾಲ್ಕು ಭಾಗದಲ್ಲಿ ಒಂದು ಭಾಗದಷ್ಟು ಪ್ರೋಟೀನ್ ಆಹಾರ, ಕಾಳುಗಳು, ಬೇಳೆಗಳು. ನಾನ್ ವೆಜ್ ತಿನ್ನೋರಾದ್ರೆ ಮೊಟ್ಟೆ ಇಟ್ಕೊಂಡ್ಬೋದು. ಮೀನು, ಓಕೆ, ಉತ್ತಮ ಲೀನ್ ಪ್ರೋಟೀನ್ ಅಂತ ಕರಿತೀವಿ. ಕೋಳಿ ಅಪರೂಪಕ್ಕೆ ಬಳಸ್ಬೋದು, ತೊಂದ್ರೆ ಇಲ್ಲ. ಆದಷ್ಟು ಕೆಂಪು ಮಾಂಸ ಅಥವಾ ರೆಡ್ ಮೀಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಮಟನ್ ಅನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಬಟ್ ಮಟನ್ ಹೊಟ್ಟದಿಲ್ಲ ಬಳಸ್ಬೋದು, ತೊಂದ್ರೆ ಇಲ್ಲ. ಬಟ್ ಕಿಡ್ನಿ ಪ್ರಾಬ್ಲಮ್ ಆತರ ಎಲ್ಲ ಇದ್ರೆ ಅವರಿಗೆ ಅದು ಚೇಂಜ್ ಆಗತ್ತೆ. ಜನರಲ್ ಆಗಿ ಹೇಳೋದಾದ್ರೆ ಎಲ್ಲರೂ ಬಳಸ್ಬೋದು. ಎಷ್ಟು ಬಳಸ್ಬೋದು ಅಂದ್ರೆ ಈಗ ಅವರೆಷ್ಟು ತೂಕ ಇರ್ತಾರೆ ಅಷ್ಟಕ್ಕೆ ಇಷ್ಟು ತಿನ್ಬೇಕು ಅಂತ ಇರತ್ತೆ. ಅಂದ್ರೆ ಇವಾಗ ಏನು ವರ್ಕೌಟ್ ಏನು ಮಾಡಲ್ಲ ಅಂದ್ರೆ ಅಟ್ ಲೀಸ್ಟ್ 0.8 grams ಪರ್ ಕೆಜಿ ಬಾಡಿ ವೇಟ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಒಂದು ಕೆಜಿಗೆ ಅಟ್ ಲೀಸ್ಟ್ 0.8 gram ಅಷ್ಟು ಬೇಕಾಗತ್ತೆ. ಅಂದ್ರೆ ಎಕ್ಸಾಂಪಲ್, ನೀವೊಂದು 50 kg ಇದ್ದೀರಾ ಅಂದ್ರೆ ಅಟ್ ಲೀಸ್ಟ್ ಒಂದು 45-50 gram ಪ್ರೋಟೀನ್ ತಗೋಬೇಕು.
1: ಒಂದು ಮೊಟ್ಟೆನಲ್ಲಿ ಎಷ್ಟಿರುತ್ತೆ?
0: ಒಂದು ಮೊಟ್ಟೆಲಿ 6 gram ಇರುತ್ತೆ. ನೀವು ಒಳಗಡೆ ಇರುವಂತ ಹಳದಿ ಭಾಗನ ತೆಗೆದ್ರೆ 3 gram ಬರುತ್ತೆ.
1: ಯಾಕೆ ತೆಗಿಬೇಕು ಅದು?
0: ಅದನ್ನ ಇವಾಗ ತೆಗಿಯುವಂತದ್ದು ಜಾಸ್ತಿ ಟ್ರೆಂಡ್ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಕೊಲೆಸ್ಟ್ರಾಲ್ ಇರೋಂತ ಎಸ್ ಖಂಡಿತ ತೆಗಿಬೇಕು, ಯಾಕಂದ್ರೆ ಅದ್ರಲ್ಲಿ ಕೂಡ ಕೊಲೆಸ್ಟ್ರಾಲ್ ಇರೋದ್ರಿಂದ ತೆಗೆದು ಬರೀ ಬಿಳಿ ಭಾಗನ ಯೂಸ್ ಮಾಡಿ ಅಂತ ಹೇಳ್ತೀವಿ. ಕೊಲೆಸ್ಟ್ರಾಲ್ ಯಾರಿಗಿಲ್ಲ ಅವರೆಲ್ಲರೂ ದಯವಿಟ್ಟು ಪೂರ್ತಿ ಮೊಟ್ಟೆನ ಬಳಸಬೇಕು, ಯಾಕಂದ್ರೆ ಅದರಲ್ಲೂ ಕೂಡ ಪೌಷ್ಟಿಕಾಂಶ ಇದೆ, ವಿಟಮಿನ್ ಡಿ ಇದೆ. ಯಾಕಂದ್ರೆ ಈಗ ನಾವು ತುಂಬಾ ಕೇಸಸ್ ನೋಡ್ತಾ ಇದೀವಿ ವಿಟಮಿನ್ ಡಿ ಕಮ್ಮಿ ಆಗ್ತಾ ಇದೆ ಎಲ್ಲರಲ್ಲೂ. ಸೊ ಪೂರ್ತಿ ಮೊಟ್ಟೆನ ಬಳಸೋದು ಒಳ್ಳೇದು. ಆದ್ರೆ ತುಂಬಾ ತಿನ್ಬಾರ್ದು. ಈಗ ಒಂದು ಮೊಟ್ಟೆ 20 ಎಲ್ಲ ತಿನ್ನೋರ್ನು ನಾನು ನೋಡಿದೀನಿ, ಅಷ್ಟೊಂದೆಲ್ಲ ಒಳ್ಳೇದಲ್ಲ. ಅವಶ್ಯಕತೆ ಇಲ್ಲ. ಬೇರೆ ಬೇರೆ ಸೋರ್ಸಸ್ ಇಂದ ತಗೋಬೇಕು ನೀವು. ಹಾಲಿನಿಂದ ಬರುವ, ಕಾಳಿಂದ, ಬೇಳೆಯಿಂದ, ನೀರಿಂದ ಅಥವಾ ಸೋಯಾ ಇಂದ, ಬೇರೆ ಬೇರೆ ತರ ಪ್ರೋಟೀನ್ ಅನ್ನ ತಗೊಂಡ್ಬೋದು. ಬರೀ ಮೊಟ್ಟೆಯಿಂದಾನೇ ತಗೋಬೇಕು ಅಂತ ಏನಿಲ್ಲ.
1: ಈಗ ಪ್ಲೇಟ್ ಅಲ್ಲಿ ಒಂದು
0: ಪ್ರೋಟೀನ್ ಇರಬೇಕು, ಪ್ರೋಟೀನ್ ಇರಬೇಕು. ಇನ್ನೊಂದು ಪಾರ್ಟ್ ತರಕಾರಿ ಇರಬೇಕು. ತರಕಾರಿ ಅಂತ ಬಂದ್ರೆ 2 ತಗೊಂಡ್ಬೋದು, ಇಲ್ಲಾಂದ್ರೆ 1 ಅಟ್ ಲೀಸ್ಟ್ ಬೇಯಿಸಿರೋದು ಅಥವಾ ಹಸಿ ತರಕಾರಿ, ಸೌತೆಕಾಯಿ, ಕ್ಯಾರೆಟ್, ಮೂಲಂಗಿ, ಯಾವ್ದು ಹಸಿ ತಿನ್ಬಹುದು ಅದು, ಇಲ್ಲ ಹಸಿದ ಇಷ್ಟ ಇಲ್ಲ ಅಂದ್ರೆ ಬೇಯಿಸಿರೋಂಥದನ್ನೇ ತಗೋಬಹುದು. ಇನ್ನೊಂದು ಪಾರ್ಟ್ ಬಂದು ಕಾರ್ಬೋಹೈಡ್ರೇಟ್, ಅಂದ್ರೆ ನಮ್ಮ ಧಾನ್ಯಗಳು. ಆದಷ್ಟು ಸಂಪೂರ್ಣ ಧಾನ್ಯಗಳನ್ನ ಬಳಸ್ಬೇಕು, ಅಂದ್ರೆ ಹೋಲ್ ಗ್ರೈನ್ಸ್. ಸೊ ಅಕ್ಕಿ, ರಾಗಿ, ಗೋಧಿ, ಜೋಳ, ಸಿರಿಧಾನ್ಯಗಳು ಯಾವ್ದಾದ್ರು ಆಗ್ಬಹುದು.
1: ಕೆಂಪಕ್ಕಿದು ಒಂದು ಟ್ರೆಂಡ್ ನಡೆದಿದೆಯಲ್ಲ.
0: ಹೌದು, ಕೆಂಪಕ್ಕಿ ಅಂದ್ರೆ ಅನ್ಪಾಲಿಶ್ಡ್ ತಗೊಂಡ್ರೆ ಆಕ್ಚುಲಿ ಒಳ್ಳೇದು. ಯಾಕಂದ್ರೆ ಇವಾಗ ವೈಟ್ ರೈಸ್ ಅಂತ ಅಂದ್ರೆ ಅದು ಆಚೆ ಕಡೆ ಇರುವಂತ ಬ್ರ್ಯಾನ್ ಕಂಪ್ಲೀಟ್ ಆಗಿ ತೆಗೆದು ಬಿಟ್ಟಿರ್ತಾರೆ, ಅಂದ್ರೆ ಹೊಟ್ಟು ಅಂತ ಏನ್ ಹೇಳ್ತೀವಲ್ಲ. ಸೊ ಆ ಹೊಟ್ಟೆಲಿ ನಮ್ಗೆ ಬಿ ವೈಟಮಿನ್ಸ್ ಇರುತ್ತೆ, ಫೈಬರ್ ಇರುತ್ತೆ. ಅದನ್ನ ತೆಗೆದು ತಿಂದ್ರೆ ಅದ್ರಲ್ಲಿ ಯಾವುದೇ ರೀತಿ ಪೌಷ್ಟಿಕಾಂಶ ಇರಲ್ಲ. ಮತ್ತೆ ನೀವು ಒಂದ್ ಬೌಲ್ ಅಲ್ಲಿ ವೈಟ್ ರೈಸ್, ಕೆಂಪಕ್ಕಿ ಎರಡನ್ನೂ ಇಟ್ಕೊಂಡು ತಿನ್ ನೋಡಿ. ವೈಟ್ ರೈಸ್ಗೆ ನಿಮ್ಗೆ ತಿಂದಾಗ ಸ್ಯಾಟಿಸ್ಫೈ ಆಗಲ್ಲ, ಇನ್ನೊಂದ್ ಸ್ವಲ್ಪ ತಿನ್ಬೇಕು ಅನ್ಸುತ್ತೆ. ಅದೇ ನೀವು ಅನ್ಪಾಲಿಶ್ಡ್ ರೈಸ್ ಅನ್ನ ತಿಂದಾಗ ನಿಮ್ಗೆ ಸಾಕನ್ಸುತ್ತೆ, ಬೇಗ ಅದು ಹೊಟ್ಟೆನ ತುಂಬ ಫೀಲ್ ಆಗತ್ತೆ ನಿಮ್ಗೆ. ಸೊ ಅದ್ ಅಬ್ಸರ್ವ್ ಮಾಡಿ ನೋಡಿದ್ರೆ, ಯಾಕಂದ್ರೆ ಅದ್ರಲ್ಲಿ ಫೈಬರ್ ಮತ್ತೆ ಬೇರೆ ವೈಟಮಿನ್ಸ್ ಕೂಡ ಇರೋದ್ರಿಂದ ನಿಮ್ಗೆ ಅದು ಫುಲ್ಲಿಂಗ್ ಅನ್ಸುತ್ತೆ. ಸೊ ಹಾಗಾಗಿ ಸಂಪೂರ್ಣ ಧಾನ್ಯಗಳು ಎಕ್ಸ್ಪೆಷಲಿ ಇದ್ರ ಪಾಲಿಶ್ಡ್ ಧಾನ್ಯಗಳನ್ನ ಬಳಸಿದ್ರೆ ಒಳ್ಳೇದು.
1: ಒಳ್ಳೇದು,
0: ಎಸ್. ಇವನ್ ಗೋಧಿ ಹಿಟ್ಟು ಅಷ್ಟೇ, ಎಲ್ಲ ಪ್ಯಾಕೆಟ್ ಅಲ್ಲಿ ಬರುವಂತ ಗೋಧಿ ಹಿಟ್ಟು ಬಳಸ್ತಿರಲ್ವಾ. ಸೊ ನೀವು ಮನೇಲೇ ಬಿಡಿಸಿರೋ ಗೋಧಿ ಇಂದ ಚಪಾತಿ ಮಾಡಿದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಹೊರಟಾಗತ್ತೆ, ಹೌದಲ್ವಾ? ಅದೇ ನೀವು ಅಂಗಡಿಯಲ್ಲಿ ತಂದಿರೋದು ಕಲರ್ ಅಥವಾ ಮಲ್ಟಿಗ್ರೇನ್ ಏನಾದ್ರೂ ಆಗ್ಬೋದು, ಅದು ಸಾಫ್ಟ್ ಆಗಿ ಬರತ್ತೆ. ಹೆಂಗೆ? ಅವರು ಏನ್ ಫೈಬರ್ ಇರುತ್ತೆ ಅದೆಲ್ಲ ತೆಗೆದು ನಿಮಗೆ ಒಳಗಡೆ ಇರುವಂತ
1: ಸಾಫ್ಟ್ ಆಗಕ್ಕೆ
0: ಬರೀ ಆ ಮೈದಾ ಅಂತ ಏನ್ ಹೇಳ್ತೀವಿ ಅದನ್ನೇ ಕೊಡೋದು. ಆದಷ್ಟು ಮನೇಲೆ ಹೋಲ್ ಗೋಧಿಯಿಂದ ಬಿಡಿಸಿರುವಂತದ್ದು, ಅದಕ್ಕೆ ನೀವು ಕಾಳುಗಳನ್ನೆಲ್ಲ ಹಾಕ್ಬೋದು. ಸೊ ಪ್ರೋಟೀನ್ ಜಾಸ್ತಿ ಆಗತ್ತೆ ಮನೆಯವ್ರಿಗೆಲ್ಲರಿಗೂ ಚಪಾತಿ ಮಾಡಿದಾಗ. ಸೊ ಆತರ ಕಾಳುಗಳನ್ನೆಲ್ಲ ಹಾಕಿ ಬಿಡಿಸಿ ಯೂಸ್ ಮಾಡಿದ್ರೆ ಒಳ್ಳೇದು.
1: ಒಳ್ಳೇದು, ಇದು ಎಲ್ಲರಿಗೂ ಹೇಳ್ತಾ ಇದೀರ, ಮಕ್ಕಳಿಗೆ, ವಯಸ್ಕರಿಗೆ ಮತ್ತೆ ವಯಸ್ಸಾದವರಿಗೆ ಎಲ್ಲರಿಗೂ ಈ ತರದ್ದೇ ಒಂದು ಊಟದ ತಟ್ಟೆ.
0: ಅದ್ ಜೊತೆಗೆ ಗುಡ್ ಫ್ಯಾಟ್ ಹಾಕೋಬಹುದು ಅವರು, ಬೇಕಾದ್ರೆ ತುಪ್ಪ ಇಟ್ಕೊಂಬೋದು. ಇದನ್ನೆಲ್ಲ ಇಟ್ಕೊಂಡು ಬ್ಯಾಲೆನ್ಸ್ಡ್ ಮೀಲ್
1: ಪ್ರತಿ ಊಟಕ್ಕೂ ಮಾಡ್ಬೇಕು. ದಿವಸಕ್ಕೊಮ್ಮೆ ಮಾಡಿದ್ರೆ ಅಥವಾ ವಾರಕ್ಕೊಮ್ಮೆ ಮಾಡಿದ್ರೆ
0: ಕೇಳಿದ್ರೆ ನಾನು ತರಕಾರಿ ತಿಂತೀರಾ ಅಲ್ವಾ ಅಂತ.

0: ನೀವು ತರಕಾರಿನೇ ತಿಂತೀನಿ ಅಂತ ಯಾವ್ದಾದ್ರು ಒಂದ್ ಹೊತ್ತು ತಿಂದಿರ್ತಾರ, ಇದು ಒಂದ್ ಹೊತ್ತಿಂದಲ್ಲ, ಮೂರ್ ಹೊತ್ತಿಗೂ ನೀವು ಇದೇ ತರ ಅಂದ್ರೆ, ಈಗ ಬೆಳಗ್ಗೆ ಮೊಟ್ಟೆ ತಿಂದ್ರಿ ಅಂದ್ರೆ ಅಟ್ ಲೀಸ್ಟ್ ಮಧ್ಯಾಹ್ನಕ್ಕೆ ದಾಲು ಅಥವಾ ಕಾಳಿಂದ ಮಾಡಿರೋದು ಅಥವಾ ಪನ್ನೀರು ಆ ತರ ಏನಾರ ತಗೋ. ನೈಟಿಗೂ ಅಷ್ಟೇ, ಈಗ ಮಧ್ಯಾಹ್ನ ಬೇಳೆ ತಿಂದಿದ್ದೀರ ಅಂದ್ರೆ ರಾತ್ರಿಗೆ ಕಾಳಿಂದು, ಅಥವಾ ನೀವು ಕಾಳುಗಳದೇ ದೋಸೆ ಮಾಡ್ಬೋದು, ಹೆಸರು ಕಾಳು ದೋಸೆ ಅದೆಲ್ಲ ಹಿಂದಿನಿಂದನು ಇದೆ, ನುಚ್ಚಿನುಂಡೆ ಅದೆಲ್ಲ ಎಂತ ಒಳ್ಳೆ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಆಪ್ಷನ್ಸ್. ಸೊ ಆ ತರದನ್ನೆಲ್ಲ ಬಳಸ್ಬೋದು.
1: ಹೌದು, ಈಗ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಬಂದವ್ರಿಗೆ, ತೂಕ ಹೆಚ್ಚು ಮಾಡ್ಕೋಬೇಕು ಅಂತ ಬಂದವ್ರಿಗೆ ಅವ್ರಿಗೆ ಸಪ್ಟ್ ಆಗಿ ನೀವು ಚಾರ್ಟ್ ಕೊಡ್ತೀರ. ಈ ಕೆಲವು ಹಾರ್ಮೋನ್ ಸಮಸ್ಯೆಗಳಿಂದ ಆಗುವಂತಹ ಕೆಲವು ಸಂಗತಿಗಳನ್ನು ಹೇಳಿದ್ರಿ, PCOD, PCOS, ಥೈರಾಯ್ಡ್ ಇತ್ತೀಚೆಗೆ ತುಂಬಾ ಅಂದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಅದರಲ್ಲಿ ಎರಡು ತರ ಇದೆ, ಇಬ್ರಿಗೂ ಬೇರೆ ಬೇರೆ ಡಯಟ್ ಇದೆ ಅಂತ. ಕಡಿಮೆ ಥೈರಾಯ್ಡ್ ಉತ್ಪತ್ತಿ ಆಗುವಂತದ್ದು ಅತಿ ಹೆಚ್ಚಾಗುವಂತ, ಅವ್ರಿಗಿಬ್ರಿಗೂ ಸಪರೇಟ್ ಇರುತ್ತೆ ಡಯಟ್. ಡಯಟ್ ಅಲ್ಲಿ ಕಡಿಮೆ ಆಗ್ತದೆ,
0: ಥೈರಾಯ್ಡ್ ಉತ್ಪತ್ತಿ ಕಡಿಮೆ ಆದಾಗ ಸಪ್ಲಿಮೆಂಟ್ಸ್ ಜೊತೆಗೆ ಡಯಟ್ ಮಾಡ್ಬೇಕಾಗತ್ತೆ ಅವರು. ಅದೇ ಅದರಲ್ಲೂ ಅಷ್ಟೇ, ಸಮತೋಲನ ಆಹಾರ ತಗೊಂಡ್ಬೇಕಾಗತ್ತೆ, ಮತ್ತೆ ಸ್ವಲ್ಪ ಸೆಲೆನಿಯಂ ಎಲ್ಲ ಜಾಸ್ತಿ ಇರುವಂತ ಆಹಾರಗಳನ್ನ ಅಂದ್ರೆ ನಮ್ಮ ಬೀಜಗಳ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ನಾನು, ಹಗ್ಸೆ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ. ಸೊ ನೀವು ಹಾರ್ಮೋನ್ ಇಂಬ್ಯಾಲೆನ್ಸ್ ಬಗ್ಗೆ ಕೇಳ್ತಾ ಇದ್ರಿ ಅಲ್ವಾ, ಸೊ ಈ PCOD ಈ ತರ ಹಾರ್ಮೋನ್ ಬ್ಯಾಲೆನ್ಸ್ ಇರೋರ್ಗು ನಾವು ಸೀಡ್ ಥೆರಪಿ ಅಂತ ಮಾಡ್ತೀವಿ. ಈ ಬೀಜಗಳನ್ನ ಬಳಸ್ಕೊಂಡು ಅದರಲ್ಲಿರುವಂತ ಜಿಂಕ್ ಮತ್ತೆ ಮಿನರಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಸೀಡ್ ಸೈಕ್ಲಿಂಗ್ ಅಂತ ಮಾಡಿ ಅವ್ರ ಹಾರ್ಮೋನ್ ಅನ್ನ, ಮತ್ತೆ ಅದೇ ನೀವು ಹೇಳ್ದಂಗೆ ಇದೆಲ್ಲ ಒಂದು ಸತಿ ಒಂದು ತಿಂಗಳು ಮಾಡಿದ್ರೆ ಅಥವಾ ಎರಡು ತಿಂಗಳಲ್ಲಿ ಇದಾಗಲ್ಲ, ಅಟ್ ಲೀಸ್ಟ್ ಒಂದ್ ಮೂರ್ ಸೈಕಲ್ ನಾಲ್ಕ್ ಸೈಕಲ್ ಅವ್ರು ಕಂಟಿನ್ಯೂಸ್ ಆಗಿ ಮಾಡ್ಬೇಕಾಗತ್ತೆ, ಅಂಡ್ ಅದೇ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ.
1: ನಾಲ್ಕ್ ತಿಂಗಳು ಮಾಡ್ಬೇಕು, ಆಮೇಲೆ ಅದು ಕಡಿಮೆ ಆದ ತಕ್ಷಣ ನಾರ್ಮಲ್ ಬಂದ ತಕ್ಷಣ ರಿಪೋರ್ಟ್ಸ್ ಎಲ್ಲ ನಿಲ್ಸೋ ಆಗಿಲ್ಲ
0: ಅಂತ ಅಂದ್ರೆ ಅದನ್ನ ಸೀಡ್ ಸೈಕ್ಲಿಂಗ್ ಫಾಲೋ ಮಾಡಿಲ್ಲ ಅಂತ ಅಂದ್ರೂ ಫುಡ್ ಅಲ್ಲಿ ಎಲ್ಲಾ ತರ ಸಮತೋಲ ಆಹಾರನ ಮೇಂಟೈನ್ ಮಾಡ್ಕೊತಾ ಹೋಗ್ಬೇಕು.
1: ನೀವು ಹೇಳಿದ್ರಿ ಇತ್ತೀಚೆಗೆ ನಾನು ಹೆಚ್ಚಾಗಿ ನೋಡ್ತಾ ಇರೋದು ಗ್ಯಾಸ್ಟ್ರೈಟಿಸ್ ಸಮಸ್ಯೆಗಳು ಅಂತ. ಯಾಕೆ ಅದೆಲ್ಲ ಇದೆ, ಆಹಾರ ಪದ್ಧತಿ ಸರಿ ಇಲ್ಲದೆ ಇರೋದ್ರಿಂದ ಒಂದು ದೇಹಕ್ಕೆ ಚಟುವಟಿಕೆ ಇಲ್ಲ, ಕಾರಣಗಳು ಏನೇ ಇದ್ದಿರ್ಬೋದು, ಈಗ ಎದೆ ಉರಿ, ಬ್ಲೋಟಿಂಗ್ ಆ ತರದೆಲ್ಲ ಬರ್ತಾರಲ್ಲ, ಅವ್ರು ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಏನ್ ತಿನ್ಬಾರ್ದು ಅಂತ ತಿನ್ಬೇಕು.
0: ಸೊ ಇವಾಗ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೆ, ಒಂದು ಸ್ಟ್ರೆಸ್ ಅಂತ ಹೇಳ್ತೀನಿ ನಾನು. ಇವಾಗ ಏನಾಗ್ತಿದೆ ಅಂದ್ರೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಇಂದನು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಯಂಗ್ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ ಆಗ್ತದೆ. ಅವ್ರು ಅನ್ಕೊಂತಾರೆ ಸ್ಟ್ರೆಸ್ ಇಂದ ಹೆಂಗೆ ಬರುತ್ತೆ ಅಂತ, ಡೆಫಿನೆಟ್ಲಿ ಸ್ಟ್ರೆಸ್ ಇಂದ ಟ್ರಿಗರ್ ಆಗುತ್ತೆ ಗ್ಯಾಸ್ಟ್ರೈಟಿಸ್, ಅಂಡ್ ಕರೆಕ್ಟ್ ಟೈಮ್ಗೆ ತಿಂದ ಇರೋದು ಅಥವಾ ಊಟ ಸ್ಕಿಪ್ ಮಾಡೋದು ಅಥವಾ ಸಣ್ಣ ಡಯಟ್ ಅಂತ ಅಂದ್ರೆ ತುಂಬಾ ಜನದಲ್ಲಿ
1: ಮತ್ತೆ ಕಡಿಮೆ ತಿನ್ನೋದು
0: ಊಟ ಬಿಡೋದು ಅಂತಾನೆ ಅನ್ಕೋಬಿಟ್ಟಿದ್ದಾರೆ. ಡಯಟ್ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿ ತಿನ್ನೋದು ಅಂತಾನೆ ತುಂಬಾ ಜನ ಗೊತ್ತಿಲ್ಲ.
1: ಯಾಕೆ ಸಣ್ಣಾಗಿದ್ದೀರಾ, ಡಯಟ್ ಮಾಡ್ತೀರಾ,
0: ಡಯಟ್ ಮಾಡ್ತಾ ಇದೀರಾ ಅಂತಾನೆ ವರ್ಡ್ ಯೂಸ್ ಮಾಡ್ತಾರೆ. ಆಕ್ಚುಲಿ ಡಯಟ್ ಅಂದ್ರೇನೆ ಸಮತೋಲನವಾಗಿ ಅಥವಾ ಬ್ಯಾಲೆನ್ಸ್ಡ್ ಆಗಿ ತಿನ್ನುವಂತದನ್ನ ನಾವು ಡಯಟ್ ಅಂತ ಕರಿತೀವಿ. ಸೊ ಹಾಗಾಗಿ ಕರೆಕ್ಟ್ ಟೈಮಿಗೆ ತಿಂದೇ ಇರುವಂತದ್ದು, ಟ್ರಿಪ್ ಮಾಡೋದು ಅಥವಾ ಫುಡ್ ಅಲ್ಲಿ ಲೈಕ್ ಅದೇ ಫೈಬರ್ ಅಂತ ಹೇಳ್ತಾ ಇದ್ದಲ್ವಾ, ನಮ್ಮ ನಾರಿನಂಶಗಳು ಅಂದ್ರೆ ಹಣ್ಣು ತರಕಾರಿಗಳು ಸಂಪೂರ್ಣ ಧಾನ್ಯಗಳು ಇದ್ರಲ್ಲೆಲ್ಲ ಫೈಬರ್ ಇರುತ್ತಲ್ವಾ, ಆ ಫೈಬರ್ ಅಮೌಂಟ್ ಕಮ್ಮಿ ತಿನ್ನುವಂಥದ್ದು, ತುಂಬಾ ಸ್ಪೈಸಿ ಫುಡ್ ತಿನ್ನುವಂಥದ್ದು, ಖಾರ ಜಾಸ್ತಿ ಇರುವಂಥದ್ದು, ಆಯಿಲ್ ಜಾಸ್ತಿ ಇರುವಂಥದ್ದು, ಕರಿದ ಆಹಾರ, ಸೊ ಇದ್ರೆ ಎಲ್ಲಾದ್ರಿಂದಾನು ಗ್ಯಾಸ್ಟ್ರೈಟಿಸ್
1: ಅಕಸ್ಮಾತ್ ತಿಂದ್ರು ಅಂತ ಇಟ್ಕೊಳ್ಳಿ. ತಿಂದ ಮೇಲೆ ಆದಾಗ ಏನ್ ಮಾಡ್ಬೇಕು,
0: ತಿಂದಾಗ ಅಂದ್ರೆ ಲೈಕ್ ಅದು ಇಂಟೆನ್ಸಿಟಿ ಅಂದ್ರೆ ತುಂಬಾ ಸಿವಿಯರ್ ಇದೆ ಅಂತ ಅಂದ್ರೆ ಅವರು ಸ್ವಲ್ಪ ದಿನಗಳ ಮಟ್ಟಿಗೆ ಎಲ್ಲಾ ಖಾರ ಆಹಾರಗಳನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ, ಎಣ್ಣೆ ಜಾಸ್ತಿ ಹಾಕಿರುವಂತದ್ದು ಆ ತರದೆಲ್ಲ ಸ್ವಲ್ಪ ಆದಷ್ಟು ಲಘು ಆಹಾರ ಆ ತರದನ್ನ ತಗೋಬೇಕಾಗತ್ತೆ. ಜೀರಿಗೆ ಕಷಾಯ ಆ ತರದನ್ನೆಲ್ಲ ಯೂಸ್ ಮಾಡ್ಬೇಕು, ಅಂಡ್ ನೀರು ತುಂಬಾ ಇಂಪಾರ್ಟೆಂಟ್, ವಾಟರ್ ಚೆನ್ನಾಗಿ ಕುಡಿಬೇಕು, ಹೈಡ್ರೇಟ್ ಮಾಡ್ಕೋಬೇಕು, ಎಕ್ಸ್ಪೆಷಲಿ ಇವಾಗ ಸಮ್ಮರ್ ಅಲ್ಲಿ ನೀರ್ ಚೆನ್ನಾಗಿ ಕುಡಿಬೇಕು. ಅಂದ್ರೆ ಒಂದ್ ದಿನದಲ್ಲಿ ಸರಿ ಹೋಗಲ್ಲ ಗ್ಯಾಸ್ಟ್ರೈಟಿಸ್, ಕರೆಕ್ಟ್ ಟೈಮಿಂಗ್ಸ್ ಫಾಲೋ ಮಾಡ್ಬೇಕು, ಒಂದ್ ಟೂ ಅವರ್ಸ್ ಒಂದ್ಸತಿ ಸ್ವಲ್ಪ ತಿನ್ಕೊಂಡು ಗ್ಯಾಸ್ಟ್ರೈಟಿಸ್ ನ ಕಡಿಮೆ ಮಾಡ್ಕೋತಾ ಬರ್ಬೇಕು,
1: ಕಡಿಮೆ ಮಾಡ್ಕೋಬೇಕು. ಮತ್ತೆ ಎಕ್ಸರ್ಸೈಸ್ ಕೂಡ ಬಹಳ ಮುಖ್ಯ.
0: ಎಲ್ಲಾ
1: ಮತ್ತೆ ನೀವು ಯಾವುದೇ ಕಾಯಿಲೆಗೆ ಟ್ರೀಟ್ಮೆಂಟ್ ಅಂದ್ರೆ ನಿಮ್ಮ ಆಹಾರ ಪದ್ಧತಿಯನ್ನು ಹೇಳುವಾಗ ಕೆಲವು ಟೆಸ್ಟ್ ಗಳನ್ನು ಮಾಡಿಸ್ಬಿಟ್ಟೆ ಹೇಳ್ತೀರಿ ಅಂತ.
0: ಹೌದು, ಈಗ ಗೊತ್ತಾಗತ್ತೆ ನಮ್ಗೆ ಅವರಲ್ಲಿ ಡಿಫಿಷಿಯನ್ಸಿಸ್ ಇದ್ರೆ, ಕ್ರೇವಿಂಗ್ಸ್ ಆಗ ನೀವು ನೋಡಿರ್ಬೋದು, ಕೆಲವರಿಗೆ
1: ಸ್ವೀಟ್
0: ತಿನ್ಬೇಕು ಅಂತ ಅನ್ಸತ್ತೆ, ಕೆಲವರಿಗೆ ಸಾಲ್ಟಿ ಫುಡ್ಸ್ ಅಥವಾ ಕರ್ದಿರೋ ಅಂತದ್ದು ತಿನ್ಬೇಕು ಅಂತ ಆಸೆ ಆಗುತ್ತೆ, ಚಿಪ್ಸ್ ಆತರ. ಸೊ ಅವಾಗ ನಮಗೆ ಗೊತ್ತಾರೆ, ಸೊ ಇವರಿಗೆ ಯಾವ್ದಾರ ರೀತಿಯ ಡಿಫಿಷಿಯನ್ಸಿ ಇರಬಹುದು ಅಂತ. ಅಂದ್ರೆ ಬಾಡಿನಲ್ಲಿ ಏನಿಲ್ಲ ಅದನ್ನ ಕೇಳ್ತಾ ಇರತ್ತ.
1: ಈಗ ಔಷಧಿಗಳು ಎಲ್ಲದಕ್ಕೂ ಎಲ್ಲ ಕಾಯಿಲೆಗೂ ಲಭ್ಯ ಇದೆ, ಔಷಧಿ ಬದಲಿಗೆ ಆಹಾರವನ್ನೇ ಔಷಧಿಯನ್ನಾಗಿ ಮಾಡ್ಕೊಂಡು, ಯಾಕಂದ್ರೆ ಇದ್ರಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ.
0: ಎಸ್,
1: ಹಾಗಾಗಿ ಜಾಸ್ತಿ ಆಹಾರವನ್ನೇ ಔಷಧಿಯಾಗಿ ಮಾಡ್ಕೋಬೇಕು. ಕರೆಕ್ಟ್. ಆದ್ರೆ ತಿಳುವಳಿಕೆ ಕೊರತೆ ಇರೋದ್ರಿಂದ ಒಂದೇ ತರದ ಆಹಾರ ಪದ್ಧತಿಯಿಂದ 365 ದಿವಸ ಅನ್ನ ಸಾಂಬಾರ್ ಅನ್ನ
0: ಸಾಂಬಾರ್ ಅನ್ನ ಚಿತ್ರಾನ್ನ ಮೊಸರನ್ನ ಪುಳಿಯೋಗರೆ ಅದೇ ಆಗ್ಬಿಟ್ಟಿದೆ. ಹೌದು,
1: ಅಮ್ಮಂದಿರ್ಗು ಮನೇಲಿ ದಿನ ಬಾಕ್ಸಿಗೆ ಏನ್ ಮಾಡ್ಬೇಕು?
0: ಅದಕ್ಕೆ ನಾನು ಆದಷ್ಟು ಅಮ್ಮಂದಿರಿಗೆ ಜಾಸ್ತಿ ಎಜುಕೇಟ್ ಮಾಡ್ತಾ ಇರ್ತೀನಿ. ಬಿಕಾಸ್ ಅವರೇ ಅಲ್ವಾ ನೀವು ಹೇಳ್ದಂಗೆ ಕಿಚನ್ ಡಯಟಿಷಿಯನ್ಸ್, ಸೊ ಅವರನ್ನ ಟ್ರೈನ್ ಮಾಡಿದ್ರೆ ಆಲ್ಮೋಸ್ಟ್ ಅವ್ರದ್ದು ಇಡೀ ಮನೆದು ಪೌಷ್ಟಿಕಾಂಶನ ಅವರು ಕಾಪಾಡ್ಕೋಬಹುದು.
1: ಆಮೇಲೆ ಒಬ್ಬೊಬ್ಬರಿಗೂ ಒಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ, ಅದೆಲ್ಲ ಬಹಳ ದೊಡ್ಡ ಜವಾಬ್ದಾರಿ. ಕಿಚನ್ ಮೇಂಟೈನ್ ಮಾಡೋದು, ಏನು ಅಡಿಗೆ ಮಾಡ್ತಾರೆ ಅನ್ನೋ ಹಾಗಿಲ್ಲ, ಅದರಂತ ದೊಡ್ಡ ಜವಾಬ್ದಾರಿ ಬೇರೆ ಯಾವ್ದು ಇಲ್ಲ. ಅಲ್ಲಿ ಸರಿ ಇದ್ರೆ ಉಳಿದಿದ್ದೆಲ್ಲ
0: ಸರಿ ಹೋಗುತ್ತೆ. ಹೌದು. ಸೊ ಅವರಿಗೆ ಮೇಜರ್ ಆಗಿ ಏನ್ ಹೇಳೋದಂದ್ರೆ, ಈಗ ಪ್ರತಿ ಮೀಲ್ಸ್ ಪ್ಲಾನ್ ಮಾಡ್ಬೇಕಾದ್ರೆ ಪ್ರೋಟೀನ್ ಇರೋ ತರ ಪ್ಲಾನ್ ಮಾಡ್ಬೇಕು. ಅಂದ್ರೆ ಅಟ್ ಲೀಸ್ಟ್ ಬೇಳೆಗಳು ಕಾಳುಗಳು, ಅಂದ್ರೆ ನಾನೇ ನೋಡಿದೀನಿ ಒಂದು ಮೂರ್ ಜನ ಇದಾರೆ ಬರೀ ಮೂರ್ ಹಿಡಿ ಬೇಳೆ ಬಳಸ್ತಾರೆ, ಹಂಗಲ್ಲ ಸ್ವಲ್ಪ ಗಟ್ಟಿಯಾಗಿ ಹಾಲು
1: ಅದೇ ಅದನ್ನ
0: ಹೇಳ್ತೀವಿ.
1: ಒಬ್ಬೊಬ್ರು ತಿನ್ಬೇಕು, ಇವ್ರಿಲ್ಲ ಒಂದೇ ಕಟೋರಿನಲ್ಲಿ ಇಡೀ ಮನೆ
0: ಇಡೀ ಮನೆ
1: ಟೈಮ್ ಸಾಂಬಾರ್
0: ಮೂರು ಟೈಮ್. ಸೊ ಆತರ ಮಾಡ್ಬಾರ್ದು. ಮೂರ್ ಇಡಿ ಹಾಕ್ತಿದ್ರು ನಮ್ಮ ಮನೇಲೇನೆ, ಮೂರ್ ಇಡಿ ಹಾಕ್ತಿದ್ರು. ಇವಾಗ ಕಂಪಲ್ಸರಿ ಅದು ಒಂದೇ ಹೊತ್ತಿಗೆ ಖಾಲಿ ಆಗ್ಬೇಕು, ಅಂಡ್ ಒಂದೇ ಟೈಮ್ ಖಾಲಿ
1: ಆಗ್ತದೆ. ಬಂದಿರೋದ್ರಿಂದ ಅವ್ರಿಗೆಲ್ಲ ಕಿರಿ ಆಗಿರುತ್ತೆ ಖಂಡಿತ.
0: ಇವಾಗ ಅವರಿಗೆ ಅದರಿಂದ ಆಗ್ತಿರೋಂತ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಂದ ಫಾಲೋ ಮಾಡ್ತಿದ್ದಾರೆ.
1: ತುಂಬಾ ಧನ್ಯವಾದಗಳು ಇದುವರೆಗೆ, ಅಂದ್ರೆ ಪೂರ್ತಿ ಮಾತಾಡಿದ ಇದೆಲ್ಲ ಪ್ರತಿ ದಿನಾನು ಮಾತಾಡ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಅವಕಾಶ ಆದಾಗ ಸಿಗೋಣ.
0: ಖಂಡಿತ,
1: ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಆಹಾರ ತಜ್ಞರಾದ ಹಾಸನದ ಶ್ರೀ ಉದಯರವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗದ ಚರ್ಮರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್ ನಾಯಕ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ದ್ಯಾಮಲಾಂಬಿಕಾ ಎಂಎಸ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ 1 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ, ವಿಷಯ ಪಿಎಂ ಅಗ್ನಿಪಥ್ ಯೋಜನೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ 1:10 ಕನ್ನಡ ವಾರ್ತೆ, 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜಯಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ವಾಚನ ಹೆಚ್ಆರ್ ಕೇಶವಮೂರ್ತಿ ವ್ಯಾಖ್ಯಾನ ಮಾರ್ಕಿಂಡೇಯ ಅವಧಾನಿ ಪ್ರಸ್ತುತಿ ಡಾಕ್ಟರ್ ಎಎಸ್ ನಾರಾಯಣ. ಇನ್ನು 2:40 ಗಾಂಧಿ ಸ್ಮೃತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 3 ಎಫ್ಎಂ ರೆಂಬೋದ ಕಾರ್ಯಕ್ರಮಗಳು, 5 ಚಿತ್ರಗೀತೆಗಳು, 5:30 ಯುವವಾಣಿಯಲ್ಲಿ ಉದ್ಯೋಗ ವಾರ್ತೆ ಎಚ್ಎಸ್ ನಾಗರತ್ನ ಅವರಿಂದ, ನಂತರ ಭಾವಗೀತೆಗಳು, 5:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ ಭಾಗವಹಿಸುತ್ತಾರೆ. ನಿಮಾನ್ಸ್ನ ತಾಯಂದ್ರ ಮಾನಸಿಕ ಆರೋಗ್ಯ ವಿಭಾಗದ ಡಾಕ್ಟರ್ ಸುಂದರ್ ನಾಗ್ ಪ್ರಾಯೋಜಕರು. ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇನ್ನು 6:10 ಪ್ರಕಟಣೆಗಳಿವೆ. 6:15 ಪರಿಸರ ಸಂರಕ್ಷಣೆ ಕುರಿತಾದ ಕಾರ್ಯಕ್ರಮ ನಿಸರ್ಗ ಋಣ. ಅರಣ್ಯಾಭಿವೃದ್ಧಿಯಲ್ಲಿ ಕಾನೂನು ನಿಯಮ ಪಾಲನೆ ಕುರಿತು ಮಾತನಾಡುತ್ತಾರೆ ಶ್ರೀದೇವಿ. ಇನ್ನು 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಪರಿಚಯ ಮತ್ತು ಕಾರ್ಯಚಟುವಟಿಕೆ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. 7:20 ಜನಪದ ಸಂಗೀತ, ಮಹಾದೇವಮ್ಮ ಮತ್ತು ಸಂಗಡಗರಿಂದ ಸಂಪ್ರದಾಯದ ಪದಗಳಿವೆ.

0: ಇನ್ನು ಸಂಜೆ 7:45 ಚಿತ್ರಗೀತೆಗಳಿವೆ, 8:30 ಜನಪದ ಸಂಗೀತ. ರಾಯಚೂರು ತಾಲೂಕಿನ ದಿನ್ನಿ ಗ್ರಾಮದ ಮಾಧವ್ ಸಿಂಗ್ ರಜಪೂತ್ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳು. 9:15 ಭಾವಗೀತೆಗಳಿವೆ. 9:30 ಕರೆಂಟ್ ಅಫೈರ್ಸ್. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಪಂಡಿತ್ ಬ್ರಿಜ್ ನಾರಾಯಣ್ ಅವರ ಸರೋದ್ವಾದನದ ಧ್ವನಿ ಮುದ್ರಿಕೆ. 10:30 ಹಿಂದಿ ಚಿತ್ರಗೀತೆಗಳಿವೆ. ಇದುವರೆಗೂ ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರಿ. ಇದೊಂದು ಪ್ರಕಟಣೆ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.

ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗದ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
0: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಮಕ್ಕಳಲ್ಲಿ ಚರ್ಮದ ಸಮಸ್ಯೆಯನ್ನ ಕುರಿತು ಮಾತಾಡ್ತಾ ಇದ್ದೀವಿ. ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಚಿತ್ರದುರ್ಗದ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್ ನಾಯಕ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ.
0: ಸಾಮಾನ್ಯವಾಗಿ ಮಕ್ಕಳಲ್ಲಿ ಯಾವುದೇ ಒಂದು ರೀತಿಯ ಆರೋಗ್ಯದ ಸಮಸ್ಯೆ ಬಂದಿದೆ ಅಂದ್ರೆ ಸ್ವಲ್ಪ ಆತಂಕ ಆಗುತ್ತೆ ಡಾಕ್ಟ್ರೆ. ಕೆಲವೊಂದು ಸರಿ ಆ ಮಕ್ಳು ಏನಾಗ್ತಿದೆ ಅಂತ ಅರ್ಥ ಆಗಲ್ಲ ನಮಗೆ ದೊಡ್ಡವ್ರಿಗೆ. ಅದೊಂದು ರೀತಿಯ ಕಂಡ್ಕೊಳ್ಳೋದೇ ದೊಡ್ಡ ಸಮಸ್ಯೆ ಆಗುತ್ತೆ. ಅಂಥದ್ರಲ್ಲಿ ಈ ಚರ್ಮದ ಸಮಸ್ಯೆ ಅಂತ ಬರೋದಾದ್ರೆ ಯಾವ ವಯಸ್ಸಿಂದ ನಾವು ಮಕ್ಕಳಲ್ಲಿ ಈ ಚರ್ಮದ ಸಮಸ್ಯೆಯನ್ನ ನೋಡ್ತೇವೆ?
2: ಒಳ್ಳೆ ಪ್ರಶ್ನೆ. ಏನಾಗಿದೆ ಅಂದ್ರೆ, ಈಗ ಸಾಮಾನ್ಯವಾಗಿ ಮಗು ಹುಟ್ಟಿದ ತಕ್ಷಣ ಸಂಬಂಧಿಕರೆಲ್ಲ ಬಹಳ ಖುಷಿ ಆಗ್ಬಿಡುತ್ತೆ. ಅದು ಗಂಡ್ಮಕ್ಳು ಆಗ್ಲಿ ಹೆಣ್ಮಕ್ಳು, ಗಂಡ್ಮಕ್ಳು ಹುಟ್ಟಿದ್ರೆ ಇನ್ನೂ ಇದು. ಅದಕ್ಕೆ ಬರ್ತಕ್ಕಂಥವ್ರು ಏನ್ ಮಾಡ್ತಾರೆ, ಅವರಿಗೆ ಸೋಪು ಪೌಡ್ರು ಆ ಕಿಟ್ ಎಲ್ಲ ತಗೊಂಡ್ಬರ್ತಾರೆ. ಏನಾಗತ್ತೆ, ನಮ್ಮ ಚರ್ಮ ಬಹಳ ಸೂಕ್ಷ್ಮ ಇರುತ್ತೆ ಮಗು ಹುಟ್ಟಿದ ಕೂಡಲೇ. ತಾಯಿ ಹೊಟ್ಟೆಲಿ ಇರ್ತಕ್ಕಂತಹ ಆ ವಾತಾವರಣನೇ ಬೇರೆ, ಹೊರಗಡೆ ಬಂದ್ರೆ ಅಡ್ಜಸ್ಟ್ ಆಗ ವಾತಾವರಣ ಬೇಗ. ತಾಯಿ ಹೊಟ್ಟೆಯಿಂದ ಹೊರಗಡೆ ಬಂದ್ಮೇಲೆ ಮಗು ಸಾಮಾನ್ಯವಾಗಿ ಸ್ವಲ್ಪ ಕಾಲಾವಕಾಶ ತಗೊಳುತ್ತೆ ಹೊರಗಡೆ ಹೊಂದ್ಕೊಳ್ಳಿಕ್ಕೆ,
0: ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ
2: ಬೇಕಾಗುತ್ತೆ. ಆ ಸಮಯದಲ್ಲಿ ನಾವೇನ್ ಮಾಡ್ತೀವಿ, ಬಹಳ ಅವಸರ ಮಾಡ್ಬಿಟ್ಟು ಆ ಮಗುಗೆ ಏನು ಈಗ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತ ಸೋಪು ಪೌಡ್ರು ಮುಖ ಕಂಕ್ಳು ಇಂಕ್ಳು ತೊಡೆ ಫುಲ್ ಹಾಕ್ಬಿಟ್ಟು ಪಾಪು ಚೆನ್ನಾಗಿದೆ ಸ್ನಾನ ಮಾಡ್ತಿದೆ ಅಂತೇಳಿ ಮಾಡಿಸಿ ಮಲಗಿಸ್ಬಿಡ್ತಾರೆ. ಆದ್ರೆ ಏನಾಗುತ್ತೆ, ಈ ಮಕ್ಕಳು ಬೆವರಿತಾರೆ, ನಮ್ ತರ ಅವು ಬೆವರ್ತವೆ. ಇಂಥ ಟೈಮ್ ಅಲ್ಲಿ ಏನಾಗುತ್ತೆ, ಇವರು ಹಾಕ್ತಕ್ಕಂಥ ಪೌಡರ್ಗಳು ಅಥವಾ ಬೇರೆ ಬೇರೆ ಲೋಷನ್ಸ್ ಬೇರೆ ತರದ ಸೋಪ್ಸ್ ಇವನ್ನೆಲ್ಲ ಹಾಕೋದ್ರಿಂದ ಏನಾಗುತ್ತೆ, ಚರ್ಮದ ಪದರಲ್ಲಿ ಸ್ವೆಟರ್ ಪೋರ್ಸ್ ಇರ್ತಾವೋ ಅವು ಬ್ಲಾಕ್ ಆಗ್ತದೆ.
0: ಅಂದ್ರೆ ಒಂದು ಆ ಬೆವರು ಬರುವಂತ ರಂಧ್ರಗಳೇನಿರುತ್ತೆ
2: ಬ್ಲಾಕ್ ಆಗ್ತವೆ. ಬ್ಲಾಕ್ ಆಗದೆ ಏನಾಗುತ್ತೆ, ಸಾಮಾನ್ಯವಾಗಿ ಮಗು ಹುಟ್ಟಿ ಒಂದು ವಾರ ಎರಡು ವಾರದಲ್ಲೇ ಚರ್ಮದ ಕಾಯಿಲೆಗಳು ಶುರು ಆಗ್ತವೆ. ಸಲೆತ್ ಗುಳ್ಳೆಗಳು ಬರೋದು, ಕಿವು ಗುಳ್ಳೆಗಳಾಗೋದು, ಆಮೇಲೆ ಕಣ್ಣ ಹತ್ರ ಗುಳ್ಳೆಗಳು ಕಾಣಿಸ್ಕೊಳ್ಳೋದು, ತೊಡೆ ಸಂದಲ್ಲಿ ಕಾಣಿಸ್ಕೊಳ್ಳೋದು. ಇನ್ನೊಂದೇನಂದ್ರೆ, ಮಗು ಮೂತ್ರ ಮಾಡುತ್ತೆ ಅಂತ ಹೇಳಿ ಪ್ಲಾಸ್ಟಿಕ್ಸ್ ಇದನ್ನ ಹಾಕಿಬಿಡ್ತಾರೆ, ಅದು ಇನ್ನೂ ಡೇಂಜರಸ್. ತುಂಬಾ ಡಯಾಪರ್ಸ್ ಅಂತ ಬಹಳ ಡೇಂಜರ್ ಅದು. ಅದು ಎಷ್ಟು ಡೇಂಜರ್ ಅಂತಂದ್ರೆ, ಮಗು ಹುಚ್ಚೆ ಮಾಡಿದ್ರು ಅದು ಆಲ್ಕಲೈನ್, ಅದು ಹೊರಗಡೆ ಮೂತ್ರ ಮಾಡಿದ್ರೆ ನಾವು ತಕ್ಷಣ ತೆಗಿಬೇಕು. ನಾವು ಜರ್ನಿಲಿದ್ದ ಪಾಪ ತಾಯಂದ್ರು ಅಥವಾ ಹುಷಾರಿಲ್ಲದ ಏನ್ ಮಾಡ್ತಾರೆ, ಬೇಗ ತೆಗಿಯೋದಿಲ್ಲ. ಆತರ ಆಗೋದ್ರಿಂದ ಅದು ಏನು ಹುಚ್ಚೆ ಮಾಡಿರ್ತಾ ಮಗು ಮತ್ತೆ ಚರ್ಮದ ಮೇಲೆ ರಿಯಾಕ್ಷನ್ ಆಗಿ ಡಯಾಪರ್ ರ್ಯಾಶ್ ಅಂತ ಹೇಳಿ ಬರುತ್ತೆ. ಅದಕ್ಕೆ ಮಗು ಯಾವುದೇ ಒಂದು ಚಿಕ್ಕ ಮಗು ಹುಟ್ಟಿದ ತಕ್ಷಣ ನಾವೇನ್ ಮಾಡಬೇಕು, ಸಾಮಾನ್ಯವಾಗಿ ಸ್ನಾನ ಮಾಡಿಸಿ

0: ಎಣ್ಣೆ ಹಚ್ಚ ಹ್ಯಾಬಿಟ್ ಒಳ್ಳೇದು. ಎಣ್ಣೆ ಹಚ್ಚಿಬಿಟ್ಟು ಸ್ನಾನ ಮಾಡಿಸಿ ಆದಷ್ಟು ಕಾಟನ್ ಬಟ್ಟೆಗಳು ಹಾಕಿ ಮಲಗಿಸ್ಬಿಡ್ಬೇಕು. ಯಾವುದೇ ಕಾರಣದು ಕಣ್ಣಿಗೆ ಇದು ಹಾಕೋದು, ಚುಕ್ಕೆ ಮೇಲೆ ಕಣ್ಣದ ಮೇಲೆ ಚುಕ್ಕಿ ಇಡೋದು ಅವೆಲ್ಲಗಳು ಮಾಡಬಾರ್ದು. ಮಕ್ಕಳಲ್ಲಿ ಏನಾಗುತ್ತೆ, ಇವೇ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತವೆ. ಆಮೇಲೆ ವೈದ್ಯರನ್ನ ಯಾವ್ದು ಸೋಪ್ ಇದು ಮಾಡಿರ್ತಾರೋ, ಎಸ್ಪೆಷಲಿ ಮಕ್ಕಳ ತಜ್ಞರು, ಅವರು ಇದ್ರ ಪ್ರಕಾರ ಅವರು ಸ್ನಾನಕ್ಕೆ ಸೋಪನ್ನು ಯೂಸ್ ಮಾಡಬೇಕು. ಆಮೇಲೆ ಸ್ನಾನ ಮಾಡ್ತಕ್ಕಂತಹವರು, ಅವ್ರ ತಾಯಿ ಆಗಿರ್ಬೋದು, ಅಜ್ಜ ಅಜ್ಜಿ ಯಾರಿರ್ತಾರೋ ಮನೆಯಲ್ಲಿ, ಅವರು ಕೂಡ ಮಗುನ ಸ್ನಾನ ಮಾಡೋಕ್ಕಿಂತ ಮುಂಚೆ ತಮ್ಮ ಕೈಗಳನ್ನ ಸ್ವಚ್ಛವಾಗಿ ಸೋಪಾಗಿ ತೊಳ್ಕೊಬೇಕು. ತೊಳ್ಕೊಂಡ ಮೇಲೆ ಮಗುನ ಮುಟ್ಟಿ ಅದಕ್ಕೇನು ಎಣ್ಣೆ ಹಚ್ಚೋದು ಸ್ನಾನ ಮಾಡೋದು ಮಾಡಬೇಕು. ಯಾಕಂದ್ರೆ ಈಗ ನಾವೇನು ಕೆಲಸ ಮಾಡಿರ್ತೀವಿ, ಅಡುಗೆ ಕೆಲಸ ಮಾಡಿರ್ತೀರಿ, ನಮ್ಮ ಕೈ ಮೇಲೆ ಇರ್ತಕ್ಕಂಥ ಸಾಂಬಾರ್ ಪದಾರ್ಥ ಆಗಲಿ ಬೇರೆ ಅಲರ್ಜೆನ್ಸ್ ಇರ್ತವೆ, ಆ ಮಗುನ ಅದೇ ಕೈಯಲ್ಲಿ ತಗೊಂಡಾಗ ನಾವು ಸ್ನಾನ ಮಾಡಿಸೋದ್ರಿಂದ ನಮ್ಮ ಕೈ ಮೇಲೆ ಇರ್ತಕ್ಕಂತಹ ರೋಗಾಣುಗಳು ಆ ಮಗು ಹೋಗ್ತದೆ. ಚರ್ಮ ಬಹಳ ಸೂಕ್ಷ್ಮ ಇರುತ್ತೆ ಅಪ್ ಟು 1 ವರ್ಷದವರೆಗೆ. ಏನಾಗುತ್ತೆ, ತಕ್ಷಣ ಮಗುಗೆ ನೆಕ್ಸ್ಟ್ ಡೇನೆ ಕೆಂಪುಗಾಗೋದು, ಕಿವುಗುಳ್ಳೆಗಳು ಬರೋದು, ಪಾಪ ಅದು ಕೇಳ್ಕೊಳ್ಳಲ್ಲ, ಕೆರೆಯಕ್ಕಾಗದೆ ಏನ್ ಮಾಡ್ತಾ ಅಳಕ್ ಶುರು ಮಾಡುತ್ತೆ, ತುಂಬಾ ಅಳುತ್ತೆ. ಇವ್ರಿಗೆ ಗೊತ್ತಾಗಲ್ಲ ಯಾಕೆ ಹಾಲು ಕುಡಿಯಲ್ಲ ಇದ್ ಮಾಡ್ತಾ, ಅವಾಗ ನೋಡಿದ್ರೆ ಈ ತರ ಪ್ರಾಬ್ಲಮ್ಸ್ ಸ್ಟಾರ್ಟ್. ಅದಕ್ಕೆ ಏನ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಯಾವುದೇ ಪೌಡರ್ಸ್ ಆಗ್ಲಿ, ಜಾಹೀರಾತುಗಳು ನೋಡ್ತೀವಿ, ಆ ಸೋಪ್ಗಳನ್ನ ಹಾಕೋದಾಗ್ಲಿ, ಲೋಷನ್ಸ್ ಗಳು ಹಾಕಿದ್ರೆ ಮಕ್ಳಿಗೆ ತುಂಬಾ ತೊಂದರೆ ಆಗುತ್ತೆ. ಆದಷ್ಟು ತಾಯಂದಿರು ಯಾವುದೇ ಟೆನ್ಷನ್ ತಗೊಳ್ಳೋದು ಬೇಡ, ಯಥೇಚ್ಛವಾಗಿ ತಾಯಿ ಹಾಲು ಕುಡಿಸೋದು, ಆಮೇಲೆ ದಿನಕ್ಕೆ ಒಂದ್ಸರಿ ಸ್ನಾನ ಮಾಡಿಸಿ ಆದಷ್ಟು ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡಿ, ಬೇಸಿಗೆನಲ್ಲಿ ಆದಷ್ಟು ಕಾಟನ್ ಬಟ್ಟೆನ ಯೂಸ್ ಮಾಡಿ, ಚಳಿಗಾಲದಲ್ಲಿ ಬೆಚ್ಚಗಿಟ್ಟು ತೊಂದರೆ ಇಲ್ಲ. ಯಾಕಂದ್ರೆ ಉಷ್ಣತಮಾಪನ ಬಹಳ ಮುಖ್ಯ ಮಕ್ಕಳಲ್ಲಿ ಟೆಂಪರೇಚರ್ ಮೇಂಟೆನೆನ್ಸ್, ಹಾಗಾಗಿ ನಾವು ಹಾಕ್ತಕ್ಕಂಥ ಬಟ್ಟೆಗಳು ಉಡುಪುಗಳು ಬಹಳ ಮುಖ್ಯ ಆಗಿರ್ತವೆ. ಆಮೇಲೆ ಯಾವುದೇ ಕಾರಣಕ್ಕೂ ಮಕ್ಕಳಲ್ಲಿ ಅವ್ರು ಕೊಟ್ರು ಇವ್ರು ಕೊಟ್ರು ಅಂತೇಳಿ ಸೌಂದರ್ಯ ವರ್ತಿಗಳು ಹಾಕೋದು, ನನ್ನ ಮಗು ಕಪ್ಪುಗಿದೆ ಇದನ್ನ ಚಿರಿಸಲು ಬೆಳಗ್ಗೆ, ತಾಯಂದಿರಿಗೆ ಇರುತ್ತೆ ಟೆನ್ಷನ್, ಮಗು ಬ್ಲ್ಯಾಕ್ ಆಗಿ ಹುಟ್ಟುಬಿಟ್ರಂತೂ ತುಂಬಾ ನೋವು ಅನುಭವಿಸ್ಬಿಡ್ತಾರೆ, ಅಯ್ಯೋ ಕಾಣುತ್ತೆ ಅಂತೇಳಿ ಏನಾರ ಪೌಡರ್ ಹಾಕೋದು ಅಥವಾ ಈ ಕ್ರೀಮ್ಸ್ ಹಾಕೋದೆಲ್ಲ ಸ್ಟಾರ್ಟ್ ಮಾಡ್ತಾರೆ, ದಯವಿಟ್ಟು ಮಾಡಬೇಡಿ ಅಂತ.
1: ನೀವು ದೊಡ್ಡವರ ಕೈಗಳ ಬಗ್ಗೆ ಹೇಳ್ತಾ ಇದ್ರಿ, ಸಾಮಾನ್ಯವಾಗಿ ಮಕ್ಕಳಿಗೆ ಸ್ನಾನ ಮಾಡಿಸೋದಂದ್ರೆ ಹೆಣ್ಮಕ್ಳೇ ಹೆಚ್ಚಿನ ಮಟ್ಟಿಗೆ, ತಾಯಂದ್ರು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಮುಖ್ಯವಾಗಿ ನಾವೇ ಕೂಡ ಎಷ್ಟೋ ಸಾರಿ ಅನುಭವಿಸ್ತೇವೆ, ಈ ಮೆಣಸಿನಕಾಯಿ ಖಾರದ ಪುಡಿ ಏನಾದ್ರೂ ಮುಟ್ಟಿ ಎಷ್ಟೋ ಹೊತ್ತಾದ್ರೂ ಆ ಕೈಯಲ್ಲಿ ಖಾರದ ಅಂಶ ಹೋಗಿರೋದಿಲ್ಲ, ನಾವೇ ಎಲ್ಲಾದ್ರೂ ಕಣ್ಣು ಗಿಣ್ಣಿಗೆ ತಗಲ್ತು ಅಂದ್ರೆ ಎಷ್ಟು ಉರಿ ಆಗುತ್ತಲ್ವಾ.
0: ಸತ್ಯ ಸತ್ಯ, ಹಾಗಾಗಿ ಮಕ್ಕಳಲ್ಲಿ ಆ ಒಂದು ಇರಿಟೇಷನ್ ಆಗಿ ಮಗು ಒಳಗ್ ಸ್ಟಾರ್ಟ್ ಮಾಡುತ್ತೆ, ಅಥವಾ ಚರ್ಮದಲ್ಲಿ ಸಲೈಗಳು ಕಾಣಿಸ್ಕೋಬಹುದು. ಹಂಗಾಗಿ ಒಳ್ಳೆ ಇದು ನೀವು ಹೇಳಿದ್ದು. ಇನ್ನೊಂದ್ ಏನಾಗುತ್ತೆ ಮೇಡಮ್, ಸಾಮಾನ್ಯವಾಗಿ ಈಗ ಕೆಲಸ ಮಾಡ್ತಕ್ಕಂತ ಹೆಣ್ಮಕ್ಳು ತುಂಬಾ ಕೆಲಸದ ಒತ್ತಡ ಇರುತ್ತೆ, ಈ ಕಡೆ ಆಫೀಸಿಗೆ ಹೋಗ್ಬೇಕು, ಅದಕ್ಕೆ ಅವ್ರೇನ್ ಮಾಡ್ತಾರೆ, ಮಗು ನೋಡ್ಕೊಳ್ಳಕ್ಕೆ ಒಂದು ಇವ್ರನ್ನ ಇಟ್ಕೊಂಡ್ಬಿಡ್ತಾರೆ ಕೆಲಸದವ್ರು, ಪಾಪ ಇವ್ರು ಇಲ್ಲಿ ಅಡುಗೆ ಮಾಡಕ್ಕೆ ಇದು ಮಾಡಿದ್ರೆ ಮಗು ಸ್ನಾನ ಮಾಡಿಸಂದಾಗ ಅವ್ರು ಹೋಗ್ತಾರೆ, ಅವರು ಕೈಗಳು ಶುದ್ಧವಾಗಿಲ್ಲ, ಅದ್ಬಿಟ್ಟಿರ್ತಾರೆ, ಬಟ್ಟೆ ತೊಳೆದಿರ್ತಾರೆ, ಪಾತ್ರೆ ತೊಳೆದಿರ್ತಾರೆ, ಅಂತ ಟೈಮಲ್ಲಿ ಮಕ್ಕಳಿಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಹೆಚ್ಚಿಗಿರುತ್ತೆ. ಪಾಪ ನೋಡಿ, ಇಬ್ರು ಗಂಡ ಹೆಂಡಿ ದುಡಿತಿರ್ತಾರೆ, ಮಗು ಒಂದೇ ಇರುತ್ತೆ, ತಾಯಿ ಸ್ನಾನ ಮಾಡ್ಸಕ್ ಟೈಮ್ ಇಲ್ಲಿ ಗೊತ್ತಿರಲ್ಲ, ಅವ್ರಿಗೆ ಭಯ ಇರುತ್ತೆ, ಹಂಗಾಗಿ ಅವ್ರೇನ್ ಮಾಡ್ತಾರೆ, ಮೇಡ್ಸ್ ಹೌಸ್ ಮೇಡ್ ಅಂತ ಇಟ್ಕೊಳ್ತಾರೆ, ಅಲ್ಲಿಂದಲೇ ಬಹಳ ತೊಂದರೆಗಳು ಸ್ಟಾರ್ಟ್ ಆಗ್ತವೆ.
1: ಈ ಚರ್ಮದ ದೃಷ್ಟಿಯಿಂದ ಮಕ್ಕಳಿಗೆ ಸ್ನಾನ ಮಾಡಿಸುವಾಗ ನೀರು ಎಷ್ಟು ಬಿಸಿ ಇರಬೇಕು ಅಂತ, ಯಾಕೆಂದ್ರೆ ನಾವು ತುಂಬಾ ಸರಿ ತುಂಬಾ ಬಿಸಿ ಬಿಸಿ ನೀರು ಹಾಕುವಂತದ್ದು ನೋಡಿದೀವಿ, ಆ ತಣ್ಣೀರು ಮಿಕ್ಸ್ ಮಾಡಿ ಹಾಕುವಂತದ್ದನ್ನು ನೋಡಿದೀವಿ. ಆ ಚರ್ಮದ ಹಿತದೃಷ್ಟಿಯಿಂದ ಮಕ್ಕಳಿಗೆ ಎಷ್ಟು ಬಿಸಿ ಇರಬೇಕು, ಆ ಒಂದು ನಿಟ್ಟಿನಲ್ಲಿ ಏನ್ ಹೇಳ್ತೀರಿ ಡಾಕ್ಟ್ರೆ?
0: ಬಹಳ ಸುಂದರವಾದ ಪ್ರಶ್ನೆ. ಯೂಶಲಿ ಏನ್ ಮಾಡ್ತಾರೆ, ಕೆಲವರು ಹಳ್ಳಿಗಳಲ್ಲಿ ತುಂಬಾ ಬಿಸಿ ಬಿಸಿ ನೀರನ್ನ ಹಾಕ್ತಾರೆ, ಬಹಳ ತಪ್ಪು. ಯಾಕಂದ್ರೆ ನಮ್ಮ ದೇಹದ ಉಷ್ಣತಮಾಪನ ಏನಿದೆ ಅದರ ಕೆಳಗಡೆ ಇರ್ಬೇಕು ನಾವು ಸ್ನಾನ ಮಾಡ್ತಕ್ಕಂಥ ನೀರು. ಬೆಸ್ಟ್ ಅಂತಂದ್ರೆ ಲ್ಯೂಕ್ ವಾರಮ್ ವಾಟರ್ ಅಂತೀವಿ ನಮ್ಮ ಮೆಡಿಕಲ್ ಟರ್ಮ್ ಅಲ್ಲಿ, ನಿಮ್ಮ ಸಾಮಾನ್ಯ ಭಾಷೆಯಲ್ಲಿ ಆಡೋದಾದ್ರೆ ಉಗುರು ಬಿಸಿ. ನಮ್ದು ದೇಹದ ಉಷ್ಣತಮಾಪನಗಿನ ಕಡಿಮೆ ಇರ್ಬೇಕು. ಯಾವುದೇ ಕಾರಣಕ್ಕೂ ತುಂಬಾ ಬಿಸಿನೀರು ಹಾಕೋದ್ರೆ ಏನಾಗುತ್ತೆ, ಮಗು ದೇಹದಲ್ಲಿ ರಕ್ತ ಸಂಚಲನ ಮೇಲೆ ದುಷ್ಪರಿಣಾಮ ಬೀಳ್ಬೋದು, ಹಾರ್ಟಿಗೆ ತೊಂದರೆ ಆಗ್ಬೋದು, ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ಸ್ ಮೇಲೆ ಆಗ್ಬೋದು. ಆದಷ್ಟು ಸ್ನಾನ ಮಾಡಿಸಿ ಉಗುರು ಬೆಚ್ಚಿ ನೀರು ಬೆಸ್ಟ್. ಯಾವುದೇ ಸಮಯದ ವರ್ಷದ ಯಾವುದೇ ತಿಂಗಳಲ್ಲಿ ಅಥವಾ ಯಾವುದೇ ಋತುಗಳಲ್ಲಿ ಮಾಡಿದ್ರು ಕೂಡ ಉಗುರು ಬೆಚ್ಚ ನೀರು ಬೆಸ್ಟ್. ಕೆಲವರು ತುಂಬಾ ಬಿಸಿ ಚಳಿಗಾಲದಲ್ಲಿ ತುಂಬಾ ಸುಡ ಸುಡ ಬಿಸಿ ಹಾಕ್ತಾರೆ, ಹಾಕ್ಬಾರ್ದು, ತಪ್ಪಾಗುತ್ತೆ, ಇವನ್ ಬರ್ನ್ಸ್ ಆಗ್ಬಹುದು, ಮಕ್ಕಳಿಗೆ ಗೊತ್ತಾಗಲ್ಲ, ಹಂಗಾಗಿ ಗಾಯಗಳಾಗ್ತಾರೆ.
1: ಇನ್ನು ಆ ಮಗುವನ್ನ ಮಲಗಿಸುವಂತ ಜಾಗ ಏನಿದೆ, ಒಂದು ಬಾಣಂತಿಯ ಒಂದು ಕೋಣೆ ಅಂತ ಹೇಳ್ಬಿಟ್ಟು ಅಲ್ಲಿ ತುಂಬಾ ಗಾಳಿ ಬೆಳಕು ತುಂಬಾ ಕಡಿಮೆ ಇರುತ್ತೆ, ಆ ಕೋಣೆಯ ವಾತಾವರಣ ಹೇಗಿದ್ರೆ ಸೂಕ್ತ ಅಂತೀರಿ?
0: ಅಕ್ಷರಶಃ ನಿಜ, ಅಕ್ಷರಶಃ ನಿಜ. ಯಾಕಂದ್ರೆ ಮಗು ನಾವು ಮಲಗಿಸಬೇಕಾದ್ರೆ ಆ ಹಾಸಿಗೆಗಳು ಸಂಪೂರ್ಣವಾಗಿ ಶುಭ್ರವಾಗಿರ್ಬೇಕು. ಕೆಳಗಡೆ ಏನ್ ಬಟ್ಟೆ ಹಾಕಿರ್ತಿರೋ ಪ್ರತಿದಿನ ಅದನ್ನ ವಾಶ್ ಮಾಡಬೇಕು. ಕಾಟನ್ ಇದ್ರೆ ಒಳ್ಳೇದು, ಇವನ್ ಐರನ್ ಮಾಡಿಸಿದ್ರೆ ಇನ್ನೂ ಒಳ್ಳೇದು. ಬಟ್ಟೆಗಳನ್ನ ಏನ್ ಫೋಲ್ಡ್ ಹಾಕಿರ್ತೀರಿ, ಆಮೇಲೆ ಹಾಕ್ತಕ್ಕಂತ ಬಟ್ಟೆ, ಮಗು ಹಾಕ್ತಕ್ಕಂತ ಡಯಾಪರ್ಸು, ಮಗುಗೇನು ಹೊದಿಕೆ ಹಾಕ್ತೀರಿ, ಅದು ಬಹಳ ಮುಖ್ಯ. ಎಲ್ಲವೂ ಕಾಟನ್ ಇದ್ರೆ ಬಹಳ ಸೂಕ್ತ, ಯಾವ ತರದ ಅಲರ್ಜಿಸ್ಗಳು ಆಗೋದಿಲ್ಲ. ಇನ್ನೊಂದ್ ಎರಡು ಏನ್ ಮಾಡ್ತಾರೆ ಅಂದ್ರೆ, ಮಗು ಹುಟ್ಟಿದ್ಕೊಳ್ಳಿ ಇಲ್ಲ ಪ್ಲಾಸ್ಟಿಕ್ ಬ್ಯಾಗ್ ತರ ಒಂದು ಇಟ್ಕೊಂಡು ಓಡ್ತಾರೆ ಎಲ್ಲ ನೋಡೋದು, ಅದು ಬಹಳ ಡೇಂಜರಸ್, ಹಾಕ್ಲೇಬಾರ್ದು. ನಮ್ಮ ಮನೆಯಲ್ಲಿ ಏನಿದೆಯೋ ಕಾಟನ್ ಬಟ್ಟೆಗಳನ್ನ ಆದಷ್ಟು ನಾವು ಶುಭ್ರವಾದ ಬಟ್ಟೆಗಳನ್ನ ಅದರಲ್ಲೇ ಚೆನ್ನಾಗಿ ಅದನ್ನ ರ್ಯಾಪ್ ಮಾಡಿಬಿಟ್ಟು ಸುತ್ತಬಿಟ್ಟು

0: ನಾವು ತಗೊಂಡು ಹೋಗೋದು ಬಹಳ ಸೂಕ್ತ. ಇವೇನು ಮಾರ್ಕೆಟಲ್ಲಿ ಸಿಗುತ್ತೋ ಅದು ಒಂದು ಎಲ್ಲಿ ಉತ್ಪತ್ತಿ ಮಾಡಿರ್ತಾರೋ, ಯಾವ ತರ ಅದನ್ನ ಕ್ಲೀನ್ ಮಾಡಿರ್ತಾರೋ ಗೊತ್ತಿಲ್ಲ, ಯಾರು ಮಾಡಿರ್ತಾರೆ, ಯಾವ ಕೈಗಳು ಮಾಡಿರ್ತಾರೆ. ಯಾಕಂದ್ರೆ ಮಗು ಚರ್ಮ ಬಹಳ ಸೂಕ್ಷ್ಮ ಇರುತ್ತೆ, ಅದರಿಂದಲೂ ಅರ್ಧ ಕಾಯಿಲೆಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಆದಷ್ಟು ನಾವು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬಟ್ಟೆಗಳನ್ನ ಕ್ಲೀನ್ ವಾಶ್ ಮಾಡಿ ಐರನ್ ಮಾಡಿ ಬಟ್ಟೆಗಳನ್ನೇ ನಾವು ಪ್ರತಿದಿನ ಮಗುಗೆ ಯೂಸ್ ಮಾಡಬೇಕು. ಆಮೇಲೆ ಕೊಠಡಿ ಏನಿದೆ ಅಲ್ಲ, ಆದಷ್ಟು ಈ ಚಳಿ ಆಗತ್ತೆ ಬಾಣತಿಗೆ ಅಂತೇಳೆಲ್ಲ ಮುಚ್ಚಿಬಿಡ್ತಾರೆ, ತಪ್ಪು. ಗಾಳಿ ಸರಾಗ ಆಗಿರ್ಬೇಕು. ನಿಮಗೆ ಆ ಥರ ಚಳಿಗಾಲದಲ್ಲಿ ಬೇಕಾದ್ರೆ ರೂಮ್ ಹೀಟರ್ ಸಾಕೋಬಹುದು. ಬಟ್ ಗಾಳಿ ಯಾವತ್ತು ಒಂದು ಕಡೆಯಿಂದ ಒಂದು ಕಡೆ ಸಂಚಲನೆ ಮಾಡ್ತಿರ್ಬೇಕು, ತಾಯಿಗೂ ಒಳ್ಳೇದು ಮಕ್ಕಳಿಗೂ ಒಳ್ಳೇದು. ಯಾವಾಗ ಗಾಳಿ ಇರಲ್ಲೋ ಮಗುಗೆ ಆಟೋಮೆಟಿಕ್ ಆಗಿ ಅದಕ್ಕೆ ರೆಸ್ಪಿರೇಟರಿ ಇನ್ಫೆಕ್ಷನ್ಸು, ಉಸಿರಾಟಕ್ಕೆ ಸಂಬಂಧಪಟ್ಟ ಅಲರ್ಜಿಗಳು ಸ್ಟಾರ್ಟ್ ಆಗ್ತವೆ, ಕೆಮ್ಮು ನೆಗಡಿ ಸ್ಟಾರ್ಟ್ ಆಗ್ಬೋದು. ಹಂಗಾಗಿ ಆದಷ್ಟು ತಾಯಿ ಮತ್ತು ಮಗು ಇರ್ತಕ್ಕಂಥ ಕೋಣೆ ಶುಭ್ರವಾಗಿರ್ಬೇಕು, ಸರಾಗುವಾಗ ಗಾಳಿ ಆಡ್ತಿರ್ಬೇಕು, ಬೆಳಕು ಚೆನ್ನಾಗಿರ್ಬೇಕು, ಆಮೇಲೆ ಅವ್ರು ಹಾಕ್ತಕ್ಕಂಥ ಬಟ್ಟೆಗಳು ಹಾಸಿಗೆಗಳು ಕೂಡ ಶುಭ್ರವಾಗಿರ್ಬೇಕು.
1: ಇನ್ನು ಈ ಚರ್ಮದ ಸಮಸ್ಯೆ ಇರುವಂತಹ ಹಿರಿಯರು ಆ ಮಗುವನ್ನ ಎತ್ತಿ ಆಡಿಸೋದಿರಬಹುದು, ಅದನ್ನ ನೋಡ್ಕೊಳ್ಳುವಂತದ್ದಿರಬಹುದು, ಆಗ ಒಂದಷ್ಟು ಸಮಸ್ಯೆ ಆಗಬಹುದು ಮಗುವಿಗೆ, ಚರ್ಮದ ಮೇಲೆ ಪರಿಣಾಮ ಬೀರಬಹುದು, ಅದ್ರ ಬಗ್ಗೆ ಹೇಳಿದ
0: ಸಾಧ್ಯತೆ ಇದೆ. ಯಾಕಂದ್ರೆ ಉದಾಹರಣೆ, ಕೆಲವೊಂದು ಕಾಯಿಲೆಗಳು ತುಂಬಾ ಸೋಂಕನ್ನು ಒಬ್ಬರಿಂದ ಒಬ್ಬರಿಗೆ ಹರಡ್ತವೆ. ಈಗ ಅವರು ಮಗುನೆತ್ತಕೊಳ್ತ ತಾಯಿ ಅಥವಾ ಅಜ್ಜಿ ಅಥವಾ ಕೆಲಸ ಮಾಡ್ತಕ್ಕಂತ ಆ ಮೇಡ್ ಏನಿರ್ತಲ್ಲ ಮನೇಲಿ, ಅವ್ರಿಗೆ ಏನಾದ್ರು ಸೋಂಕಿದ್ರೆ, ಉದಾಹರಣೆಗೆ ಕಜ್ಜಿ ಅಥವಾ ಪಯೋಡರ್ಮ ಅಂತೇಳಿ ಕರಿತೀವಿ ಅಥವಾ ವಾರ್ಡ್ಸ್ ಅಂತೇಳಿ ಕರಿತೀವಿ, ಇಂಥವೇನು ಮಾಡ್ತಾ ಮಗುನ ಎತ್ಕೋಬೇಕಾದ್ರೆ ಸೂಕ್ಷ್ಮ ಚರ್ಮ ಇರೋದ್ರಿಂದ ಅವ್ರ ಮೇಲೆ ಇರ್ತಕ್ಕಂಥ ಸೋಂಕುಗಳು ಮಕ್ಕಳಿಗೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಯಾವುದೇ ಒಬ್ಬ ಮನುಷ್ಯ ಅಥವಾ ಸಂಬಂಧಿಕರು ಮಗುನ ಎತ್ಕೊಂಡು ಮುದ್ದಾಡ್ಸಕ್ಕೆ ಮುಂಚೆನೆ ಅವ್ರ ಕೈಗಳನ್ನ ತೊಳ್ಕೊಂಡು ಎತ್ಕೋಬೇಕು. ಈ ಹೊರಗಡೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾರೆ, ಮೈ ಮೇಲೆ ಧೂಳಿರ್ತಾರೆ, ಅಯ್ಯೋ ಮೊಮ್ಮಗ ಅಂತ ಎತ್ಕೊಂಡು ಮುದ್ದಾಡ್ತಾರೆ, ಅಲ್ಲಿ ಅವ್ರ ಮೈ ಮೇಲೆ ಇರ್ತಕ್ಕಂಥ ರೋಗಾಣುಗಳು ಆಮೇಲೆ ಸೋಂಕುಗಳು ಮಗುಗೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ತಾಯಿ ಬಿಟ್ಟು ತಂದೆ ಆಗಲಿ ಅವ್ರ ಸಂಬಂಧಿಕರಾಗಲಿ ಬರಕ್ ಮುಂಚೆನೆ ಅವರು ಕೈಕಾಲು ಕ್ಲೀನ್ ತೊಳ್ಕೊಂಡು ಶುಭ್ರವಾದ ಬಟ್ಟೆ ಹಾಕೊಂಡು ಮಗುನ ಎತ್ಕೊಂಡು ಮಾಡಲಿ. ಆಮೇಲೆ ಮುದ್ದಾಡ್ಬೇಕಾದ್ರೆ ಕಚ್ಚಿ ಗಲ್ಲ ಕಚ್ಚೋದು, ಬಾಯಲ್ಲಿ ಬಾಯಿ ಹಾಕಿ ಮುದ್ದು ಮಾಡೋದು ಇವೆಲ್ಲ ಒಳ್ಳೇದಲ್ಲ. ಯಾಕಂದ್ರೆ ನಮ್ಮ ಬಾಯಲ್ಲಿ ಗಂಟಲಿರ್ತಕ್ಕಂತಹ ಸೋಂಕುಗಳು ಮಗು ಹರಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಆದ್ರಿಂದ ಮಗು 1 ವರ್ಷ ಆಗೋವರೆಗೆ ಅದರ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಇದ್ ಮಾಡ್ಬೇಕಂದ್ರೆ ನಾವು ಶಾರೀರಿಕ ಶುಚಿತ್ವ, ಆಮೇಲೆ ನಾವು ಯಾರು ಮಗುನ ಎತ್ಕೊಂಡು ಮುದ್ದಾಡಿಸ್ತೀವಿ ನೋಡ್ಕೊಳ್ತೀವಿ ಕೇರ್ ಟೇಕರ್ ಅಂತೀವಿ, ನಾವು ಬಹಳ ಕ್ಲೀನ್ ಇರಬೇಕು. ಹಂಗಾದ್ರೆ ಮಾತ್ರ ಇವೆಲ್ಲ ತೊಂದರೆಗಳನ್ನ ನಾವು ಅವಾಯ್ಡ್ ಮಾಡಬಹುದು.
1: ಡಾಕ್ಟರ್, ಈ ಒಂದಷ್ಟು ನಾವೇನ್ ಮಾತಾಡಿದ್ವಿ ಅವೆಲ್ಲವೂ ನಾವೇನ್ ಮಾಡಬೇಕು ಅನ್ನುವಂಥದ್ದು, ಅಂದ್ರೆ ನಮ್ಮ ಕೈಲಿ ತಪ್ಪೇನಾಗುತ್ತೆ ಎಲ್ಲಿ ಸರಿ ಮಾಡಬೇಕು ಅನ್ನುವಂಥದ್ದು. ಇನ್ನು ಮಗುವಿಗೆ ಸಹಜವಾಗಿ ಅದರ ದೇಹದಿಂದ ಬರುವಂತಹ ಚರ್ಮದ ಸಮಸ್ಯೆಗಳು ಅವು ಎಲ್ಲ ಏನೆಲ್ಲ ಕಾಣಿಸ್ಕೊಳ್ಳುತ್ತೆ?
0: ಸಾಮಾನ್ಯವಾಗಿ ಏನಾಗುತ್ತೆ, ಒಳ್ಳೆ ಪ್ರಶ್ನೆ. ಉದಾಹರಣೆಗೆ ಮಗುನ ನಾವೇನು ಚಳಿ ಇದೆ ಅಂತೇಳಿ ತುಂಬಾ ಸುತ್ತು ಬಿಡ್ತೀವಿ ಸಿಂಥೆಟಿಕ್ ಬಟ್ಟೆಗಳಲ್ಲಿ, ಆಮೇಲೆ ಇದರಲ್ಲಿ ತುಂಬಾ ಮಗುಗೆ ಉಸಿರಾಡಕ್ಕೆ ಬಿಡೋದು ಸ್ವಲ್ಪನು ಇದಾಗ್ಬಿಡ, ಆ ತರ ಇದ್ ಮಾಡಿದಾಗ ಏನಾಗುತ್ತೆ, ಬೆವರ್ ಸಲೆಗಳು ಹೆಚ್ಚಿಗೆ ಬರಬಹುದು. ಅಥವಾ ನಾವೇನು ಮಗುನ ಎತ್ಕೋಬೇಕಾದ್ರೆ ನಮ್ದಲ್ಲಿರ್ತಕ್ಕಂಥ ಸೋಂಕುಗಳಾಗ್ಬಿಟ್ಟು ಕಿವುಗುಳ್ಳೆಗಳಾಗ್ಬೋದು, ಪಯೋಡರ್ಮ ಅಂತೇಳಿ ಕರಿತೀವಿ, ಈ ಥರ ಎಲ್ಲ ಸ್ಕಿನ್ ಸೋಂಕುಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ, ಹೆಚ್ಚಿಗೆ ಇರ್ತದೆ. ಅದಕ್ಕೆ ನಾವು ಆದಷ್ಟು ಯಾವುದೇ ಚರ್ಮ ಸೋಂಕಿದ್ರೆ ನಾವು ಯಾವುದೇ ಮನೆ ಮದ್ದು ಯೂಸ್ ಮಾಡಿದಲೆ ತಕ್ಷಣ ಸಂಬಂಧಪಟ್ಟ ವೈದ್ಯರಿಗೆ, ಮಗುಗೆ ತೊಂದರೆ ಇದ್ರೆ ಮಕ್ಕಳ ವೈದ್ಯರಿಗೆ ಅಥವಾ ಏನೋ ಚರ್ಮ ತೊಂದರೆ ಇದ್ರೆ ಚರ್ಮ ರೋಗ ತಜ್ಞರಿಗೆ ತೋರಿಸಿ ಸೂಕ್ತ ಚಿಕಿತ್ಸೆ ಪಡೋದು ಒಳ್ಳೇದು. ಕೆಲವು ಮನೆ ಮದ್ದು ಮಾಡಿ ಮತ್ತೆ ಇದು ಮಾಡ್ತಾರೆ, ಅದು ಇದು ಹಚ್ಚೋದು ಅದನ್ನು ಹಚ್ಚೋದೆಲ್ಲ ಮಾಡ್ತಾರೆ, ಎಲ್ಲ ಮಾಡಬಾರ್ದು.
1: ನಮ್ಮ ಮನೆ ಎದುರುಗಡೆ ಒಂದು ಮಗು ಇತ್ತು, ಆ ಮಗುವಿನ ಕೈಯಲ್ಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆಗಳು ಅಂಗೈಯಲ್ಲಿ, ಪಾಪ ಅದು ಯಾವಾಗ್ಲೂ ಹಿಂಗೆ ಕೆರ್ಕೊಳ್ತಾ ಇರುತ್ತೆ, ಚಿಕ್ಕ ಮಗುನೆ ಯಾಕೆ ತೋರಿಸಿಲ್ವಾ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಅವರ ತಾಯಿಗೂ ಆ ರೀತಿಯಾಗಿತ್ತು, ಹಾಗಾಗಿ ಮಗುಗಿದೆ ಅಂತ ಅಂದ್ರು. ಈ ರೀತಿಯಾಗಿ ತಾಯಿಗಿದ್ರೆ ಅನುವಂಶೀಯವಾಗಿ ಚರ್ಮದ ಸಮಸ್ಯೆಗಳು
0: ಸಾಧ್ಯತೆ
1: ಮಗುಗೆ ಬರುತ್ತಾ?
0: ಸಾಧ್ಯತೆ ಇರುತ್ತೆ. ಈಗ ಮಗುಗೆ ಏನಾರ ಕಾಯಿಲೆ ಬಂತು ಅಂದ್ರೆ ಅದು ತಾಯಿಯಿಂದಲೇ ಫಸ್ಟ್ ಬರೋದು, ಯಾಕಂದ್ರೆ ಹೆಚ್ಚಿನ ಹೊತ್ತು ತಾಯಿ ಮಗು ಹತ್ರ, ಮಗು ತಾಯಿ
1: ಸಂಪರ್ಕದಲ್ಲಿ,
0: ಮಗು ತಾಯಿದು ಉಷ್ಣತ ಮಾಪನ ಬಹಳ ಇಂಪಾರ್ಟೆಂಟ್. ಮಗುವಿನ ಯಾವಾಗಲೂ ಮಗು ಬೆಳೆಯುವವರಿಗೆ ಅಪ್ ಟು 6, 7, 8 ತಿಂಗಳು ನಡೆಯುವವರಿಗೆ ಕೂಡ ತಾಯಿ ಮಡ್ಲಲ್ಲೇ ಇರ್ತದೆ. ಸೊ ತಾಯಿ ಆರೋಗ್ಯ ಬಹಳ ಮುಖ್ಯ, ತಾಯಿ ಶಾರೀರಿಕ ಶುಚಿತ್ವ, ಮಗುನ ನೋಡ್ಕೊಳ್ಳೋದು, ಮಗುನ ಯಾವ ತರ ಬಟ್ಟೆ ಹಾಕ್ಬೇಕು, ಮಗುನ ನಾವು ಮುಟ್ಟಬೇಕಾದ್ರೆ ಏನ್ ಮಾಡ್ಬೇಕು, ಮಗು ಮೈ ಮೇಲೆ ಏನಾದ್ರೂ ನಾವು ಯಾವ ತರ ಮುಂಜಾಗ್ರತಾ ಕ್ರಮ ತಗೋಬೇಕು ತಾಯಿಗೆ ಗೊತ್ತಿರ್ಬೇಕು. ಸೊ ತಾಯಿ ಆರೋಗ್ಯ ಕಾಪಾಡಿದ್ರೆ ಮಗು ಆರೋಗ್ಯ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ತಾಯಿಗೆ ಸ್ವಲ್ಪ ಕೆಮ್ಮು ಅಂತ ಅಂದ್ರೆ ನೆಕ್ಸ್ಟ್ 2 ಡೇಸ್ ಆದ್ಮೇಲೆ ಮಗುಗೆ ಬಂದಿದೆ, ಸೀನುತ್ತಲ್ಲ, ಸೀನ್ ಅದು ಉಸಿರಾಡ್ತಿರುತ್ತಲ್ಲ, ಹಾಲು ಕುಡಿಸ್ತಾ ಇರ್ತಾರೆ, ಅದರಿಂದ ಅವರಿಗೆ ಇರ್ತಕ್ಕಂಥ ಸೋಂಕು ಇವರಿಗೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಮಗು ಆರೋಗ್ಯ ಇರ್ಬೇಕಾದ್ರೆ ತಾಯಿ ಆರೋಗ್ಯ ಬಹಳ ಮುಖ್ಯ, 100%. ತಾಯಿ ಒಳ್ಳೆ ಆಹಾರ, ಒಳ್ಳೆ ಶುಭ್ರತೆ, ಆಮೇಲೆ ಶಾರೀರಿಕ ಶುಚಿತ್ವ, ಆಮೇಲೆ ಅವರಿರ್ತಕ್ಕಂತಹ ವಾತಾವರಣ ಶುಭ್ರವಾಗಿರ್ಬೇಕು, ಯಾವುದೇ ಕಾರಣಕ್ಕೆ ಕಲುಷಿತ ಆಗಬಾರ್ದು. ಈ ತರ ಹಾಕಿದ್ರೆ ಆರಾಮ್, ನಿಮ್ಗೆ ಏನು ಗೊತ್ತಿಲ್ಲದಂಗೆ ತಾಯಿ ಮಗುವಿನ ಆರೋಗ್ಯ 1 ವರ್ಷ ತುಂಬಾ ಚೆನ್ನಾಗಿರುತ್ತೆ, ತಾಯಿ ಮಗು ಅನನ್ಯವಾಗಿರ್ತಾರೆ.

0: ಯಾವತರ ಈ ಮಗು ಏನಾದ್ಕೊಂಡ್ರೆ ತಾಯಿ ಟೆನ್ಷನ್ ಶುರುವಾಗ್ಬಿಡ್ತಾರೆ, ಹಾಲು ಕುಡಿಲಿಲ್ಲ ಅಂದ ತಕ್ಷಣ ಫುಲ್ ಡಿಪ್ರೆಸ್ ಆಗ್ಬಿಡ್ತಾರೆ, ಏನೋ ಪಾಪ ಹಾಲು ಕುಡಿತಲ್ಲ ತುಂಬಾ ಚೆನ್ನಾಗಿ ಆಡ್ತಿತ್ತು ಏನ್ ಮಾಡಿದಿಲ್ಲ ಅಂತ. ಆತರ ಟೆನ್ಷನ್ ಮಾಡೋ ಬದ್ಲಿ ನಾವು ಏನ್ ಮಾಡ್ತಾ ಇದೀವಿ ಅದನ್ನ ಚಾಚು ತಪ್ಪದೆ ಹುಷಾರ ನೋಡ್ಕೊಂಡ್ಬಿಟ್ರೆ ಯಾವ್ದೇ ತರದ ಕಾಯಿಲೆಗಳು ಬರೋದು ಕಡಿಮೆ. ಯಾಕಂದ್ರೆ ಮಗು ರೋಗನಿರೋಧಕ ಶಕ್ತಿ ಸಂಪೂರ್ಣವಾಗಿ ತಾಯಿದು ಎದೆ ಹಾಲು ಬಹಳ ಮುಖ್ಯ. ಮಗು ಹುಟ್ಟಿ 6 ತಿಂಗಳವರೆಗೆ ನಾವು ಯಾವುದೇ ತರಹದ ಆಹಾರಗಳನ್ನ ಕೊಡದಲೆ ಒಳ್ಳೆ ಆಹಾರ ತಾಯಿ ಕೊಡಬೇಕು. ಮಗುಗೇನು ತಾಯಿ ಎದೆ ಹಾಲು ಅಷ್ಟೇ, ತಾಯಿ ಎದೆ ಹಾಲು ಎಷ್ಟು ಚೆನ್ನಾಗಿ ಕೊಡ್ತಾರೋ ಅಷ್ಟು ತಾಯಿ ಮತ್ತು ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಏನಾರೇ ವ್ಯತ್ಯಾಸ ಕಂಡು ಬಂತು ತಾಯಿ ಆರೋಗ್ಯದ ಅಂದ್ರೆ ಮಗು ಕೂಡ ಅದೇ ತರ ಆಗುತ್ತೆ. ಸೊ ತಾಯಿ ಮಾನಸಿಕ ತುಮ್ಮಲತೆ ಕಡಿಮೆ ಮಾಡ್ಬೇಕಂದ್ರೆ ಅವರ ಆರೋಗ್ಯ ಬಹಳ ಮುಖ್ಯ. ತಾಯಿ ಆರೋಗ್ಯ ಆಗಿದ್ರೆ ಮಗು 100% ಯಾವುದೇ ತರದ ತೊಂದರೆ ಇಲ್ದಲೆ ಅದು ಬೆಳೀತು. ತಾಯಿಗೆ ಏನೋ ಸಣ್ಣ ಪುಟ್ಟ ತೊಂದರೆ ಬಂದ ತಕ್ಷಣ ಅದಕ್ಕೆ ಚಿಕಿತ್ಸೆ ಪಡಿಬೇಕು ಅವರು. ಹಾಗಾಗಿ ತಾಯಿ ಮತ್ತು ಆರೋಗ್ಯ ನಾವು 100% ಯಾವುದೇ ತರ ತೊಂದರೆ ಇಲ್ದಲೆ ತಾಯಿ ತನ್ನ ತಾಯಿತನವನ್ನ ಅನುಭವಿಸಬಹುದು ಮಗು ಜೊತೆಗೆ.
1: ಡಾಕ್ಟರ್, ಈಗ ಇನ್ನು ಮಕ್ಕಳಲ್ಲಿ ಕಂಡು ಬರುವಂತ ಮತ್ತೊಂದು ಸಮಸ್ಯೆ ಅಂದ್ರೆ ನಾವು ಅಮ್ಮ ಅಂತ ಹೇಳ್ತೀವಿ, ಅದು ನಿಮ್ಮ ಭಾಷೆಯಲ್ಲಿ ಏನ್ ಹೇಳ್ತೀರಿ?
0: ವೈರಲ್ ಇನ್ಫೆಕ್ಷನ್
1: ಇರುತ್ತೆ, ಹಾಗಾಗಿ ನಾವು ಅದನ್ನ ಅಂದ್ರೆ ಸಾಮಾನ್ಯ ಜನ ಅಮ್ಮ ಅಂತ ಹೇಳುವಂತದ್ದು ಅವು ಗುಳ್ಳೆ ಗುಳ್ಳೆ ಆಗಿರುತ್ತೆ. ಇದು ಹೇಗೆ ಡಾಕ್ಟರ್ ಮಗುವಿಗೆ ಚರ್ಮದ ಸಮಸ್ಯೆ?
0: ಒಳ್ಳೆ ಪ್ರಶ್ನೆ. ಏನಾಗತ್ತಮ್ಮ, ಈಗ ನಾವು ಸಾಮಾನ್ಯವಾಗಿ ನಾವು ಇಷ್ಟೇ ಕ್ಲೀನ್ ಆಗಿದ್ರು ಕೆಲವು ಟೈಮ್ ಈ ಇನ್ಫೆಕ್ಷನ್ಸ್ ಗಳು ಸಂಬಂಧಿಕರು ಮಗುನ ಎತ್ಕೊಳ್ಳೋದ್ರಿಂದ ಅವರಿಗೆ ಇರೋದ್ರಿಂದ ಅವ್ರು ಕೆಮ್ಮೋದ್ರಿಂದ ಸೀನೋದ್ರಿಂದ ಬರತಕ್ಕಂತ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಅಂತ ಟೈಮಲ್ಲಿ ಬಂದ ಮೇಲೆ ಅದನ್ನ ಅವರು ಆದಷ್ಟು ಯಾವುದೇ ಕಾರಣದ ಮನೆ ಮದ್ದು ಮಾಡಿದೆ. ಯಾಕಂದ್ರೆ ಚರ್ಮ ಬಹಳ ಸೂಕ್ಷ್ಮ ಇರುತ್ತೆ ಮಕ್ಕಳಲ್ಲಿ, ಯಾವುದೇ ಕಾರಣಕ್ಕೂ ಮನೆ ಮದ್ದು ಮಾಡದಲೆ ಅವರು ತಕ್ಷಣ ಸಂಬಂಧಪಟ್ಟ ತಜ್ಞ ವೈದ್ಯರನ್ನ ತೋರಿಸಿ ತಕ್ಷಣ ಚಿಕಿತ್ಸೆ ಪಡೆಯೋದು ಒಳ್ಳೇದು. ಯಾಕಂದ್ರೆ ವೈರಲ್ ಇನ್ಫೆ ಬೇರೆ ಬೇರೆ ಇರ್ತವೆ, ಬರೇ ಪಯೋಡರ್ಮಸ್ ಇರ್ಬೋದು, ಮೀಸಲ್ಸ್ ಇರ್ಬೋದು, ಬೇರೆ ತರ ವೈರಲ್ ರ್ಯಾಶಸ್ ಇರ್ಬೋದು, ಅರ್ಟಿಕೇರಿಯಾ ಇರ್ಬೋದು, ಅದನ್ನ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಅದಕ್ಕೆ ಅವರು ಯಾವುದೇ ತರ ಮನೆ ಮದ್ದು ಯೂಸ್ ಮಾಡೋದಾಗ್ಲಿ, ಬೇರೆ ಇದು ಮನೇಲಿ ಯಾವ್ದು ಮಗುಗೆ ಹಾಕಿದೆ ಅಂತ ಇರತಕ್ಕಂಥ ಔಷಧಿಗಳನ್ನ ಹಾಕೋದ್ರಲ್ಲಿ ಮಾಡಬಾರ್ದು. ಆದಷ್ಟು ತಕ್ಷಣ ವೈದ್ಯರಲ್ಲಿ ತಜ್ಞ ವೈದ್ಯರಲ್ಲಿ ತಗೊಂಡೋಗಿ ಚಿಕಿತ್ಸೆ ಪಡೆಯೋದು ಒಳ್ಳೇದು.
1: ಈಗ ಅಮ್ಮ ಅಂದ್ರೆ ನಮ್ಮಲ್ಲಿರುವಂತದ್ದೊಂದು ಸಾಂಪ್ರದಾಯಿಕವಾಗಿ ದಿನಗಳಿದೆ, ಇಷ್ಟು ದಿನಗಳು ಅಂತ ಹೇಳಿ, ಅಷ್ಟು ದಿನಗಳ ಬೇವಿನ ಸೊಪ್ಪಿನ ಮಧ್ಯೆ ಮಗುವನ್ನ ಮಲಗಿಸೋದು ಇದೆಲ್ಲ ನೋಡಿದೀವಿ ಡಾಕ್ಟ್ರೆ.
0: ಸಾಮಾನ್ಯವಾಗಿ ಹಿಂದೆ ಅನಾದಿ ಕಾಲ ನಮ್ಮ ಪದ್ಧತಿಯಲ್ಲಿ ಬರ್ತಾ ಇದೆ. ಬಟ್ ಈಗಿನ ಟೈಮಲ್ಲಿ ಏನಾಗುತ್ತೆ, ವೈರಲ್ ಇನ್ಫೆಕ್ಷನ್ಸ್ ಹೆಚ್ಚಿಗೆ ಆದ್ರೆ ಮಗು ದೇಹಕ್ಕೆ ನಿಮೋನಿಯಾ ಆಗ್ಬಹುದು. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ಯಾವುದೇ ಕಾರಣಕ್ಕೂ ಬೇವಿನ ಸೊಪ್ಪಲ್ಲಿ ಮಲಗಿಸೋದು, ಬೇವಿನ ಸೊಪ್ಪು ಹಚ್ಚೋದು ಅಥವಾ ಬೇರೆ ಹೀಟ್ ಹಾಕ್ಬಿಟ್ಟು ಇದು ಮಾಡೋದು ಅವೆಲ್ಲ ಮಾಡೋದ ಬದಲಿಗೆ ನೀವು ಈಗ ವೈದ್ಯಕೀಯ ಸೈನ್ಸ್ ಬಹಳ ಮುಂದುವರೆದಿದೆ, ಆದಷ್ಟು ಎಷ್ಟು ಬೇಗ ನೀವು ಮಕ್ಕಳಿಗೆ ತೋರಿಸಿ ಟ್ರೀಟ್ಮೆಂಟ್ ತಗೊಳ್ತೀರ ಅಷ್ಟು ಒಳ್ಳೇದು. ಚರ್ಮದಲ್ಲಿ ಮತ್ತೆ ನಾವು ಮಕ್ಕಳನ್ನ ಮುದ್ದಾಡುವಾಗ ಮಲುಸ್ಕಮ್ ಕಾಂಟೇಜಿಯಸಮ್ ಅಂತ ಬರುತ್ತೆ, ಆಮೇಲೆ ವಾರ್ಡ್ಸ್,
1: ಅದು ಸೋಂಕ ಡಾಕ್ಟರ್, ನರಳೆಣ್ಣೆ ಸೋಂಕ,
0: ವೈರಲ್ ಇನ್ಫೆಕ್ಷನ್.
1: ಹೌದಾ?
0: ಆಮೇಲೆ ಶಾರೀರಿಕ ಶುಚಿತ್ವ ಇಲ್ಲ ಅಂತಂದ್ರೆ ಮಗು ದೊಡ್ಡದಾಗಿ ಬೆಳೆಯುವಾಗ ಆಟ ಆಡುವ ಬೇರೆ ಮಕ್ಕಳ ಜೊತೆ ಆಟ ಆಡುವಾಗ ಸ್ಕೇಬಿಸ್ ಬರಬಹುದು, ಪಯೋಡರ್ಮಾಸ್ ಬರಬಹುದು, ಬೇರೆ ಬೇರೆ ತರದ ಚರ್ಮದ ಇನ್ಫೆಕ್ಷನ್ಸ್ ಗಳು ಬರ ಸಾಧ್ಯತೆ ಇರುತ್ತೆ.
1: ಬೇಸಿಗೆಯ ಪ್ರಭಾವ ಮಕ್ಕಳ ಮೇಲೂ ಬೀರುತ್ತೆ.
0: ಡೆಫಿನೆಟ್ಲಿ ಎಲ್ಲರಿಗೂ. ಈಗ ಏನಾಗುತ್ತೆ, ನಾವು ತುಂಬಾ ಬೆವರುತ್ತೀವಿ, ನಮಗಿನ ಹೆಚ್ಚಿಗೆ ಬೆವರುತ್ತಿರ್ತಾರೆ ಮಕ್ಕಳು, ಅದಕ್ಕೆ ಅವರಿಗೆ ನಮಗೆ ಏನಿದೆ ಅದೇ ತರ ಪ್ರಾಬ್ಲಮ್ ಬೇಗ ಕಾಣಿಸ್ಕೊಳ್ಳುತ್ತೆ. ಈ ಬೆವರು ಸಲಹೆಗಳು ಬಹಳ ಬೇಗ ಕಾಣಿಸ್ಕೊಳ್ಳುತ್ತೆ ಅದು
1: ಮಕ್ಕಳಲ್ಲಿ.
0: ಹಾಗಾಗಿ ಅವರಿಗೆ ಸೇಮ್ ನಾನು ಏನ್ ಹೇಳಿದ್ನೋ ಅದಕ್ಕೆ ದಿನಕ್ಕೆ 2 ಸರಿ ಸ್ನಾನ ಮಾಡಿಸೋದು, ಆಮೇಲೆ ಬೆವರು ಸಲಹೆ ಬಂದ ತಕ್ಷಣ ನೋಡಿ ತುಂಬಾ ಕಡತಾ ಇತ್ತು, ತುಂಬಾ ದೊಡ್ಡ ದೊಡ್ಡ ಗುಳ್ಳೆಗಳಿದಾವ ಅಂತಂದ್ರೆ ತಕ್ಷಣ ವೈದ್ಯರ ಬಳಿ ಕರ್ಕೊಂಡೋಗಿ ಚಿಕಿತ್ಸೆ ಪಡೆಯೋದು ಒಳ್ಳೇದು. ಆಮೇಲೆ ದಿನಕ್ಕೆ 2 ಸಾರಿ ಸ್ನಾನ ಮಾಡಿಸಿ, ಹಾಕ್ತಕ್ಕಂಥ ಬಟ್ಟೆಗಳನ್ನ ಅವರು ಶುಭ್ರವಾದ ಬಟ್ಟೆಗಳನ್ನ ಹಾಕ್ಬೇಕು, ಆಮೇಲೆ ಮಗುನ ಹೆಚ್ಚಿಗೆ ಬಿಸಿಲಿ ಹೋಗದಂಗೆ ಅವರು ನೋಡ್ಕೋಬೇಕು.
1: ಬೇಸಿಗೆ ಬಂತು ಅಂದ್ರೆ ಇನ್ನು ಶಾಲಾ ಕಾಲೇಜುಗಳಿಗೆ ರಜೆ ಇತ್ತು ಅಂದ್ರೆ ಮಕ್ಕಳನ್ನ ಹಿಡಿಯೋದು ಕಷ್ಟ, ಬಿಸಿಲೆಲ್ಲ ಆಡ್ತಾರೆ, ದೊಡ್ಡವರಿಗೆ ಸ್ವಲ್ಪ ಆತಂಕ.
0: ಒಳ್ಳೆ ಆಹಾರ, ಆಮೇಲೆ ಪ್ರತಿ ಒಂದು ದಿನಕ್ಕೆ 2 ಸರಿ ಸ್ನಾನ ಮಾಡಿಸೋದು, ನೀರು ಹೆಚ್ಚಿಗೆ ಕುಡಿಸೋದು, ಆದಷ್ಟು ಅವ್ರನ್ನ ಆಟ ಆಡಿದ್ರು ಕೂಡ ನೆರಳಲ್ಲಿ ಆಡಿ ಅಂತೇಳಿ ಅವ್ರಿಗೆ ನಾವು ನಿರ್ದೇಶನ ನೀಡ್ಬೇಕು ತಂದೆ ತಾಯಿಗಳು. ಅಷ್ಟು ಬಿಟ್ರೆ ಇನ್ನೇನು ತೊಂದರೆ ಇಲ್ಲ. ದೇವರು ರೋಗ ಶಕ್ತಿ ಇರುತ್ತೆ, ತೀರಾ ಏನಾರ ಬಂದ ಮೇಲೆ ನಾವು ಚಿಕಿತ್ಸೆ ಪಡೀತಕ್ಕಂತ ವ್ಯವಸ್ಥೆನ ಮಾಡ್ಕೋ.
1: ಹೌದಲ್ವಾ, ಮಕ್ಕಳು ಆಡ್ತಾನೆ ಇರ್ತಾರೆ, ಏನಂತ ಸಮಸ್ಯೆ ಆಗೋದಿಲ್ಲ,
0: ಆಡ್ಲಿಕ್ಕೆ ಬಿಡ್ಬೇಕು ನಾವು. ಆಕ್ಚುಲಿ ನಮಗೆ ಮಾನಸಿಕವಾಗಿ ಮತ್ತೆ ಶಾರೀರಿಕವಾಗಿ ಬೆಳವಣಿಗೆ ಆಗದೆ ಅವ್ರು ಆಟ ಆಡಿದ ಮೇಲೆ
1: ಒಂದು ಸಾಮಾಜಿಕವಾದ ವಾತಾವರಣ ಕೂಡ ಸೃಷ್ಟಿ ಆಗುತ್ತೆ ಅವರಿಗೆ.
0: ಸಾಮಾಜಿಕ ಬಹಳ ಇಂಪಾರ್ಟೆಂಟ್. ಅವ್ರ ವಯಸ್ಸಿದ್ದಾಗಿರ್ತಕ್ಕ ಮಕ್ಕಳ ಜೊತೆಗೆ ಬೆರೀತಾರೆ, ಆಟ ಆಡ್ತಾರೆ, ಅವ್ರದೇ ಆದ ಲೋಕದಲ್ಲಿ ಇರ್ತವೆ, ಏನೋ ಕಲಿತ ಭಗವಂತ ಬ್ರೈನ್ ಡೆವಲಪ್ಮೆಂಟ್ಸ್ ಯಾವ ತರದ್ದು ಇದಾಗತ್ತೆ ಅಂತ ಹೇಳಕ್ ಆಗಲ್ಲ. ಹಂಗಾಗಿ ಸಾಮಾಜಿಕವಾಗಿ ಮಕ್ಕಳನ್ನ ಇದ್ ಮಾಡೋದು ಬಹಳ ಸೂಕ್ತ.
1: ಮತ್ತೊಂದು ಪ್ರಶ್ನೆ ಅಂದ್ರೆ ಪೆಟ್ಗಳು ಇರುತ್ತೆ ಮನೆಯಲ್ಲಿ, ಒಂದು ತುಂಬಾ ಅಟ್ಯಾಚ್ ಆಗಿರುವಂತದ್ದು, ಅವು ಹೇಗೆ ಡಾಕ್ಟರ್ ಮಕ್ಕಳಿಗೆ ಏನಾದ್ರು ತೊಂದರೆ ಆಗುತ್ತೆ? ನಾವು ಕೇಳುವಂತದ್ದು
0: 100% ಆಗುತ್ತೆ. ಯಾಕಂದ್ರೆ ಈ ಪ್ರಾಣಿಗಳ ಮನಸ್ಥಿತಿ ಯಾವ ಟೈಮ್ ಅಲ್ಲಿ ಹೇಗಿರುತ್ತೆ ಅಂತ ಹೇಳಕ್ ಆಗಲ್ಲ. ನಾವು ಎಷ್ಟೇ ಚೆನ್ನಾಗಿ ನೋಡ್ಕೊಂಡು ನಮ್ಮ ಪಕ್ಕದಲ್ಲಿ ಮಲಸ್ಕೊಂಡು ಕೂಡ ಕೆಲವು ಟೈಮ್ ಕಚ್ಚಬಹುದು, ಎಸ್ಪೆಷಲಿ ನಾಯಿ, ಬೆಕ್ಕು ಸ್ಕ್ರಾಚ್ ಮಾಡಬಹುದು.

0: ಹೆಗ್ಗಳು ಉದುರುತ್ತೆ, ನಾಯಿಗಳು ಉದುರುತ್ತೆ, ಸಾಮಾನ್ಯವಾಗಿ ಅಲರ್ಜಿಗಳಾಗ್ತಾವೆ. ಅಲರ್ಜಿ ಅಲ್ದೇನೆ ಈ ನಾಯಿಗಳು ಕೆಲವು ಟೈಮ್ ಕಜ್ಜಿ ಇರ್ಬೋದು, ಸ್ಕೇಬಿಸ್ ಇರ್ಬೋದು, ಅವು ಜಲ್ಲು ರಸ ನೆಕ್ತಿರ್ತವೆ, ಅದರಲ್ಲಿ ಇರ್ತಕ್ಕಂತ ಆಬ್ಡೋವೈರಸ್ ತೊಂದರೆ ಮಾಡಬಹುದು. ಹಾಗಾಗಿ ಆದಷ್ಟು ದೂರ ಇಟ್ಟು ಮುದ್ದು ಮಾಡಿದ್ಮೇಲೆ ಆದಷ್ಟು ದೂರ ಇಟ್ಕೊಳ್ಳೋದು ಒಳ್ಳೇದು. ಮಕ್ಕಳು ಒಂದು ಸ್ಟೇಜ್ ಬರೋವರೆಗೆ ತೀರಾ ಹತ್ರ ಹೋಗಿ ಇದ್ ಮಾಡೋದು, ಮುದ್ದಾಡೋದು, ಬಾಯಲ್ ಬಾಯಲ್ಲಿ ಇದ್ ಮಾಡೋದೆಲ್ಲ ಒಳ್ಳೇದಲ್ಲ, ಒಳ್ಳೆ ಲಕ್ಷಣಗಳಲ್ಲ. ಪ್ರಾಣಿಗಳು ನಾವು ಹೆಂಗ್ ಪ್ರೀತಿ ತೋರಿಸ್ತೀವಿ ಹಂಗೆ ಅವು ತೋರಿಸ್ತವೆ. ಏನಾಗುತ್ತಂದ್ರೆ ಈಗ ನಮಗೆ ಯಾಕೆ ಕಾಯಿಲೆ ಇರ್ತೋ ಅವ್ರಿಗೆ ಕೂಡ ಕೆಲವು ಕಾಯಿಲೆಗಳು ಬರ್ತಾ ಇರ್ತವೆ. ಸೊ ಇಂಥ ಟೈಮಲ್ಲಿ ನಾವು ಮುದ್ದಾಡೋ ಟೈಮಲ್ಲಿ ಅವ್ರಿಗೆ ಇರ್ತಕ್ಕಂಥ ಸೋಂಕುಗಳು ನಮಗೆ ಹರಡ್ತಕ್ಕಂಥ ಸಾಧ್ಯತೆ ಇರುತ್ತೆ, ನಮ್ಮ ಸೋಂಕುಗಳು ಕೂಡ ಅವ್ರಿಗೆ ಹರಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದಷ್ಟು ನಾವು ಸ್ವಲ್ಪ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ತೀರಾ ಇದಾಗದಲ್ಲಿ ಅವ್ನು ಮುದ್ದು ಮಾಡೋದೇನು ಬೇಡ ಅಂತ ಹೇಳ್ತಿಲ್ಲ, ಮುದ್ದು ಮಾಡಲೇಬೇಕು ನಾವು. ಅದಾದ ಮೇಲೆ ನಾವು ಕೈ ತೊಗೊಂಡು ಶಾರೀರಿಕ ಶುಚಿತ್ವವನ್ನು ಕಾಪಾಡ್ಕೋಬೇಕಾಗುತ್ತೆ.
1: ಹಾಗೆ ಡಾಕ್ಟ್ರೆ, ಮಕ್ಕಳಲ್ಲಿ ಕಂಡು ಬರುವಂತದ್ದು ದಡಾರ, ಈ ದಡಾರದ ಬಗ್ಗೆ ಏನ್ ಹೇಳ್ತೀರಿ?
0: ಸಾಮಾನ್ಯವಾಗಿ ದಡಾರ ಏನಾಗುತ್ತಮ್ಮ, ಯೂಶಲಿ ತುಂಬಾ ಬೇಸಿಗೆಯಲ್ಲಿ, ಬೇಸಿಗೆಯಿಂದ ಈ ಕಡೆ ಮೇ ಜೂನ್ ಅಲ್ಲಿ ಬರೋ ಏನಾಗುತ್ತೆ, ಎಲ್ಲಿ ವಾತಾವರಣ ಬದಲಾವಣೆ ಅಲ್ಲಿ ಬರುತ್ತೆ. ಸಾಮಾನ್ಯ ಇದು ಒಂದು ವೈರಲ್ ಇನ್ಫೆಕ್ಷನ್, ಇದು ಉಸಿರಾಟದ ಮೂಲಕ ಬರುತ್ತೆ. ಉದಾಹರಣೆಗೆ ಯಾರಿಗೆ ಬಸ್ ಅಲ್ಲಿ ಹೋಗ್ತಾ ಇರ್ತೀವಿ, ಓವರ್ ಕ್ರೌಡ್ ಬಸ್ ಇರುತ್ತೆ, ಕಾರಲ್ಲಿ ಹೋಗ್ತೀವಿ, ಎ ಸಿ ಹಾಕೊಂಡಿರ್ತೀವಿ, ಅಥವಾ ಒಂದು ಜಾತ್ರೆಗೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ತುಂಬಾ ರಶ್ ಇರುತ್ತೆ, ಅಂತ ಟೈಮಲ್ಲಿ ಯಾರಿಗೂ ಒಂದು ಇನ್ಫೆಕ್ಷನ್ ಇರುತ್ತೆ, ಸೀನ್ತಾರವ್ರು ಅಥವಾ ಕೆಮ್ತಾರೆ ಅಥವಾ ಜೋರ ನಗ್ತಾರೆ, ಅಂತ ಟೈಮಲ್ಲಿ ಅವರ ದೇಹದಲ್ಲಿ ಮೂಗು ಮತ್ತು ಗಂಟಲಲ್ಲಿ ಇರತಕ್ಕಂತ ರೋಗಾಣುಗಳು ತುಂತುರು ಹನಿ ರೂಪದಲ್ಲಿ ಹೊರಗಡೆ ಬರ್ತಾವೆ ವಾತಾವರಣಕ್ಕೆ. ನಾವು ಹತ್ರ ಇದ್ರೆ, ಈಗ ನಾನು ಮಾತಾಡ್ತಿರ್ತೀನಿ, ನನಗೇನಿದ್ರೆ ನಾನು ಜೋರ ಕೆಮ್ಮದಾಗ ನೀವು ನನ್ನ ಹತ್ರದಲ್ಲೇ ಇದ್ದೀರಾ, ಸೊ ಗಾಳಿಯಲ್ಲಿ ಆ ತುಂತುರು ಹನಿಗಳು ನಿಮ್ಮ ಉಸಿರಾಟದ ಮೂಲಕ ಹೋಗಿ ನಿಮಗೆ ರೋಗವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಲಕ್ಷಣಗಳನ್ನ ಹೊಂದಿರ್ತವೆ. ಹಾಗಾಗಿ ನಾವು ಯೂಶಲಿ ಎಲ್ಲಿ ನಮಗೆ ಕಣ್ಣುಗಳು ಮತ್ತೆ ಈ ಉಸಿರಾಟದ ಮೂಲಕ ಬರ್ತಕ್ಕಂಥ ಕಾಯಿಲೆಗಳಿರ್ತವೆ, ಅದನ್ನ ನಾವು ಎಲ್ಲಿ ಜನಗಳು ಹೆಚ್ಚಿಗೆ ಇರ್ತವೆ, ಜಾತ್ರೆಗಳು, ಆಮೇಲೆ ಸಿನಿಮಾ ಥಿಯೇಟರ್ಸು, ಓವರ್ ಕ್ರೌಡೆಡ್ ಬಸ್ಸಸ್ಸು, ಈ ಯಾವಾಗಲೂ ಎ ಸಿಯಲ್ಲಿ ಓಡಾಡ್ತಕ್ಕಂಥ ಕಾರ್ಯಗಳನ್ನ ನಾವು ಅವಾಯ್ಡ್ ಮಾಡಬೇಕು. ಇಂಥ ಟೈಮಲ್ಲಿ ನಮಗೆ ವೈರಲ್ ಇನ್ಫೆಕ್ಷನ್ಸ್ಗಳು ಬಹಳ, ಅವರಿಗಿರ್ತಕ್ಕಂಥ ನಮಗೆ ಬಂದ ಮೇಲೆ ಮನೆಗೆ ನಮ್ಮ ದೇಹದಲ್ಲಿ ಹೋದ್ಮೇಲೆ ಫಸ್ಟ್ ನಮಗೆ ಸ್ವಲ್ಪ ಜ್ವರ ಥರ ಕಾಣಿಸ್ಕೋಬಹುದು, ಆಮೇಲೆ ಮೈ ಮೇಲೆ ಅಲ್ಲಲ್ಲಲ್ಲಲ್ಲಿ ಗುಳ್ಳೆಗಳು ಇಡೀ ಮೈ ಮೇಲೆ ಕಾಣಿಸ್ಕೋಬಹುದು. ಹಾಗಾಗಿ ಅದೊಂದು 7-8 ದಿನ 8-10 ದಿನ ತಗೊಳ್ತದೆ. ಆಮೇಲೆ ರೋಗನಿರೋಧಕ ಶಕ್ತಿ ಚೆನ್ನಾಗಿದ್ರೆ ನಾವು ಹೊರಗಡೆ ಬರ್ತೀವಿ. ರೋಗನಿರೋಧಕ ಚೆನ್ನಾಗಿಲ್ಲ ಅಂದ್ರೆ ನಮಗೆ ಯಾವ್ದು ಬೇಕಾದ್ರೂ ಸೋಂಕು ಹೆಚ್ಚಿಗೆ ಆಗ್ಬೋದು. ಉದಾಹರಣೆಗೆ ನಮ್ಮ ಲಂಗ್ಸ್ ಶ್ವಾಸಕೋಶಗಳಾಗಿ ನ್ಯೂಮೋನಿಯಾ ಆಗ್ಬೋದು, ಬೇರೆ ತರ ತೊಂದರೆಗಳಾಗ್ಬೋದು. ಅದಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ವೈರಲ್ ಇನ್ಫೆಕ್ಷನ್ ಆದಷ್ಟು ಬೇಗ ತಜ್ಞ ವೈದ್ಯರನ್ನ ಸಂಪರ್ಕಿಸಿ ನೀವು ಚಿಕಿತ್ಸೆ ಪಡೆಯೋದು ಸೂಕ್ತ ಅನ್ನೋ ಅನಿಸಿಕೆ.
1: ಅದರಲ್ಲೂ ವಿಶೇಷವಾಗಿ ನಾವು ಮಕ್ಕಳ ಚರ್ಮದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಹಾಗಾಗಿ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ಇರಲಿ ಅನ್ನುವಂತ ನಿಟ್ಟಿನಲ್ಲಿ ನಾವು ಮಾತನಾಡಿದ್ದು. ಡಾಕ್ಟರ್, ಕಾರ್ಯಕ್ರಮನ ಮುಗಿಸೋಣ. ಮುಗಿಸೋದಕ್ಕಿಂತ ಮುಂಚೆ ಮಕ್ಕಳ ಚರ್ಮದ ಆರೋಗ್ಯದ ಬಗ್ಗೆ ಒಂದು ಕಿವಿ ಮಾತು ಹೇಳೋದಾದ್ರೆ,
0: ತಾಯಿ ಮತ್ತು ಮಗು ನಮ್ಮ ರಾಷ್ಟ್ರದ ಸಂಪತ್ತುಗಳವು, ಅವನ್ನ ನಾವು ಕಾಡ್ಬೇಕಾದ್ರೆ ಇಬ್ರು ಆರೋಗ್ಯನೂ ಬಹಳ ಮುಖ್ಯ. ತಾಯಿ ಆರೋಗ್ಯನೂ ಮುಖ್ಯ, ಮಗು ಆರೋಗ್ಯನೂ ಮುಖ್ಯ. ಹಾಗೆ ತಾಯಿ ಮತ್ತು ಆರೋಗ್ಯ ನೋಡ್ತಕ್ಕಂಥ ವ್ಯಕ್ತಿಗಳು ಕೂಡ ನಾವು ಅವ್ರ ಜೊತೆಗೆ ಒಡನಾಟ ಮಾಡುವಾಗ, ಅವರಿಗೆ ಆಹಾರ ಕೊಡುವಾಗ, ಅವ್ರ ಬಗ್ಗೆ ನಾವು ಇದು ಮಾಡುವಾಗ ನಾವು ಶಾರೀರಿಕ ಶುಚಿತ್ವವನ್ನು ಕಾಪಾಡಬೇಕು. ತಾಯಿ ಮಗು ಆರೋಗ್ಯ ಆಗಿರ್ಬೇಕಾದ್ರೆ ಅವರಿರ್ತಕ್ಕಂಥ ವಾತಾವರಣ, ಅವ್ರಿಗೆ ಕೊಡ್ತಕ್ಕಂಥ ಆಹಾರ, ಅವ್ರು ಮಲಗ್ತಕ್ಕಂಥ ಹಾಸಿಗೆ ಮತ್ತು ಬಟ್ಟೆಗಳನ್ನು ಕೂಡ ನಾವು ಶುಭ್ರವಾಗಿ ಇಟ್ಕೋಬೇಕು. ಯಾವುದೇ ಥರದ ಏನಾರೇ ತೊಂದರೆ ಕಂಡ ತಕ್ಷಣ ನಾವು ಯಾವುದೇ ಮೂಢನಂಬಿಕೆಗೆ ಒಳಗಾಗದಲೆ ಮೂಢನಂಬಿಕೆಗಳನ್ನ ನಾವು ಬದಿಗಿಟ್ಬಿಟ್ಟು ಸಂಬಂಧಪಟ್ಟ ತಜ್ಞ ವೈದ್ಯರ ಹತ್ರ ಹೋಗಿ ಮಗುನ ಕರ್ಕೊಂಡೋಗಿ ಆದಷ್ಟು ಬೇಗ ನೀವು ತೋರಿಸಿ ಸೂಕ್ತ ಚಿಕಿತ್ಸೆ ಪಡೆಯೋದು ನನ್ನ ವೈಯಕ್ತಿಕ ಸಲಹೆ.
1: ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ.
0: ಥ್ಯಾಂಕ್ ಯು ವೆರಿ ಮಚ್.
1: ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಇದುವರೆಗೂ ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗದ ಚರ್ಮರೋಗ ತಜ್ಞರಾದ ಡಾಕ್ಟರ್ ನಾಗರಾಜ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಳಿ ಕೇಂದ್ರ ಸರ್ಕಾರದ ಅಗ್ನಿಪಥ ಯೋಜನೆಯ ಕಾರ್ಯಕ್ರಮದ ಕುರಿತು ಮಾತುಕತೆ.
2: ಯಾರು ಯಾರು?
1: ನಾನೇ ಇದ್ದೀನಿ ವಾಸ್. ವಿದ್ಯಾ, ನಾನೇ ಬಂದಿನಿ.
2: ಸತಕ ನೀವ್ರಿ? ಬರ್ರಿ ಬರ್ರಿ, ಒಳಗ್ ಬರ್ರಿ.
1: ಬಂದೆ ಬಂದೆ, ಬಹಳ ದಿವ್ಸ ಆಯ್ತು ನಿನ್ ಕಡೆ ಬಂದಿರ್ಲಿಲ್ಲ.
2: ಆರಾಮದಿರಲ್ಲ, ಹಿಂಗ್ ಹೊಂಟಿರಿ ಈ ಕಡೆ?
1: ಹೌದೌದು, ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು, ಹೋಗ್ಬೇಕಾಗಿತ್ತು, ಹಂಗೆ ಬಂದೆ. ಮತ್ತೆ ಯಾಕೋ ನಿನಗೂ ಒಂದ್ ಸ್ವಲ್ಪ ಆರಾಮ ಇಲ್ಲ ತಂದಿದ್ರು, ಅದಕ್ಕೆ ನೋಡ್ಕೊಂಡು ಹೋಗೋಣಂತ ಬಂದ. ಯಾಕ ಮುಖ ಎಲ್ಲ ಎಷ್ಟ್ ಸಣ್ಣಗೈತಿ?
2: ಏನ್ ಮಾಡ್ತಿರ್ ಬರ್ರಿ, ಮಗಂದು ಡಿಗ್ರಿ ಮುಗುದಿ, ನಾ ನೌಕರಿ ಇಲ್ಲ ಏನಿಲ್ಲ, ಅದೇ ಚಿಂತಾಗ ಆರಾಮ್ ತಪ್ಪಿತ್ ನೋಡ್ರಿ.
1: ಯಾಕ ಅದು ನೌಕರಿ ಇಲ್ಲಂತ ನೀ ಇದು ಮಾಡ್ಕೊಂತ ಕುಂತ್ರ ಹೆಂಗವಾ?
2: ಹೆಂಗ್ ಮಾಡುದ್ರಿ ಅಕ್ಕ, ಮುಂದ್ ಏನಾರ ಮಾಡ್ಬೇಕಲ್ರಿ.
1: ನಿನ್ ಮಗ ಏನ್ ಎಷ್ಟ್ ಎತ್ತರ, ಎಷ್ಟ್ ಚಂದ, ಅಷ್ಟ್ ಪುಷ್ಟ ಅದಾನ. ಈಗ ಭಾರತ ಸರ್ಕಾರದ ಗೊತ್ತಿಲ್ಲ, ನಿನಗ ಅಗ್ನಿಪಥ ಅಂತ ಯೋಜನೆ ತೆಗ್ದಾರಲ್ಲ ಸರ್ಕಾರದವ್ರು ಹೊಸದಾಗಿ.
2: ಇಲ್ಲಲ್ರಿ ಅಕ್ಕ, ಏನದು ಹಂಗಂದ್ರ ಅಗ್ನಿಪಥ ಅಂದ್ರೆ ಏನು?
1: ಇದು ಏನಂದ್ರ ಭಾರತ ದೇಶದ ಭದ್ರತೆ ಬಲಪಡಿಸೋ ಸಲುವಾಗಿ ನಮ್ಮ ಕೇಂದ್ರ ಸರ್ಕಾರದವರು ಹೊಸದಾಗಿ ತಂದಿದ್ದ ಯೋಜನೆ ಇದು ಅಗ್ನಿಪಥ ಅಂತ. ಭಾರತದ ರಕ್ಷಣೆಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಕೊಡುಗೆ ನೀಡ್ತಿದೆ ನೋಡು. ವಿಶ್ವದಲ್ಲೇ ಸೇನೆಗಾಗಿ ಅತಿ ಹೆಚ್ಚು ಖರ್ಚು ಮಾಡುವ ದೇಶ ಭಾರತ ದೇಶ, ಮೂರನೇ ಸ್ಥಾನದಲ್ಲಿ ಅದ. ಇದೀಗ ಸೇನೆಯ ಶಸ್ತ್ರಾಸ್ತ್ರ ಪಡೆಗಳನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವುದು ಅಗ್ನಿಪಥದ ಯೋಜನೆ. ಇದು ಈ ಯೋಜನೆ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಈ ಯೋಜನೆಯನ್ನು ಅನಾವರಣಗೊಳಿಸಲು ನಮ್ಮ ರಾಜನಾಥ್ ಸಿಂಗ್ ಅವರು ಇದು ಸಶಸ್ತ್ರ ಪಡೆಗಳಿಗೆ ಯುವ ಪ್ರೊಫೈಲ್ ಅನ್ನು ಒದಗಿಸುವ ಪರಿವರ್ತಕ ಉಪಕ್ರಮವಾಗಿದೆ ಅಂತ ಹೇಳ್ತಾರೆ ನೋಡು. ಹಾಗೆ ಈ ಅಗ್ನಿಪಥ ಯೋಜನೆ ಅಡಿಯಲ್ಲಿ ಭಾರತೀಯ ಯುವಕರಿಗೆ ಅಗ್ನಿವೀರರಾಗಿ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಒದಗಿಸುವ ಸರ್ಕಾರ ಈ ಯೋಜನೆ ರೂಪಿಸಿದೆ ನೋಡು. ನಿನ್ ಮಗನಿಗೆ ಇಲ್ಲಿ ಕೆಲ್ಸಕ್ಕೆ ಸೇರಲು ಹೇಳು.
2: ನೀವು ಇದು ಬಹಳ ಚಲೋ ವಿಷಯ ಹೇಳಿದ್ರಿ ಅಕ್ಕ, ಹಂಗಂದ್ರೆ ಏನ್ ಸ್ವಲ್ಪ ವಿವರವಾಗಿ ಹೇಳ್ರಲ್ಲ.
1: ಇದು ಸೇನೆಯಲ್ಲಿ ಮೂರು ಭಾಗ ಇರ್ತದ ನಿನಗ್ ಗೊತ್ತಲ್ಲ. ಅಲ್ಲಿ
2: ಕೇಳದಂಗಾಗಿತ್ರಿ.
1: ಅಲ್ಲಿ ಮೂರು ಭಾಗದೊಳಗ ನವ ಯುವಕ ಯುವತಿಯರಿಗೆ ಅವಕಾಶ ಇದೆ ನೋಡು.
2: ಅಯ್ಯ, ಹಂಗಾದ್ರೆ ನನ್ ಮಗನಿಗೂ ಹ್ಯಾಂಗಾರ ಮಾಡಿ ಸೇರಿಸ್ಬೇಕಲ್ರಿ ಅಕ್ಕ ಅಲ್ಲಿ.
1: ಹೌದು, ಈಗ ನಮ್ಮ ಪ್ರಧಾನ ಮಂತ್ರಿಯವ್ರು ಗ್ರೀನ್ ಸಿಗ್ನಲ್ ಕೊಟ್ಟು ಬಿಟ್ಟಾರ ನೋಡು.
2: ಮಿಲ್ಟ್ರಿ ಅಂದ್ರ ಅಂಜಿಕ್ ಬರ್ತೈತ್ರಿ ಅಕ್ಕ, ಆ ಕಡೆ ಹೆಂಗ್ ಕಳಿಸುದ್ರಿ ಮಗನಿಗೆ?
1: ಏ ಇಲ್ಲ ನೋಡು, ಇದೇ ನೋಡು ಅಗ್ನಿಪಥ ಅಂದ್ರ ಇದು ಯುವಕರಿಗಾಗಿ 17 ರಿಂದ 23 ವರ್ಷ ಒಳಗ ಯುವಕ ಯುವತಿಯರಿಗೆ ಅರ್ಜಿ ಸಲ್ಸಾಕ್ ಬರ್ತದ. ಇಲ್ಲಿ ವಿಶೇಷ ಅಗ್ನಿಪಥದ ಮುಖ್ಯ ಅಂಶಗಳು ಅಂದ್ರ ನೋಡು, ಆಮೇಲೆ ಇದು ಒಂದು ಬಹಳ ಒಳ್ಳೆ ಯೋಜನೆ ಅಂದ್ರ ಬರೀ 4 ವರ್ಷ ಅವಧಿಯೊಳಗ ಅವ್ರು ಕೆಲಸ ಮಾಡಬಹುದು ನೋಡು. ಇದು ಯುವಕರನ್ನು ಕೇವಲ 4 ವರ್ಷದ ಅಲ್ಪಾವಧಿಯಲ್ಲಿ ಅಗ್ನಿವೀರ ಎಂದು ನೇಮಕ ಮಾಡಿಕೊಳ್ಳುವ ಮಹತ್ವದ ಯೋಜನೆ ಇದಾಗಿದ. ಈ ಅವಧಿ ಮುಗಿದ ನಂತರ ಅದರಲ್ಲಿ ಯುವಕರು ಮಾತ್ರ ಉಳಿಯಬೇಕು ಅಂದ್ರೆ ಉಳಿಕಬಹುದು, ಅಥವಾ ಬೇಡ ಅಂದ್ರೆ ನಿವೃತ್ತಿಯನ್ನು ತಗೋಬಹುದು ನೋಡು. ಇದು 17.5 ವರ್ಷದಿಂದ 23 ವರ್ಷದ ಯುವಕ ಯುವತಿಯರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗೆ ಈ ಮಾಸಿಕ ವೇತನೆ ನೋಡು ಎಷ್ಟು ಚಲೋ ಅದ ನೋಡು. 30,000 ಪ್ರಾರಂಭವಾಗಿ 40,000 ಬರ್ತದ. ಆಮೇಲೆ ನೀವು 4 ವರ್ಷ ಸೇವಾ ಅವಧಿ ಮುಗಿದ ನಂತರ ನಿಮ್ಮ ಸ್ಯಾಲರಿ ಒಳಗಿಂದು ಕಟ್ ಮಾಡ್ಕೊಂಡಿದ್ದಷ್ಟನ್ನು ಅವರು ಬಡ್ಡಿ ಸಹಿತವಾಗಿ ಈ ನಿಮ್ಮ ದುಡ್ಡನ್ನು ನಿಮಗೆ ಮರುಪಾವತಿಯನ್ನು ಮಾಡ್ತಾರೆ. ಇಷ್ಟೆಲ್ಲ ಸೌಲಭ್ಯ ಅದ ನೋಡು, ಇದನ್ನ ನೀವು ಯಾಕ ಸೇರ್ಬಾರದು ಹೇಳು. ನಿನ್ನ ಮಗನಿಗೆ ಸೇರಕ್ ಹೇಳು ಮತ್ತ
2: ಅಂದ್ರ ವಾಪಸ್ ಈ ಕಡೆ ಬರ್ಬೋದಲ್ರಿ.
1: ಹೌದು, ಬರೇ 4 ವರ್ಷ ಅಷ್ಟೇ ಅವ್ರು ಕೆಲಸ ಮಾಡಬಹುದು.
2: ಇಲ್ಲಿ ಅದು ಬಿಟ್ಟು ಬಂದ ಮೇಲೂ ನಮಗ್ ದುಡ್ಡು ಬರ್ತಾವ ಅನ್ನಂಗಾಯ್ತಲ್ರಿ ಅಕ್ಕ.
1: ಹೌದು ಹೌದು ಬರ್ತಾವ, ಮತ್ತ 4 ವರ್ಷ ಅಷ್ಟೇ ನೋಡು. ಮತ್ತ ಅವನು ಎಲ್ಲ ಶಿಸ್ತ್ ಕಲ್ತ್ ಬರ್ತಾನ, ಸೈನಿಕ ಒಳಗಿನ ತರಬೇತಿ ಹೆಂಗೆಂಗ ಏನು ಅನ್ನೋದು ದೇಶದ ತಿಳ್ಕೊಂಡ್ ಬರ್ತಾನ.
2: ನಾನು ನನ್ ಮಗನಿಗೆ ಹೇಳ್ತೀನಿ ರೀ ಅಕ್ಕ ಇದ್ ಮಾಡಾಕ.
1: ಹೇಳು, ಯಾಕಂದ್ರ ಅವ್ ಸಿಲೆಕ್ಟ್ ಆಗ್ಬಿಡ್ತಾನ ನೋಡ್.
2: ಭಾರತ ಸೇನೆ ಒಳಗ್ ಕೆಲಸ ಮಾಡುದು ಅಂದ್ರ ಅದು ಒಂದ್ ಪುಣ್ಯದ ಕೆಲಸ ರೀ ಅಕ್ಕ.
1: ಹೌದು,
2: ಬಹಳ ಹೇಳತ್ತೀನ್ರಿ ಅವನಿಗೆ. ನೀವ್ ಇದು ಬಹಳ ಚಲೋ ವಿಷಯ ಹೇಳಕತ್ತೀರಿ ಇದನ್ನ.
1: ಹೌದು ಹೌದು, ಇಲ್ಲಿ ನೋಡವ ಅದ್ರ ನೀ ಹಾಕ್ತೀನಿ ಅಂದ್ರ ನಾ ಇಲ್ಲಿ ಒಂದ್ ಸ್ವಲ್ಪ ಅದ್ರ ಬಗ್ಗೆ ವಿವರಣೆನೂ ಐತಿ ನೋಡು. ಇತ್ತೋ ಓದು ಒಂದ್ ಸ್ವಲ್ಪ ನೋಡು.
2: ಎಲ್ಲಿದ್ರಿ ಅಕ್ಕ? ತರಿ ನೋಡು, ನಾನು ಒಂಚರ ಅಷ್ಟೋ ಇಷ್ಟೋ ಓದೋದ್ ಕಲ್ತೀನಿ, ಓದ್ತೀನಿ
1: ನೋಡು.
2: ನನ್ ಮಗನಿಗೂ ಹಂಗ ತೋರಿಸ್ತೀನ್ರಿ ಅಕ್ಕ, ಇದು ಇಲ್ಲೇ ಇಟ್ಟೋರಿ, ನಾನ್ ಹೇಳ್ತೀನಿ ಅವನಿಗೆ.
1: ನೋಡು, ಓದು ಒಂದ್ಸಲ ನನ್ ಮುಂದೆ ನೋಡುನು.
2: ಹಾ, ಇಲ್ಲ ಐತಲ್ರಿ ಅಕ್ಕ, ಭಾರತ ಸೇನೆಯ ಕ್ರಾಂತಿಕಾರಿ ಬದಲಾವಣೆ. ಅಗ್ನಿಪಥ ಯೋಜನೆಯನ್ನು ಭಾರತ ಸೇನೆಯ ಕ್ರಾಂತಿಕಾರಿ ಬದಲಾವಣೆ ಎಂದೇ ಪರಿಗಣಿಸಲಾಗಿದೆ. ಅಲ್ಲದೆ ಅಗ್ನಿಪಥ ಯೋಜನೆಯು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲಿದೆ. ಅಂದ್ರೆ ಇದು ಉದ್ಯೋಗ ಅವಕಾಶ ಹೆಚ್ಚು ಮಾಡಕೈತ್ರಿ ಅಕ್ಕರಿ. ಅಲ್ಲದೆ ಅಗ್ನಿಪಥ ಯೋಜನೆ ಎಲ್ಲದಕ್ಕಿಂತಲೂ ಯುವಕರು ದೇಶದ ವಿವಿಧ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಲು ಉತ್ತಮ ಅವಕಾಶ ಪಡೆಯಲಿದ್ದಾರೆ. ಹೌದ್ ಹೇಳ್ರಿ ಅಕ್ಕ, ಇದು ಬಾಳ ಚಲೋ ಕೆಲಸದ್ರಿ. ಯುವಕರು ದೇಶ ಸೇವೆ ಮಾಡ್ಬೇಕಲ್ರಿ. ಇಂಥದ್ ಏನ್ ಮಾಡ್ಯಾರ ಅಂದ್ರೆ, ನಾವು ಎಲ್ಲಾ ದೇಶಗಳ ಸೇನಾ ರಚನೆಯನ್ನ ಅಧ್ಯಯನ ಮಾಡಿದ್ದೇವೆ. ಇಲ್ಲಿನ ಯುವಕರ ಆಸಕ್ತಿಯನ್ನ ಪರಿಗಣಿಸಿ ಅತ್ಯಂತ ಚಿಂತನಾಶೀಲವಾಗಿ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಇಷ್ಟೆಲ್ಲ ಬರ್ದದ್ರಿ ಅಕ್ಕ, ಬಹಳ ಚಂದ ವಿವರಣೆಯನ್ನು ಕೊಟ್ಟಾರ.
1: ವಿಶೇಷ ತರಬೇತಿ ಅಂತ ಅದಿಷ್ಟು ಓದಂದ್ರೆ ನಿನಗೆ ಇದು ಖಾತ್ರಿ ಗೊತ್ತಾಗ್ತದೆ ಏನಂತ.
2: ಹಾ, ವಿಶೇಷ ತರಬೇತಿ ಅಂತ ಏನೋ ಬರ್ದಾರಲ್ರಿ, ಅಂದ್ರೆ ಇದ್ರ ಸ್ಪೆಷಲ್ ಏನೋ ಕೊಟ್ಟಾರಿ ಅಕ್ಕ. ಇಲ್ಲಿ ಅಗ್ನಿವೀರು ವಾಯುಪಡೆ ಅಥವಾ ನೌಕಾಪಡೆಗೆ ಸೇರಲು ನಿರ್ಧರಿಸಿದರೆ ಅವರಿಗೆ ವಿಶೇಷ ತರಬೇತಿ ನೀಡಲಾಗುವುದು. ನೋಡ್ರಿ, ಇದ್ರೊಳಗೆ ಮತ್ತ ಭಾಗ ಬೇರೆ ಮಾಡ್ಯಾರಿ. ವಾಯುಪಡೆ ಮತ್ತು ನೌಕಾಪಡೆಗೆ ಸೇರಕ ಅವ್ರಿಗೆ ವಿಶೇಷ ತರಬೇತಿ ಕೊಡ್ತಾರಂತ್ರಿ.
1: ಹೌದು.
2: ಆದ್ರೆ ಅಗ್ನಿವೀರರಿಗೆ ಪಿಂಚಣಿ ಸಿಗುವುದಿಲ್ಲ, ಬದಲಿಗೆ ಸೇವಾ ನಿಧಿ ಸಿಗ್ತದಂತ್ರಿ. ಅಗ್ನಿವೀರ ಕಾರ್ಪರಸ್ ಫಂಡ್ ಅಂತ ಸಿಗ್ತದಂತ್ರಿ ಅವರಿಗೆ, ಅಗ್ನಿವೀರರಿಗೆ.
1: ಹೌದು.
2: ಮತ್ತ ಈ ಲಾಭ ಏನ್ ಮಾಡ್ಬೇಕ್ರಿ, ನಾವ್ ತಗೋಬೇಕ್ ನೋಡ್ರಿ ಅಕ್ಕ ಹೆಂಗಾರ ಮಾಡಿ.
1: ಹೌದು,
2: ನಾವು ಇದ ಎಷ್ಟೆಲ್ಲ ಗೌರ್ಮೆಂಟ್ ದವರು ಸರ್ಕಾರ ಕೊಡಾಕತ್ತೈತಿ ಅಂದ್ ಬಳಕ ನಮ್ಮ ಮಕ್ಳಿಗೆ ನಾವು ಸೇರಿಸ್ಬೇಕ್ರಿ.
1: ಅದು ಮತ್ತ ಬರೀ 4 ವರ್ಷ ನೋಡು,
2: 4 ವರ್ಷ ಅಲ್ರಿ.
1: ಹೌದು.
2: ಮಾಸಿಕ ವೇತನದ 30% ಈ ನಿಧಿಗೆ ಕಡಿತಗೊಳಿಸಲಾಗುತ್ತದೆ. ಅಂದ್ರೆ ನಮ್ಮ ಪಗಾರ ಬರುದ್ರಾಗಿರಿ, 30% ಅವರು ಅಲ್ಲೇ ಕಟ್ ಮಾಡ್ಕೊಂಡ್ ಕೊಡ್ತಾರತ್ರಿ. ಯಾಕಂದ್ರೆ ನಾಳೆ ನಮ್ಗೆ ಉಪಯೋಗ ಆಗ್ತೈತಿ. ಇವು ಹುಡುಗರು ದೇಶ ಸೇವೆ ಮಾಡ್ಲಿಕ್ಕೆ ಅಂತ ಹೇಳಿ ತಮ್ಮ ಏನ್ ಮಾಡ್ತಾರ ಎಲ್ಲಾ ಶಕ್ತಿಯನ್ನ ಅಲ್ಲಿ ಹಾಕಿರ್ತಾರ. ನಾಳೆ ಬಂದಿವ್ರಿಗೆ ಇಲ್ಲಿ ಸೈದ್ರೊಳಗ್ ಮಾಡ್ಬೇಕಂದ್ರೆ ಅನುಕೂಲ ಆಗ್ತೈತ್ರಿ. ಆ ದುಡ್ಡು 30% ಉಳಿದಿದ್ದು.
1: ಹೌದು ಹೌದು.
2: ಅಷ್ಟೇ ಮೊತ್ತವನ್ನ ಕೇಂದ್ರ ಸರ್ಕಾರ ಪ್ರತಿ ತಿಂಗಳು ಠೇವಣಿ ಇಡಲಿದೆ. ನಮ್ದೇ ರೊಕ್ಕ ಅವ್ರೇನ್ ಮಾಡ್ತಾರ್ರಿ, ಠೇವಣಿ ಇಟ್ಟು ನಮ್ಗ್ ಉಳಿತಾಯ ಮಾಡಿ ಕೊಡ್ತಾರ್ರಿ ಅಕ್ಕ. 4 ವರ್ಷಗಳ ಸೇವೆಯ ನಂತರ ಸೇವಾ ನಿಧಿಯಲ್ಲಿ ಠೇವಣಿ ಮಾಡಿದ ಮೊತ್ತವನ್ನ ಬಡ್ಡಿಯೊಂದಿಗೆ ಪಾವತಿಸ್ತಾರೆ. ನೋಡ್ರಿ ಅಕ್ಕ, ಯಾರ್ ಕೊಡ್ತಾರ ಹೇಳ್ರಿ, ಬಡ್ಡಿ ಕೂಡ ಕೊಡ್ತಾರಂತ್ರಿ ನಮ್ ರೊಕ್ಕಿಗೆ.
1: ಹೌದು.
2: ಅಂದ್ರೆ 4 ವರ್ಷ ಸೇವೆ ಪೂರೈಸಿದ ನಂತರ ಅಗ್ನಿವೀರರಿಗೆ ಒಂದೇ ಬಾರಿಗೆ ಸುಮಾರು 10,04,000 ರೂಪಾಯಿ ವಾಪಸ್ ಬರ್ತಾವ್ರಿ ಅಕ್ಕ. ಬಹಳ ಚಲೋ ಒಳ್ಳೆ ಇದು ಐತಿ ನೋಡ್ರಿ. ಇದ ಭಾರತ ರಕ್ಷಣೆಗೆ ಏನ್ ಮಾಡೈತಿ ಕೇಂದ್ರ ಸರ್ಕಾರ ಮಾಡಿರುವಂತ ಯೋಜನೆ ಅಂತ ಹೇಳಿ ಎಲ್ಲಾ ಡಿಟೇಲ್ಸ್ ಬಹಳ ಚಂದ ಬರ್ದಿತ್ರಿ ಅಕ್ಕ ಇದ್ರೊಳಗ.
1: ಹಂಗಂದ್ರ ನೀ ಏನ್ ಮಾಡುವ, ಈಗ ನಿನ್ ಮಗನಿಗೆ ತೋರಿಸ್ಬಿಡು, ಅಪ್ಲೈ ಮಾಡ್ಬಿಡ್ರಿ. ಇದೇ ವರ್ಷ
2: ಈಗ ಹೊರಗೋಗ್ಯಾನ್ರಿ ಅಕ್ಕ, ಬರನ ತೋರಿಸ್ತೀನ್ರಿ, ಹಾಕಕ್ ಹೇಳ್ತೀನ್ರಿ ಇದನ್ನ.
1: ಹೇಳ್ಬಿಡು ಮತ್ ನನ್ ಹಂಗೆ ಶರಬತ್ ಮಾಡ್ಕೊಡ್ತೀನ್, ಹಂಗೆ ಕಳಿಸ್ತೀವ.
2: ಇಲ್ರಿ ಅಕ್ಕ, ಆರಾಮಿಲ್ಲ ಅನ್ನಕತ್ತಿದ್ರಿ. ಓಆರ್ಎಸ್ ಜ್ಯೂಸ ಮಾಡ್ಕೊಡ್ತೀನ್ರಿ ನಿಮಗ್, ಒಂದಿಟ್ ಬಟ್ಲ್ಯಾಗ ಹಾಕ್ತೀನಿ, ಯಾವಾಗ ಅವಾಗ ಕುಡಿಯಂತ ಬರ್ರಿ.
1: ಹಂಗಂತಿ ಚಲೋ ಅಲ್ಲ ಅದು ಕುಡ್ಕೊಂಡಿದ್ರ.
2: ಮೂರೇ ಅಕ್ಕ, ಶರ್ಬತ್ ನಿಂಬು ಪಾನಿ ಇವೆಲ್ಲ ಕುಡಿಬೇಕ್ರಿ ಅಕ್ಕ. ಅಥವಾ ಅವು ಇವು ಕುಡುದು ಆರೋಗ್ಯ ಹಾಳ್ ಮಾಡ್ಕೋಕ್ಕಿಂತ ಇಂತದ್ದು ಸ್ವಲ್ಪ ದೇಹಕ್ಕ ಬಿಸಿಲು ತಿಂದಾಗ ಆರಾಮ ಆತೈತ್ರಿ.
1: ಹೌದಲ್ಲ, ಬಾಳ ಚಲೋ ನೋಡುವ. ಹಂಗಂದ್ರೆ ಕೊಟ್ಟೆ ಬಿಡು, ನನಗೂ ಒಂದ್ ಸ್ವಲ್ಪ ಹೋಗುವಾಗ ಒಯ್ದು ಬಿಡ್ತೀನಿ.
2: ಸರಿ ಅಕ್ಕ, ನೀವು ಕೂಡ್ರಿ, ನಾ ಮಾಡ್ಕೊಂಡ್ ಬರ್ತೀನಿ.
1: ಸರಿ ಸರಿ.
3: ಇದುವರೆಗೆ ಭಾರತ ಕೇಂದ್ರ ಸರ್ಕಾರದ ಅಗ್ನಿಪಥ ಯೋಜನೆಯ ಕಾರ್ಯಕ್ರಮದ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ವಿದ್ಯಾ ಕಲ್ಯಾಣ್ ಶೆಟ್ಟಿ ಹಾಗೂ
4: ಕವಿತಾ ದೇಶ್ಮುಖ್.
3: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸ್ಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
1: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಸೈಪ್ರಸ್ ಅಧ್ಯಕ್ಷರ ನಡುವೆ ನಿಯೋಗ ಮಟ್ಟದ ಮಾತುಕತೆ, ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ ಒತ್ತು. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ. ಅಂತಾರಾಷ್ಟ್ರೀಯ ಗಡಿ ಭದ್ರತೆಯನ್ನು ವಿಶಾಲ ಪ್ರಾಂತ್ಯ ಹೊಣೆಗಾರಿಕೆಯಾಗಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ಇದೇ 26ರಿಂದ ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ, ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ ಸಚಿವರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತ ಮತ್ತು ಸೈಪ್ರಸ್ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಅವರೊಂದಿಗೆ ಇಂದು ಉನ್ನತ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ಈ ಸಭೆಯಲ್ಲಿ ಪ್ರಾದೇಶಿಕ ಹಾಗೂ ಜಾಗತಿಕ ಪ್ರಾಮುಖ್ಯತೆಯ ವಿವಿಧ ವಿಷಯಗಳ ಕುರಿತು ಮತ್ತು ಬಹುಪಕ್ಷೀಯ ವೇದಿಕೆಯಲ್ಲಿ ಪರಸ್ಪರ ಸಹಕಾರವನ್ನು ವೃದ್ಧಿಸುವ ಬಗ್ಗೆ ಮಹತ್ವದ ವಿಚಾರ ವಿನಿಮಯ ಮಾಡಿಕೊಳ್ಳಲಾಗಿದೆ. ಮಾತುಕತೆಯ ಬಳಿಕ ಉಭಯ ದೇಶಗಳ ನಡುವೆ ಹಲವು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಅವರು 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಭಾರತಕ್ಕೆ ಆಗಮಿಸಿದ್ದು, ಅವರೊಂದಿಗೆ ಸೈಪ್ರಸ್ನ ಸಚಿವರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಪ್ರಮುಖ ಉದ್ಯಮಿಗಳ ಉನ್ನತ ಮಟ್ಟದ ನಿಯೋಗ ಭಾರತಕ್ಕೆ ಭೇಟಿ ನೀಡಿದೆ. ಸೈಪ್ರಸ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಮತ್ತು ಸೈಪ್ರಸ್ ದೇಶಗಳು ಸುದೀರ್ಘ ಹಾಗೂ ಆಪ್ತ ದ್ವಿಪಕ್ಷೀಯ ಬಾಂಧವ್ಯವನ್ನು ಹೊಂದಿದ್ದು, ಮುಂಬರುವ 2027 ಫೆಬ್ರವರಿಯಲ್ಲಿ ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧಗಳು ಸ್ಥಾಪನೆಯಾಗಿ 65 ವರ್ಷಗಳು ಪೂರೈಸಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಸಚಿವರ ಸಮಿತಿ ಸಭೆ ಸಂಪುಟ ಸಭೆ ನಡೆಯಿತು. ಈ ಕುರಿತು ಇಂದು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ವಿಕಸಿತ ಭಾರತದ ಹಂಚಿಕೆಯ ಕನಸನ್ನು ನನಸಾಗಿಸಲು ಆಡಳಿತಾತ್ಮಕ ಸುಧಾರಣೆಗಳನ್ನು ತ್ವರಿತಗೊಳಿಸುವುದು, ನಾಗರಿಕರ ಜೀವನ ಸುಲಭತೆಯನ್ನು ಮತ್ತು ಉದ್ಯಮಗಳ ವ್ಯವಹಾರ ಸುಲಭತೆಯನ್ನು ಮತ್ತಷ್ಟು ಸರಳೀಕರಿಸುವ ಕುರಿತು ಕೇಂದ್ರ ಸಚಿವರ ಸಮಿತಿ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. 2026 ಜೂನ್ ಮತ್ತು ಜುಲೈ ಅವಧಿಯಲ್ಲಿ ನಿವೃತ್ತಿಯಾಗಲಿರುವ ಸದಸ್ಯರಿಂದ ತೆರವಾಗಲಿರುವ 10 ರಾಜ್ಯಗಳ ಒಟ್ಟು 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಭಾರತೀಯ ಚುನಾವಣಾ ಆಯೋಗವು ಇಂದು ವೇಳಾಪಟ್ಟಿ ಪ್ರಕಟಿಸಿದೆ. ಈ ಎಲ್ಲಾ ಸ್ಥಾನಗಳಿಗೆ ಜೂನ್ 18 ಮತದಾನ ನಡೆಯಲಿದೆ. ಚುನಾವಣಾ ಆಯೋಗದ ಪ್ರಕಟಣೆಯ ಪ್ರಕಾರ ಜೂನ್ 1 ಚುನಾವಣಾ ಅಧಿಸೂಚನೆ ಹೊರಬೀಳಲಿದ್ದು, ಜೂನ್ 8 ನಾಮಪತ್ರ ಸಲ್ಲಿಕೆ ಕೊನೆಯ ದಿನವಾಗಿದೆ. ಜೂನ್ 9 ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು, ಉಮೇದುವಾರಿಕೆಯನ್ನು ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿರುತ್ತದೆ. ಜೂನ್ 18 ಬೆಳಿಗ್ಗೆ 9 ಸಂಜೆ 4 ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದ್ದು, ಅದೇ ಸಂಜೆ 5 ಗಂಟೆಯಿಂದ ಮತ ಎಣಿಕೆ ಆರಂಭ.

0: ಆರಂಭವಾಗಲಿದೆ. ಜೂನ್ 20ರ ಒಳಗಾಗಿ ಇಡೀ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಮತದಾನದ ವೇಳೆ ಮತಪತ್ರದಲ್ಲಿ ಅಭ್ಯರ್ಥಿಗಳ ಆದ್ಯತೆಯನ್ನು ಗುರುತಿಸಲು ಚುನಾವಣಾಧಿಕಾರಿಗಳು ನೀಡುವ ನಿರ್ದಿಷ್ಟ ನೇರಳೆ ಬಣ್ಣದ ಸ್ಕೆಚ್ ಪೆನ್ ಅನ್ನು ಮಾತ್ರ ಬಳಸಬೇಕಾಗಿದ್ದು ಇತರ ಯಾವುದೇ ಪೆನ್ ಬಳಸಲು ಅವಕಾಶವಿರುವುದಿಲ್ಲ ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಕರ್ನಾಟಕ, ಗುಜರಾತ್ ಮತ್ತು ಆಂಧ್ರಪ್ರದೇಶ ರಾಜ್ಯಗಳ ತಲಾ 4 ಸ್ಥಾನಗಳಿಗೆ ಮತದಾನ ನಡೆಯಲಿದೆ. ಉಳಿದಂತೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳ ತಲಾ 3 ಸ್ಥಾನಗಳು, ಜಾರ್ಖಂಡ್ನ 2 ಸ್ಥಾನಗಳು ಹಾಗೂ ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂ ರಾಜ್ಯಗಳ ತಲಾ 1 ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಕರ್ನಾಟಕದಿಂದ ಪ್ರತಿನಿಧಿಸುತ್ತಿರುವ ಪ್ರಮುಖ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ಎಚ್ಡಿ ದೇವೇಗೌಡ, ಈರಣ್ಣ ಕಡಾಡಿ ಹಾಗೂ ಮಧ್ಯಪ್ರದೇಶದ ದಿಗ್ವಿಜಯ್ ಸಿಂಗ್ ಸೇರಿದಂತೆ ಪ್ರಮುಖರ ಅವಧಿ ಮುಕ್ತಾಯಗೊಳ್ಳುತ್ತಿರುವುದರಿಂದ ಈ ಚುನಾವಣೆ ನಿಗದಿಯಾಗಿದೆ. ಜಾರ್ಖಂಡ್ನ ದಿವಂಗತ ಶಿಬು ಸೊರೆನ್ ಅವರ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೂ ಇದೇ ವೇಳೆ ಚುನಾವಣೆ ನಡೆಯಲಿದೆ ಎಂದು ಆಯೋಗ ತಿಳಿಸಿದೆ. ಈ ದ್ವೈವಾರ್ಷಿಕ ಚುನಾವಣೆಗಳ ಜೊತೆಗೆ ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯಗಳ ತಲಾ 1 ರಾಜ್ಯಸಭಾ ಸ್ಥಾನಕ್ಕೆ ಉಪಚುನಾವಣೆಯನ್ನು ಆಯೋಗ ಪ್ರಕಟಿಸಿದೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಗಳಿಸಿರುವ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಸುನೇತ್ರಾ ಅಜಿತ್ ಪವಾರ್ ಮತ್ತು ಎಐಎಡಿಎಂಕೆ ಸಂಸದ ಸಿವಿ ಷಣ್ಮುಗಂ ಅವರ ರಾಜೀನಾಮೆ ಹಿನ್ನೆಲೆ ಈ ಸ್ಥಾನಗಳು ತೆರವಾಗಿದ್ದವು. ಉಪಚುನಾವಣೆ ಕೂಡ ಜೂನ್ 18ರಂದೇ ನಡೆಯಲಿದೆ. ಗಡಿ ಭದ್ರತೆಯ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಅಂತಾರಾಷ್ಟ್ರೀಯ ಗಡಿಗಳ ರಕ್ಷಣೆಯನ್ನು ಕೇವಲ ಒಂದು ಪ್ರತ್ಯೇಕ ಕೆಲಸವಾಗಿ ನೋಡದೆ ಅದನ್ನು ವಿಶಾಲವಾದ ಪ್ರಾಂತ್ಯ ಹೊಣೆಗಾರಿಕೆಯಾಗಿ ಪರಿಗಣಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಗಡಿ ಭದ್ರತಾ ಪಡೆಯ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಗಡಿ ಭಾಗಗಳಲ್ಲಿನ ಭೌಗೋಳಿಕ ಸಂಕೀರ್ಣತೆ ಹಾಗೂ ಹತ್ತಾರು ಸವಾಲುಗಳ ನಡುವೆಯೂ ಬಿಎಸ್ಎಫ್ ಪಡೆ ದೇಶದ ಹೆಮ್ಮೆಯನ್ನು ಸದಾ ಎತ್ತಿ ಹಿಡಿದಿದೆ ಎಂದು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಉನ್ನತ ಮಟ್ಟದ ಸಭೆ ಇಂದೇ 26ರಂದು ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಆಹ್ವಾನದ ಮೇರೆಗೆ ಈ ಮಹತ್ವದ ಸಭೆಯಲ್ಲಿ ಭಾಗವಹಿಸಲು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೋಶಿ ಮುತ್ಸು ಮೊಟೈಗಿ ಮತ್ತು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ನವದೆಹಲಿಗೆ ಆಗಮಿಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಕ್ವಾಡ್ ಮುನ್ನೋಟಕ್ಕೆ ಬದ್ಧವಾಗಿ ಕಳೆದ ವರ್ಷ ಜುಲೈನಲ್ಲಿ ವಾಷಿಂಗ್ಟನ್ನಲ್ಲಿ ನಡೆದ ಸಭೆಯ ಚರ್ಚೆಗಳ ಮುಂದುವರಿದ ಭಾಗವಾಗಿ ಈ ಸಭೆ ನಡೆಯಲಿದೆ. ಕ್ವಾಡ್ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು, ಪ್ರಸ್ತುತ ಚಾಲ್ತಿಯಲ್ಲಿರುವ ವಿವಿಧ ಕ್ವಾಡ್ ಉಪಕ್ರಮಗಳ ಪ್ರಗತಿ ಪರಿಶೀಲನೆ ಮತ್ತು ಇಂಡೋ ಪೆಸಿಫಿಕ್ ವಲಯದ ಇತ್ತೀಚಿನ ಬೆಳವಣಿಗೆಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಸಚಿವರುಗಳು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಸಭೆಯ ಹಿನ್ನೆಲೆಯಲ್ಲಿ ಸಚಿವ ಡಾ ಎಸ್ ಜೈಶಂಕರ್ ಆಗಮಿಸಲಿರುವ ವಿವಿಧ ರಾಷ್ಟ್ರಗಳ ವಿದೇಶಾಂಗ ಸಚಿವರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇಂದು ಜಾಗತಿಕವಾಗಿ ಆಚರಿಸಲಾಗುತ್ತಿರುವ ಅಂತಾರಾಷ್ಟ್ರೀಯ ಜೀವವೈವಿಧ್ಯ ದಿನದ ಅಂಗವಾಗಿ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರು ಎಲ್ಲಾ ಜೀವಿಗಳ ಸುಸ್ಥಿರ ಭವಿಷ್ಯಕ್ಕಾಗಿ ಕೈಜೋಡಿಸುವಂತೆ ದೇಶದ ನಾಗರಿಕರಿಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ಈ ವರ್ಷದ ಜಾಗತಿಕ ಜೀವವೈವಿಧ್ಯ ದಿನದ ಘೋಷವಾಕ್ಯವಾದ ಜಾಗತಿಕ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯಪ್ರವೃತ್ತರಾಗಿ ಎಂಬುದು. ಜೀವವೈವಿಧ್ಯದ ನಾಶವನ್ನು ತಡೆದು ಅದನ್ನು ಮರುಸ್ಥಾಪಿಸಲು ಪ್ರತಿಯೊಬ್ಬರೂ ಒಟ್ಟಾಗಿ ಶ್ರಮಿಸಬೇಕಾದ ತುರ್ತು ಅಗತ್ಯವನ್ನು ಸಾರುತ್ತದೆ ಎಂದು ಉಲ್ಲೇಖಿಸಿದ್ದಾರೆ. ದೇಶದಲ್ಲಿ ಪ್ರೆಗಾಬಾಲಿನ್ ಔಷಧದ ದುರುಪಯೋಗವನ್ನು ತಡೆಗಟ್ಟಲು ಕೇಂದ್ರ ಆರೋಗ್ಯ ಸಚಿವಾಲಯವು ಇದನ್ನು ಶೆಡ್ಯೂಲ್ H1 ವ್ಯಾಪ್ತಿಗೆ ಸೇರ್ಪಡೆಗೊಳಿಸಿದೆ. ಮುಖ್ಯವಾಗಿ ಯುವ ಪೀಳಿಗೆಯಲ್ಲಿ ಹಾಗೂ ಕೆಲವು ರಾಜ್ಯಗಳಲ್ಲಿ

0: ಈ ಔಷಧದ ವ್ಯಾಪಕ ದುರುಪಯೋಗವಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಕಟ್ಟುನಿಟ್ಟಿನ ನಿಯಂತ್ರಣ ಹೇರಲಾಗಿದೆ. ತೀವ್ರ ನರನೋವು ಮತ್ತು ನರ ಸಂಬಂಧಿ ಕಾಯಿಲೆಗಳಿಗೆ ಬಳಸಲಾಗುವ ಈ ಔಷಧವನ್ನು ಅದರ ನಿದ್ರಾಜನಕ ಮತ್ತು ಪ್ರಜ್ಞೆ ತಪ್ಪಿಸುವ ಪರಿಣಾಮಗಳಿಗಾಗಿ ಅಕ್ರಮವಾಗಿ ಬಳಸಲಾಗುತ್ತಿತ್ತು. ದೇಶದ ಹಲವೆಡೆ ಇತ್ತೀಚೆಗೆ ಇದರ ಅಕ್ರಮ ದಾಸ್ತಾನುಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಈ ಹೊಸ ನಿಯಮದ ಅನ್ವಯ ಇನ್ನು ಮುಂದೆ ನೋಂದಾಯಿತ ವೈದ್ಯರ ಅಧಿಕೃತ ಔಷಧ ಚೀಟಿ ಇದ್ದರೆ ಮಾತ್ರವೇ ಪ್ರೆಗಾಬಾಲಿನ್ ಮಾರಾಟ ಮಾಡಲು ಅವಕಾಶವಿರುತ್ತದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 89 ರನ್ಗಳಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಸೈಪ್ರಸ್ ಅಧ್ಯಕ್ಷರ ನಡುವೆ ನಿಯೋಗ ಮಟ್ಟದ ಮಾತುಕತೆ. ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ ಒತ್ತು. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ. ಅಂತಾರಾಷ್ಟೀಯ ಗಡಿ ಭದ್ರತೆಯನ್ನು ವಿಶಾಲ ಪ್ರಾಂತ್ಯ ಹೊಣೆಗಾರಿಕೆಯಾಗಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ಇದೇ 26ರಿಂದ ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ ಸಚಿವರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಒಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ. ಒನ್ ರಾಬರಿ ಕಥೆ ಚಿತ್ರದ ಹಾಡು ಧ್ವನಿಯಾಗಿದ್ದಾರೆ ಅನುರಾಧ ಭಟ್.

0: ಮೂರು ಕಾಲೇಜ್ನಲ್ಲಿ.
1: ಚಿಂತಿಸ್ಬೇಡಿ,
0: ಫೀಸ್ ನೋಡು.
2: ಏನ್ ಸಮಾಚಾರ?
3: ಏನಾಯ್ತು?
1: ಫೀಸ್ ನ ಟೆನ್ಷನ್.
2: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ. ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್? ಆರ್ ಬಿ ಐ ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

0: ತೋರಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್

ಇದುವರೆಗೂ ಪ್ರಸಾರವಾಯಿತು. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18 ಚುನಾವಣೆ, ಚುನಾವಣಾ ಆಯೋಗ ಘೋಷಣೆ. ಎಬೋಲಾ ವೈರಸ್ ಹಿನ್ನೆಲೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ನಿಗಾ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ. ಎಸ್ಐಆರ್ ವಿರುದ್ಧ ರಾಜ್ಯ ಸರ್ಕಾರ ಕಾನೂನಾತ್ಮಕ ಹೋರಾಟ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರ ವಿರುದ್ಧ ಹೇಳಿಕೆ ಹಿನ್ನೆಲೆ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇದೇ 25ರವರೆಗೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಈರಣ್ಣ ಕಡಾಡಿ ನಾರಾಯಣ್ ಅವರ ನಿವೃತ್ತಿಯಿಂದ ತೆರವಾಗುವ ರಾಜ್ಯದ 4 ಸ್ಥಾನ ಸೇರಿ ಒಟ್ಟು 24 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದೆ. ಜೂನ್ 18 ರಾಜ್ಯಸಭಾ ಚುನಾವಣೆ ನಡೆಯಲಿದ್ದು ಅಂದೇ ಮತ ಎಣಿಕೆ ಕಾರ್ಯವೂ ನಡೆಯಲಿದೆ. ಜೂನ್ 8 ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನವಾಗಿದ್ದು ಜೂನ್ 9 ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಜೂನ್ 11 ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದೆ. ಜೂನ್ 1 ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಎಬೋಲಾ ವೈರಸ್ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದು ದೇಶದಲ್ಲಿ ಕೇಂದ್ರ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಿಸಿದೆ. ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಕೇಂದ್ರ ಸರ್ಕಾರ ತುರ್ತು ಪತ್ರ ಬರೆದಿದ್ದು ನಿಗಾ ವಹಿಸುವಂತೆ ಸೂಚಿಸಿದೆ. ವಿಮಾನ ನಿಲ್ದಾಣಗಳಲ್ಲಿ, ಬಂದರುಗಳಲ್ಲಿ ಪ್ರಯಾಣಿಕರ ತಪಾಸಣೆಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಕಟ್ಟುನಿಟ್ಟಿನ ಆದೇಶ ನೀಡಿದೆ. ಕಾಂಗೋ, ಉಗಾಂಡ ಹಾಗೂ ದಕ್ಷಿಣ ಸೂಡಾನ್ನಿಂದ ಭಾರತಕ್ಕೆ ಆಗಮಿಸುವ, ಆ ದೇಶಗಳ ಮೂಲಕ ಪ್ರಯಾಣಿಸುವ ಪ್ರಯಾಣಿಕರ ಬಗ್ಗೆ ನಿಗಾ ಇಡುವಂತೆ ನಿರ್ದೇಶನ ನೀಡಿದೆ. ರಾಜ್ಯ ಆರೋಗ್ಯ ಇಲಾಖೆ ಕ್ವಾರಂಟೈನ್ ಕೇಂದ್ರ ಗುರುತು ಮಾಡಬೇಕು. ಹೆಲ್ತ್ ಸ್ಕ್ರೀನಿಂಗ್ ಸಿಬ್ಬಂದಿಯನ್ನು ಹೆಚ್ಚಳ ಮಾಡಬೇಕು. ಎಬೋಲಾ ಚಿಕಿತ್ಸೆ ಕುರಿತಂತೆ ಆರೋಗ್ಯ ಕಾರ್ಯಕರ್ತರಿಗೆ ಅರಿವು ಮೂಡಿಸುವಂತೆ ಸೂಚಿಸಿದೆ. ಪ್ರಸ್ತುತ ಭಾರತದಲ್ಲಿ ಯಾವುದೇ ಎಬೋಲಾ ಪ್ರಕರಣಗಳು ದಾಖಲಾಗಿಲ್ಲ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಸ್ಪಷ್ಟಪಡಿಸಿದೆ. ವೈದ್ಯಕೀಯ ಕೋರ್ಸು ಪ್ರವೇಶಕ್ಕೆ ನೀಟ್ ಬದಲಾಗಿ ಮೊದಲಿನಂತೆ ಸಿಇಟಿ ಪರೀಕ್ಷೆ ನಡೆಯಲಿ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ, ಐಟಿ, ಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ನಿಂದ ಈಗಾಗಲೇ ಲಕ್ಷಾಂತರ ಮಂದಿ ಮತದಾನದ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಸ್ಐಆರ್ ವಿರುದ್ಧ ಕಾನೂನಾತ್ಮಕ ಹೋರಾಟ ಮುಂದುವರಿಸಲಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಎಐ ಆಧಾರಿತ ಸಾಫ್ಟ್ವೇರ್ ಉಪಯೋಗಿಸಿಕೊಂಡು ಕೆಲವೊಂದು ಮತಗಳನ್ನು ತೆಗೆಯುವ ಕೆಲಸ ಆಗಿದೆ. ಬಿಜೆಪಿಯವರಿಗೆ ಚುನಾವಣೆ ಗೆಲ್ಲುವುದೇ ಮುಖ್ಯವಾಗಿದೆ ಹೊರತು ದೇಶದ ಆರ್ಥಿಕ ಪರಿಸ್ಥಿತಿ, ವಿದೇಶಾಂಗ ನೀತಿ ಬಗ್ಗೆ ಚಿಂತೆ ಇಲ್ಲ ಎಂದು ದಿನೇಶ್ ಗುಂಡೂರಾವ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜುಲೈ 1 ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತ್ರಿಭಾಷಾ ಅಧ್ಯಯನವನ್ನು ಕಡ್ಡಾಯಗೊಳಿಸುವ ಹೊಸ ನೀತಿಯನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇಂದು ಅರ್ಜಿ ಸಲ್ಲಿಸಲಾಗಿದೆ. ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಲ್ಲಿಸಿದ್ದ ಅರ್ಜಿಯನ್ನು ಪರಿಶೀಲಿಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಮುಂದಿನ ವಾರ ವಿಚಾರಣೆ ನಡೆಸಲು ಒಪ್ಪಿಕೊಂಡಿದೆ. ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿಯು ಹೊರಡಿಸಿದ ಸುತ್ತೋಲೆಯಲ್ಲಿ 9ನೇ ತರಗತಿಯ ವಿದ್ಯಾರ್ಥಿಗಳು ಜುಲೈ 1 3 ಭಾಷೆಗಳನ್ನು ಅಧ್ಯಯನ ಮಾಡಬೇಕು. ಅವುಗಳಲ್ಲಿ ಕನಿಷ್ಠ 2 ಸ್ಥಳೀಯ ಭಾಷೆಗಳಾಗಿರಬೇಕು ಎಂದು ತಿಳಿಸಿದೆ. ಈ ಸುತ್ತೋಲೆಯನ್ನು ವಿರೋಧಿಸಿದ ಹಿರಿಯ ವಕೀಲ ಮುಕುಲ್ ರೋಹಟಗಿ 9ನೇ ತರಗತಿಯಲ್ಲಿ ಹೆಚ್ಚುವರಿ 2 ಭಾಷೆಗಳನ್ನು ಕಲಿಯುವುದು 10ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ತಯಾರಿಕೆಗೆ ಅಡ್ಡಿಯಾಗಲಿದೆ ಎಂದು ವಾದಿಸಿದರು. ಇದು ವಿದ್ಯಾರ್ಥಿಗಳ ಮೇಲೆ ಹೊರೆಯಾಗಲಿದೆ ಎಂದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದರು. ವಾದ ಆಲಿಸಿದ ನ್ಯಾಯಪೀಠ ಮುಂದಿನ ವಾರ ವಿಚಾರಣೆಗೆ ಈ ವಿಷಯವನ್ನು ಪಟ್ಟಿ ಮಾಡುವುದಾಗಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ನೀಡಿದ ಹೇಳಿಕೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ ಮೂರು ಬಾರಿ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿರುವ ಪ್ರಧಾನಿ ಮೋದಿ ಅವರನ್ನು ವಿಶ್ವವೇ ಕೊಂಡಾಡುತ್ತಿದೆ. ಇಂತಹ ಸಂದರ್ಭದಲ್ಲಿ ದೇಶದ ಪ್ರಧಾನಿ ಮತ್ತು ಗೃಹ ಸಚಿವರ ಬಗ್ಗೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೀಳುಮಟ್ಟದಲ್ಲಿ ಮಾತನಾಡಿರುವುದು ಸಾಂವಿಧಾನಿಕ ಹುದ್ದೆಗಳಿಗೆ ಮಾಡಿರುವ ಅವಮಾನ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಧಿಕಾರಿಗಳು ಸಮಾಜದ ಒಳಿತಿಗಾಗಿ ನ್ಯಾಯದ ಪರವಾಗಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮಂಡ್ಯ ತಾಲೂಕಿನ ಬಾಕಿ ಇರುವ ಪ್ರಕರಣಗಳ ವಿಚಾರಣೆ ಮತ್ತು ವಿಲೇವಾರಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ಕಾನೂನುಬದ್ಧವಾಗಿ ಹಾಗೂ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಲು ಕರೆ ನೀಡಿದ್ದಾರೆ. ಲೋಕಾಯುಕ್ತ ಸಂಸ್ಥೆಯನ್ನು ಬಲಹೀನ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮೊದಲು ಜಿಲ್ಲೆಯ ಬಂದಿಗೌಡ ಬಡಾವಣೆ ಎರಡನೇ ಕ್ರಾಸ್ನಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದ್ಯಾರ್ಥಿನಿಯರ ವಸತಿ ನಿಲಯ ಹಾಗೂ ವಾಲ್ಮೀಕಿ ವಸತಿ ನಿಲಯಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆಗಳ ಅಹವಾಲು ಸ್ವೀಕರಿಸಿದರು. 15 ದಿನಗಳಲ್ಲಿ ವಿದ್ಯಾರ್ಥಿ ನಿಲಯವನ್ನು ವರ್ಗಾವಣೆ ಮಾಡುವಂತೆ ಹಾಗೂ ವಸತಿ ನಿಲಯದ ಅಡುಗೆ ಸಿಬ್ಬಂದಿ ಹಾಗೂ ವಾರ್ಡನ್ ಅವರನ್ನು ಶೀಘ್ರವೇ ಬದಲಾಯಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗದಲ್ಲಿ ಶೇಖರಿಸಲಾಗಿರುವ ಮರದ ರೆಂಬೆ ಕೊಂಬೆ ಹಾಗೂ ಇತರೆ ಮರದ ಅವಶೇಷಗಳನ್ನು ವಿಲೇವಾರಿ ಮಾಡಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ನಿನ್ನೆ ಸುರಿದ ಮಳೆಯಿಂದಾಗಿ ಬಹಳಷ್ಟು ಮರಗಳು ಧರೆಗುಳುಗಿವೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ನಗರ ಪಾಲಿಕೆಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಸಣ್ಣ ಪುಟ್ಟ ಮರದ ಕೊಂಬೆಗಳು ಹಾಗೂ ಇತರೆ ಅವಶೇಷಗಳನ್ನು ಶ್ರೆಡ್ಡಿಂಗ್ ಯಂತ್ರಗಳನ್ನು ನಿಯೋಜಿಸುವ ಮೂಲಕ ತ್ಯಾಜ್ಯವನ್ನು ಕಾಂಪೋಸ್ಟ್ ಘಟಕಕ್ಕೆ ಸಾಗಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ನಿನ್ನೆ ಸುರಿದ ಮಳೆಯಿಂದಾಗಿ 131 ಮರ 192 ಮರದ ರೆಂಬೆ ಕೊಂಬೆಗಳು ಧರೆಗುರುಳಿವೆ ಎಂದು ಜಿಬಿಎ ಪ್ರಕರಣದಲ್ಲಿ ತಿಳಿಸಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯಲ್ಲಿ ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಮೇತ ಮಳೆಯಿಂದಾಗಿ ಮರಗಳು ಬೆಸ್ಕಾಂ ಇಲಾಖೆಯ ವಿದ್ಯುತ್ ಕಂಬಗಳ ಮೇಲೆ ಉರುಳಿಬಿದ್ದ ಪರಿಣಾಮ ತಿಪ್ಪಸಂದ್ರ ಎಂ ಹೊಸಹಳ್ಳಿ ಕ್ರಾಸ್ ಗೊಲ್ಲಹಳ್ಳಿ ಬೆಡ್ ಶೆಡ್ಹಳ್ಳಿ ಗ್ರಾಮಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ. ಬೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ದುರಸ್ತಿಯಲ್ಲಿ ತೊಡಗಿದ್ದಾರೆ. ಇಂದು ಸಂಜೆಯೊಳಗೆ ಸಮರ್ಪಕ ವಿದ್ಯುತ್ ಪೂರೈಕೆಗೆ ವ್ಯವಸ್ಥೆ ಮಾಡಲಾಗುವುದು ಎಂದು ಬೆಸ್ಕಾಂ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಅನ್ಸರ್ ಪಾಷಾ ತಿಳಿಸಿದ್ದಾರೆ. ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ನೇಮಕಗೊಂಡ ಯುವಕರಿಗೆ ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಇದೇ ವೇಳೆ ಅವರು ಈ ಯೋಜನೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುವ ಸಮಾರಂಭದಲ್ಲಿ ಕೇಂದ್ರ ಸಣ್ಣ ಅತಿಸಣ್ಣ ಮಧ್ಯಮ ಕೈಗಾರಿಕಾ ಸಚಿವೆ ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಿಸಲಿದ್ದಾರೆ. ರಾಜ್ಯದ ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲಿ ಇದೇ 25ರ ವೇಳೆಗೆ ಮಳೆ ಮುಂದುವರಿಯಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜಧಾನಿಯಲ್ಲಿ ನಿನ್ನೆ ಸುರಿದ ಮಳೆಗೆ ಹಲವೆಡೆ ಮರಗಳು ಉರುಳಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಹಲವು ಪ್ರದೇಶಗಳಲ್ಲಿ ಮಧ್ಯರಾತ್ರಿ ವೇಳೆ ಮಳೆ ತೀವ್ರಗೊಂಡಿದ್ದು ಬಿರುಗಾಳಿಗೆ ಮರಗಳು ಉರುಳಿವೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ, ಚುನಾವಣಾ ಆಯೋಗ ಘೋಷಣೆ. ಎಬೋಲಾ ವೈರಸ್ ಹಿನ್ನೆಲೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ನಿಗಾ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ. ಎಸ್ಐಆರ್ ವಿರುದ್ಧ ರಾಜ್ಯ ಸರ್ಕಾರ ಕಾನೂನಾತ್ಮಕ ಹೋರಾಟ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರ ವಿರುದ್ಧ ಹೇಳಿಕೆ ಹಿನ್ನೆಲೆ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇದೇ 25ರವರೆಗೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ. ಆಕಾಶವಾಣಿ.
1: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
4: ಗಾಂಧೀಜಿಗೆ ಶಾಖಾಹಾರದಲ್ಲಿ ದಿನ ಜನ ನಂಬಿಕೆ ಹೆಚ್ಚಾಗ್ತಾ ಇತ್ತಲ್ಲ, ಆ ಸಾಲ್ಟ್ ಅವರ ಪುಸ್ತಕ ಓದಿದ ಮೇಲೆ ಇನ್ನಷ್ಟು ಪುಸ್ತಕ ತಗೊಳಕ್ ಶುರು ಮಾಡಿದ್ರು ಶಾಖಾಹಾರಕ್ಕೆ ಸಂಬಂಧಪಟ್ಟದ್ದು. ಎಲ್ಲ ಗ್ರಂಥ ಕೂಡ ನೋಡಿದಾಗ ಅನಿಸ್ತು, ಹೋವರ್ಡ್ ವಿಲಿಯಮ್ಸ್ ಅನ್ನೋರು ಆಹಾರ ನೀತಿ ಅನ್ನೋ ಪುಸ್ತಕ ಬರೆದಿದ್ರು. ಪ್ರಾಚೀನ ಕಾಲದಿಂದ ಇಲ್ಲಿವರೆಗೂ ಮಾನವನ ಆಹಾರ ಸಸ್ಯಾಹಾರವೇ ಆಗಿತ್ತು ಅಂತ ಇತಿಹಾಸ ಅಂತ ಹೇಳ್ತಿತ್ತು. ಪೈಥಾಗೋರಸ್ ಎಂದ ಹಿಡ್ಕೊಂಡು ಯೇಸು ಕ್ರಿಸ್ತನವರೆಗೆ ಎಲ್ಲ ದಾರ್ಶನಿಕರು ದೃಷ್ಟಾರರು ಶಾಖಾಹಾರಿಗಳಾಗಿದ್ದರು ಅಂತ ಪುಸ್ತಕದಲ್ಲಿ ಪ್ರಯತ್ನ ಮಾಡಿದ್ರು ಅಂತ ತೋರಿಸೋದಕ್ಕೆ. ಇನ್ನೊಬ್ಬರು ಡಾಕ್ಟರ್ ಆನಾ ಕಿಂಗ್ಸ್ಫರ್ಡ್ ಅನ್ನಕ್ಕೆ ಆಹಾರದ ಅತ್ಯುತ್ತಮ ಮಾರ್ಗ ಅಂತ ಒಂದು ಬರೆದು ಅದರಲ್ಲಿ ಆಹಾರದ ನೈರ್ಮಲ್ಯದಲ್ಲಿ ಶಾಖಾಹಾರದಂಥ ಒಳ್ಳೆಯ ಆಹಾರ ಇನ್ಯಾವುದೂ ಇಲ್ಲ ಅಂತ ಹೇಳಿದ್ರಂತ. ಅದೆಲ್ಲ ಬಹಳ ಖುಷಿ ಆಯಿತು, ತಾವು ಪ್ರಚಾರಕರಾಗ್ಬಿಟ್ರು. ಈ ಮಧ್ಯೆ ಇವ್ರ ಜೊತೆಗಿದ್ದರಲ್ಲ ಸ್ನೇಹಿತರು, ಅವ್ರಿಗೊಂದು ಚಿಂತೆ ಕಾಡ್ತು. ಈತ ಇಂಗ್ಲೆಂಡಿಗೆ ಬಂದಿದ್ದಾನೆ, ಮತ್ತಿನ್ನು ಗುಜರಾತಿ ಹುಡುಗ ಇದ್ದಂಗೆ ಇದ್ದಾನೆ, ಇವನು ಆಂಗ್ಲರನ್ನಾಗಿ ಸಭ್ಯ ಗೃಹಸ್ಥನನ್ನಾಗಿ ಮಾಡಬೇಕು ಅಂತ ಪ್ರಯಾಣ ಮಾಡಿದ್ರಂತೆ. ಮಾಡಿ ಒಂದು ಕಡೆ ಹೋಗೋಣ ಬಾ, ನೀನು ಇಂಗ್ಲೆಂಡ್ ನೋಡಬೇಕಾದ್ರೆ ನಾಟಕಗಳನ್ನು ನೋಡಬೇಕಾಗ್ತದೆ, ಇಂಗ್ಲೆಂಡಲ್ಲಿ ಭಾಳ ಫೇಮಸ್ ಅದು, ತೋರಿಸ್ತೀನಿ. ಆಯಿತು ಅಂತ ಕರ್ಕೊಂಡು ನಾಟಕ ಶಾಲೆಗೆ ಕರ್ಕೊಂಡು ಹೋದ್ರಂತೆ. ನಾಟಕ ಶಾಲೆ ಆಗೋದಕ್ಕಿಂತ ಮೊದಲು ಹಾಲ್ಬರ್ನ್ ಅಂತ ಒಂದು ಹೋಟೆಲು, ಅಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಅರಮನೆ ಇದ್ದಂಗೆ ಇತ್ತಂತೆ ಅದು, ಇವ್ರು ವಿಕ್ಟೋರಿಯಾ ಹೋಟೆಲಲ್ಲಿ ಇದ್ರಲ್ಲ ಅದಕ್ಕಿಂತ ದೊಡ್ಡ ಹೋಟೆಲು, ಭಾರಿ ಭರ್ಜರಿ ಹೋಟೆಲು, ದಿಕ್ಕೆ ತಪ್ಪದಂಗಾಯ್ತು ಹೋಟೆಲ್ ನೋಡಿ. ಊಟಕ್ಕೆ ಕೂತ್ಕೊಂಡಾಗ ಮೇಜಿನ ಮುಂದೆ ಒಂದು ಸೂಪ್ ತಂದಿಟ್ರಂತೆ, ಅದೊಂಥರ ಸಾರು, ಅದು ಯಾವುದ್ರ ಸಾರು ಅಂತ ಚಿಂತೆ ಇವ್ರ ತಲೆಗೆ ಇದೆಯಲ್ಲ, ಅದೇನು ತಿಂತೇನೋ ಅಂತೇಳಿ. ಮಿತ್ರನ ಕೇಳೋ ಧೈರ್ಯ ಇಲ್ಲ, ಅವನು ಬಡಿಸಿದ್ದಲ್ಲ ಸೇವಕ, ಅವನು ಕರೆದು ಕೇಳಿದ್ರಂತೆ, ಇದೇನಿದು ಸೂಪು, ಇದ್ರ ಮಾಂಸ ಏನಾದರೂ ಇದೆಯಾ ಅಂತ ಕೇಳಿದ್ರಂತೆ. ಅವನು ನಕ್ಕಬಿಟ್ಟ, ಇವ್ ಗೆಳೆಯ ಇದ್ನಲ್ಲ ಸ್ನೇಹಿತ, ಹಿಂಗೆ ಅಸಭ್ಯ ನಡುವೆಡಿಕೆ ತೋರಿಸ್ಬಾರ್ದು, ಇಂಗ್ಲೆಂಡ್ ಇದು ದೇಸಿ ಹೋಟೆಲ್ ಅಲ್ಲ, ನೀ ಕೇಳಬೇಕಾದ್ರೆ ಹಿಂಗೆ ಕರೆದು ಕರೆದು ಇದೇನೋ ಇದೇನೋ ಅಂತ ಕೇಳೋದಾದರೆ ನನ್ನ ಜೊತೆ ಕೂಡಬೇಡ, ನೀನು ಹೊರಗಡೆ ಹೋಗು, ಬೇರೆ ಊಟ ಮಾಡ್ಕೊಂಬ, ನನಗೋಸ್ಕರ ಕಾದಿರು ಹೊರಗಡೆ ಅಂದ್ರಂತೆ. ಇವ್ರೇನು ಬೇಜಾರು ಮಾಡ್ಕೊಳ್ಳಿ, ಹೊರಗಡೆ ಹೋಗ್ಬಿಟ್ರು, ನೀವು ಊಟ ಮಾಡಿ ಅಂಥೇಳಿ. ಹೊರಗಡೆ ಹೋಗಿ ಅಲ್ಲಿ ಭೋಜನಾಲಯ ಇದೆಯಾ ಅಂತ ನೋಡಿದರೆ ಒಂದೂ ಇಲ್ಲ, ಒಂದು ಶಾಖಾಹಾರಿ ಭೋಜನಾಲಯ ಇತ್ತು, ಬಂದಾಗ್ಬಿಟ್ಟಿತ್ತು ಅದು. ಉಪವಾಸ ಇದ್ದರೂ ಅಡ್ಡಿ ಇಲ್ಲ, ಅಂತ ತಿನ್ನೋದು ಬೇಡ ಅಂತ ಉಪವಾಸವಾಗಿ ಇದ್ರಂತೆ. ನಾಟಕ ನೋಡಿದ್ರಂತೆ, ನಾಟಕ ನನಗೇನು ಜಾಸ್ತಿ ಅರ್ಥ ಆಗಲಿಲ್ಲ, ಮುಂದೆ ಜಗಳ ಏನು ಆಡಲಿಲ್ಲ, ನೀ ಯಾಕೆ ಹಿಂಗೆ ಮಾಡಿದೆ ಅಂತ ಗೆಳೆಯ ಕೇಳಲಿಲ್ಲ, ಮಾತಾಡೋದು ಬಿಟ್ಬಿಟ್ವಿ. ಆದರೆ ಆ ಸ್ನೇಹಿತ ಮಾತ ಎಷ್ಟು ಒಳ್ಳೆಯವನು ಅಂದರೆ, ಅದನ್ನೇ ಇಟ್ಕೊಂಡು ಮುಂದೆ ಮನಸ್ಸಲ್ಲಿ ಇಟ್ಕೊಂಡು ನನಗೆ ಶಿಕ್ಷೆ ಕೊಡಲಿಲ್ಲ, ತೊಂದರೆ ಮಾಡಲಿಲ್ಲ, ಸ್ನೇಹ ಕೊನೆವರೆಗೆ ಉಳ್ಕೊಂಡು ಬಂತು. ನಾನು ಅಂದ್ಕೊಂಡೆ, ನನ್ನ ಸ್ನೇಹಿತರಿಷ್ಟು ಮಾಡೋದು ಎದಕ್ಕೋಸ್ಕರ, ನನಗೋಸ್ಕರ ತಾನೇ, ನಾನು ಸಭ್ಯ ಗೃಹಸ್ಥ ಆಗಬೇಕು, ಎಲ್ಲರ ಹಂಗೆ ಆಗಬೇಕು ಅಂತಾನೆ, ನಾನೇ ಆಗ್ಬಿಡ್ಬೇಕು ಅವ್ರ ಹಂಗೆ ಆಗಬೇಕು ಅಂತ ಹೇಳಿ ಈಗ ಆಂಗ್ಲ ಗೃಹಸ್ಥ ಆಗಬೇಕು ಅಂತ ಪ್ರಯತ್ನ ಮಾಡೋಕೆ ಶುರು ಮಾಡಿದರು. ಮುಂಬೈಲಿ ಹೊಲಿಸಿ ಕಳಿಸಿದ್ರಲ್ಲ ಬಟ್ಟೆ ಇಂಗ್ಲೆಂಡಿಗೆ ಬೇಕಾಗ್ತದೆ ಅಂತ, ಅವ್ರಿಗೆ ಗೊತ್ತಿಲ್ಲ ಪಾಪ, ಅವ್ರು ಹೊಂದಲ್ಲ ಅಂತ ಗೊತ್ತಾಗಿದೆ. ಈಗ ಅವ್ರಿಗೆ ಏನು ಮಾಡಿದ್ರು, ಆರ್ಮಿ ಆ್ಯಂಡ್ ನೇವಿ ಸ್ಟೋರ್ಸ್ಗೆ ಹೋದರು, ಬೇರೆ ಬೇರೆ ಉಡುಪುಗಳನ್ನು ಹೊಲಿಸ್ಕೊಂಡ್ರು. 19 ಶಿಲಿಂಗು ಅಂದ್ರೆ ಆಗಿನ ದೊಡ್ಡ ಅಮೌಂಟ್ ಅದು, 19 ಶಿಲಿಂಗಿಗೆ ಒಂದು ಚಿಮ್ಲಿ ಹ್ಯಾಟ್ ಟೋಪಿ, ಹ್ಯಾಟ್ ಬೇಕಲ್ಲ ಅಲ್ಲೆಲ್ಲ ಹ್ಯಾಟ್ ಹಾಕ್ಕೊಂಡ್ರು. ಅಷ್ಟೇ ಆಗಲಿಲ್ಲ, ಈ ಸೊಗಸ್ಗಾರ ಅಂತ ಒಂದು ಜಾಗ ಬಾಂಡ್ ಸ್ಟ್ರೀಟ್ ಅಂತಿದೆ, ಅಲ್ಲಿ ಹೋಗಿ 10 ಪೌಂಡ್ ಕೊಟ್ಟು ಒಂದು ಈವ್ನಿಂಗ್ ಸೂಟ್ ತೊಗೊಂಡ್ರು. ನಮ್ಮ ಅಣ್ಣನಿಗೆ ಪತ್ರ ಬರೆದು ಜೇಬುಗಳಲ್ಲಿ ಇಟ್ಕೊಳ್ಳೋಂಥ ಗಡಿಯಾರ ಇರುತ್ತಲ್ಲ, ಎರಡೆಳೆ ಬಂಗಾರ ಸರಪಳಿ ಹಾಕ್ಕೊಂಡು ಒಂದು ಗಡಿಯಾರ ಇಟ್ಕೋಬೇಕು, ನೆಕ್ ಟೈ ಹಾಕ್ಕೋಬೇಕು ಒಳಗೆ, ಕಟ್ಕೊಳ್ಳೋ ಸುಲಭ ಅಲ್ಲ ಅದು, ರೆಡಿಮೇಡ್ ಟೈ ಸಿಗಿಸ್ಕೊಳ್ಳೋದು ಸ್ಕೂಲಲ್ಲಿ ಹಾಕ್ಕೋತಾರೆ, ಹಂಗೆ ಕಟ್ಕೋಬೇಕು. ಭಾರತದಲ್ಲಿ ಕನ್ನಡಿ ನೋಡಿದ್ದೇ ಅಪರೂಪ ಗಾಂಧೀಜಿ, ಯಾವಾಗಲೂ ಒಂದ್ಸಲ ಕ್ಷೌರ ಮಾಡ್ಕೋಬೇಕಾದ್ರೆ ನೋಡಿರ್ಬೇಕೇನೋ, ಇಲ್ಲಿ ಪ್ರತಿದಿನ ದೊಡ್ಡ ಕನ್ನಡಿ ಮುಂದೆ ನಿಂತ್ಕೊಂಡು ಆ ನೆಕ್ ಟೈ ಕಟ್ಕೋಬೇಕು, ತೆಗಿಬೇಕು, ತಲೆಗೂದಲು ಬಾಚ್ಕೋಬೇಕು, ದಿನಾಲೂ ಅರ್ಧ ಗಂಟೆ ಅದ್ರ ಮುಂದೆ.

ಕನ್ನಡಿ ಮುಂದೆನೆ. ಇವ್ರ ಕೂದಲು ಮೃದು ಅಲ್ಲ, ಅದು ಬ್ರಷ್ ಮಾಡ್ಕೋಬೇಕಾದ್ರೆ ನಿತ್ಯ ಯುದ್ಧ ಇದ್ದ ಹಾಗೆ ಟೋಪಿ ಹಾಕ್ಕೊಂಡ ಮತ್ತೆ ಕೂದಲು ಸೊಟ್ಟಾಗತ್ತೆ, ಮತ್ತೆ ಸರಿ ಮಾಡ್ಕೊಳ್ಳೋದು. ಈ ಸ್ಟೈಲಲ್ಲೇ ನನ್ನ ಜೀವನ ಹೋಯ್ತವಾಗ ಅಂತ ಹೇಳ್ತಾರೆ. ಇಷ್ಟೇ ಸಾಕಾಗಲಿಲ್ಲ ಸಂಭ್ರಮ, ಬರೀ ನಾಗರಿಕ ಉಡುಪನ್ನು ಧರಿಸೋದ್ರೆ ನಾಗರಿಕ ಆಗೋಕೆ ಸಾಧ್ಯ ಇದೆಯಾ, ಇನ್ನು ಬೇರೆ ವಿಷಯಗಳಿದ್ದಾವೆ ಅಂಥೇಳಿ. ಸಭ್ಯ ಗೃಹಸ್ಥರಿಗೆ ನರ್ತನ ಗೊತ್ತಿರಬೇಕು ಅಂತ ಯಾರೋ ಹೇಳಿದ್ರಂತೆ, ಡಾನ್ಸ್ ಗೊತ್ತಿರಬೇಕು ಅಂತ. ಆಗಲಿ, ಫ್ರೆಂಚ್ ಭಾಷೆಯಲ್ಲಿ ಸಂಭಾಷಣೆ ಮಾಡಬೇಕು ಅದು ಗೊತ್ತಿರಬೇಕು ನಿಮಗೆ ಅಂತ ಹೇಳಿದರು. ಯಾಕಂದರೆ ಫ್ರೆಂಚು ನೆರೆ ರಾಷ್ಟ್ರದ ಭಾಷೆ ಮಾತ್ರ ಅಲ್ಲ, ಸಮಗ್ರ ಯುರೋಪಿನ ಭಾಷೆಯೂ ಆಗಿತ್ತು. ಆವಾಗ ಯುರೋಪಿನ ಅಡ್ಡಾಡಬೇಕು ಅಂತ ಆಸೆ ಇರೋದ್ರಿಂದ, ಸಭ್ಯ ಗೃಹಸ್ಥನಾಗಬೇಕಾದ್ರಿಂದ ಫ್ರೆಂಚ್ ಕಲಿಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಒಂದು ನರ್ತನ ಶಾಲೆಗೆ ಸೇರಿಕೊಂಡ್ರು, £3 ಅದಕ್ಕೆ ಫೀಸು, ಅದು ಕೊಟ್ಟರು. 3 ವಾರ ಜಗದು ಓಡಿದ್ರು ಕೂಡ ಒಂದು 5-6 ಹೆಜ್ಜೆ ಏನು ಹಾಕ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಅಲ್ಲಿ ಪಿಯಾನೋ ನುಡಿಸ್ತಾ ಇದ್ರಂತೆ. ಇವ್ರು ಕೇಳಿದ್ರು ಅದು ಪಿಯಾನೋ ಏನು ನುಡಿಸ್ತಾರೆ ಅಂತ ಗೊತ್ತಿಲ್ಲ. ಅವ್ರ ಕಿವಿ ಪಾಶ್ಚಿಮಾತ್ಯ ಸಂಗೀತಕ್ಕೆ ಹೊಂದ್ಕೊಂಡದ್ದಲ್ಲೇ ಅಲ್ಲ, ಅದರಿಂದ ಅದು ಏನು ನುಡಿಸ್ತಾರೋ ಅಂತ ಗೊತ್ತಾಗಲಿಲ್ಲ. ಏನು ಮಾಡೋದು, ಗಾಂಧೀಜಿ ಹೇಳ್ತಾರೆ ಇದೊಂಥರ ಬೈರಾಗಿ ಲಂಗೋಟಿ ಕತೆ ಆದಂಗೆ ಆಯ್ತಲ್ಲ. ಬೈರಾಗಿ ಇದ್ದ, ಲಂಗೋಟಿ ಒಂದಿತ್ತು, ಇಲಿ ಕಡೆಗೆ ಬರ್ತಿತ್ತು, ಅದು ಇಲಿಯಿಂದ ಲಂಗೋಟಿ ಪಾರು ಮಾಡೋದು ಹೇಗೆ ಅಂತ ಒಂದು ಬೆಕ್ಕು ತಂದ, ಬೆಕ್ಕಿಗೆ ಹಾಲು ಬೇಕಲ್ಲ ಅಂತ ಒಂದು ಹಸು ಸಾಕಿದ, ಹಸು ನೋಡ್ಕೊಳಕ್ಕೆ ಹುಡುಗಿನ ತಗೊಂಬಂದ, ಮನೆಗೆ ಯಾಕೇನು ಮದುವೆ ಆದ, ಸಂಸಾರ ಶುರುವಾಯಿತು. ಲಂಗೋಟಿಗೋಸ್ಕರ ಸಂಸಾರ ಬಂದು, ನಂದು ಹಾಗಾಯ್ತಲ್ಲ ಪಣೆ ಬರ ಅಂತಾರೆ ಇವರು. ಪಿಟೀಲು ಬಾರಿಸ್ಕೊಳ್ಳೋದು ಕಳ್ಕೊಂಡ್ರೆ ತಾಳ ಸ್ವರ ಜ್ಞಾನ ಬರ್ತದೆ ಅಂತ ಮಾಡಿದೆ. ಪಿಟೀಲು ಕೊಂಡ್ಕೊಳ್ಳೋಕೆ £3, ಅದನ್ನು ಕಲಿಯೋದಕ್ಕೆ ಒಂದಿಷ್ಟು ಹಣ, ಭಾಷಣ ಕಲೆ ಕಲಿಯಬೇಕು ಅಂತ ಶಿಕ್ಷಕನ ಗುರುತು ಮಾಡಿಕೊಂಡು ಅವನಿಗೊಂದಿಷ್ಟು ಹಣ, ಅವನ ಪ್ರೇರಣೆಯಂತೆ ಒಂದು ಬೆಲ್ಸ್ ಬರೋದಂತ ಸ್ಟ್ಯಾಂಡರ್ಡ್ ಇಲೋಕೇಷನ್ಸ್ ಒಂದು ಪುಸ್ತಕ ತೊಗೋಬೇಕು, ಅದಕ್ಕೊಂದಿಷ್ಟು ದುಡ್ಡು, ಅದನ್ನು ಪ್ರಾಕ್ಟೀಸ್ ಮಾಡೋದು. ಆದರೆ ಒಂದ್ಸಲ ಆ ಬೆಲ್ ಪುಸ್ತಕದಲ್ಲಿ ಹೇಳ್ತಾನೆ ಅವನು, ಭಾಳ ಚೆನ್ನಾಗಿದೆ ಅದು, ಓದಿದ ಮೇಲೆ ಆಯ್ದಂತೆ, ನೋಡಪ್ಪ ಇವ್ರಿಗೆ ಅನಿಸಿದ್ದು ಆ ಪುಸ್ತಕ ಓದಿದ ಮೇಲೆ, ನೋಡಪ್ಪ ನಾನು ಇರ್ಲಿಕ್ಕೆ ಬಂದವನಲ್ಲ, ಇರೋನು 3 ವರ್ಷ ನಾನಿಲ್ಲಿ, ಪೂರ್ಣ ಆಯುಸ್ ಕಳಿಬೇಕಾಗಿಲ್ಲ. ಈ ಕಲ್ತು ಮಾಡೋದು ಏನಿದೆ, ನಾನು ಕುಣಿಯೋದನ್ನು ಕಲ್ತ್ರೆ ಸಭ್ಯ ಗೃಹಸ್ಥ ಆಗ್ತೀನ, ಪಿಟೀಲನ್ನು ಕಲಿಬೋದು, ನಮ್ಮ ದೇಶದಲ್ಲಿ ಏನು ಉಪಯೋಗ ಅದು, ಅಲ್ಲಿ ಬೇಕಾದ್ರೆ ಪಿಟೀಲು ಕಲ್ಕೊಳ್ಳೋಣ. ಇಲ್ಲಿ ನಾನು ಬಂದದ್ದು ವಿದ್ಯಾರ್ಜನೆ ಮಾಡೋದಕ್ಕೆ, ಇದು ನನ್ನ ಕೆಲಸ. ನನ್ನ ವಕೀಲ ವ್ಯಾಸಂಗಕ್ಕೆ ಏನು ಬೇಕೋ ಆ ಸಿದ್ಧತೆ ಮಾಡ್ಕೋಬೇಕೆ ಹೊರತಾಗಿ, ಸದಾಚಾರದಿಂದ ಸಭ್ಯನಾಗಬೇಕೆ ಹೊರತಾಗಿ, ವೇಷಭೂಷಣದಿಂದ ಅಲ್ಲ ಅಂತ ಅವತ್ತೇ ತೀರ್ಮಾನ ಮಾಡಿದೆ. ನನ್ನ ಶಿಕ್ಷಕರಿಗೆ ಪತ್ರ ಬರೆದೆ, 2-3 ಪಾಠ ಕಲ್ತಿದ್ದೆ ನೃತ್ಯ, ಅದೆಲ್ಲ ಈ ನಾಳೆಯಿಂದ ಬರೋಲ್ಲ ಅಂತ ಹೇಳಿ ಎಲ್ಲ ದಾರಿ ಬಿಟ್ಟು ಸಂಪೂರ್ಣ ಪರಿವರ್ತನೆ ಆಗೋದಕ್ಕೆ ನನಗೊಂದು ಹಾದಿ ಆಯಿತು. ಆ ಪಿಟೀಲು ಶಿಕ್ಷಕಿ ಬಳಿಗೆ ಹೋಗಿ ಹೇಳಿದ್ರಂತೆ, ತಪ್ಪು ತಿಳ್ಕೋಬೇಡಿ ಅಮ್ಮ, ನನಗೆ ಬೇಕಿಲ್ಲ ಪಿಟೀಲು, ನನಗೇನೋ ಹುಚ್ಚಿತ್ತು ಅದು ನಾಗರಿಕ ಆಗಬೇಕು ಅಂತ. ದಯವಿಟ್ಟು ಕ್ಷಮಿಸಿ ಅಂದಾಗ, ಆಯಿತು ನೀನು ಹಾಗೆ ಮಾಡು ಅಂತ ಆಕೆ ಮುಂದೆ ಫೀಸ್ ತೊಗೊಳ್ಳಿಲ್ಲ ಅಂತ. ನಾಗರಿಕನಾಗಬೇಕಂತ ಹುಚ್ಚು ಸುಮಾರು 3 ತಿಂಗಳಿತ್ತು, ಆದರೆ ಬಟ್ಟೆ TV ಹುಚ್ಚು ಬಹಳ ವರ್ಷ ಇತ್ತು. ಆದ್ದರಿಂದ ನಾನು ಹೊಸ ನಾಗರಿಕನಾಗಿ ವಕೀಲ ವೃತ್ತಿಯಲ್ಲಿ ಮುಂದುವರೆದೆ. ಒಂದು ಹಂತದಲ್ಲಿ ತಮ್ಮ ಜೀವನ ಹೇಗೆ ಪರಿವರ್ತನೆ ಆಯಿತು ಅಂತ ಗಾಂಧೀಜಿ ನೋಡ್ತಾರೆ. ಅವ್ರು ನಾಟ್ಯ ನೃತ್ಯ ಎಲ್ಲಕ್ಕೂ ಹೋದರು ಅಂದರೆ ಅವ್ರು ಬಹಳ ಶೋಕಿ ವ್ಯಕ್ತಿ ಆಗಿದ್ದರು ಅಂತ ಯಾರು ತಿಳಿಬಾರ್ದು. ವಿವೇಕದ ಅಂಶ ತುಂಬ ಇತ್ತು. ಆಗ ಕೂಡ ಬಹಳ ಲೆಕ್ಕ ಹಾಕ್ತಿದ್ರು, ಪ್ರತಿಯೊಂದು ಪೈಸಾ ಲೆಕ್ಕ ಹಾಕಿ ಅಂದಾಜು ಮಾಡ್ಕೋಬೇಕು, ಜಮಾ ಖರ್ಚು ಬರೀಬೇಕು ಅಂತ. ಹೊಚ್ಚು ಅವ್ರು ಹೇಳ್ತಾರೆ, ಜಮಾ ಖರ್ಚು ನಾನು ಬರೆಯೋಕೆ ಶುರು ಆದದ್ದು ಎಷ್ಟು ಒಳ್ಳೆಯದಾಯಿತು ಅಂದರೆ, ಇವತ್ತು ಕೂಡ 800,000 ಜನ ದುಡ್ಡು ಬರ್ತದೆ, ಆದರೂ ಕೂಡ ಪ್ರತಿಯೊಂದನ್ನು ಪೈಸಾ ಲೆಕ್ಕ ಇಡೋ ಬುದ್ಧಿ ನನಗೆ ಶುರು ಆದದ್ದು ಅವತ್ತಿಂದ ಅಂತ. ಖರ್ಚನ್ನು ಕಣ್ಣಲ್ಲಿ ಕಂಡಿಟ್ಟು ನೋಡಿಕೊಂಡ್ರು, ನಾನು ಖರ್ಚು ಕಮ್ಮಿ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಈಗೇನು ಮಾಡ್ತಿದ್ದೀನಿ ಅಂತ, ಅರ್ಧ ಆದರೂ ಕಡಿಮೆ ಮಾಡಬೇಕು ಅಂತ. ಎಲ್ಲಿ ಖರ್ಚಾಗ್ತಾ ಇದೆ ಅಂತ ನೋಡಿದ್ರಂತೆ, ಊಟದ ಖರ್ಚಿದೆ, ಎಲ್ಲಕ್ಕಿಂತ ಹೆಚ್ಚು ಖರ್ಚಾಗೋದು ನೋಡೋಕೆ ಹೋದಾಗ ವಾಹನದ ಖರ್ಚು ಜಾಸ್ತಿ ಆಗ್ತಾ ಇದೆ ನನಗೆ, ನಾ ಇರೋ ಜಾಗದಿಂದ ಅಲ್ಲಿ ಹೋಗೋದಕ್ಕೆ ವಾಹನ ಖರ್ಚು ಜಾಸ್ತಿ ಆಗ್ತಾ ಇದೆ. ಮತ್ತು ಇಂಗ್ಲೆಂಡಲ್ಲಿ ನಿಮ್ಮ ಜೊತೆಗೆ ಹೆಣ್ಮಕ್ಳು ಯಾರಾದರೂ ಬಂದರೆ ನೀವೇ ಕೊಡಬೇಕು ಬಾಡಿಗೆ ಅಂತ ಪದ್ಧತಿ ಅದು, ಹೆಣ್ಮಕ್ಳ ಕಡೆಯಿಂದ ಕೊಡಿಸೋಂಗಿಲ್ಲ ಅಂತ. ಹೀಗಾಗಿ ನಾನು ತುಂಬ ಖರ್ಚಾಗ್ತಿತ್ತು, ಹೊರಗಡೆ ಊಟ ಮಾಡೋದು ಖರ್ಚಾಗ್ತಿತ್ತು. ನಾನು ಬದಲಾ ಮಾಡಬೇಕಾಗದೆ, ನನ್ನ ಜೀವನ ಬದಲಾಯಿಸ್ಕೊಳ್ಬೇಕು ಅಂತ ಏನು ಮಾಡಿದೆ ಅಂದರೆ, ಯಾವುದೋ ಕುಟುಂಬದ ಜೊತೆ ಬದುಕ್ತಿದ್ದನಲ್ಲ ಮೊದಲು, ಅವ್ರ ಜೊತೆ ಬೇಡ, ನಾನು ಒಂದು ಬೇರೆ ಕೊಠಡಿ ಮಾಡ್ಕೊಂಡಿದ್ದು ಬಿಡೋಣ ಅಂತ. ನನ್ನ ಕೆಲಸಕ್ಕೆ ಅನುಸಾರವಾಗಿ ನನಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಅಲ್ಲೆಲ್ಲಿ ರೂಮ್ ಕೊಠಡಿ ಮಾಡ್ಕೊಂಬಿಡೋದು. ನೋಡಿ ಹೇಗಿದೆ, ಇನ್ಮೇಲೆ ಒಂದು ಕಡೆ ಇರೋಂಗಿಲ್ಲ, ನನಗೆ ಎಲ್ಲೆಲ್ಲಿ ಕೆಲಸ ಬರುತ್ತೋ ಅಲ್ಲೊಂದು ಕೊಠಡಿ ಇಟ್ಕೊಳ್ಳೋದು, ಅಲ್ಲಿರೋದು ಅಡ್ಡಾಡೋದು ಪರಿಶ್ರಮ ತಪ್ಪತ್ತೆ, ಸಮಯ ಉಳಿತದೆ ಅಂತ ಹೇಳಿ ಅವ್ರನ್ನ ಗುರುತು ಹಾಕ್ಕೊಂಡ್ರಂತೆ. ದಿನಕ್ಕೆ 10 ಮೈಲಿ ನಡೆಯುವಷ್ಟಾದರೂ ನಡಿಬೇಕು, ನಾನು 10 ಮೈಲಿ ನಡಿಬೇಕು, ಆಮೇಲೆ ಊಟ ಕಮ್ಮಿ ಮಾಡಬೇಕು, ಅಡುಗೆ ನಾನೇ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿಕೊಂಡೆ. ಆ 2 ಕೊಠಡಿ ಇರೋದು ರೂಮ್ ಇತ್ತಲ್ಲ, ಅದು ಬಿಟ್ಟು 1 ಕೊಠಡಿ ಮಾಡ್ಕೋಬೇಕು ಅಂತ ಶುರು ಮಾಡಿದೆ. ಅದ್ರ ಮೊದಲು ಇರಲಿ ಅಂತ ಹೇಳಿ ನನ್ನ ಪ್ರವಾಸದ ಖರ್ಚನ್ನು ಕಮ್ಮಿ ಮಾಡಿಕೊಂಡು ಊಟಕ್ಕೆ ನಾನೇ ಮಾಡ್ಕೊಳ್ಬೇಕು ಅಂತ

0: ತಯಾರು ಮಾಡಿದೆ. ಅವ್ರು ಹೇಳ್ತಾರೆ ನಮ್ಮ ಪರಿವರ್ತನೆ ಎರಡನೇ ಹಂತ ಇದು, ಇನ್ನು ಮೂರನೇ ಹಂತ ಬರೋದಿತ್ತು ಅಂತ. ಅರ್ಧ ಖರ್ಚು ಉಳಿತು. ಇನ್ನು ಬ್ಯಾರಿಸ್ಟರ್ ಪರೀಕ್ಷೆಗೆ ಜಾಸ್ತಿ ಓದೋದೇನು ಕಾರಣ ಇಲ್ಲ ಅಂತ ಮೊದಲೇ ಗೊತ್ತಿತ್ತು ನನಗೆ. ಅಷ್ಟು ಕಷ್ಟ ಇಲ್ಲ ಪಾಸ್ ಆಗೋದು. ಯಾರು ಹೇಳಿದ್ರಂತೆ ಹಿಂಗಾಗಿ ಭಾರತಕ್ಕೆ ಹೋದರೆ ನಿನಗೆ ಬೆಲೆ ಬರೋಲ್ಲ, ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಆದರೂ ಆಗ್ಬಿಡು, ಇಂಗ್ಲೆಂಡ್ ಮೆಟ್ರಿಕ್ಯುಲೇಷನ್ ಬೆಲೆ ಬರುತ್ತೆ ನಿನಗೆ ಅಂದರು. ಅದಕ್ಕೆ ಗಟ್ಟಿಯಾಗಿ ಓದಬೇಕಾಗತ್ತೆ, ನೀನು ಸಾಮಾನ್ಯ ಜ್ಞಾನ ಚೆನ್ನಾಗಿರ್ತದೆ ಮತ್ತು ಅದಕ್ಕೇನು ಜಾಸ್ತಿ ಖರ್ಚಿರೋಲ್ಲ, ಮಾಡು ಅಂದರು. ಪರೀಕ್ಷಾ ವಿಷಯಗಳನ್ನು ನೋಡಿದಾಗ ಗಾಬರಿ ಆಗಿಬಿಡ್ತು. ಲ್ಯಾಟಿನ್ ಕಲೀಲೇಬೇಕಾಗಿತ್ತು, ಅದ್ರ ಜೊತೆಗೆ ಇನ್ನೊಂದೆರಡು ಆಧುನಿಕ ಭಾಷೆಗಳನ್ನು ಕಲಿಬೇಕಾಗಿತ್ತು. ಹೇಳಿದ್ರಂತೆ ಲ್ಯಾಟಿನ್ ಕಲಿತ್ರೆ ನಿನ್ನ ಕಾನೂನು ಅರ್ಥ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ, ಪ್ರಶ್ನೆ ಪತ್ರಿಕೆ ಕೂಡ ಲ್ಯಾಟಿನ್ನಲ್ಲೇ ಇರ್ತದೆ, ಅದರಿಂದ ಚೆನ್ನಾಗಿ ಓದ್ಕೋದನ ಅಂತ ಹೇಳಿದರು. ಲ್ಯಾಟಿನ್ ಓದೋಕೆ ಪ್ರಯತ್ನ ಮಾಡಿದೆ, ಎಷ್ಟು ಓದಿದರೂ ನಾನು ಹಿಡಿತಾ ಇರಲಿಲ್ಲ. ಫ್ರೆಂಚ್ ಕಲಿಯೋಕೆ ಶುರು ಮಾಡಿಬಿಟ್ಟಿದ್ದೆ, ಸಾಕಲ್ಲ ಒಂದು ಪ್ರದೇಶದ ಭಾಷೆ ಇದೆ ಅಂತ ಶುರು ಮಾಡಿದೆ. 6 ತಿಂಗಳಿಗೆ ಪರೀಕ್ಷೆ ಇತ್ತು, ಈಗಾಗಲೇ 1 ತಿಂಗಳು ಮುಗಿದು ಹೋಗಿದೆ, ಉಳಿದಿದ್ದ 5 ತಿಂಗಳು ಹೇಗೆ ಮಾಡೋದು? ಆ ಹೇಳ್ತಾರೆ ನಿಜವಾಗಲೂ ಗಟ್ಟಿ ಕೂತು ಓದಿದ್ದು ಆವಾಗಲೇ ನಾನು ಅತ್ಯಂತ ಉದ್ಯಮಶೀಲಿಯಾದ ವಿದ್ಯಾರ್ಥಿ ಆದೆ ಅಂತ. ಒಂದು ಗಳಿಗೆನೂ ಪೋಲ್ ಮಾಡಿದ ಹಾಗೆ ಕೂತ್ಕೊಂಡು ಓದೋಕೆ ಶುರು ಮಾಡಿದರು. ನನ್ನ ಸ್ಮರಣ ಶಕ್ತಿ ಅಷ್ಟು ಚೆನ್ನಾಗಿರೋದಲ್ಲ, ಆದರೂ ಪರೀಕ್ಷೆಗೆ ಕೂತ್ಕೊಂಡ್ರು ಲ್ಯಾಟಿನ್ನಲ್ಲಿ ಫೇಲಾದರು. ಇನ್ನೇನು ಮಾಡಬೇಕು, ಇನ್ನೊಂದು ಸಲ ಪ್ರಯತ್ನ ಮಾಡಬೇಕು, ಫ್ರೆಂಚ್ ಭಾಷೆ ತೊಗೋಬೇಕು ಅಂತ ಅಂದ್ಕೊಂಡ್ರು. ವಿಜ್ಞಾನ ತೊಗೋಬೇಕಾಗಿತ್ತು, ವಿಜ್ಞಾನ ರಸಾಯನಶಾಸ್ತ್ರ ತೊಗೊಂಡೆ. ಇನ್ನೊಂದು ಪರೀಕ್ಷೆ ಕೂಡ ಸಿದ್ಧತೆ ಮಾಡಿಕೊಂಡಾಗ ಇನ್ನೂ ಜೀವನ ಸರಳ ಮಾಡ್ಕೋಬೇಕು ಅಂತ. ಈ ದಯವಿಟ್ಟು ಗಮನಿಸಬೇಕಾದಂಥ ಪರಿವರ್ತನೆ ಇದು. ಎಷ್ಟು ಜೀವನ ಸರಳ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯೋ ಅಷ್ಟು ಸರಳ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಹೇಳ್ತಾರೆ ಮನೆಯವರು, ನಮ್ಮ ಅಣ್ಣ ಕಷ್ಟಪಟ್ಟು ದುಡ್ಡು ಕಳಿಸ್ತಾನೆ, ನಾ ದುಂದು ಮಾಡಬಾರ್ದು, ಒಂದು ಪೈಸ ಕೂಡ ಖರ್ಚಾಗಬಾರ್ದು ಹೆಚ್ಚಾಗಿ ಅಂತ ತೀರ್ಮಾನ ಮಾಡಿಕೊಂಡ್ರು. ಬೇರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬರ್ತಿತ್ತು. ಇನ್ನೊಬ್ಬ ಹುಡುಗ ನೋಡಿದ್ದೆ ನಾನು, ವಾರಕ್ಕೆ 2 ಶಿಲಿಂಗ್ ಬಾಡಿಗೆ ಕೊಟ್ಟು ಇದ್ದ, ತಾನೇ ಅಡುಗೆ ಮಾಡಿಕೊಂಡು 2 ಪೆನ್ನಿ ರೊಟ್ಟಿ ಕೋಕೋ ತೊಗೊಂಡು ಜೀವನ ಮಾಡ್ತಾ ಇದ್ದ. ನಾನು ಹಾಗಿರಬೇಕು ಅಂತ ಅಂದ್ಕೊಳ್ಳೋದೆ ಹೋದರೂ ಕೂಡ ನನ್ನ ಖರ್ಚು ಕಮ್ಮಿ ಮಾಡಬೇಕು ಅಂತ ಹೇಳಿ 2 ಕೊಠಡಿ ಗೆದ್ದದನ್ನು ಬಿಟ್ಟು ವಾರಕ್ಕೆ 8 ಶಿಲಿಂಗ್ ಬಾಡಿಗೆ ಇರುವಂಥ 1 ಕೊಠಡಿ ಗೊತ್ತು ಮಾಡಿಕೊಂಡ್ರು. ಒಂದು ಸ್ಟೋವ್ ತೊಗೊಂಡು ತಾನೇ ಅಡುಗೆ ಮಾಡ್ಕೋಬೇಕು. 20 ನಿಮಿಷಕ್ಕಿಂತ ಜಾಸ್ತಿ ಅಡುಗೆ ಆಗ್ತಿರಲಿಲ್ಲ. ಗೋಧಿ ಹಿಟ್ಟಿ ನಂಬಲಿ ಮತ್ತು ಕೋಕೋ ಮಾಡ್ಕೊಳ್ಳೋಕೆ ಎಷ್ಟು ಟೈಮ್ ಬೇಕಾಗತ್ತೆ? ಒಂದು ದಿನದ ಊಟ 1.5 ಶಿಲಿಂಗಲ್ಲಿ ಮುಗಿತಿತ್ತು. ಒಂದು ಬಹಳ ಮುಖ್ಯವಾದ ಮಾತು, ಜೀವನ ಸರಳವಾದದ್ರಿಂದ ನನಗೆ ಸಮಯನೂ ಜಾಸ್ತಿ ಸಿಗ್ತಿತ್ತು ಅಂತ. 2ನೇ ಸಲ ಪರೀಕ್ಷೆಯಲ್ಲಿ ಪಾಸ್ ಆದರು. ಈ ಸರಳತೆಯಿಂದ ಜೀವನ ನೀರಸ ಆಯಿತು ಅಂತ ಯಾರೂ ಅನುಭವಿಸಬಾರ್ದು. ಆದರೆ ಪರಿವರ್ತನೆಯಿಂದ ಅವರಲ್ಲಾದಂಥ ಆಂತರಿಕ ಮತ್ತು ಬಾಹ್ಯ ಜೀವನದ ಸ್ಥಿತಿಗತಿಗಳಲ್ಲಿ ಏಕತೆ ಉಂಟಾಯಿತು ಅಂತ. ಒಳಗಿನ ಜೀವನ ಹೊರಗಿನ ಜೀವನ ಒಂದೇ ಆಗೋಕ್ಕೆ ಶುರು ಆಯಿತು. ಆ ಜೀವನ ನನ್ನ ಕುಟುಂಬದ ಸ್ಥಿತಿಗತಿ ಜೊತೆಗೆ ಏಕತೆಯನ್ನು ಪಡ್ಕೊಳ್ತು. ಜೀವನ ಹೆಚ್ಚು ಸತ್ಯಮಯ ಆಯಿತು, ಆದ್ದರಿಂದ ಆತ್ಮಾನಂದ ನನ್ನ ತುಂಬ ಹೆಚ್ಚಾಯಿತು ಅಂತ ಹೇಳ್ತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಅವ್ರಿಗೆಲ್ರಿಗೂ ಕೂಡ ನೀವು ಉತ್ತಮವಾದಂಥ ಒಂದು ಮಾರ್ಗದರ್ಶನವನ್ನು ನೀಡಿದ್ದೀರಾ, ನಿಮ್ಮ ಒಂದು ಅನುಭವವನ್ನು ಹಂಚಿಕೊಂಡಿದ್ದೀರಾ. ಧನ್ಯವಾದ.
1: ಥ್ಯಾಂಕ್ ಯು ಸರ್.
2: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.

0: ಸಮಯ 3 ಗಂಟೆ ಆಗಲಿದೆ. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಈಗ ಕೇಳೋಣ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
2: ನಮ್ಮ ಕೇಳುವರಿಗೆ ಈ ಕಾರ್ಯಕ್ರಮದ ಮೂಲಕವಾಗಿ ಕಾನೂನಿನ ಕುರಿತಾದಂತಹ ಅನೇಕ ಮಾಹಿತಿಗಳು ಲಭ್ಯ ಆಗ್ತಾ ಇವೆ. ಈಗ ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ವಿಮೆ ಬಗ್ಗೆ ಮಾತಾಡ್ತಾ ಇದ್ವಿ, ಕೌಟುಂಬಿಕ ವಿಮೆ ಆಗಲಿ, ಅಪಘಾತ ವಿಮೆ ಆಗಿರ್ಬೋದು, ಆರೋಗ್ಯ ವಿಮೆ ಮಾತಾಡ್ತಾ ಇದ್ವಿ. ಈ ಲೈಫ್ ಇನ್ಶೂರೆನ್ಸ್ ನಲ್ಲಿ ಎರಡು ಪ್ರಕಾರಗಳು, ಈ ಜನರಲ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ, ಸಾಮಾನ್ಯ ವಿಮೆ ಮತ್ತು ಜೀವ ವಿಮೆ ಅಂತ ಹೇಳಿ, ಏನು ಇದರ ವ್ಯತ್ಯಾಸ, ಅದನ್ನು ನಾವು ತಿಳ್ಕೋಬೇಕು, ಮತ್ತು ಯಾವ್ಯಾವ ಇಲಾಖೆಗಳು ಇವನ್ನೆಲ್ಲ ನಿಯಂತ್ರಣ ಮಾಡ್ತವೆ, ಅದರ ಬಗ್ಗೆ ತಿಳಿಸ್ಕೊಡಿ.
3: ಈಗ ಲೈಫ್ ಇನ್ಶೂರೆನ್ಸ್ ಮತ್ತೆ ನಾವು ಸಾಮಾನ್ಯ ವಿಮೆ ಅಂದಾಗ ನಾನು ಅದ್ರದ್ದು ಏನೇನ್ ಡಿಫ್ರೆನ್ಸ್ ಇದೆ ಅಂತ ಮೊದ್ಲಿಗೆ ಹೇಳ್ತೇನೆ ಸರ್. ಲೈಫ್ ಇನ್ಶೂರೆನ್ಸ್ ವ್ಯಕ್ತಿಯ ಜೀವನಕ್ಕೆ ಸಂಬಂಧಿಸಿದ್ದು, ಅಂದ್ರೆ ಪಾಲಿಸಿ ಹೋಲ್ಡರ್ಗೆ ಏನಾದ್ರೂ ಆದ್ರೆ ಅವರ ಕುಟುಂಬಕ್ಕೆ ಹಣ ಸಿಗುತ್ತದೆ. ಇದು ಒಂದು ರೀತಿಯ ಫಿನಾನ್ಷಿಯಲ್ ರಿಪ್ಲೇಸ್ಮೆಂಟ್ ಅಂತ ನಾವು ಹೇಳ್ಬೋದು. ಸೊ ಉದಾಹರಣೆಗೆ ಒಬ್ಬ ವ್ಯಕ್ತಿ ಈಗ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾ ಇದ್ದಾನೆ, ಅವ್ನಿಗೆ ಏನಾದ್ರೂ ಅಕಾಲಿಕವಾಗಿ ಮರಣ ಹೊಂದಿದ್ರೆ ಅವ್ನ್ ಪಾಲಿಸಿ ಮಾಡಿದ್ರೆ ಆ ಹಣ ಕುಟುಂಬಕ್ಕೆ ಬಂದು ಸುರಕ್ಷೆ ಹೆಲ್ಪ್ ಆಗುತ್ತೆ. ಇದು ಒಂದು ರೀತಿಯ ಟರ್ಮ್ ಇನ್ಶೂರೆನ್ಸ್, ಕಂಪ್ಲೀಟ್ ಪ್ರೊಟೆಕ್ಷನ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಟರ್ಮ್ ಇನ್ಶೂರೆನ್ಸ್ ಒಂದು ತುಂಬಾ ಸರಳ ಮತ್ತು ಕಡಿಮೆ ಪ್ರೀಮಿಯಂ, ಹೆಚ್ಚು ಕವರೇಜ್ ಇರುತ್ತೆ. ಸೊ ಈಗ ಜನರಲ್ ಇನ್ಶೂರೆನ್ಸ್ ಸಾಮಾನ್ಯ ವಿಮೆ ಅಂತ ಹೇಳಿದಾಗ ಜೀವನಕ್ಕೆ ಸಂಬಂಧಿಸಿರುವುದಲ್ಲ ಇದು. ಆಸ್ತಿ, ಆರೋಗ್ಯ, ವಾಹನ, ಅಪಘಾತಗಳಿಗೆ ಸಂಬಂಧಿಸಿದ್ದು. ಜನರಲ್ ಅಂದಾಗ ವಸ್ತುಗಳು, ಆರೋಗ್ಯ, ವಾಹನ ಇಲ್ಲಾಂದ್ರೆ ಅಪಘಾತಗಳು, ಆಸ್ತಿಗಳನ್ನ ಕವರೇಜ್ ಮಾಡುವಂತ ವಿಮೆನ ಸಾಮಾನ್ಯ ವಿಮೆಯಲ್ಲಿ ನಾವು ಹೇಳ್ತೀವಿ.
2: ಆರೋಗ್ಯವನ್ನು ಕೂಡ ನಾವು ಸಾಮಾನ್ಯ ಇನ್ಶೂರೆನ್ಸ್ ಅಲ್ಲಿ ತರಬೇಕಾ ಅಥವಾ ಜೀವ ವಿಮೆಯಲ್ಲಿ ತರಬೇಕಾ?
3: ಸಾಮಾನ್ಯದಲ್ಲಿ ಬರುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಕಾಮನ್, ಲೈಫ್ ಇನ್ಶೂರೆನ್ಸ್ ಹೆಲ್ತ್ ಪ್ಲಸ್ ಆಕ್ಸಿಡೆಂಟಲ್ ಮತ್ತೆ ಡೆತ್ ಕವರೇಜ್ ಎಲ್ಲ ಕಂಪ್ಲೀಟ್ ಸಂಪೂರ್ಣವಾಗಿ ಕವರ್ ಮಾಡಿಕೊಳ್ಳುತ್ತೆ. ಸೊ ಈಗ ಉದಾಹರಣೆಗೆ ಸಾಮಾನ್ಯ ವಿಮೆಯಲ್ಲಿ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ವೆಚ್ಚ 1-3 ಲಕ್ಷ ಅಂತ ಬಂತು ಅಂತ ಅನ್ಕೊಂಡ್ರೆ, ಸೊ ಈಗ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಅದು ಕವರ್ ಆಗುತ್ತೆ. ಸೊ
2: ಈಗ ಈ ಎಲ್ಲ ಇನ್ಶೂರೆನ್ಸ್ ಇದ್ದಾಗಾಯ್ತು, ಇದ್ರ ಮೇಲೆ ಈಗ ನಮಗೆ ನಾವು ಯಾವ ಕಂಪನಿ ಮೂಲಕವಾಗಿ ಒಪ್ಪಂದ ಆಗಿ ಒಂದು ಇನ್ಶೂರೆನ್ಸ್ ಪಡ್ಕೊಂಡಿರ್ತೀವಿ, ನಮಗೆ ನೀಡುವ ಸೌಲಭ್ಯದಲ್ಲಿ ಅವರು ನಿರಾಕರಣೆ ಮಾಡಬಹುದು, ಇಲ್ಲ ಹಾಗಿಲ್ಲ ಹಾಗಿಲ್ಲ ಹಾಗಿಲ್ಲ ಇಲ್ಲ ಅಂತ ಹೇಳಿ, ಅವಾಗ ಇದನ್ನ ನಿಯಂತ್ರಣ ಮಾಡೋರು ಯಾರು ಒಬ್ರು ಬೇಕಲ್ಲ?
3: ಹೌದು ಸರ್.
2: ಅದ್ರ ಬಗ್ಗೆ ಮಾತಾಡಿ.
3: ಸೊ ಅದಕ್ಕೋಸ್ಕರನೇ ಒಂದು ರೆಗ್ಯುಲೇಷನ್, ನಿಯಂತ್ರಣೆ ಮಾಡುವಂತ ಅಥಾರಿಟಿ ಇದೆ. ಸೊ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ, IRDAI ಅಂತ ಮಾಡ್ತಾರೆ. ಅವರ ಮುಖ್ಯ ಕೆಲಸಗಳು ಏನಂದ್ರೆ ಮೇಲೆ ಇನ್ಶೂರೆನ್ಸ್ ಕಂಪನಿಗಳ ಮೇಲೆ ನಿಯಂತ್ರಣ ತರುವಂತದ್ದು, ಪಾಲಿಸಿ ಹೋಲ್ಡರ್ಗಳ ರಕ್ಷಣೆಯನ್ನ ಕಾಪಾಡುವಂತದ್ದು, ಅವ್ರ ಹಕ್ಕುಗಳನ್ನ ಕಾಪಾಡುವಂತದ್ದು, ಅವ್ರಿಗೆ ರಕ್ಷಣೆ ನೀಡುವಂತದ್ದು, ಮತ್ತೆ ಕ್ಲೇಮ್ ಸ್ಟೇಟ್ಮೆಂಟ್ ಸಮಯ ಅನ್ವಯ ಅದು ನಿಯಮಗಳ ಅನುಸಾರ ಕಂಪ್ಲೇಂಟ್ಸ್ ಏನ್ ಬಂದಿದೆ ಅದನ್ನ ಕ್ಲಿಯರ್ ಮಾಡಿ ಅವ್ರಿಗೆ ಅಮೌಂಟ್ ಬರಬೇಕಂದ್ರೆ ಅವುಗಳನ್ನ ಕೊಡಿಸುವಂತದ್ದು, ಮತ್ತೆ ಈ ತಪ್ಪು ವಿಮೆಗಳನ್ನ ಸೆಲ್ ಮಾಡ್ತಾರಲ್ಲ ಏಜೆಂಟ್ಗಳು, ಅವ್ರ ವಿರುದ್ಧ ಆಕ್ಷನ್ ತಗೊಳ್ಳುವಂತದ್ದು.
2: ಇದರಲ್ಲಿ ಈಗ ನೋಡಿ ಎಷ್ಟೋ ಸಲ ಒಂದು ಏನೋ ಒಂದು ಕಾನೂನಿನ ಸಮಸ್ಯೆ ಉದ್ಭವ ಆಗ್ಬಿಡುತ್ತೆ, ಅದನ್ನು ತೆಗೆದುಕೊಳ್ಳುವಲ್ಲಿ ಅನೇಕ ಹೋರಾಟ ಮಾಡಬೇಕಾಗತ್ತೆ, ಕಂಪನಿಯಿಂದ ಕಂಪನಿಗೆ ಅಲಿಬೇಕಾಗತ್ತೆ, ನಮಗೆ ಕೊಡ್ತಾ ಇಲ್ಲ ಅಂತ ಹೇಳಿ. ಅದು ಒಂಥರ ಏನಾಗುತ್ತೆ ಅಂದ್ರೆ ಒಂದು ಒಪ್ಪಂದ ಆಗಿರ್ತದೆ ಫಸ್ಟ್ಗೆ, ಆಮೇಲೆ ಅದು ನಿರಾಕರಣೆ ಮಾಡ್ತಾರೆ, ಆವಾಗ ಕಾನೂನಿನ ಹೋರಾಟ ಆಗತ್ತಾ?
3: ಹೌದು ಸರ್. ಯಾಕಂದ್ರೆ ಕಾನೂನಿನ ಪ್ರಕಾರ ವಿಮೆ ಅನ್ನೋದು ಒಂದು ಕಾಂಟ್ರಾಕ್ಟ್ ಅಂತ ನಾವು ಹೇಳ್ತೀವಿ. ಸೊ ನಿಮ್ಗೆ ಮತ್ತೆ ಅದು ಪ್ರೀಮಿಯಂ ನ ಯಾರು ಕೊಡ್ತಾರೆ ಅವ್ರಿಗೆ ನಿಮ್ ನಡುವೆ ನಡೆದಿರುವಂತ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ಇವಾಗ ನೀವು ಎಷ್ಟೋ ಸತಿ ನಾವು ಅನಕ್ಷರಸ್ಥರಾಗಿರ್ಬಹುದು, ಮತ್ತೆ ಇಲ್ಲ ಯಾವ್ದೋ ಒಂದು ಗಡಿಬಿಡಿಯಲ್ಲಿ ನಾವು ಸೈನ್ ಮಾಡ್ಬಿಟ್ಟಿರ್ತೀವಿ, ಕಂಪ್ಲೀಟ್ ಆಗಿ ನಾವು ತಿಳ್ಕೊಂಡಿರೋದಿಲ್ಲ. ಸೊ ಅವಾಗ ಅದನ್ನ ನಾವು ಸೈನ್ ಮಾಡಿದ್ರು ನಮ್ಗೆ ಅಟ್ಮೋಸ್ಟ್ ಗುಡ್ ಫೇತ್ ಅಲ್ಲಿ ನಾವು ಮಾಡಿದೀವಿ ಅಂತ ಕಂಡು ಬಂದಲ್ಲಿ ನಮ್ಗೆ ಯಾವುದೇ ರೀತಿ ಸವಲತ್ತುಗಳು ಮತ್ತೆ ನಮ್ಮ ಹಕ್ಕುಗಳನ್ನ ಹಿಂಪಡೆಯದೆ ನಮ್ಗೆ ಯಾವ ರೀತಿ ನಮ್ಗೆ ಸಹಕಾರ ಕೊಡಬೇಕು, ಸೊ ಈ ರೆಗ್ಯುಲೇಟರಿ ಅಥಾರಿಟಿ ನಮ್ಗೆ ಸಹಕಾರ
2: ಕೊಡುತ್ತೆ. ಈಗ ಒಂದು ಹಣವನ್ನ ತಗೋಬೇಕಂತಂದಾಗ ಅದಕ್ಕೆ ವಾರಸುದಾರರು ಬೇಕಾಗುತ್ತೆ, ಅಲ್ಲಿ ಅನೇಕ ತಪ್ಪುಗಳಾಗ್ತವೆ.
3: ಹೌದು. ಸೊ ಈಗ ನಾವು ಲೈಫ್ ಇನ್ಶೂರೆನ್ಸ್ ಅಂದಾಗ ಅದು ವ್ಯಕ್ತಿಯ ಜೀವನಕ್ಕೆ ಸಂಬಂಧಿಸಿದಂತೆ, ಸೊ ಅದನ್ನ ಕ್ಲೇಮ್ ಮಾಡ್ಬೇಕಂದ್ರೆ ಕಂಪಲ್ಸರಿಯಾಗಿ ನಮ್ಗೆ ಲೀಗಲ್ ಹೇರ್ಸ್ ಇಲ್ಲ ನಮ್ಮ ವಾರಸುದಾರರು ಬೇಕಾಗುತ್ತೆ. ಸೊ ಆದ್ರೆ ಜನರಲ್ ಇನ್ಶೂರೆನ್ಸ್ ಅಂದಾಗ ಎಲ್ಲಾ ಟೈಮಲ್ಲೂ ನಮ್ಗೆ ವಾರಸುದಾರ ಇದ್ರೆ ಮಾತ್ರನೇ ಅಲ್ಲ, ಇವಾಗ ಇದು ವಸ್ತುಗಳು ಮತ್ತೆ ಆಸ್ತಿಗಳಿಂದ ಅಂತಂದಾಗ ನೀವು ಮಾತ್ರ ನಿಮ್ಮನ್ನು ಕ್ಲೇಮ್ ಮಾಡ್ಕೊಳ್ಳೋಷ್ಟು ಮಾತ್ರ ನಿಮ್ಗೆ ಹಾಕಿರುವಂತದ್ದು.
2: ಹೀಗೆ ಈ ಮಾಹಿತಿಯನ್ನ ತಾವು ಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ .nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: Akashvani FM Rainbow 101.3 MHz Musically yours. ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಸಮಯವಾಗಿದೆ 3:47 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಎಲ್ಲಿ ನೋಡಿದ್ರೂ ಮದುವೆ ಮುಂಜಿ ಪೂಜೆ ಅಂತ ಶುಭ ಕಾರ್ಯಗಳು ನಡೆಯೋ ಈ ಸಮಯದಲ್ಲಿ ಸಿಹಿ ತಿಂದು ತಿಂದು ಒಂದು ರೌಂಡ್ ಎಲ್ಲರೂ ದಪ್ಪ ಆಗಿರ್ತೀವಿ. ಸ್ವೀಟ್ಸ್ ಅಂದರೆ ಇಷ್ಟ ಆಗಲ್ಲ. ಡಯಟ್ ಅಂತ ಎಷ್ಟೇ ಹೇಳಿದ್ರೂ ಕೂಡ ಸ್ವೀಟ್ಸ್ ನೋಡಿದ ತಕ್ಷಣ ಒಂದು ಸ್ವಲ್ಪ ಟೇಸ್ಟ್ ಮಾಡಬೇಕು ಅನ್ಸೋದಂತೂ ಸುಳ್ಳಲ್ಲ. ಸ್ವೀಟ್ಸ್ ಆಗಲಿ ಏನೇ ಆಗಲಿ ಯಾವುದೂ ಅತಿ ಆಗದೆ ಎಲ್ಲವೂ ಒಂದು ಲಿಮಿಟ್ನಲ್ಲಿದ್ದರೆ ಒಳ್ಳೆಯದು. ಯಾಕೆ ಸ್ವೀಟ್ಸ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಇಂದಿನ ಹೊಂಬಿಸಿಲಿನಲ್ಲಿ ಬಾಯಲ್ಲಿ ನೀರೂರಿಸುವ ಸ್ವೀಟ್ಸ್ಗಳ ಬಗ್ಗೆನೇ ಪ್ರಶ್ನೆಗಳು ರೆಡಿಯಾಗಿದೆ. ತಡ ಮಾಡದೆ ಸ್ವೀಟ್ಸ್ ತಿನ್ನೋಣ ಬನ್ನಿ. ಓಹ್ ಸಾರಿ, ಸ್ವೀಟ್ಸ್ಗಳ ಬಗ್ಗೆ ಪ್ರಶ್ನೆಗಳು ಯಾವೆಲ್ಲ ಪ್ರಶ್ನೆಗಳಿದೆ ಅಂತ ನೋಡೋಣ. ಹೊಂಬಿಸಿಲಿನಲ್ಲಿ ನಮ್ಮ ಮೊದಲ ಪ್ರಶ್ನೆ ಹೀಗಿದೆ. ಒಡಿಶಾದ ಸಾಂಪ್ರದಾಯಿಕ ಸಿಹಿಯಾಗಿದ್ದು ಇದನ್ನು ಇಂಡಿಯನ್ ಚೀಸ್ ಕೇಕ್ ಅಂತ ಕರೀತಾರಂತೆ. ಕೆಂಡದ ಮೇಲೆ ಬೇಯಿಸಿ ತಯಾರಿಸುವ ಈ ತಿಂಡಿ ಯಾವುದು? ಆಪ್ಷನ್ಸ್ ಹೀಗಿದೆ: ರಸಗುಲ್ಲ, ಸಂದೇಶ್, ಛೇನಾಪೋಡಾ, ಮಾಲ್ಪುವ. ಕೆಂಡದ ಮೇಲೆ ಬೇಯಿಸುವ ಒಂದು ಒಡಿಶಾದ ಸಾಂಪ್ರದಾಯಿಕ ಸಿಹಿ ತಿಂಡಿ ಇದು. ಆಪ್ಷನ್ಸ್ ಹೀಗಿದೆ: ರಸಗುಲ್ಲ, ಸಂದೇಶ್, ಛೇನಾಪೋಡಾ, ಮಾಲ್ಪುವ. ಉತ್ತರವನ್ನು ಕಳಿಸೋಕೆ ನಿಮಗಿರುವ ಕಾಲಾವಕಾಶ ಈ ಒಂದು ಗೀತೆಯ ಸಮಯ ಮಾತ್ರ.

0: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಬೆಳಗ್ಗೆ 10:00-6:00 ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ.
1: ಪ್ರಶ್ನೆಯನ್ನ ಕೇಳಿದ್ವಿ ಇವತ್ತು ಸಿಹಿ ತಿಂಡಿಗಳ ಬಗ್ಗೆ. ಪ್ರಶ್ನೆ ನಮ್ಮ ಹೊಂಬಿಸಿಲಿನಲ್ಲಿ ಎಲ್ಲರಿಗೂ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ಅನ್ಕೊಂತೀನಿ ಈ ಸಿಹಿ ತಿಂಡಿಗಳ ಹೆಸರನ್ನ ಕೇಳಿದ್ರೆ. ಪ್ರಶ್ನೆ ಕೇಳಿದ್ವಿ, ಒಡಿಶಾದ ಸಾಂಪ್ರದಾಯಿಕ ಸಿಹಿಯಾಗಿದ್ದು ಇಂಡಿಯನ್ ಚೀಸ್ ಕೇಕ್ ಅಂತ ಇದನ್ನ ಕರೀತಾರೆ ಅಂತ. ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ನೇತ್ರ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ದಿಲೀಪ್ ಕಲ್ಯಾಣ್ಕರ್ ಹಾಗೆ, ಸುಧಾಮೂರ್ತಿ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಸುಬ್ರಹ್ಮಣ್ಯ ಜಯಂತ್ ಪದ್ಮಶ್ರೀ ಕುಟುಂಬದವರು, ಪ್ರೀತಮ್ ಹೊಸನಗರದಿಂದ, ಹಂಪೆಯಿಂದ ಜಾಫರ್ ಹಾಗೆ, ದಾವಣಗೆರೆಯಿಂದ ಪ್ರಸನ್ನ ಕುಮಾರ್, ಬಿಂದು ಪ್ರಕಾಶ್ ಹಾಗೆ, ಸಿರಿಗೆರೆಯಿಂದ ಸಿದ್ದಲಿಂಗ ಮೂರ್ತಿ, ಬೂದಿಹಾಳಿಯಿಂದ ಸುಧಾ ಅವರು ಹಾಗೆ, ಪಾವಗಡದಿಂದ ಮಂಜು ದೇವಲಕೆರೆ, ರೂಪ ಪಾಂಡುರಂಗರಾವ್, ಗುಣಮತಿ ಭೀಮಪ್ಪ ಹಾಗೆ, ವಾಣಿಶ್ರೀ ಧಾರವಾಡದಿಂದ ಆನಂದ ಧೋನಿ ಹಾಗೆ, ಹರೀಶ್ ಮಲ್ಲೇಶ್ವರಂಯಿಂದ, ಹರಿಹರನ್ ವಿಜ್ಞಾನ ನಗರದಿಂದ, ರಾಕೇಶ್ ಹರಿಹರದಿಂದ ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಛೇನಾಪೋಡಾ. ಛೇನಾಪೋಡಾ ಎಂದರೆ, ಛೇನಾ ಎಂದರೆ ಗಿಣ್ಣು ಅಥವಾ ಪನ್ನೀರು, ಪೋಡಾ ಎಂದರೆ ಸುಡೋದು ಅಥವಾ ಬೇಯಿಸೋದು. ತಾಜಾ ಪನ್ನೀರ್, ಸಕ್ಕರೆ ಮತ್ತು ಏಲಕ್ಕಿಯನ್ನು ಬೆರೆಸಿ ಅದಕ್ಕೆ ಕ್ಯಾರಮಲ್ ರುಚಿ ಬರಲು ಕೆಂಡದ ಮೇಲೆ ಮಣ್ಣಿನ ಪಾತ್ರೆಯಲ್ಲಿ ಇದನ್ನು ನಿಧಾನವಾಗಿ ಬೇಯಿಸ್ತಾರಂತೆ. ಆಹಾ, ಕೇಳೋಕೆ ಎಷ್ಟೊಂದು ಒಂಥರ ಹಿತಕರ, ರುಚಿಕರ ಅಂತ ಅನಿಸುತ್ತೆ ಅಲ್ವಾ. ನೋಡಿ, ಒಂದು ಹೊಂಬಿಸಿಲಿನಲ್ಲಿ ಪ್ರಶ್ನೆಗಳ ಜೊತೆಗೆ ಒಂದು ಸಿಹಿ ತಿಂಡಿಯ ರೆಸಿಪಿ ಕೂಡ ನಿಮಗೆ ಇವತ್ತು ಸಿಗ್ತಾ ಇದೆ. ಸರಿಯಾದ ಉತ್ತರ ಕಳಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಕೇಳಾಯಿತು, ಈಗ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಆಂಧ್ರಪ್ರದೇಶದ ಆತ್ರೇಯಪುರಂ ಎಂಬ ಹಳ್ಳಿಯಲ್ಲಿ ತಯಾರಾಗುವ ಅಕ್ಕಿ ಹಿಟ್ಟಿನ ತೆಳು ಕಾಗದದಂತಹ ಪದರಗಳ ಒಳಗೆ ತುಪ್ಪ ಅಥವಾ ಸಕ್ಕರೆ ಮತ್ತು ಬೆಲ್ಲದ ಪುಡಿ ಹಾಕಿ ಮಡಚುವ ಪ್ರಸಿದ್ಧ ತಿಂಡಿ ಯಾವುದು? ಆಂಧ್ರಪ್ರದೇಶದ ಆತ್ರೇಯಪುರಂ ಎಂಬ ಹಳ್ಳಿಯಲ್ಲಿ ತಯಾರಿಸ್ತಾರಂತೆ ಇದನ್ನು. ಅಕ್ಕಿ ಹಿಟ್ಟಿನಲ್ಲಿ ತೆಳು ಕಾಗದದಂತಹ ಪದರಗಳ ಒಳಗೆ ತುಪ್ಪ ಸಕ್ಕರೆಯ ಹೂರ್ಣ ಹಾಕಿ ಮಡಚ್ತಾರಂತೆ. ಇದಕ್ಕೆ ಆಪ್ಷನ್ಸ್ ಇದೆ: ಬೂರೆಲು, ಪೂತರೇಕುಲು, ಕಾಕಿನಾಡ ಕಾಜ, ಅರಿಸೆಲು. ಬೂರೆಲು, ಪೂತರೇಕುಲು, ಕಾಕಿನಾಡ ಕಾಜ, ಅರಿಸೆಲು. ನಿಮಗಿರುವ ಸಮಯಾವಕಾಶ, ರೂಪಾಯಿ ರಾಜ ಚಿತ್ರದಿಂದ ಒಂದು ಗೀತೆ ಮೂಡಿ ಬರ್ತಾ ಇದೆ. ಈ ಒಂದು ಗೀತೆಯ ಸಮಯ ನಿಮಗಿರುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ ನಿಮಗಾಗಿ.

ಸೋಸಿಬಡಿ ಮನಸಲ್ಲಿ ಜಾಗ ಹಿಡಿ ಕನಸಲ್ಲಿ ಕೆನ್ನೆ ಕಡಿ ಬದುಕು ಎಂದರೇನು ತಿಳಿದೆ ಮಂಕ ನಾಟಕ ಓಟ.

0: ನಾಟಕ
1: ಓಕೆ ಓಕೆ ಬರೀ ನಾಟಕ ಓಕೆ
0: ಹಾಡು ನಾಟಕ ಹೆಂಡತಿಗೆ ಸಿ ಸಿ ಹೊಡಿ.

0: ಗೊತ್ತು
1: ನಾಟಕ. ಸಮಯ ಆಗಿದೆ 3:22. ಪ್ರಶ್ನೆಯನ್ನ ಕೇಳಿದ್ವಿ. ಆಂಧ್ರಪ್ರದೇಶದ ಆತ್ರೇಯಪುರಂ ಎಂಬ ಹಳ್ಳಿಯಲ್ಲಿ ತಯಾರಾಗುವ ಅಕ್ಕಿ ಹಿಟ್ಟಿನ ತೆಳು ಕಾಗದಂತಹ ಪದರಗಳ ಒಳಗೆ ತುಪ್ಪ ಮತ್ತು ಸಕ್ಕರೆ ಅಥವಾ ಬೆಲ್ಲದ ಪುಡಿ ಹಾಕಿ ಮಡಚುವ ಪ್ರಸಿದ್ಧ ತಿಂಡಿ ಯಾವುದು ಅಂತ ಸರಿಯಾದ ಉತ್ತರವನ್ನು ಕಳಿಸಿದರೆ ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಬಾಬಾ ಕಲ್ಯಾಣ ಹಾಗೆ ನಿತ್ಯ ಬೂದಿಹಾಳ್, ಸುಜಾತ ಗೋಪಾಲ್ ಹಾಗೆ ಪ್ರಸಾದ್ ಶಿರವಂತೆಯಿಂದ, ಎಸ್ ನಾಗರಾಜ್ ರಾವ್ ಹೊನ್ನೂರಲ್ಲಿ ಹನುಮಂತಪುರದಿಂದ, ಗಾಯತ್ರಿ ಧಾರವಾಡದಿಂದ, ಮೀನಾಕ್ಷಿ 8 ಮೈಲಿಯಿಂದ, ವಾಣಿಶ್ರೀ ಕೂಡ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಅಶೋಕ್, ಶ್ರೇಯಸ್, ಶ್ರೇಯಾಂಕ್, ರಾಜೇಶ್ವರಿ, ಜನಗೌಡ, ಕಾಜಿ ಬೀಳಗಿಯಿಂದ, ಹಾಗೆ ನವೀನ್ ಅವರು, ಅರುಂಧತಿ ಗಂಗಾವತಿಯಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಸಂದೇಶವನ್ನು ಕಳಿಸಿದ್ದೀರಾ. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಪೂತ ರೇಕುಲು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಪೂತ ಎಂದರೆ ಲೇಪನ, ರೇಕುಲು ಎಂದರೆ ಹಾಳೆಗಳು. ವಿಶೇಷವಾದ ಮಡಕೆಯನ್ನ ಉಲ್ಟಾ ಇಟ್ಟು ಅಕ್ಕಿ ಹಿಟ್ಟಿನ ದ್ರವವನ್ನ ಬಟ್ಟೆಯಿಂದ ಸವರಿ ಕಾಗದಕ್ಕಿಂತಲೂ ತೆಳುವಾದ ಪದರಗಳಲ್ಲಿ ಇದನ್ನ ಮಾಡ್ತಾರೆ. ಈ ಪದರಗಳ ಒಳಗೆ ತುಪ್ಪ, ಸಕ್ಕರೆ ಅಥವಾ ಬೆಲ್ಲ ಹಾಗೂ ಡ್ರೈ ಫ್ರೂಟ್ಸ್ ಪುಡಿ ಸೇರಿಸಿ ರೋಲ್ ಮಾಡ್ತಾರಂತೆ. ಇದು ಬಾಯಲ್ಲಿ ಇಟ್ಟರೆ ಕರಗಿ ಹೋಗುವಂತಹ ಒಂದು ಸಿಹಿ ತಿಂಡಿ. ಕೇಳಿದ್ರೇನೆ ಒಂದು ವಿಶೇಷವಾಗಿದೆ ಅನ್ಸುತ್ತೆ. ನಮ್ಮ ಮಲೆನಾಡು ಕಡೆಗಳಲ್ಲಿ ಆಲೆಮನೆ ಅಂತ ಮಾಡ್ತಾರೆ. ಕಬ್ಬನ್ನ ಕೊಯ್ಲಿನ ಟೈಮಲ್ಲಿ ಕಬ್ಬಿನ ಹಾಲನ್ನ ತೆಗೆದು ಅದನ್ನ ಅಕ್ಕಿ ಹಿಟ್ಟನ್ನ ನೆನೆಸಿಬಿಟ್ಟು ಕಬ್ಬಿನ ಹಾಲು ಮತ್ತೆ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಆವಾಗೂ ಕೂಡ ಒಂದು ಮಡಿಕೆಯನ್ನ ಇಟ್ಬಿಟ್ಟು ತೆಳುವಾದ ಪದರಗಳಂತೆ ಕೂಡ ನಮ್ಮ ಮಲೆನಾಡುಗಳಲ್ಲಿ ಕೂಡ ಮಾಡ್ತಾರೆ. ಅದನ್ನ ತೊಡೆದೇವು ಅಂತ ಕರೀತಾರೆ. ತುಪ್ಪದ ಜೊತೆಗೆ ಅದನ್ನ ತಿಂತಾ ಇದ್ವಿ ನಾವು ಚಿಕ್ಕವರು ಇರಬೇಕಾದ್ರೆ. ಆ ತಿಂಡಿಯನ್ನ ಹೋಲುತ್ತೆ ಅಂತ ಅನ್ಸುತ್ತೆ ಈ ಪೂತ ರೇಕುಲು. ಸರಿಯಾಗಿ ಉತ್ತರ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಅರ್ಪಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಮುಂದಿನ ಪ್ರಶ್ನೆ ಹೀಗಿದೆ. ರಾಜಸ್ಥಾನದಲ್ಲಿ ಮಳೆಗಾಲದ ಹಬ್ಬಗಳಾದ ತೀಜ್ ಮತ್ತು ರಕ್ಷಾಬಂಧನದ ಸಮಯದಲ್ಲಿ ಹೆಚ್ಚಾಗಿ ತಯಾರಿಸಲಾಗುವ ಜೇನುಗೂಡಿನ ಆಕಾರದ ವಿಶಿಷ್ಟ ಸಿಹಿ ತಿಂಡಿ ಯಾವುದು? ರಾಜಸ್ಥಾನದಲ್ಲಿ ಮಳೆಗಾಲದ ಹಬ್ಬಗಳಾದ ತೀಜ್ ಮತ್ತು ರಕ್ಷಾಬಂಧನದ ಸಮಯದಲ್ಲಿ ಹೆಚ್ಚಾಗಿ ತಯಾರಿಸಲಾಗುವ ಜೇನುಗೂಡಿನ ಆಕಾರದ ವಿಶಿಷ್ಟ ಸಿಹಿ ತಿಂಡಿ ಯಾವುದು ಅಂತ ನಮಗೆ ಸಂದೇಶವನ್ನು ಕಳಿಸಬೇಕು. ನೀವು 9480901013 9480101313 ನಿಮಗಿರುವ ಸಮಯಾವಕಾಶ. ಈಗ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ. ಪಾರು ಐ ಲವ್ ಯು ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ, ಸುನಿಲ್ ಅವರ ಸಾಹಿತ್ಯಕ್ಕೆ ಎ ಟಿ ರವೀಶ್ ಅವರ ಸಂಗೀತವಿರುವ ಗೀತೆ.

0: Akashvani FM Rainbow 101.3 MHz Musically yours. ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ. ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ

ಸಮಯ ಆಗಿದೆ 3:33 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿನಲ್ಲಿ ನಾವಿದ್ದೀವಿ. ಪ್ರಶ್ನೆಯನ್ನ ಕೇಳಿದ್ದೆ, ರಾಜಸ್ಥಾನದಲ್ಲಿ ತೀಜ್ ಮತ್ತು ರಕ್ಷಾಬಂಧನದ ಸಮಯದಲ್ಲಿ ಹೆಚ್ಚಾಗಿ ತಯಾರಿಸಲಾಗುವ ಜೇನುಗೂಡಿನ ಆಕಾರದ ವಿಶಿಷ್ಟ ಸಿಹಿ ತಿಂಡಿ ಯಾವುದು ಅಂತ. ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ರಮ್ಯಾ ನೆಲಮಂಗಲದಿಂದ, ಭಾಗ್ಯರಾಮಣ್ಣ, ಹಾಗೆ ಪೀಣ್ಯದಿಂದ ಸುದರ್ಶನ್, ಪ್ರೀತಮ್, ಹಾಗೆ ವತ್ಸಲಮೂರ್ತಿ, ಅನಿಲ್ ಬಿಷ್ಟಣ್ಣನವರ್ ವರಲಕ್ಷ್ಮಿ ಪೀಣ್ಯದಿಂದ, ಹಾಗೆ ಜಿ ಎಸ್ ಚಂದನಾ ಚಿತ್ರದುರ್ಗ, ಹೊಸಪೇಟೆಯಿಂದ ಮಂಜು ಆರ್, ಹಾಗೆ ಎಸ್ ಎಂ ಶೋಭಾ ಹಾಸನದಿಂದ, ಕೆ ಎಚ್ ಬಿ ಕಾಲನಿಯಿಂದ ರಾಜ್ಕುಮಾರ್ ಕಾತರಿಕೆ ಅವರು, ಇನ್ನೂ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಘೇವರ್ ಮೈದಾ ಹಿಟ್ಟಿನ ಬ್ಯಾಟರನ್ನು ಬಿಸಿ ತುಪ್ಪದಲ್ಲಿ ವಿಶೇಷವಾಗಿ ಜೇನುಗೂಡಿನ ವಿನ್ಯಾಸ ಬರುವಂತೆ ಡೀಪ್ ಫ್ರೈ ಮಾಡ್ತಾರೆ. ನಂತರ ಇದನ್ನು ಸಕ್ಕರೆ ಪಾಕದಲ್ಲಿ ಮುಳುಗಿಸಿ ಮೇಲೆ ಡ್ರೈ ಫ್ರೂಟ್ಸ್ ಅಥವಾ ರಬ್ಬರಿಯಿಂದ ಅಲಂಕರಿಸ್ತಾರಂತೆ. ರಾಜಸ್ಥಾನದ ಹವಾಮಾನಕ್ಕೆ ತಕ್ಕಂತೆ ಇದನ್ನು ಹೆಚ್ಚು ದಿನ ಕೂಡ ಇಡಬಹುದು. ಸರಿಯಾದ ಉತ್ತರ ಏನಾಗಿತ್ತು ಅಂದರೆ ಘೇವರ್ ಅಂತ ಹೇಳಿದೆ. ಈಗ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಪಶ್ಚಿಮ ಬಂಗಾಳದ ಈ ಪ್ರಸಿದ್ಧ ಸಿಹಿಯನ್ನ ಹಾಲನ್ನ ಒಡೆಸಿ ಮಾಡಿದ ಸಾಫ್ಟ್ ಪನ್ನೀರ್ ಉಂಡೆಗಳಿಂದ ತಯಾರಿಸಿ ಸಕ್ಕರೆ ಪಾಕದಲ್ಲಿ ಅದ್ದಿ ಇಡ್ತಾರೆ. ಬಹಳ ಸುಲಭವಾದ ಪ್ರಶ್ನೆ ಇದು. ಎಲ್ಲರೂ ಈಸಿಯಾಗಿ ಸಂದೇಶವನ್ನ ಕಳಿಸಬಹುದು ಅಂತ ಅನ್ಕೊಂತೀನಿ. ನಿಮ್ಗಿರುವ ಸಮಯಾವಕಾಶ ಈ ಒಂದು ಗೀತೆಯ ಸಮಯ ಮೂಡಿ ಬರ್ತಾ ಇದೆ. ಮಾರಿ ಗೋಲ್ಡ್ ಚಿತ್ರದಿಂದ ಅನುರಾಧ ಭಟ್ ಅವರ ಗಾಯನದಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವೀರ್ ಸಮರ್ಥ ಅವರ ಸಂಗೀತವಿದೆ. ಬಂತು ಮಳೆ ಅಂತ ಒಂದು ಚಿತ್ರದಿಂದ ಮೂಡಿ ಬರ್ತಾ ಇದೆ. ರಾಜ್ಕುಮಾರ್ ಭಾರತಿ ಮತ್ತು ಎಸ್ ಜಾನಕಿ ಅವರ ಗಾಯನದಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಸಿಹಿ ಸಿಹಿ ಎಂಥ ಸಿಹಿ ಸಿಹಿ ಆಹಾ ರುಚಿ ಇನ್ನಷ್ಟು ಬೇಕು ದಿನ ದಿನ ಮತ್ತೆ ಮತ್ತೆ ನಾಲಿಗೆಗೆ

0: Akashvani FM Rainbow 101.3 MHz Musically yours.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22ರಿಂದ 24ರವರೆಗೆ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆಯವರೆಗೆ ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ.

ಪ್ರಶ್ನೆಯನ್ನ ಕೇಳಿದ್ವಿ. ಸುಮಾರು 175 ವರ್ಷಗಳ ಇತಿಹಾಸವಿರುವ ಉತ್ತರ ಕರ್ನಾಟಕದ ಜಿಐ ಟ್ಯಾಗ್ ಹೊಂದಿರುವಂತಹ ಸಿಹಿ ಯಾವುದು ಅಂತ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಪ್ರೇಮ್ ಕುಮಾರ್ ಸುಬಾನ್ಕೋರಿ ಹಂಪಸಾಗರದಿಂದ, ಹಾಗೆ ತೆಲಂಗಾಣದಿಂದ ವೀರೇಶ್, ಮಂಜುನಾಥ್ ಇಂದರಗಿಯಿಂದ ವಾಣಿಶ್ರೀ ಧಾರವಾಡದಿಂದ, ಶಾಂತಾಚಾರ್ ಬೆಡಿಗೇರ್ ಹಾಗೆ ವಾಸೀಂ ಅಲಿ ನೇತ್ರಾ ಕೆಂಗೇರಿಯಿಂದ, ರಘುನಾರಾಯಣ್ ಕುಂಬಯ್ಯ ಭೀಮಸಂದ್ರದಿಂದ, ಅನಿಲ್ ಬಿಷ್ಟಣ್ಣನವರ್ ಶಮನೇವಾಡಿಯಿಂದ, ಹಾಗೆ ಬಹಳಷ್ಟು ಸಂದೇಶಗಳನ್ನು ಕೂಡ ನಮ್ಮ ಕೇಳುಗರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರವನ್ನು ಯಾವುದು ಅಂತ ನೋಡೋಕ್ಕಿಂತ ಮೊದಲು ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಧಾರವಾಡ ಪೇಡ. ಉತ್ತರ ಪ್ರದೇಶದ ಉನ್ನಾವೋದಿಂದ ಪ್ಲೇಗ್ ಸಾಂಕ್ರಾಮಿಕ ಸಮಯದಲ್ಲಿ ಧಾರವಾಡಕ್ಕೆ ವಲಸೆ ಬಂದಂತಹ ಠಾಕೂರ್ ಕುಟುಂಬದವರು ಈ ಪೇಡ ತಯಾರಿಕೆಯನ್ನು ಆರಂಭಿಸಿದರು. ಹಾಲನ್ನು ನಿರಂತರವಾಗಿ ಕೈಯಾಡಿಸ್ತಾರಂತೆ, ಅದರ ಮೇಲೆ ಅದು ಕ್ಯಾರಮಲೈಸ್ ಮಾಡಿ ಇದನ್ನು ವಿಶಿಷ್ಟ ಶೈಲಿಯಲ್ಲಿ ಸಕ್ಕರೆ ಪುಡಿಯೊಂದಿಗೆ ಬೆರೆಸಿ ಮಾಡ್ತಾರೆ. ಇದು ಜಿಐ ಮಾನ್ಯತೆ ಕೂಡ ಪಡೆದುಕೊಂಡಿದೆ. ಸರಿಯಾದ ಉತ್ತರ ಕಳುಹಿಸಿದ ನಮ್ಮೆಲ್ಲ ಕೇಳುಗರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಗೋಕಾಕ್ ಮತ್ತು ಅಮೀನ್ಗಢ್ ಭಾಗದಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ಬೆಲ್ಲ, ಗೋಂದು ಮತ್ತು ವಿವಿಧ ಒಣ ಹಣ್ಣುಗಳನ್ನು ಬಳಸಿ ಮಾಡುವ ಗರಿಗರಿಯಾದ ಹಾಗೂ ಜಿಗುಟಾದ ಪೌಷ್ಟಿಕ ಸಿಹಿ ಯಾವುದು? ಬಹಳ ಸುಲಭವಾದ ಪ್ರಶ್ನೆ ಇದು. ಮೂಡಿ ಬರ್ತಾ ಇರುವ ಗೀತೆ ಹಣಬಲವೋ ಜನಬಲವೋ ಅನ್ನೋ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಪ್ರಶ್ನೆಯನ್ನ ಕೇಳಿದ್ವಿ. ಗೋಕಾಕ್ ಮತ್ತು ಅಮೀನ್ಗಢ ಭಾಗದಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ಬೆಲ್ಲ, ಗೋಂದು ಮತ್ತು ವಿವಿಧ ಒಣಹಣ್ಣುಗಳನ್ನು ಬಳಸಿ ಮಾಡುವ ಗರಿಗರಿಯಾದ ಒಂದು ಆರೋಗ್ಯಕರ ಪೌಷ್ಟಿಕ ಸಿಹಿ ಯಾವುದು ಅಂತ ಕೇಳಿದ್ದೆ. ಸರಿಯಾದ ಉತ್ತರವನ್ನು ಕಳಿಸಿದರೆ ದಿಲೀಪ್ ಕಲ್ಯಾಣ್ಕರ್, ಸುಧಾ ಶ್ರೀನಿವಾಸ್, ಪದ್ಮನಾಭನಗರದಿಂದ ರೇಣುಕಾ, ದಾವಣಗೆರೆಯಿಂದ ಆನಂದ ಧೋನಿ, ಹಾಗೆ ಬೂದಿಗೆರೆಯಿಂದ ಮುರುಳಿ, ಮೊಹಮ್ಮದ್ ಉಮರ್, ರಾಯಚೂರಿನಿಂದ ಆಶಾ ಶಣೆ, ಹಾಗೆ ಎನ್ ಕಲ್ಲಪ್ಪ, ಚನ್ನಪಟ್ಟಣದಿಂದ ಅನಂತ ಟಿಕಾರೆ, ಗುರುರಾಜ್ ಸೋಮಿಯಾಜಿ, ಮಾನಸ ಎಸ್ಎಂಟಿ ಬಡಾವಣೆ, ಗಂಗಾಧರ್ ದೇಸಣಕಿ, ಚಂದ್ರಮುಖಿ, ಹಾಗೆಯೇ ಜೆ ಎಸ್ ಭಾಗೀರಥಿ, ಬಸವನಗುಡಿ, ಡಾಕ್ಟರ್ ಶಿವಶಂಕರಪ್ಪ, ಹೂಗಾರ್, ತಿಪ್ಪಣ್ಣ, ಕೋಳಿಹಾಳ್, ಶ್ರವಣ್ ಚಿತ್ರದುರ್ಗದಿಂದ, ಹಾಗೆ ವಿಠಲ್ ಶೆಟ್ಟಿ, ಹಾಗೆ ನಜರುಲ್ಲಾ ಫುಡ್ ಇನ್ಸ್ಪೆಕ್ಟರ್, ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರವನ್ನು ಕಳಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಕರದಂಟು, ಹೆಸರಿನಲ್ಲೇ ಇದೆ ಗೋಕಾಕಿನ ಕರದಂಟು ಅಂತ. ಕರದಂಟು ಎಂದರೆ ಕನ್ನಡದಲ್ಲಿ ಜಿಗುಟಾದ ಸಿಹಿ ಅಂತ ಅರ್ಥ. ಇದರಲ್ಲಿ ಗೋಡಂಬಿ, ಬಾದಾಮಿ, ಪಿಸ್ತಾ, ಒಣದ್ರಾಕ್ಷಿ ಮತ್ತು ಅಂಟು ಬಳಸಿ ಮಾಡೋದ್ರಿಂದ ಇದು ಕೇವಲ ಸಿಹಿಯಷ್ಟೇ ಅಲ್ಲದೆ ದೇಹಕ್ಕೂ ಅತಿ ಹೆಚ್ಚು ಶಕ್ತಿ ನೀಡುವ ಪೌಷ್ಟಿಕ ಆಹಾರ ಕೂಡ ಹೌದು. ಇದು ಇಂದಿನ ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿನಲ್ಲಿ ಸಿಹಿ ತಿಂಡಿಗಳ ಬಗ್ಗೆ ಒಂದಷ್ಟು ನಾವು ಮಾಹಿತಿಯನ್ನು ಪಡ್ಕೊಂಡ್ವಿ. ಹಾಗೆ ಮಾಹಿತಿಯ ಜೊತೆ ಜೊತೆಗೆ ಅದರ ಸ್ವಲ್ಪ ಚಿಕ್ಕದಾಗಿ ಅದರ ರೆಸಿಪಿ ಕೂಡ ಎಲ್ಲರೂ ಪಡ್ಕೊಂಡ್ರಿ ಅಂತ ಭಾವಿಸ್ತೀನಿ. ಸಮಯ ಆಗಿದೆ 3:53. ಹೊಂಬಿಸಿಲಿನ ಕೊನೆ ಹಂತದಲ್ಲಿ ನಾವಿದ್ದೀವಿ. ಉತ್ತರ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು, ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತೆ 4 ಗಂಟೆಗೆ ವಿಸ್ಮಯ ಜಗತ್ತಿನಲ್ಲಿ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ.

ಸಮಯಾಗಿದೆ 4:46. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ಈ ಸಮಯ ವಿಸ್ಮಯ ಜಗತ್ತು ಕಾರ್ಯಕ್ರಮದ ಸಮಯ. ಇಂದು ನಾವು ಪ್ರಪಂಚದ ಯಾವ ವಿಸ್ಮಯದ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದ್ರೆ ಜೊತೆಯಾಗಿರೆ ಬೆಂಗಳೂರು ಆಕಾಶವಾಣಿ 101.3 ಕನ್ನಡ ಕಾಮನ ಬಿಲ್ಲಿನ ಜೊತೆ. ಎರಡು ಸುಮಧುರವಾದ ಗೀತೆಗಳ ನಂತರ ಮತ್ತೆ ನಿಮ್ಮ ಜೊತೆಯಾಗ್ತೀನಿ.

ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ ಸ್ನೇಹಿತರೆ. ನಾವು ನನ್ನ ಜೊತೆ ಟ್ರಾವೆಲ್ ಮಾಡೋಕ್ಕೆ ನೀವು ಕೂಡ ರೆಡಿ ಇದ್ದೀರಾ ಅಲ್ವಾ? ಇಂದು ವಿಸ್ಮಯ ಜಗತ್ತಿನಲ್ಲಿ ನಾವು ನಮ್ಮ ದೇಶದಲ್ಲಿರೋ ಎರಡು ಅಪರೂಪವಾದ ವಿಸ್ಮಯವಾದ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಹಂಚ್ಕೋತಾ ಇದ್ದೀವಿ. ಮೊದಲನೇದು ಕೈಲಾಶ ಗುಹೆ, ಕೈಲಾಶ್ ಕೇವ್ಸ್. ಇದು ಛತ್ತೀಸ್ಗಢ ರಾಜ್ಯದ ಬಸ್ತಾರ್ ಜಿಲ್ಲೆಯ ಕಾಂಗೇರ್ ಘಾಟಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇದೆ. ಈ ಗುಹೆ ದಟ್ಟವಾದ ಕಾಡಿನ ಮಧ್ಯೆ ಒಂದು ಸಣ್ಣ ಬೆಟ್ಟದ ಮೇಲಿದೆ. ಇದು ಸುಮಾರು 100 ಮೀಟರ್ ಉದ್ದ ಇದ್ದು ಸಂಪೂರ್ಣವಾಗಿ ಕತ್ತಲೆಯಿಂದ ಆವರಿಸಿದೆ. ಇದರಲ್ಲಿ ಏನು ವಿಶೇಷತೆ ಅಂತೀರಾ, ಅಥವಾ ಏನು ವಿಸ್ಮಯ ಅಡಗಿದೆ ಅಂತ ಕೇಳ್ತೀರಾ? ಅದರ ಬಗ್ಗೆ ಮಾಹಿತಿ ಹಂಚ್ಕೋತೀನಿ ಈ ಒಂದು ಗೀತೆಯ ನಂತರ. ಮೂಡಿ ಬರ್ತಾ ಇದೆ ಸಾಗರ್ ಚಿತ್ರದಿಂದ ಸೋನು ನಿಗಮ್ ಅವರ ಗಾಯನದಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿರುವ ಗೀತೆ.

0: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿಕೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆಗೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.
2: ಸಮಯ ಆಗಿದೆ 4:18 ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ವಿಸ್ಮಯ ಜಗತ್ತಿನಲ್ಲಿ ಛತ್ತೀಸ್ಗಢದಲ್ಲಿರುವ ಕೈಲಾಶ್ ಕೇವ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಗುಹೆಗಳಲ್ಲಿನ ಕಲ್ಲುಗಳನ್ನು ಟಚ್ ಮಾಡಿದರೆ ಅಥವಾ ಮುಟ್ಟಿದ್ರೆ ಮ್ಯೂಸಿಕ್ ಬರುತ್ತಂತೆ. ಇದು ಫ್ಯಾಂಟಸಿನೋ ಅಥವಾ ರಿಯಾಲಿಟಿನೋ ಅಂತ ಇನ್ನೂ ಕನ್ಫ್ಯೂಷನಲ್ಲೇ ಇದ್ದೀರಾ? ಈ ಗುಹೆಗಳಲ್ಲಿನ ಕಲ್ಲುಗಳನ್ನು ಕೈಯಿಂದ ಮುಟ್ಟಿದರೆ ಸಿತಾರ್, ವೀಣೆ ಅಥವಾ ತಬಲಾದಂತಹ ಶಬ್ದಗಳು ಬರುತ್ತಂತೆ. ಇದು ಭೂಮಿಯ ಅಡಿಯಲ್ಲಿ 100 ಆಳದಲ್ಲಿ ಇದೆ. ಇಲ್ಲಿ ಸುಣ್ಣದ ಕಲ್ಲಿನಿಂದ ಏರ್ಪಟ್ಟಿರುವ ಹಾಲೋಸ್ಟ್ರೈಪ್ಸ್ಗಳಿವೆ. ಸೈನ್ಸ್ ಪ್ರಕಾರ ಇಲ್ಲಿರುವ ಕಲ್ಲುಗಳ ಡೆನ್ಸಿಟಿ ಮತ್ತು ಹಾಲೋಸ್ಟ್ರಕ್ಚರ್ಗಳ ಕಾರಣದಿಂದ ಗಾಳಿ ಪಾಸಾಗಿ ಈ ರೀತಿ ಶಬ್ದ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿನ ಆದಿವಾಸಿಗಳು ಇದನ್ನು ಒಪ್ಪಲ್ಲ. ಅವರ ಪ್ರಕಾರ ಈ ಗುಹೆ ಸಾಕ್ಷಾತ್ ಶಿವನ ನಿವಾಸ ಅಂತೆ. ಇಲ್ಲಿ ಕೇಳಿಸುವ ಶಬ್ದ ಶಿವನ ಡಮರುಗದಿಂದ ಬರುವ ನಾದ ಅಂತ ನಂಬ್ತಾರಂತೆ. ಏನೇ ಆದರೂ ನಿರ್ಜೀವ ಕಲ್ಲುಗಳಿಂದ ಸಪ್ತ ಸ್ವರಗಳು ಬರುವುದು ನಿಜವಾಗ್ಲೂ ವಿಸ್ಮಯನೇ ಸರಿ. ಒಂದು ಗೀತೆಯ ನಂತರ ನಮ್ಮ ದೇಶದ ಇನ್ನೊಂದು ಸ್ಥಳದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ.

ಒಂದು 0.3 ಕಂಪನಾಂಕಗಳಲ್ಲಿ ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ FM ರೇನ್ಬೋ. ಸಮಯ ಆಗಿದೆ 4:29. ವಿಸ್ಮಯ ಜಗತ್ತಿನಲ್ಲಿ ಸಾಕ್ತಾ ಇದ್ವಿ ನಾವು. ನಮ್ಮ ದೇಶದಲ್ಲಿರುವ ಇನ್ನೊಂದು ವಿಸ್ಮಯದ ಬಗ್ಗೆ ಹೇಳೋದಾದರೆ, ಮೇಘಾಲಯದಲ್ಲಿರುವ ಲಿವಿಂಗ್ ರೂಟ್ಸ್ ಬ್ರಿಡ್ಜಸ್, ಇದು ಪ್ರಕೃತಿ ಮತ್ತು ಮಾನವನ ಜಾಣ್ಮೆಗೆ ಹಿಡಿದ ಅದ್ಭುತ ಕೈಗನ್ನಡಿಯಾಗಿದೆ ಅನ್ಬಹುದು. ಇದು ಯಾವುದೇ ಸಿಮೆಂಟ್ ಅಥವಾ ಕಬ್ಬಿಣದಿಂದ ಕಟ್ಟಿದ ಸೇತುವೆಗಳಲ್ಲ, ಬದಲಿಗೆ ಮರಗಳ ಜೀವಂತ ಬೇರುಗಳಿಂದಲೇ ರೂಪುಗೊಂಡಿರುವ ನೈಸರ್ಗಿಕ ವಿಸ್ಮಯವಾಗಿದೆ. ಮೇಘಾಲಯದ ದಟ್ಟ ಕಾಡುಗಳಲ್ಲಿ ವಾಸಿಸುವ ಖಾಸಿ ಮತ್ತು ಜೈಂತಿಯಾ ಬುಡಕಟ್ಟು ಜನಾಂಗದವರು ಈ ತಂತ್ರಜ್ಞಾನದ ಸೃಷ್ಟಿಕರ್ತರು. ಇಲ್ಲಿನ ಜನರು ರಬ್ಬರ್ ಮರದ ವೈಮಾನಿಕ ಬೇರುಗಳನ್ನು ಏರಿಯಲ್ ರೂಟ್ಸ್ಗಳನ್ನು ನದಿಯ ಒಂದು ದಡದಿಂದ ಇನ್ನೊಂದು

ಗಿಡಕ್ಕೆ ಬೆಳೆಯುವಂತೆ ಅನುವು ಮಾಡಿಕೊಡ್ತಾರಂತೆ. ಬೇರುಗಳು ಸರಿಯಾದ ದಿಕ್ಕಿನಲ್ಲಿ ಸಾಗಲು ಆರಂಭದಲ್ಲಿ ಬಿದಿರು ಅಥವಾ ಅಡಿಕೆ ಮರದ ಜೊಳ್ಳು ಕಾಂಡಗಳನ್ನು ಆಸರೆಯಾಗಿ ಬಳಸ್ತಾರೆ. ಈ ಬೇರುಗಳು ನದಿಯ ಇನ್ನೊಂದು ಬದಿಯ ಮಣ್ಣನ್ನು ತಲುಪಿ ಗಟ್ಟಿಯಾಗಲು ಸುಮಾರು 15-30 ವರ್ಷಗಳ ಸುದೀರ್ಘ ಸಮಯ ಬೇಕಾಗುತ್ತಂತೆ. ತಲೆಮಾರುಗಳಿಂದ ಈ ಜ್ಞಾನವನ್ನು ಅವರು ಮುಂದಿನ ಪೀಳಿಗೆಗೆ ದಾಟಿಸ್ತಾ ಬರ್ತಾರಂತೆ. ಮತ್ತೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಒಂದು ಗೀತೆಯ ನಂತರ.

ವಿಸ್ಮಯ ಜಗತ್ತಿನಲ್ಲಿ ಮೇಘಾಲಯದಲ್ಲಿರುವ ಲಿವಿಂಗ್ ರೂಟ್ಸ್ ಬ್ರಿಡ್ಜಸ್ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ವಿ ನಾವು. ಲಿವಿಂಗ್ ರೂಟ್ಸ್ ಬ್ರಿಡ್ಜಸ್ನ ವಿಶೇಷತೆ ಏನು ಅಂತ ನೋಡೋದಾದರೆ, ಕಾಲ ಕಳೆದಂತೆ ಇದು ಬಲಿಷ್ಠವಾಗುತ್ತಂತೆ. ಸಾಮಾನ್ಯವಾಗಿ ಸಿಮೆಂಟ್ ಸೇತುವೆಗಳು ಹಳೆಯದಾದಂತೆ ದುರ್ಬಲಗೊಳ್ತವೆ, ಆದರೆ ಈ ಜೀವಂತ ಸೇತುವೆಗಳು ಕಾಲ ಕಳೆದಂತೆ ಬೇರುಗಳು ದಪ್ಪಗಾಗಿ ಮತ್ತಷ್ಟು ಬಲಿಷ್ಠ ಆಗುತ್ತೆ. ಸಂಪೂರ್ಣವಾಗಿ ಬೆಳೆದ ಒಂದು ಸೇತುವೆಯು ಏಕಕಾಲಕ್ಕೆ 50ಕ್ಕೂ ಹೆಚ್ಚು ಜನರ ಭಾರವನ್ನು ಸುಲಭವಾಗಿ ತಡೆದುಕೊಳ್ಳಬಲ್ಲದು. 100 ವರ್ಷಗಳ ಆಯಸ್ಸು ಈ ಸೇತುವೆಗಳಿಗೆ. ಕೆಲವು ಸೇತುವೆಗಳು 500ಕ್ಕೂ ಹೆಚ್ಚು ವರ್ಷ ಹಳೆಯದಾಗಿದ್ದು ಇಂದಿಗೂ ಸುಸ್ಥಿತಿಯಲ್ಲಿವೆಯಂತೆ. ಪ್ರಕೃತಿ ಸ್ನೇಹಿ, ಇವುಗಳಿಂದ ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲ. ಮೇಘಾಲಯದಲ್ಲಿ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಇಲ್ಲಿನ ಹಳ್ಳಕೊಳ್ಳಗಳನ್ನು ದಾಟಲು ಈ ಜಲ ನಿರೋಧಕ ಮಾರ್ಗಗಳು ಅತ್ಯುತ್ತಮ ಮಾರ್ಗ ಅಂತಾನೆ ಹೇಳಬಹುದು.

ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.

ಸಮಯಾಗಿದೆ 4:46:58 ವಿಸ್ಮಯ ಜಗತ್ತು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಇಷ್ಟು ಹೊತ್ತು ವಿಸ್ಮಯ ಜಗತ್ತಿನಲ್ಲಿ ಕೈಲಾಶ್ ಕೇವ್ಸ್ ಮತ್ತು ಲಿವಿಂಗ್ ರೂಟ್ಸ್ ಬ್ರಿಡ್ಜಸ್ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ವಿ. ಇಂದಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಮತ್ತು ಹಾಡುಗಳು ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಸ್ಮಯ ಜಗತ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಇದರೊಂದಿಗೆ ಮಧ್ಯಾಹ್ನದ ಪ್ರಸಾರವನ್ನು ಕೂಡ ಮುಗಿಸೋ ಸಮಯ ಆಗಿದೆ. ನಿಮ್ಗೆಲ್ಲ ಟಾಟಾ ಬಾಯ್ ಬಾಯ್ ಹೇಳ್ತಾ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದೆ ಆರ್ ಜೆ ವಿನುತಾ ಶಶಿಧರ್. ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 5:20 ತರಂಗಾಂತರ 102.1 MHz. ಆತ್ಮೀಯ ಕೇಳುಗರಿಗೆ ಲಾನಿತ ಮಾಡುವ ಶುಭ ಸಂಜೆ ನಮಸ್ಕಾರಗಳನ್ನು ತಿಳಿಸಿದ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ಕೇಳೋಣ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ರಾಜನ್ ನಾಗೇಂದ್ರ ಇವರ ಸಂಗೀತ, ಅರೆಂಜ್ ಜಯಗೋಪಾಲ್ ಇವರ ಸಾಹಿತ್ಯದಲ್ಲಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರು ಹಾಡಿರುವಂತಹ ಮುಗಿಯದ ಕತೆ ಚಿತ್ರದ ಗೀತೆಯನ್ನು

ಶ್ರೇಯಾ ಘೋಷಾಲ್ ಇವರ ಧ್ವನಿಯಲ್ಲಿ ರಾಬರ್ಟ್ ಚಿತ್ರದ ಗೀತೆಯನ್ನು ಕೇಳಿದಿರಲ್ಲ. ಅರ್ಜುನ್ ಜನ್ನೆಯವರ ಸಂಗೀತಕ್ಕೆ ಗೀತೆಯನ್ನು ಬರೆದುಕೊಟ್ಟವರು ಯೋಗರಾಜ್ ಭಟ್. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಕಾಮನಬಿಲ್ಲು ಚಿತ್ರಕ್ಕೆಂದು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಜೀವದೇಶಂಕರ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
1: ಶರಣರ ಸತ್ಯಾನುಸಂಧಾನದ ಸರಣಿ.
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.

ಹೊಂಬಿಸಿಲು ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಸ್ವರಗಳಲ್ಲಿ ಕೇಳಿದಿರಲ್ಲ. ರಾಜ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಗೆ ಗೀತೆಯನ್ನು ಬರೆದುಕೊಟ್ಟವರು ಗೀತಪ್ರಿಯ. ಕೇಳುಗರೆ, ಈಗ ಸಮಯ 5:19 ಈ ಸಮಯದಲ್ಲಿ ರಾಯಚೂರು ಆಕಾಶವಾಣಿ FM ಕೇಂದ್ರದಿಂದ 102.1 ಕಂಪನಾಂಕವನ್ನು ಟ್ಯೂನ್ ಮಾಡಿ ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳನ್ನು. ಬನ್ನಿ, ಮುಂದಿನ ಗೀತೆಯನ್ನು ಆಯ್ದುಕೊಂಡಿದ್ದೇವೆ. ವಿ ನಾಗೇಂದ್ರ ಪ್ರಸಾದ್ ಇವರ ಗೀತ ರಚನೆಯಲ್ಲಿ ಪೈಲ್ವಾನ್ ಚಿತ್ರದ ಗೀತೆ ಹಾಡಿದ್ದಾರೆ ಸಂಜಿತ್ ಹೆಗಡೆ. ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯ.

ಇಳೆಯರಾಜೆಯವರ ಸಂಗೀತದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಸ್ವರಗಳಲ್ಲಿ ನೀ ನನ್ನ ಗೆಲ್ಲಲಾರೆ ಚಿತ್ರದ ಗೀತೆಯನ್ನು ಕೇಳಿದಿರಲ್ಲ. ಬನ್ನಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಸಂಜಿತ್ ಹೆಗಡೆ ಹಾಗೂ ದೀಕ್ಷಾ ರಾಮಕೃಷ್ಣಯವರ ಸ್ವರಗಳಲ್ಲಿ ಚಮಕ್ ಚಿತ್ರದ ಗೀತೆಯನ್ನು.

ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ.

0: ಇಂದಿನ ಯುವವಾಣಿ ಕೇಳುವಂತಹ ಎಲ್ಲ ಯುವ ಮಿತ್ರರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇಂದಿನ ಯುವವಾಣಿಯಲ್ಲಿ ಕೇಳೋಣ ಉದ್ಯೋಗ ವಾರ್ತೆ HS ನಾಗರತ್ನ ಅವರಿಂದ.
1: ರೈಲ್ವೆಯಿಂದ 6,565 ಟೆಕ್ನಿಷಿಯನ್ಗಳ ನೇಮಕಾತಿಗೆ ಆದೇಶ ಹೊರಡಿಸಿದೆ. ಭಾರತೀಯ ರೈಲ್ವೆಯು 11,127 ಅಸಿಸ್ಟೆಂಟ್ ಲೋಕೋ ಪೈಲಟ್ಗಳ ನೇಮಕಾತಿಗೆ ಅರ್ಜಿ ಸಲ್ಲಿಕೆ ಆರಂಭಿಸಿದ ಬೆನ್ನೆಲೆಯಲ್ಲಿ ಈಗ 6,565 ಟೆಕ್ನಿಷಿಯನ್ ಹುದ್ದೆಗಳ ನೇಮಕಾತಿಗೆ ಕಿರು ಅಧಿಸೂಚನೆ ಹೊರಡಿಸಿದೆ. ಜೂನ್ 30 ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡುವುದಾಗಿ ಎಂಪ್ಲಾಯ್ಮೆಂಟ್ ನ್ಯೂಸ್ನಲ್ಲಿ ಪ್ರಕಟಿಸಲಾಗಿದೆ. ಜುಲೈ 27 ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ. ಟೆಕ್ನಿಷಿಯನ್ ಗ್ರೇಡ್ 1 ವಿಭಾಗದ ಹುದ್ದೆಗಳ ಆಕಾಂಕ್ಷಿಗಳು BSc ವ್ಯಾಸಂಗ ಪೂರ್ಣಗೊಳಿಸಿರಬೇಕು. ಅಂದರೆ ಅಭ್ಯರ್ಥಿಗಳು ಸಾಮಾನ್ಯವಾಗಿ ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಸ್ಟ್ರೂಮೆಂಟೇಷನ್ ಇವುಗಳಲ್ಲಿ ಯಾವುದಾದರೂ ಒಂದು ವಿಷಯದಲ್ಲಿ ನಿಗದಿತ ವಿದ್ಯಾರ್ಹತೆ ಹೊಂದಿರಬೇಕು ಅಥವಾ 3 ಎಂಜಿನಿಯರಿಂಗ್ ಡಿಪ್ಲೊಮಾ ಅಥವಾ ಎಂಜಿನಿಯರಿಂಗ್ ಪದವಿ ತೇರ್ಗಡೆಯಾಗಿದ್ದರೂ ಅರ್ಜಿ ಸಲ್ಲಿಸಬಹುದು. ಟೆಕ್ನಿಷಿಯನ್ ಗ್ರೇಡ್ 3 ವಿಭಾಗದಲ್ಲಿ ವಿವಿಧ ಟ್ರೇಡ್ಗಳಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತಿದ್ದು ಬ್ಲಾಕ್ಸ್ಮಿತ್, ಬ್ರಿಡ್ಜ್,

క్రేన్ డ్రైవర్, ఎలక్ట్రికల్, ఈఎంయు, ఫిట్టర్, రెఫ్రిజరేషన్ అండ్ ఎయిర్ కండిషనింగ್, ಟ್ರಾಕ್ ಮಷಿನ್, ವೆಲ್ಡರ್ ಸೇರಿದಂತೆ ವಿವಿಧ ಟ್ರೇಡ್ಗಳಿವೆ. ಇವುಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿ ಪೂರ್ಣಗೊಳಿಸಿ ಸಂಬಂಧಿತ ಟ್ರೇಡ್ನಲ್ಲಿ ಐಟಿಐ ಪೂರ್ಣಗೊಳಿಸಿರಬೇಕು. ಟ್ರೇಡ್ ಅಪ್ರೆಂಟಿಶಿಪ್ ಪಡೆದವರು ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಗ್ರೇಡ್ 1 ವಿಭಾಗದ ಹುದ್ದೆಗಳಿಗೆ 18 33 ವರ್ಷದೊಳಗಿನವರು ಹಾಗೂ ಗ್ರೇಡ್ 3 ವಿಭಾಗದ ಹುದ್ದೆಗಳಿಗೆ 18 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಎಸ್ಸಿ ಅಥವಾ ಎಸ್ಟಿ, ಮಾಜಿ ಸೈನಿಕರು, ಮಹಿಳೆಯರು, ಅಲ್ಪಸಂಖ್ಯಾತ ಅಭ್ಯರ್ಥಿಗಳು, ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳಿಗೆ 750 ರೂಪಾಯಿ ಶುಲ್ಕ ಹಾಗೂ ಉಳಿದೆಲ್ಲ ವರ್ಗದವರು 500 ರೂಪಾಯಿ ಶುಲ್ಕ ಪಾವತಿಸಬೇಕು. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಪ್ರೆಂಟಿಶಿಪ್ ತರಬೇತಿಗೆ ಅರ್ಜಿ ಆಹ್ವಾನಿಸಿದೆ. ರಾಜ್ಯದ ವಿಜಯ ಬ್ಯಾಂಕ್ ವಿಲೀನಗೊಂಡಿರುವ ಬ್ಯಾಂಕ್ ಆಫ್ ಬರೋಡಾ 1 ವರ್ಷದ ಅಪ್ರೆಂಟಿಶಿಪ್ ತರಬೇತಿಗೆ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದೆ. ದೇಶದಾದ್ಯಂತ 5,000 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಿದ್ದು ರಾಜ್ಯದಲ್ಲಿ 483 ಸ್ಥಾನಗಳಿವೆ. ಯಾವುದೇ ವಿಭಾಗದಲ್ಲಿ ಪದವಿ ತತ್ಸಮಾನ ವಿದ್ಯಾರ್ಹತೆಯನ್ನು ಪಡೆದವರು, ಗರಿಷ್ಠ 28 ವರ್ಷ ವಯೋಮಿತಿಯವರು ಅರ್ಜಿ ಸಲ್ಲಿಸಬಹುದು. ಜೂನ್ 6 ಕೊನೆಯ ದಿನವಾಗಿದ್ದು ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಅಪ್ರೆಂಟಿಶಿಪ್ ತರಬೇತಿಗೆ ಅವಕಾಶವಿದೆ. ಆನ್ಲೈನ್ ಪರೀಕ್ಷೆ ಮೂಲಕ ಅರ್ಹರನ್ನು ಆಯ್ಕೆ ಮಾಡಲಾಗುತ್ತದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಆನ್ಲೈನ್ನಲ್ಲಿ ವಸ್ತುನಿಷ್ಠ ಮಾದರಿಯ ಬಹು ಆಯ್ಕೆ ಪ್ರಶ್ನೆಗಳಿರುವ ಪರೀಕ್ಷೆಯನ್ನು ನಡೆಸಲಾಗುತ್ತಿದ್ದು ಸಾಮಾನ್ಯ ಅಥವಾ ಆರ್ಥಿಕ ಜ್ಞಾನದ 25, ಕ್ವಾಂಟಿಟೇಟಿವ್ ಮತ್ತು ರೀಸನಿಂಗ್ ಆಪ್ಟಿಟ್ಯೂಡ್ 25, ಕಂಪ್ಯೂಟರ್ ಜ್ಞಾನ 25 ಹಾಗೂ ಸಾಮಾನ್ಯ ಇಂಗ್ಲಿಷ್ನ 25 ಪ್ರಶ್ನೆಗಳು ಸೇರಿ ಒಟ್ಟು 100 ಪ್ರಶ್ನೆಗಳಿಗೆ 100 ಅಂಕಗಳಿರಲಿವೆ. 60 ನಿಮಿಷಗಳನ್ನು ನೀಡಲಾಗಿದ್ದು ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ಮಾತ್ರ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ತಪ್ಪು ಉತ್ತರಗಳಿಗೆ ಅಂಕಗಳನ್ನು ಕಳೆಯಲಾಗುವುದಿಲ್ಲ. ಆದರೆ ನಿಗದಿತ ಅರ್ಹತಾ ಅಂಕಗಳನ್ನು ಗಳಿಸಬೇಕಿದ್ದು ಪರಿಶಿಷ್ಟರಿಗೆ ಶೇಕಡ 5 ಅಂಕಗಳ ವಿನಾಯಿತಿ ಇರಲಿದೆ. ಇದರ ಜೊತೆಗೆ ಆಯಾ ರಾಜ್ಯದ ಸ್ಥಳೀಯ ಅಥವಾ ಭಾಷಾಜ್ಞಾನವನ್ನು ಹೊಂದಿರಬೇಕು. ಹೊರ ರಾಜ್ಯದ ಅಥವಾ ಸ್ಥಳೀಯ ಭಾಷೆಯನ್ನು ಅಧ್ಯಯನ ಮಾಡದವರಿಗೆ ಭಾಷಾ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಪರೀಕ್ಷೆಯಲ್ಲಿ ಬ್ಯಾಂಕ್ ನಿಗದಿಪಡಿಸಿದ ಅರ್ಹತಾ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದಲ್ಲಿ ಆಯ್ಕೆ ಪ್ರಕ್ರಿಯೆಗೆ ಪರಿಗಣಿಸಲಾಗುತ್ತದೆ. ನಂತರ ದಾಖಲಾತಿ ಪರಿಶೀಲನೆ ಹಾಗೂ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿ ಅಂತಿಮಗೊಳಿಸಲಾಗುತ್ತದೆ. ಜೊತೆಗೆ ಕಾಯ್ದಿರಿಸಿದ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತದೆ. ಬ್ಯಾಂಕ್ ಮೂಲಕ 15,000 ರೂಪಾಯಿ ಸ್ಟೈಫೆಂಡ್ ಇರಲಿದ್ದು ಬೇರ್ಯಾವುದೇ ಸೌಲಭ್ಯ ನೀಡಲಾಗುವುದಿಲ್ಲ. ತರಬೇತಿಯನ್ನು ಯಶಸ್ವಿಯಾಗಿ ಪೂರೈಸಿದ ಅಭ್ಯರ್ಥಿಗಳಿಗೆ ಅಂತಿಮ ಪರೀಕ್ಷೆ ಮೂಲಕ ಪ್ರಮಾಣಪತ್ರವನ್ನು ಹಸ್ತಾಂತರಿಸಲಾಗುತ್ತದೆ. ಮೇ 1 ಅನ್ವಯವಾಗುವಂತೆ ಕನಿಷ್ಠ 20 ವರ್ಷ ಹಾಗೂ ಗರಿಷ್ಠ 20 ವರ್ಷಗಳ ವಯೋಮಿತಿಯನ್ನು ನಿಗದಿ ಮಾಡಲಾಗಿದ್ದು ನಿಯಮಾನುಸಾರ ಆಯಾ ವರ್ಗದವರಿಗೆ ವಯೋಮಿತಿ ಸಡಿಲಿಕೆ ನೀಡಲಾಗುತ್ತದೆ. ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸಬೇಕಾಗಿದ್ದು ಮೊದಲಿಗೆ ನ್ಯಾಟ್ಸ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು. ಬ್ಯಾಂಕ್ ಬರೋಡಾದ ಅಪ್ರೆಂಟಿಶಿಪ್ ಅನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಬಳಿಕ ಅಭ್ಯರ್ಥಿಗಳಿಗೆ ಇಮೇಲ್ ಮೂಲಕ ಲಿಂಕ್ ಕಳುಹಿಸಲಾಗುತ್ತದೆ. ಅದರಲ್ಲಿ ಜಾತಿ, ತರಬೇತಿ ಕೇಂದ್ರಗಳ ಆದ್ಯತೆ, ಶುಲ್ಕ ಪಾವತಿಯ ವಿವರಗಳನ್ನು ದಾಖಲಿಸಬೇಕು. ಸಾಮಾನ್ಯ, ಆರ್ಥಿಕ ದುರ್ಬಲ ಹಾಗೂ ಹಿಂದುಳಿದ ವರ್ಗದ ಪುರುಷರಿಗೆ 800 ರೂಪಾಯಿ ಮತ್ತು ಮಹಿಳೆಯರಿಗೆ 600 ರೂಪಾಯಿ, ಅಂಗವಿಕಲರು ಪರಿಶಿಷ್ಟರಿಗೆ 200 ರೂಪಾಯಿ ಶುಲ್ಕ ಪಾವತಿಸಬೇಕು. ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿರುವ ಬ್ಯಾಂಕ್ನ ಶಾಖೆಗಳಲ್ಲಿ ಅಲ್ಲಿನ ಅಗತ್ಯಗಳಿಗೆ ಅನುಗುಣವಾಗಿ ತರಬೇತಿ ನಿಯೋಜಿಸಲಾಗುತ್ತದೆ. ಅವಕಾಶ ಲಭ್ಯ ಇರುವ ಆಯಾ ಜಿಲ್ಲೆಯ ಶಾಖೆಗಳ ವಿವರವನ್ನು ಅಧಿಸೂಚನೆಯಲ್ಲಿ ನೀಡಲಾಗಿದೆ. ಎಸ್ಬಿಐನಿಂದ 7,150 ಜನರಿಗೆ ಅಪ್ರೆಂಟಿಶಿಪ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಸಕ್ತ ಸಾಲಿನಲ್ಲಿ ದೇಶದಾದ್ಯಂತ ತನ್ನ ಶಾಖೆಗಳಲ್ಲಿ 7,150 ಅಭ್ಯರ್ಥಿಗಳಿಗೆ ಅಪ್ರೆಂಟಿಶಿಪ್ ತರಬೇತಿ ನೀಡಲಿದೆ. ಈ ಪೈಕಿ ಕರ್ನಾಟಕದಲ್ಲಿ ಕನ್ನಡ ಬಲ್ಲವರಿಗಾಗಿ 276 ಸ್ಥಾನಗಳನ್ನು ಮೀಸಲಿಟ್ಟಿದೆ. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಅವಕಾಶವಿದ್ದು ಇತರ ರಾಜ್ಯಗಳ ಸ್ಥಾನಗಳಿಗೂ ಅರ್ಜಿ ಸಲ್ಲಿಸಬಹುದು. ಆದರೆ ಅಲ್ಲಿನ ಸ್ಥಳೀಯ ಭಾಷಾ ಜ್ಞಾನವನ್ನು ಹೊಂದಿರುವುದು ಕಡ್ಡಾಯವಾಗಿದೆ. ಒಬ್ಬರು ಒಂದು ರಾಜ್ಯದ ಸ್ಥಾನಕ್ಕೆ ಮಾತ್ರ ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಗಳಿಗೆ ಒಟ್ಟಾರೆ 1 ವರ್ಷದ ತರಬೇತಿ ನೀಡಲಾಗುತ್ತಿದ್ದು ಬ್ಯಾಂಕಿಂಗ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ತಮ್ಮ ಸಿಬಿಲ್ ಸ್ಕೋರ್ ಪರಿಶೀಲನೆಗೊಳಪಡುತ್ತದೆ ಎಂಬುದನ್ನು ತಿಳಿದಿರಬೇಕು. ಅಭ್ಯರ್ಥಿಗಳ ಆಯ್ಕೆಗೆ ಆನ್ಲೈನ್ ಪರೀಕ್ಷೆ ನಡೆಸಲಾಗುತ್ತದೆ. ಸಾಮಾನ್ಯ ಅಥವಾ ಆರ್ಥಿಕ ಜ್ಞಾನ, ಸಾಮಾನ್ಯ ಇಂಗ್ಲಿಷ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಹಾಗೂ ರೀಸನಿಂಗ್ ಎಬಿಲಿಟಿ, ಕಂಪ್ಯೂಟರ್ ಆಪ್ಟಿಟ್ಯೂಡ್ಗೆ ಸಂಬಂಧಿಸಿದ ತಲಾ 25 ಪ್ರಶ್ನೆಗಳು ಇರಲಿದ್ದು ಒಟ್ಟು 100 ಅಂಕಗಳಿಗೆ 60 ನಿಮಿಷಗಳಲ್ಲಿ ಉತ್ತರಿಸಬೇಕಾಗುತ್ತದೆ. ಜನರಲ್ ಇಂಗ್ಲಿಷ್ ಹೊರತುಪಡಿಸಿ ಉಳಿದೆಲ್ಲ ಪ್ರಶ್ನೆಗಳು ಕನ್ನಡದಲ್ಲಿರಲಿವೆ. ಇದಲ್ಲದೆ ಸ್ಥಳೀಯ ಭಾಷಾ ಜ್ಞಾನದ ಪರೀಕ್ಷೆಯೂ ಇರಲಿದ್ದು 10 ಹಾಗೂ 12 ತರಗತಿಯಲ್ಲಿ ಸ್ಥಳೀಯ ಭಾಷೆಯನ್ನು ಅಧ್ಯಯನ ಮಾಡಿದವರಿಗೆ ವಿನಾಯಿತಿ ನೀಡಲಾಗುತ್ತದೆ. ಬೆಂಗಳೂರು ಸೇರಿ ರಾಜ್ಯದ 8 ಕಡೆಗಳಲ್ಲಿ ಪರೀಕ್ಷಾ ಕೇಂದ್ರಗಳು ಇರಲಿದ್ದು ಒಮ್ಮೆ ಆಯ್ಕೆ ಮಾಡಿದ ಕೇಂದ್ರದ ಬದಲಾವಣೆಗೆ ಅವಕಾಶವಿರುವುದಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಯಾವುದೇ ವಿಭಾಗದಲ್ಲಿ ಪದವಿ ಪಡೆದವರು ಅರ್ಹರಾಗಿದ್ದಾರೆ.

ಮಾಸಿಕ 15,000 ರೂಪಾಯಿ ಸ್ಟೈಫನ್ ನೀಡಲಾಗುತ್ತದೆ. ಎಸ್ಬಿಐನಲ್ಲಿ ಅಪ್ರೆಂಟಿಶಿಪ್ ಪೂರ್ಣಗೊಳಿಸಿದವರಿಗೆ ಬ್ಯಾಂಕ್ನ ಜೂನಿಯರ್ ಅಸೋಸಿಯೇಟ್ ಹುದ್ದೆಗಳ ನೇಮಕಾತಿ ವೇಳೆ ನಿಯಮಾನುಸಾರ ಆದ್ಯತೆ ನೀಡಲಾಗುತ್ತದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಸಾಮಾನ್ಯ, ಆರ್ಥಿಕ ದುರ್ಬಲ, ಹಿಂದುಳಿದ ವರ್ಗದವರು 300 ರೂಪಾಯಿ ಶುಲ್ಕ ಪಾವತಿಸಬೇಕು. ಅಂಗವಿಕಲರು ಹಾಗೂ ಪರಿಶಿಷ್ಟರಿಗೆ ವಿನಾಯಿತಿ ನೀಡಲಾಗಿದೆ. ಆಸಕ್ತರು ಎಸ್ಬಿಐ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸತಕ್ಕದ್ದು, ಆದರೆ ಇದಕ್ಕೂ ಮುನ್ನ ನ್ಯಾಟ್ಸ್ ಪೋರ್ಟಲ್ನಲ್ಲೂ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ. ಅರ್ಜಿ ಸಲ್ಲಿಕೆಗೆ 8 ಜೂನ್ ಕೊನೆಯ ದಿನವಾಗಿದೆ. ಜೆಸ್ಕಾಂ ಅಪ್ರೆಂಟಿಶಿಪ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಮೈಸೂರಿನ ಜೆಸ್ಕಾಂ ಅಪ್ರೆಂಟಿಶಿಪ್ಗೆ ಅರ್ಜಿ ಆಹ್ವಾನಿಸಿದ ಬೆನ್ನಲ್ಲೇ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಕೂಡ ಅಪ್ರೆಂಟಿಶಿಪ್ ತರಬೇತಿಗೆ ಅರ್ಜಿ ಆಹ್ವಾನಿಸಿದೆ. ಡಿಪ್ಲೊಮಾ ಮತ್ತು ಗ್ರಾಜ್ಯುಯೇಟ್ ಅಪ್ರೆಂಟಿಸ್ ಸೇರಿದಂತೆ ಒಟ್ಟು 275 ಅಭ್ಯರ್ಥಿಗಳಿಗೆ ಉದ್ಯೋಗ ತರಬೇತಿ ಪಡೆಯುವ ಅವಕಾಶವಿದೆ. ಆಸಕ್ತರು 5 ಜೂನ್ಗಾಗಿ ಅರ್ಜಿ ಸಲ್ಲಿಸಬಹುದು. ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಗ್ರಾಜ್ಯುಯೇಟ್ ಅಪ್ರೆಂಟಿಶಿಪ್ ನೀಡಲಾಗುತ್ತಿದ್ದು ಒಟ್ಟು 175 ಅಭ್ಯರ್ಥಿಗಳಿಗೆ ಅವಕಾಶವಿದೆ. ಇದೇ ವಿಭಾಗದಲ್ಲಿ ಎಂಜಿನಿಯರಿಂಗ್ ಪದವೀಧರರು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ವಿಭಾಗದಲ್ಲಿ 100 ಅಭ್ಯರ್ಥಿಗಳಿಗೆ ಅವಕಾಶವಿದ್ದು ಎಲೆಕ್ಟ್ರಿಕಲ್ ಡಿಪ್ಲೊಮಾ ಪಡೆದವರು ಅರ್ಜಿ ಸಲ್ಲಿಸಿ ತರಬೇತಿ ಪಡೆಯಬಹುದು. 2022 ಮತ್ತು ತದನಂತರ ನಿಗದಿತ ವಿದ್ಯಾರ್ಹತೆಯೊಂದಿಗೆ ತೇರ್ಗಡೆಯಾದವರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಈಗಾಗಲೇ ಅಪ್ರೆಂಟಿಶಿಪ್ ಪಡೆದವರು ಅಥವಾ ಪಡೆಯುತ್ತಿರುವವರು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ತರಬೇತಿ ಅವಧಿಯಲ್ಲಿ ಗ್ರಾಜ್ಯುಯೇಟ್ ಅಪ್ರೆಂಟಿಶಿಪ್ಗಳಿಗೆ 9,000 ರೂಪಾಯಿ ಹಾಗೂ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ 8,000 ರೂಪಾಯಿ ಸ್ಟೈಫಂಡ್ ನೀಡಲಾಗುವುದು ಎಂದು ಜೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಜೆಸ್ಕಾಂ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಪ್ರಧಾನ ವ್ಯವಸ್ಥಾಪಕರು ಜೆಸ್ಕಾಂ ಕಚೇರಿ, ಸ್ಟೇಷನ್ ರೋಡ್, ಕಲಬುರಗಿ 585102. ಅರ್ಜಿಯನ್ನು ಅಂಚೆ ಮೂಲಕ ಈ ವಿಳಾಸಕ್ಕೆ ಸಲ್ಲಿಸಬೇಕು. ರೈಲ್ವೆಯಲ್ಲಿ 11,127 ಲೋಕೋ ಪೈಲಟ್ ಹುದ್ದೆಗಳಿಗೆ ನೇಮಕಾತಿ ಹೊರಡಿಸಿದೆ. ಕಳೆದ ಸಾಲಿನಲ್ಲಿ 10,000ಕ್ಕೂ ಅಧಿಕ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಪ್ರಕಟಿಸಿದ ರೈಲ್ವೆ ನೇಮಕಾತಿ ಮಂಡಳಿ ಇದೀಗ ಒಟ್ಟು 11,127 ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುತ್ತಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು 14 ಸಲ್ಲಿಸಬೇಕು. ಹಿಂದಿನ ಅಧಿಸೂಚನೆಯಲ್ಲಿ ಬೆಂಗಳೂರು ರೈಲ್ವೆ ನೇಮಕಾತಿ ಮಂಡಳಿ ವ್ಯಾಪ್ತಿಯಲ್ಲಿ ಯಾವುದೇ ಎಎಲ್ಪಿ ಹುದ್ದೆಗಳು ಇರಲಿಲ್ಲ. ಈ ಬಾರಿ ಬೆಂಗಳೂರು ಆರ್ಆರ್ಬಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಇದ್ದು ಒಟ್ಟು ರಾಜ್ಯಕ್ಕೆ 700 ಸ್ಥಾನಗಳನ್ನು ನಿಗದಿ ಮಾಡಿದೆ. ದೇಶದಾದ್ಯಂತ ಒಟ್ಟು 21 ಆರ್ಆರ್ಬಿಗಳಲ್ಲಿ ಹುದ್ದೆಗಳು ಲಭ್ಯವಿದೆ. ಅಧಿಸೂಚನೆಯಲ್ಲಿ 18-30 ವರ್ಷದ ವಯೋಮಿತಿ ನಿಗದಿಪಡಿಸಲಾಗಿದ್ದು ವಿವಿಧ ಮೀಸಲಾತಿಗೆ ಸಂಬಂಧಿಸಿದಂತೆ ವಯಸ್ಸಳಿಕೆ ಇರಲಿದೆ. 7ನೇ ವೇತನ ಆಯೋಗ ಅನ್ವಯಿಸುವಂತೆ ಲೆವೆಲ್ 2 ಹುದ್ದೆಗಳು ಇದಾಗಿದ್ದು 19,900 ರೂಪಾಯಿ ಆರಂಭಿಕ ವೇತನ ಹಾಗೂ ಇತರ ಭತ್ಯಗಳು ಇರಲಿವೆ. ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ನಂತರ ಐಟಿಐ ಪೂರ್ಣಗೊಳಿಸಿರಬೇಕು. ಫಿಟ್ಟರ್, ಎಲೆಕ್ಟ್ರಿಷಿಯನ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್, ಮಿಲ್ರೈಟ್, ಮೇಂಟೆನೆನ್ಸ್ ಮೆಕ್ಯಾನಿಕ್, ರೇಡಿಯೋ ಟಿವಿ ಮೆಕ್ಯಾನಿಕ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಮೋಟಾರ್ ಮೆಕ್ಯಾನಿಕ್, ವೈರ್ಮ್ಯಾನ್, ಟ್ರ್ಯಾಕ್ಟರ್ ಮೆಕ್ಯಾನಿಕ್, ಆರ್ಮೇಚರ್ ಆ್ಯಂಡ್ ಕಾಯಿಲ್ ವೈಂಡರ್, ಡೀಸೆಲ್ ಮೆಕ್ಯಾನಿಕ್, ಹೀಟಿಂಗ್ ಇಂಜಿನ್, ಮಷಿನಿಸ್ಟ್, ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್ ಟ್ರೇಡ್ನಲ್ಲಿ ಐಟಿಐ ಉತ್ತೀರ್ಣರು ಅರ್ಜಿ ಸಲ್ಲಿಸಬಹುದು. ಇನ್ನು ಎಸ್ಎಸ್ಎಲ್ಸಿ ಬಳಿಕ ಇದೇ ಟ್ರೇಡ್ನಲ್ಲಿ ಅಪ್ರೆಂಟಿಶಿಪ್ ಪೂರ್ಣಗೊಳಿಸಿದವರು ಹಾಗೂ ಎಸ್ಎಸ್ಎಲ್ಸಿ ಬಳಿಕ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ 3 ಡಿಪ್ಲೊಮಾ ಪಡೆದವರು, ಇಂಜಿನಿಯರಿಂಗ್ ಪದವಿ ಪಡೆದವರು ಕೂಡ ಈ ಹುದ್ದೆಗಳಿಗೆ ಅರ್ಹರಾಗಿರುತ್ತಾರೆ. ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ 3 ಡಿಪ್ಲೊಮಾ ಪಡೆದವರು, ಇಂಜಿನಿಯರಿಂಗ್ನ ಪದವಿ ಪಡೆದವರು ಕೂಡ ಈ ಹುದ್ದೆಗಳಿಗೆ ಅರ್ಹರಾಗಿರುತ್ತಾರೆ. 2 ಹಂತಗಳ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳ ಮೂಲಕ ಈ ಹುದ್ದೆಗಳಿಗೆ ಆಯ್ಕೆ ಮಾಡಲಾಗುತ್ತಿದ್ದು ಮೊದಲ ಹಂತವು ಅರ್ಹತಾದಾಯಕವಾಗಿದ್ದು ಈ ಅಂಕಗಳನ್ನು ಮೆರಿಟ್ ಪಟ್ಟಿಗೆ ಪರಿಗಣಿಸಲಾಗುವುದಿಲ್ಲ. 2ನೇ ಹಂತದಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಅಂತಿಮ ಪಟ್ಟಿ ತಯಾರಿಸಲಾಗುತ್ತದೆ. ಅರ್ಜಿದಾರರು ಎಸ್ಎಸ್ಎಲ್ಸಿ ಅಂಕ ಪಟ್ಟಿಯಲ್ಲಿ ಇರುವಂತೆಯೇ ಆಧಾರ್ ಕಾರ್ಡ್ನಲ್ಲಿಯೂ ಹೆಸರು, ಜನ್ಮ ದಿನಾಂಕವನ್ನು ಬದಲಾಯಿಸಿಕೊಳ್ಳುವಂತೆ ಸೂಚಿಸಲಾಗಿದೆ. ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು 750 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಮರುಪಾವತಿಗೊಳ್ಳಲಿದೆ. ವಾಯುಪಡೆಯಲ್ಲಿ ಉದ್ಯೋಗಾವಕಾಶಕ್ಕೆ ಆದೇಶ ಹೊರಡಿಸಿದೆ. ಭಾರತೀಯ ವಾಯುಪಡೆಯಲ್ಲಿ ಸೇವೆ ಸಲ್ಲಿಸುವ ಉತ್ಸಾಹ ಹೊಂದಿದವರು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ಶಾರ್ಟ್ ಸರ್ವಿಸ್ ಕಮಿಷನ್ ಮೂಲಕ ಫ್ಲೈಯಿಂಗ್ ಬ್ರಾಂಚ್ ಹಾಗೂ ಗ್ರೌಂಡ್ ಡ್ಯೂಟಿ ವಿಭಾಗಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದ್ದು ಅವಿವಾಹಿತ

0: ಪಕ್ಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ವಿಶೇಷ ಎಂಟ್ರಿ ಸ್ಕೀಂ ಮೂಲಕ ಎನ್ಸಿಸಿ ಅಭ್ಯರ್ಥಿಗಳನ್ನು ಫ್ಲೈಯಿಂಗ್ ಬ್ರಾಂಚ್ಗೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಫ್ಲೈಯಿಂಗ್ ಬ್ರಾಂಚ್ ಹುದ್ದೆಗೆ 2027 ಜೂನ್ 1 ಅನ್ವಯವಾಗುವಂತೆ 20-24 ವರ್ಷವಾಗಿರಬೇಕು. ವಿಮಾನ ಹಾರಾಟದ ವಾಣಿಜ್ಯ ಪರವಾನಗಿ ಹೊಂದಿರುವವರಿಗೆ 26 ವರ್ಷದವರೆಗೆ ವಯೋಮಿತಿ ಸಡಿಲಿಸಲಾಗುತ್ತದೆ. ಗ್ರೌಂಡ್ ಡ್ಯೂಟಿ ಹುದ್ದೆಗೆ 20-26 ವರ್ಷದೊಳಗಿರಬೇಕು. 2001 ಜೂನ್ 2 2007 ಜೂನ್ 1 ನಡುವೆ ಜನಿಸಿರಬೇಕು. ಅಭ್ಯರ್ಥಿಗಳು ನಿಗದಿತ ದೈಹಿಕ ಕ್ಷಮತೆಯನ್ನು ಹೊಂದಿರುವುದು ಅಗತ್ಯವಾಗಿದೆ. ಆಯ್ದ ಕೇಂದ್ರಗಳಲ್ಲಿ ಆನ್ಲೈನ್ ಪರೀಕ್ಷೆ ನಡೆಸಲಾಗುತ್ತಿದ್ದು ಪರೀಕ್ಷಾ ಶುಲ್ಕವಾಗಿ 550 ರೂಪಾಯಿ ಪಾವತಿಸಬೇಕು. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳನ್ನು 14 ವರ್ಷಗಳ ಅವಧಿಗಾಗಿ ಸೇವೆಗೆ ನಿಯೋಜಿಸಿಕೊಳ್ಳಲಾಗುತ್ತದೆ. ತಾಂತ್ರಿಕೇತರ ಗ್ರೌಂಡ್ ಡ್ಯೂಟಿಯವರಿಗೆ ಆರಂಭಿಕ ಅವಧಿ 10 ವರ್ಷದಾಗಿರುತ್ತದೆ. ಅರ್ಹ ಅಭ್ಯರ್ಥಿಗಳನ್ನು 4 ವರ್ಷಗಳ ವಿಸ್ತರಣೆ ಬಳಿಕ ಕಾಯಂ ನೇಮಕಾತಿಗೆ ಪರಿಗಣಿಸಬಹುದು. ತರಬೇತಿ ಅವಧಿಯಲ್ಲಿ ಫ್ಲೈಯಿಂಗ್ ಆಫೀಸರ್ಗಳಿಗೆ 56,100 ರೂಪಾಯಿಯಿಂದ 1,77,500 ರೂಪಾಯಿಗಳ ವೇತನ ಶ್ರೇಣಿ ಅನ್ವಯವಾಗಲಿದೆ. ಜೊತೆಗೆ ಇತರ ಭತ್ಯೆಗಳನ್ನು ನೀಡಲಾಗುತ್ತಿದ್ದು ವ್ಯವಸ್ಥಿತ ವಸತಿ ಸೌಲಭ್ಯ, ವೈದ್ಯಕೀಯ ವಿಮೆ, ಕ್ಯಾಂಟೀನ್, ಮೆಸ್ ಸೌಲಭ್ಯ ಹಾಗೂ ರಿಯಾಯಿತಿ ದರದಲ್ಲಿ ಸಾಲವನ್ನು ನೀಡಲಾಗುತ್ತದೆ. ಅರ್ಜಿ ಸಲ್ಲಿಕೆಗೆ ಜೂನ್ 19 ಕೊನೆಯ ದಿನವಾಗಿದೆ. ಸಿಟಿಇಟಿಗೆ ಅಧಿಸೂಚನೆ ಪ್ರಕಟಿಸಿದ ಸಿಬಿಎಸ್ಇ. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ 2026 ಸೆಪ್ಟೆಂಬರ್ 6 ನಡೆಸಲಿರುವ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಅಧಿಸೂಚನೆ ಪ್ರಕಟಿಸಿದೆ. ಈಗಾಗಲೇ ಆನ್ಲೈನ್ ಅರ್ಜಿ ಸಲ್ಲಿಕೆ ಆರಂಭವಾಗಿದ್ದು ಜೂನ್ 10 ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿರುತ್ತದೆ. ಕೇಂದ್ರ ಸರ್ಕಾರದ ಕೇಂದ್ರಾಡಳಿತ ಪ್ರದೇಶದ ಮತ್ತು ಅನುದಾನರಹಿತ ಶಾಲೆಗಳ ಶಿಕ್ಷಕರ ನೇಮಕಾತಿಗಾಗಿ ಇದು ಅರ್ಹತಾ ಪರೀಕ್ಷೆಯಾಗಿದೆ. ಶಿಕ್ಷಕರ ನೇಮಕಕ್ಕೆ ಅರ್ಹತಾ ಪರೀಕ್ಷೆ ನಡೆಸಿದ ರಾಜ್ಯ ಸರ್ಕಾರಗಳು ಕೂಡ ಈ ಪರೀಕ್ಷೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತಿವೆ. ಈ ಪರೀಕ್ಷೆಯು 2 ವಿಭಾಗಗಳಲ್ಲಿ ನಡೆಯಲಿದ್ದು 1-5 ತರಗತಿಯವರಿಗೆ ಬೋಧಿಸಲಿಚ್ಛಿಸುವವರು ಪ್ರೈಮರಿ ಹಂತದ ಮತ್ತು 6-8 ತರಗತಿಯವರಿಗೆ ಬೋಧಿಸಲು ಬಯಸುವವರು ಎಲಿಮೆಂಟರಿ ಹಂತದ ಪರೀಕ್ಷೆ ಬರೆಯಬೇಕಾಗುತ್ತದೆ. 1-5 ತರಗತಿಗೆ ಬೋಧಿಸಲು ಪರೀಕ್ಷೆ ತೆಗೆದುಕೊಳ್ಳುವವರು ದ್ವಿತೀಯ ಪಿಯುಸಿಯಲ್ಲಿ 50% ಅಂಕಗಳೊಂದಿಗೆ ತೇರ್ಗಡೆಯಾಗಿರಬೇಕು ಮತ್ತು ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದ 2 ವರ್ಷಗಳ ಡಿಪ್ಲೊಮಾ ಪಡೆದಿರಬೇಕು, ಇಲ್ಲವೇ ಅಂತಿಮ ವರ್ಷದ ಪರೀಕ್ಷೆಯನ್ನು ಎದುರಿಸುತ್ತಿರಬೇಕು. ದ್ವಿತೀಯ ಪಿಯುಸಿ ಪೂರ್ಣಗೊಳಿಸಿ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದ 4 ವರ್ಷಗಳ ಪದವಿಯ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವವರು, ದ್ವಿತೀಯ ಪಿಯುಸಿ ನಂತರ ಶಿಕ್ಷಣದಲ್ಲಿ ಡಿಪ್ಲೊಮಾ ಮಾಡುತ್ತಿರುವವರು ಕೂಡ ಅಥವಾ ಪದವಿ ನಂತರ ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮಾ ಮಾಡಿದವರು ಕೂಡ ಅರ್ಜಿ ಸಲ್ಲಿಸಬಹುದು. ಇನ್ನು 6 ತರಗತಿಯಿಂದ 8 ತರಗತಿಯವರೆಗೆ ಪರೀಕ್ಷೆ ತೆಗೆದುಕೊಳ್ಳುವ ಅಭ್ಯರ್ಥಿಗಳು ಪದವಿ ಪಡೆದಿರಬೇಕು ಮತ್ತು ಎಲಿಮೆಂಟರಿ ಎಜುಕೇಷನ್ನಲ್ಲಿ ಡಿಪ್ಲೊಮಾ ಪಡೆದಿರಬೇಕು, ಇಲ್ಲವೇ ಅಂತಿಮ ಹಂತದ ಪರೀಕ್ಷೆಯನ್ನು ಎದುರಿಸುತ್ತಿರಬೇಕು. ಪ್ರಥಮ ಬಿಎಡ್ ಅಭ್ಯಸಿಸುತ್ತಿರುವವರು ದ್ವಿತೀಯ ಪಿಯುಸಿಯಲ್ಲಿ 50% ಅಂಕಗಳೊಂದಿಗೆ ತೇರ್ಗಡೆಯಾಗಿ 4 ವರ್ಷದ ಎಲಿಮೆಂಟರಿ ಎಜುಕೇಷನ್ನಲ್ಲಿ ಪದವಿ ಪಡೆದಿರುವವರು ಅಥವಾ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವವರು ಅಥವಾ ದ್ವಿತೀಯ ಪಿಯುಸಿಯಲ್ಲಿ 50% ಅಂಕಗಳನ್ನು ಪಡೆದು ತೇರ್ಗಡೆಯಾಗಿ 4 ವರ್ಷದ ಬಿಎ ಅಥವಾ ಬಿಎಸ್ಸಿಎಡ್ ಅಥವಾ ಬಿಎಎಡ್ ಬಿಎಸ್ಸಿಎಡ್ ಪದವಿ ಪಡೆದವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. 1 ಪತ್ರಿಕೆಗೆ ಅರ್ಜಿ ಶುಲ್ಕ 1,000 ರೂಪಾಯಿ ಆಗಿದ್ದು 2 ಪತ್ರಿಕೆಯನ್ನು ಬರೆಯಲಿಚ್ಛಿಸುವವರು ಒಟ್ಟು 1,200 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕಾಗುತ್ತದೆ. ಆನ್ಲೈನ್ ಮೂಲಕ ಅರ್ಜಿ ಶುಲ್ಕ ಪಾವತಿಸಬೇಕು. ರಾಜ್ಯದ ಅಭ್ಯರ್ಥಿಗಳು ಈ ಪರೀಕ್ಷೆ ತೆಗೆದುಕೊಳ್ಳಬೇಕು. ಅಲ್ಲದೆ ಕನ್ನಡದಲ್ಲಿಯೂ ಪರೀಕ್ಷೆ ಬರೆಯಲು ಅವಕಾಶವಿದೆ.
1: ಇದುವರೆಗೆ ಎಚ್ಎಸ್ ನಾಗರತ್ನ ಅವರಿಂದ ಉದ್ಯೋಗ ವಾರ್ತೆ ಕೇಳಿದಿರಿ. ಯುವವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮನೋಚಿಂತನ ಕೇಳಿಬರಲಿದೆ.
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
3: ಇಂದಿನ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಸುಂದರ್ ನಾಗ್ ಗಂಜೇಕರ್. ಪ್ರಾಧ್ಯಾಪಕರು ಮನೋವೈದ್ಯಕೀಯ ವಿಭಾಗ ನಿಮ್ಹಾನ್ಸ್ ಬೆಂಗಳೂರು. ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ.
4: ನಮಸ್ಕಾರ.
3: ಒಂದು ಕುಟುಂಬಕ್ಕೆ ಹೊಸದೊಂದು ಮಗು ಬರುತ್ತೆ ಅಂದ್ರೆ ಎಲ್ರಿಗೂ ಖುಷಿ. ಈ ಹಿಂದೆ ಕೂಸು ಹುಟ್ಟಕ್ ಮುಂಚೆನೆ ಗುಲಾವಿ ಹೊಲಿಸೋದು ಅಂತ ಹೇಳ್ತಾ ಇದ್ರು ಹಿರಿಯರು. ಮಗು ಬರೋಕ್ಕಿಂತ ಮುಂಚೆನೆ ಟೋಪಿ ಹಾಕೋದು, ಸ್ವೆಟರ್ ಹಾಕೋದು, ಸಾಕ್ಸ್ ಹಾಕೋದು ಇದೆಲ್ಲ ಹಿಂದೆ ಇತ್ತು. ಆದ್ರೆ ಈಗ ಹೊಸದಾಗಿ ಕುಟುಂಬಗಳು ಏನ್ ಮಾಡ್ತಾರೆ ಅಂದ್ರೆ ಮಗುವಿನ ರೂಮ್ ಹೇಗಿರ್ಬೇಕು, ಅದ್ರ ಕಲರ್ ಹೇಗಿರ್ಬೇಕು, ಅದ್ರಲ್ಲಿ ಆಟ ಸಾಮಾನುಗಳು ಏನಿರ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಮಗು ಬರೋದನ್ನೇ ಕಾತರದಿಂದ ಕಾಯ್ತಾ ಇರ್ತಾರೆ. ಗರ್ಭಿಣಿ ತಾಯಿಯ ಆರೈಕೆ ಅಂತೂ ಚೆನ್ನಾಗೇ ನಡೀತಾ ಇರುತ್ತೆ, ಆದ್ರೆ ಪ್ರಸವದ ನಂತರ ಮಗು ಕಡೆ ಗಮನ ಕೊಡ್ತಾ ಕೊಡ್ತಾ ಎಲ್ಲೋ ಬಾಣಂತಿಯನ್ನ ಮರ್ತು ಬಿಡ್ತಾರೇನೋ ಅಂತ ಅನ್ಸತ್ತೆ. ಹಾಗಾಗಿ ಮಾನಸಿಕ ಅನಾರೋಗ್ಯದ ಸ್ಥಿತಿಯನ್ನ ನಾವು ಹೆಚ್ಚು ಕಾಣ್ತಾ ಇದೀವಿ ಅಂತ ಅನ್ಸತ್ತೆ. ಹೇಳಿ, ವೈದ್ಯರಾಗಿ ನಿಮಗೆ ಏನ್ ಅನ್ಸತ್ತೆ, ಪ್ರಸವದ ನಂತರ ತಾಯಂದಿರು ಖಿನ್ನತೆಗೆ ಹೋಗೋದಿಕ್ಕೆ ಏನ್ ಕಾರಣ ಇರ್ಬೋದು ಡಾಕ್ಟ್ರೆ?
4: ವೈದ್ಯಕೀಯ ಕಾರಣಗಳು ಕೂಡ ಇದೆ, ಸಾಮಾಜಿಕ ಕಾರಣಗಳು ಕೂಡ ಇದೆ. ಇವಾಗ ವೈದ್ಯಕೀಯ ಕಾರಣಗಳು ಏನಪ್ಪ ಅಂದ್ರೆ, ಇವಾಗ ಪ್ರಸವ ನಂತರ ಪ್ಲಾಸೆಂಟಾ ಅನ್ನುವಂಥದ್ದು ಒಂದು ಆರ್ಗನ್ ಮಗುವಿನ ಜೊತೆ ನೆಕ್ಸ್ಟ್ ಅದು ಡಿಲಿವರಿ ಆಗುತ್ತೆ. ಸೊ ಅದು ಒಂಥರ ಹಾರ್ಮೋನ್ಗಳ ಒಂದು ಗಂಟಿದ ಹಾಗೆ ತಾಯಿಗೆ ಪ್ರೆಗ್ನೆನ್ಸಿನ ಮೇಂಟೈನ್ ಮಾಡಲಿಕ್ಕೆ ಆ ಒಂದು ಆರ್ಗನ್ ಇರುತ್ತೆ. ಅದು ಕೂಡ ಡೆಲಿವರಿ ಆದ್ಮೇಲೆ ಆ ಹಾರ್ಮೋನ್ಗಳ ಬಹಳಷ್ಟು ಹಾರ್ಮೋನ್ಗಳ ಅಂಶ ಡ್ರಾಸ್ಟಿಕ್ ಆಗಿ ತಗ್ಗೋಗ್ಬಿಡುತ್ತೆ, ಕುಸಿಯುತ್ತೆ. ಅದು ಆ ತಾಯಿನ ಕೆಲವೊಂದು ಮಾನಸಿಕ ಖಿನ್ನತೆಗೆ ಒಳಗಾಗುವಂಗೆ ಮಾಡುತ್ತೆ. ಅದು ಒಂದು ಅಂಶ. ಅದಲ್ದೇನೆ ನೀವು ಹೇಳಿರುವ ಹಾಗೆ ತಾಯಿ ಕಡೆ ಗಮನ ಕಡಿಮೆ ಆಗಿರ್ಬೋದು, ಅಥವಾ ಪದೇ ಪದೇ ಹಾಲು ಕುಡಿಸ್ತಾ ಇರಬೇಕು, ಅವಳು ನಿದ್ದೆ ಹಾಳಾಗುತ್ತೆ, ಅವಳು ನಿದ್ದೆ ಮಾಡಬೇಕು ಅಂತ ಹೇಳಿದ್ರೂ ಅವಳಿಗೆ ನಿದ್ದೆ ಮಾಡಲಿಕ್ಕೆ ಆಗ್ತಾ ಇರಲ್ಲ, ಆ ನಿದ್ರಾಹೀನತೆ ಅಂತ ನಾವೇನು ಹೇಳ್ತೇವೆ, ಅದು ಕೂಡ ಒಂದು ಪ್ರಮುಖವಾಗಿ ಬಯಾಲಾಜಿಕಲ್ ಕಾರಣಗಳು ಇರ್ತವೆ. ಅದರ ಜೊತೆಗೆ ಇವಾಗ ಎಲ್ಲರ ಗಮನನೂ ಮಗು ಕಡೆ ಇರೋದ್ರಿಂದ ನನ್ನ ಬಗ್ಗೆ ಅಂದರೆ ನನಗೆ ಸಹಾಯ ಮಾಡಲ್ಲ ಮಗು ನೋಡ್ಕೊಳ್ಳಿಕ್ಕೆ, ಆ ಥರದ್ದು ಕೆಲವೊಂದ್ಸತಿ ಆಗಿದ್ದೇ ಹೋದಾದರೆ ಅದನ್ನು ಕೂಡ ಕಾರಣಗಳಾಗ್ತವೆ. ಅದರಲ್ಲೂ ನಮ್ಮ ದೇಶದಲ್ಲಿ ಏನು ಗಂಡ್ಮಗು ಹೆಣ್ಮಗು ಅತ್ತೆ ಮಾವನ ಕಡೆಯಿಂದ ಗಂಡನ ಕಡೆಯಿಂದ ಒಂಥರ ಪ್ರೆಷರ್ ಬಂದಂಗೆ ಬರುತ್ತೆ, ಯಾಕೆ ಗಂಡ್ಮಗು ಹೊತ್ತಿಲ್ಲ. ಇದ್ರದ ಕಾರಣ ಅವಳು ಇಲ್ಲ ಅಂದ್ರೂ ಅವಳಿಗೆ ಒಂಥರ ಒತ್ತಡ ಹೇರ್ದಂಗೆ ಆಗುತ್ತೆ. ಇವೆಲ್ಲ ಸಾಮಾಜಿಕ ಕಾರಣಗಳು ಅವಳ ಮೇಲೆ ಒತ್ತಡನ ಬೀರಿ ಖಿನ್ನತೆಯನ್ನು ಉಂಟು ಮಾಡುವಂಗೆ ಮಾಡುತ್ತೆ.
3: ಇದರದ ಲಕ್ಷಣಗಳು ಔಟ್ಕಮ್ ಏನಾಗ್ಬೋದು, ಅವಳಿಗೆ ಈ ರೀತಿ ಒತ್ತಡ ಬಂದಾಗ ಯಾವ ತರ ರಿಯಾಕ್ಟ್ ಮಾಡ್ತಾರೆ?
4: ಖಿನ್ನತೆ ಕಾಯಿಲೆ ಲಕ್ಷಣಗಳನ್ನ ಅಂತ ಹೇಳಿದ್ರೆ ಮೂರು ಮುಖ್ಯ ಲಕ್ಷಣಗಳು. ಯಾವುದೇ ಕೆಲಸ ಕಾರ್ಯದಲ್ಲಿ ಆಸಕ್ತಿ ಇಲ್ಲದೆ ಇರುವಂತದ್ದು, ಹೇಳಬೇಕು ಅಂದ್ರೆ ನೆಮ್ಮದಿ ಇಲ್ಲ ಅಂತ ಹೇಳುವಂತದ್ದು. ಮೂರನೇದು ಆ ಎನರ್ಜಿ ಲೆವೆಲ್ ಒಂಥರ ಏನೋ ಕುಸಿದೋಗಿರುತ್ತೆ. ಈ ಮೂರು ಮುಖ್ಯ ಲಕ್ಷಣಗಳು ಅದರದ್ದು. ಅದ್ರ ಜೊತೆಗೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಅಳು ಬರುವಂತದ್ದು, ಕೋಪ ಮಾಡ್ಕೊಳ್ಳುವಂಥದ್ದು, ವಿನಾಕಾರಣ ನನಗೆ ಬೇಡ ಈ ಮಗು ಅನ್ನುವಂತ ಹೇಳುವಂಥದ್ದಾಗಿರ್ಬೋದು, ನಾನು ಬದುಕುದಿಲ್ಲ ಅಂತ ಹೇಳುವಂಥದ್ದಾಗಿರ್ಬೋದು, ಅಥವಾ ಇನ್ನೂ ಅದು ತೀವ್ರತೆ ಜಾಸ್ತಿ ಆಗ್ತಾ ಹೋದಂಗೆ ಅವ್ರ ಪ್ರಾಣಕ್ಕೆ ಅವ್ರ ಅಪಾಯ ಮಾಡ್ಕೊಳ್ಳುವಂಥ ಸ್ಥಿತಿಗಳು ಕೂಡ ಬರ್ತವೆ. ಸೊ ಆ ರೀತಿ ಹೋಪ್ಲೆಸ್ನೆಸ್, ಹೆಲ್ಪ್ಲೆಸ್ನೆಸ್, ವರ್ತ್ಲೆಸ್ನೆಸ್ ಆ ರೀತಿ ಹೇಳ್ತೇವೆ ಆ ಪದಗಳನ್ನು. ಸೊ ಆ ರೀತಿ ಯೋಚನೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅವರಿಗೆ.
3: ಈ ರೀತಿಯ ಪ್ರಸವ ನಂತರದ ತಾಯಂದರಲ್ಲಿ ಉಂಟಾಗುವಂತಹ ಖಿನ್ನತೆಗಳು, ಈ ತರ ಲಕ್ಷಣಗಳು ಕಂಡು ಬಂದ್ರೆ ಯಾವ ರೀತಿ ನಮ್ಮ ಕುಟುಂಬದವರು ಅವರ ಜೊತೆ ಬೆರಿಬೇಕು ಅಥವಾ ಅವರನ್ನ ನೋಡ್ಕೊಳ್ಬೇಕು, ಎಲ್ಲಿ ಈ ಕುಟುಂಬ ವಿಫಲರಾಗ್ತಾ ಇದ್ದಾರೆ ಈ ತರದ ತಾಯಂದರನ್ನ ನೋಡ್ಕೊಳ್ಳೋದಿಕ್ಕೆ?
4: ಎಸ್ಪೆಷಲಿ ನಾವು ಪಟ್ಟಣದಲ್ಲಿ ನೋಡಿದ್ದೇವೆ, ಗಂಡ ಹೆಂಡತಿ ಮತ್ ಮಕ್ಕಳು ಅಷ್ಟೇ ಇರ್ತಾರೆ. ಅದೇ ಹಳ್ಳಿ ಕಡೆ ಹೇಳಿದ್ರೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಂತ ಹೇಳ್ತೇವೆ. ಈ ಅವಿಭಾಜ್ಯ ಕುಟುಂಬ ಕೆಲವೊಂದ್ಸತಿ ಅವರಿಗೆ ಅದು ಒಂಥರ ಬಫರ್ ಕೊಡತ್ತೆ. ಇವಾಗ ಅವಳಿಗೆ ಮಗು ನೋಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಎಷ್ಟೋ ಜನ ಪಾರ್ಟ್ನ ತಗೊಳ್ಳಿಕ್ಕೆ ರೆಡಿ ಇರ್ತಾರೆ. ಬಟ್ ಇವಾಗ ಪಟ್ಟಣದಲ್ಲಿ ಹೇಗೆ ಗಂಡ ಹೆಂಡತಿ ಇಬ್ಬರೇ ಇದ್ರೆ ಗಂಡ ಕೆಲ್ಸಕ್ಕೆ ಹೋಗಿದಾನಂದ್ರೆ ಮತ್ತಾರು ಇರಲ್ಲ ಅಲ್ಲಿ ನೋಡ್ಕೊಳ್ಳಿಕ್ಕೆ, ಎಲ್ಲಾ ಕೆಲಸನು ಅವಳೇ ಮಾಡ್ಬೇಕು. ಒಂದಿನ ಎರಡು ದಿನ ಚೆನ್ನಾಗಿರುತ್ತೆ, ಬಟ್ ನಿರಂತರವಾಗಿ ಮಾಡಬೇಕು ಅಂದ್ರೆ ಅದು ಏನು ಬಿಡುವಿಲ್ದೇನೆ. ಸೊ ಆತರ ಇದ್ದಾಗ ಅವರಿಗೆ ಅದು ಒಂಥರ ಹೊರೆ ಅನ್ಸೆ ಅನ್ಸುತ್ತೆ, ಒತ್ತಡ ಅನ್ಸುತ್ತೆ, ಯಾರಾದ್ರೂ ಬೇಕು ಅಂತ ಅನ್ಸುತ್ತೆ.
3: ಆ ಒತ್ತಡ ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗಬಹುದು, ಅದು ಕೂಡ ಆತರ ತಿರುವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀರಾ. ಇನ್ನು ಕೆಲವು ಬಾರಿ ಮಕ್ಕಳು ಬೆಳಗ್ಗೆ ಮಲಗಿರ್ತಾರೆ, ರಾತ್ರಿ ಅಳ್ತಾ ಇರ್ತಾರೆ, ರಾತ್ರಿ ಮಲಗಿರ್ತಾರೆ, ಬೆಳಗ್ಗೆ ಹೊತ್ತು ಅಳ್ತಾ ಇರ್ತಾರೆ. ಅಂದ್ರೆ ಒಂದೇ ರೀತಿಯಲ್ಲಿ ಇರಲ್ಲ ಮಗುವಿನ ನಿದ್ರೆ, ತಾಯಿಯ ನಿದ್ರೆಯಲ್ಲೂ ಏರುಪೇರನ್ನ ಕಾಣ್ತೀವಿ. ಸೊ ಈ ನಿದ್ರಾಹೀನತೆ ಆಗ್ಲೇ ಹೇಳ್ದ ಹಾಗೆ ಎಷ್ಟು ತೀವ್ರವಾಗಿ ಈ ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗ್ಬೋದು, ಯಾವ ರೀತಿ ಪರಿಣಾಮವನ್ನ ಬೀರ್ಬೋದು ತಾಯಿ ಮೇಲೆ?
4: ನಿದ್ರಾಹೀನತೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಯಾಲಾಜಿಕಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಇದು ನಮ್ಮ ಬ್ರೈನ್ ಅಲ್ಲಿರುವಂತಹ ಕೆಲವೊಂದು ಹಾರ್ಮೋನ್ಗಳ ವ್ಯತ್ಯಾಸಗಳನ್ನು ಕೂಡ ಮಾಡುತ್ತೆ. ಈ ಸ್ಲೀಪ್ ವೇಕ್ ಸೈಕಲ್ ಸರಿಯಾಗಿಲ್ಲ ಅಂದ್ರೆ ಅವರ ಬ್ರೈನ್ ಅಲ್ಲಿರುವಂತಹ ಕೆಲವೊಂದು ಹಾರ್ಮೋನ್ಗಳು, ಗ್ಲುಟಮೇಟ್ ಅಂತ ಹೇಳ್ತೇವೆ, ಗಾಬಾ ಅಂತ ಹೇಳ್ತೇವೆ, ಆ ಹಾರ್ಮೋನ್ಗಳ ಲೂ ಕೂಡ ವ್ಯತ್ಯಾಸನ ತರಿಸುತ್ತೆ. ಸೊ ಅದರದ ಪರಿಣಾಮವಾಗಿನೂ ಕೂಡ ಅವರಲ್ಲಿ ಖಿನ್ನತೆ ಬರುವಂತ ಚಾನ್ಸಸ್ ಗಳು ಹೆಚ್ಚಾಗ್ತವೆ, ನಿದ್ರಾಹೀನತೆಗಳು. ಇದನ್ನ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಸ್ಟಡಿ ಮಾಡ್ತಾ ಇದ್ದಾರೆ.
3: ಯಾಕೆಂದ್ರೆ ಪ್ರತಿ ಡಾಕ್ಟರ್ ಹೇಳೋದು 6-8 ಗಂಟೆ ಮನುಷ್ಯ ನಿದ್ದೆ ಮಾಡಿದ್ರೆ ಅವನ ಬ್ರೈನ್ ಚುರುಕಾಗಿರತ್ತೆ, ಅವನು ಸರಿಯಾಗಿ ಕೆಲಸವನ್ನ ಮಾಡೋದಿಕ್ಕೆ ಚಟುವಟಿಕೆಯಿಂದ ಇರೋದಿಕ್ಕೆ ಸಾಧ್ಯವಾಗುತ್ತೆ ಅಂತ. ಆದ್ರೆ ಇಲ್ಲಿ ಅದು ಏರುಪೇರಾದಾಗ ತುಂಬಾನೇ ಸ್ಟ್ರೆಸ್ ಅಂತ ಅನ್ಸತ್ತೆ ತಾಯಿಗೆ. ತಾಯಿ ಯಾವಾಗ ಸಮಯ ಸಿಗತ್ತೆ ಆಗ ಎಲ್ಲ ನಿದ್ರೆ ಮಾಡಿಕೊಂಡು ಇದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ಅಲ್ವಾ?
4: ಬಟ್ ಅದು ಎಷ್ಟೋ ತಾಯಂದಿರಲ್ಲಿ ಅದು ಸಾಧ್ಯ ಆಗ್ತಾ ಇರಲ್ಲ. ಮಗು ಮಲ್ಕೊಂಡ್ರು ಕೂಡ ಅವ್ರಿಗೆ ನಿದ್ದೆ ಬರಲ್ಲ. ಇದ್ರಲ್ಲಿ ಹೇಗಂದ್ರೆ, ಇವಾಗ ಒಂದ್ಸತಿ ಪ್ರಸವ ನಂತರದ ಖಿನ್ನತೆ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಅಷ್ಟು ಬೇಗ ಕಡಿಮೆ ಆಗಲ್ಲ. ಅದು ನಾವು ಅವಳಿಗೆ ಓಕೆ ಮಗು ಮಲ್ಕೊಂಡಿದೆ ನೀನು ಮಲ್ಕೋ ಅಂತ ಹೇಳಿದ್ರು ಅವರಿಗೆ ನಿದ್ರೆ ಬರಲ್ಲ. ಯಾಕಂದ್ರೆ ಅವ್ರ ಬ್ರೈನ್ ಅಲ್ಲಿ ಇರುವಂತ ಒಂದು ಗಾಬಾ ಮತ್ತೆ ಗ್ಲುಟಮೇಟ್ ಅನ್ನುವಂತ ಅಂಶಗಳು ಆಲ್ರೆಡಿ ಏರ್ಪೇರ್ ಆಗಿರುತ್ತೆ. ಆ ಮಗು ಮಲ್ತ್ ಕೂಡಲೇ ಅದು ರೀಸೆಟ್ ಆಗಲ್ಲ. ಅದು
3: ಈ ರೀತಿಯಾದ ಸಂದರ್ಭದಲ್ಲಿ ತಾಯಿ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ ಡಾಕ್ಟರ್?
4: ಯೂಶ್ವಲಿ ಏನ್ ಹೇಳ್ತೀವಿ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲೇನೆ ಕೆಲವೊಂದ್ಸತಿ ಈ ತರದ ಕಾಯಿಲೆಗಳ ಮುನ್ಸೂಚನೆಗಳು ಇರ್ತವೆ. ಉದಾಹರಣೆ ಕೊಡ್ತೇನೆ, ಯಾವ ತಾಯಂದಿರಿಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಜಾಸ್ತಿ ಆತಂಕ ಇರುತ್ತೋ ಆ ತಾಯಂದಿರಲ್ಲಿ ಪ್ರಸವ ನಂತರ ಖಿನ್ನತೆ ಕಾಯಿಲೆಯನ್ನ ನೋಡುವಂತ ಚಾನ್ಸಸ್ ಗಳು ಜಾಸ್ತಿ. ಸೊ ಅದಕ್ಕಾಗಿ ನಾವು ಇಂಟರ್ವೆನ್ಷನ್ಸ್ ಅಂತ ಏನ್ ನಾವು ಏನ್ ಹೇಳ್ತೇವೆ ಅದು ಪ್ರೆಗ್ನೆನ್ಸಿಯಲ್ಲೇ ಆಗ್ಬೇಕು. ಅವಳಿಗೆ ಅವಳ ಪ್ರೆಗ್ನೆನ್ಸಿ ಬಗ್ಗೆನೆ ಆತಂಕ ಇರಬಹುದು, ಅವಳ ಆರೋಗ್ಯದ ಬಗ್ಗೆ ಆತಂಕ ಇರಬಹುದು, ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರುವಂತ ಮಗುವಿನ ಬೆಳವಣಿಗೆ ಬಗ್ಗೆ ಆತಂಕ ಇರಬಹುದು. ಸೊ ಈ ರೀತಿ ಆತಂಕ ಪ್ರೆಗ್ನೆನ್ಸಿ ಟೈಮಲ್ಲೇನೆ ಇದ್ದಿದ್ದೇ ಹೋದಾದ್ರೆ ಅವರಲ್ಲಿ ಪ್ರಸವ ನಂತರ ಖಿನ್ನತೆ ಕಾಯಿಲೆ ಬರುವಂತ ಚಾನ್ಸಸ್ ಗಳು ಜಾಸ್ತಿ.
3: ಗರ್ಭಿಣಿ ಇರುವಾಗ್ಲೇನೆ ತಪಾಸಣೆಗೆ ಬಂದಾಗ ಅವರಿಗೆ ಮನೋವೈದ್ಯರು ಅವರಿಗೆ ಸಲಹೆಯನ್ನ ನೀಡೋದು ಇಲ್ಲಿ ಮುಖ್ಯ ಅಂತ ಅನ್ಸುತ್ತೆ.
4: ಮನೋವೈದ್ಯರು ಅಷ್ಟೇ ಅಲ್ಲದೇನೆ, ನಮ್ಮ ದೇಶದಲ್ಲಿ ಆಶಾಸ್ ಮತ್ತೆ ANMs ಅಂತ ಹೇಳ್ತೇವೆ, ಅವರು ಸತತವಾಗಿ ತಾಯಿಯ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರ್ತಾರೆ. ಅವರಿಂದ ನಾವು ಅವರ ಮಾನಸಿಕ ಆರೋಗ್ಯ ಹೇಗಿದೆ ಅನ್ನುವಂಥದ್ದು ಬಗ್ಗೆ ನಾವು ಮಾಹಿತಿ ತಗೊಳ್ಬೇಕಾಗುತ್ತೆ. ಸ್ವಲ್ಪ ಸಮಾಧಾನ ಅಥವಾ ಆಪ್ತ ಸಮಾಲೋಚನೆಗಳು ಕೂಡ ಅವರಿಗೆ ಅವರಿಗೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತೆ ಅವರು ಪ್ರಸವ ನಂತರ ಕೂಡ ಏನ್ ಸಾಂತ್ವನ ಅಥವಾ ಆಪ್ತ ಸಮಾಲೋಚನೆ ಏನ್ ಮಾಡಿರ್ತಾರೆ ಅದರದ ಲಾಭನ ಅವರು
3: ಪ್ರಸವ
4: ನಂತರ ಕೂಡ ಪಡಿಬಹುದು.
3: ಇನ್ನು ಅತಿಯಾದ ಒತ್ತಡ ಅಥವಾ ಪ್ರಸವ ನಂತರದ ಸೈಕೋಸಿಸ್ ಲಕ್ಷಣಗಳು ಕಂಡು ಬಂದ್ರೆ ತಾಯಿನೇ ಸ್ವತಃ ಆಗ್ಲಿ ಅಥವಾ ಕುಟುಂಬದವರಾಗ್ಲಿ ತಕ್ಷಣ ಏನ್ ಮಾಡಬೇಕು?
4: ಪ್ರಸವ ನಂತರದ ಸೈಕೋಸಿಸ್ ಕಾಯಿಲೆ ಅಂತ ಏನ್ ಹೇಳ್ತೀವಲ್ಲ ಅದು ಯೂಶ್ವಲಿ ನಾವು ಅದನ್ನ ಮೆಡಿಕಲ್ ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡ್ತೇವೆ. ಇಟ್ಸ್ ಎ ಮೆಡಿಕಲ್ ಎಮರ್ಜೆನ್ಸಿ. ಪ್ರಾಬಬ್ಲಿ ದ ಬೆಸ್ಟ್ ಥಿಂಗ್ ಫ್ಯಾಮಿಲಿ ಮೆಂಬರ್ಸ್ ಏನ್ ಮಾಡಬಹುದು ಅಂದ್ರೆ ಅವ್ರನ್ನ ಫಸ್ಟ್ ವೈದ್ಯರನ್ನ ಕಾಣುವಂಥದ್ದು. ಯೂಶ್ವಲಿ ನಾ ಏನ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ನನ್ನ ಅನುಭವ ಏನಿದೆ ಅಂದ್ರೆ ಅವ್ರನ್ನ ಫಸ್ಟ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಹೊರತು ಏನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಲ್ಲ. ತುಂಬಾ ಸಮಯನ ಕಳೆದು ಬಿಡ್ತಾರೆ. ಅಷ್ಟು ಸಮಯದಲ್ಲಿ ಆ ಸಿಂಪ್ಟಮ್ಸ್ಗಳು ಅವ್ರ ತೊಂದರೆಗಳು ಎಷ್ಟರ ಮಟ್ಟಿಗೆ ಜಾಸ್ತಿ ಆಗುತ್ತವೆ ಅಂದ್ರೆ ನಾವು ಅವ್ರನ್ನ 2-3 ವಾರ 4 ವಾರ ನಾವು ಆಸ್ಪತ್ರೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅವರು ಬಹಳ ಬೇಗ ಬಂದ್ರೆ ಬೇಗನೆ ಅವ್ರಿಗೆ ಮನೆ ಕಳಿಸಬಹುದು. ಲೇಟ್ ಮಾಡದಷ್ಟು ಆ ಸಿಂಪ್ಟಮ್ಸ್ ಹೇಗೆ ಜಾಸ್ತಿ ಆಗ್ತಾ ಹೋಗ್ತವಲ್ಲ ಆ ಜಾಸ್ತಿ ಆದಷ್ಟು ಅವರಿಗೆ
3: ಚಿಕಿತ್ಸೆಯ ಒಂದು ಸಮಯ ಜಾಸ್ತಿ
4: ತಗೊಳ್ಳುತ್ತೆ.
3: ಸೊ ಹಾಗಾಗಿ ತಕ್ಷಣ ವೈದ್ಯರನ್ನ ಕಾಣ್ಬೇಕು. ಇಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆ ಆಗುತ್ತೆ ಡಾಕ್ಟ್ರೆ, ವೈದ್ಯರು ಅಂತಂದ್ರೆ ಎಂತ ವೈದ್ಯರನ್ನ ನೋಡ್ಬೇಕು?
4: ಇವಾಗ ಯೂಶ್ವಲಿ ಆಬ್ಸ್ಟೆಟ್ರಿಷಿಯನ್ಸ್ ಅಂತ ನಾವು ಹೇಳ್ತೇವೆ ಅಂದ್ರೆ ಏನೋ ಪ್ರಸವ ಮಾಡುವಂತ ಡಾಕ್ಟರ್ಗಳು, ಅವರನ್ನು ತೋರಿಸಿದ್ರು ಸಾಕು. ಇದರಲ್ಲಿ ಕೆಲವೊಂದು ವಿರಳವಾದಂತ ಕೆಲವೊಂದು ಕಂಡೀಷನ್ಸ್ ಗಳಿದೆ. ಸೇ ನಾವು ಅದನ್ನ ಸೆರೆಬ್ರೋ ವ್ಯಾಸ್ಕ್ಯುಲರ್ ಥ್ರೋಂಬೋಸಿಸ್ ಅಂತ ಹೇಳ್ತೇವೆ, CVT ಅಂತ. ಅದು ಬ್ರೈನಲ್ಲಿ ಕೆಲವೊಂದ್ಸತಿ ರಕ್ತ ಹೆಬ್ಬಗಟ್ಟುವಂಥದ್ದು. ಸೊ ಆ ರೀತಿ ಆದಾಗ ಕೆಲವೊಂದ್ಸತಿ ಲಕ್ಷಣಗಳು ಸ್ವಲ್ಪ ಸೈಕೋಸಿಸ್ ತರನೂ ಅನ್ಸಬಹುದು. ಅಂದ್ರೆ ಆವಾಗ ಕೆಲವೊಂದ್ಸತಿ ಕೆಲವರಿಗೆ ಜ್ವರ ಇರುತ್ತೆ, ಫಿಟ್ಸ್ಗಳು ಬರ್ತವೆ. ಬಟ್ ಫಿಟ್ಸ್ ಬಂದ ಮೇಲೆ ಅವ್ರ ವರ್ತನೆಯಲ್ಲಿ ಬದಲಾವಣೆ ಕಾಣಿಸ್ಕೊಂಡು ಬಿಡ್ತದೆ. ಆ ಟೈಮಲ್ಲಿ ನೀವು ಆಬ್ಸ್ಟೆಟ್ರಿಷಿಯನ್ಸ್ಗೆ ಏನಾದರೂ ತೋರಿಸಿದ್ರೆ ಅವರು ಅದನ್ನು ಬಹಳ ಬೇಗ ಕಂಡುಹಿಡಿಬಹುದು. ಇದು ಸೇ ಫಾರ್ ಎಕ್ಸಾಂಪಲ್ ಇವಾಗ ಸಿಸೇರಿಯನ್ ಸೆಕ್ಷನ್ ಮಾಡಿದ್ದೆ ಹೋದಾದ್ರೆ ಆ CVT ಆಗುವಂತ ಚಾನ್ಸಸ್ಗಳು ಜಾಸ್ತಿ. ಇವಾಗ 1,000 ಡೆಲಿವರಿ ಆಯಿತು ಅಂದ್ರೆ 6 ಜನರಿಗೆ ಈ ರೀತಿ CVT ಆಗುವಂತ ಚಾನ್ಸಸ್ ಇದೆ. ಬಟ್ ಅದ್ರದ ಚಿಕಿತ್ಸೆ ಸಂಪೂರ್ಣವಾಗಿ ಡಿಫ್ರೆಂಟ್. ಆದ್ರೆ ಈ ಸೈಕೋಸಿಸ್, ಇವಾಗ ನಾವು ಸೈಕೋಸಿಸ್ ನೋಡಿದ್ರೆ 1,000 ಡೆಲಿವರಿಯಲ್ಲಿ 1-2 ಆಗಬಹುದು. 2 ಟ್ರೀಟಬಲ್ ಕಂಡೀಷನ್,
3: ಎರಡಕ್ಕೂ ಚಿಕಿತ್ಸೆ,
4: ಎರಡಕ್ಕೂ ಚಿಕಿತ್ಸೆ ಇದೆ. ಬಟ್ ಡಿಫ್ರೆಂಟ್ ಚಿಕಿತ್ಸೆ ಇದೆ. ಯೂಶಲಿ MBBS ಓದ್ಬೇಕಾದ್ರೂ ಕೂಡ ಇರುತ್ತೆ. ಸೊ ಅವರು ಕೂಡ ಇದು ಆಪ್ಸೆಟಿಕ್ ಪ್ರಾಬ್ಲಮ್ ಅಲ್ಲ, ಇದು ಸೈಕೆಟ್ರಿಕ್ ಪ್ರಾಬ್ಲಮ್ ಅಂತ ಕಂಡಿಡಿದ್ರು. ಅವರು ಯೂಶಲಿ ಏನು ನಿಯರೆಸ್ಟ್ ಯಾರು ಸೈಕೆಟ್ರಿಸ್ಟ್ ಇರ್ತಾರೆ, ಇವಾಗಂತೂ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಇದೆ, ಪ್ರತಿಯೊಬ್ಬರು ಡಿಸ್ಟ್ರಿಕ್ಟ್ಗೂ ಒಬ್ಬೊಬ್ಬರು ಸೈಕೆಟ್ರಿಸ್ಟ್ ಇರ್ತಾರೆ, ಅವರನ್ನ ಅಲ್ಲಿ ರೆಫರ್ ಮಾಡಬಹುದು.
3: ಸೊ ಹಾಗಾಗಿ ತಕ್ಷಣವಾಗಿ ಯಾವುದೇ ಡಾಕ್ಟರ್ ಹತ್ರ ಹೋದ್ರೂ ಕೂಡ ಇವರನ್ನ ಮಾರ್ಗದರ್ಶನ ನೀಡಿ ಅವರು ಎಲ್ಲಿಗೆ ಹೋಗ್ಬೇಕು, ಎಂತ ಡಾಕ್ಟರ್ನ ವೈದ್ಯರನ್ನ ಕಾಣಬೇಕು ಅನ್ನೋದನ್ನ ಪ್ರತಿಯೊಬ್ಬ ಡಾಕ್ಟರು ಹೇಳ್ತಾರೆ ಅಂತ ಖಂಡಿತವಾಗ್ಲಿ ಹೇಳ್ತಾ ಇದ್ರೆ ಭರವಸೆನ ಕೊಡ್ತಾ ಇದ್ರ. ಇನ್ನು ಡಾಕ್ಟರ್, ಇತ್ತೀಚೆಗೆ ನೀವು ಆಗ್ಲೇ ಹೇಳಿದ ಹಾಗೆ ನಮ್ಮ ಭಾರತದಲ್ಲಿ ಕೂಡು ಕುಟುಂಬ ಹೋಗಿ ಇವಾಗ ನಗರ ಪ್ರದೇಶದಲ್ಲಿ ಅದರಲ್ಲಂತೂ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಸೊ ಈ ತರ ಇದ್ದಾಗ ಪ್ರಸವದ ನಂತರ ಇಬ್ಬರಿಗೂ ಮೊದಲ ಮಗು ಅಂತ ಹೇಳಿದ್ರೆ ಇಬ್ಬರಿಗೂ ಗೊತ್ತಿರಲ್ಲ ಆ ಮಗುನ ಹೇಗೆ ಹ್ಯಾಂಡಲ್ ಮಾಡಬೇಕು, ತನ್ನ ಆರೋಗ್ಯ ಹೇಗೆ ನೋಡ್ಕೋಬೇಕು ಅಂತ ತಾಯಿಗೆ ಗೊತ್ತಿರಲ್ಲ. ಸೊ ಇಂಥ ಸಂದರ್ಭದ ತಾಯಂದಿರಿಗೆ ಈ ಕಾರ್ಯಕ್ರಮದ ಮೂಲಕ ಏನು ಹೇಳಕ್ ಇಷ್ಟಪಡ್ತೀರಾ, ಯಾವ ರೀತಿ ಇವರು ತಮ್ಮ ಆರೋಗ್ಯವನ್ನ ಉತ್ತಮ ಪಡಿಸ್ಕೊಳ್ಬೇಕು?
4: ಇವಾಗ್ಲೇ ಹೇಳಿದ ಹಾಗೇನೆ, ಈ ಆರೋಗ್ಯ ಉತ್ತಮ ಪಡಿಸ್ಕೊಳ್ಳುವಂತದ್ದು ಪ್ರೆಗ್ನೆನ್ಸಿ ಇಂದಾನೆ ಸ್ಟಾರ್ಟ್ ಆಗ್ಬೇಕು. ಅಂದ್ರೆ ಅವರಲ್ಲಿ

0: ಅದ್ರ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ ಮಗುವಿನ ಆರೋಗ್ಯ ನೋಡ್ಲಿಕ್ಕೆ ತಂದೆ ಮತ್ತೆ ತಾಯಿ ಇಬ್ರು ಸಹಾಯ ಬೇಕು. ಸೇ ಫಾರ್ ಎಕ್ಸಾಂಪಲ್, ಇವಾಗ ಗಂಡ ಕೆಲ್ಸಕ್ಕೆ ಹೋದ ಅಂದ್ರೆ ಅವನು ವಾಪಸ್ ಬಂದ ಮೇಲೆ ಅಟ್ ಲೀಸ್ಟ್ ಅವನು ಮಗುನ ನೋಡ್ಕೊಳ್ಳುವಂಥದ್ದು ಮತ್ತೆ ತಾಯಿಗೆ ಸ್ವಲ್ಪ ಫ್ರೀ ಟೈಮ್ ಕೊಡುವಂಥದ್ದು, ಆ ರೀತಿ ಅವನು ಸಹಾಯ ಮಾಡಿದ್ದೇ ಹೋದಾದ್ರೆ ಎಷ್ಟೋ ಬಹಳಷ್ಟು ಒತ್ತಡನ ನಾವು ಕಡಿಮೆ ಮಾಡಬಹುದು. ಶೇರ್ ರಿಸ್ಪಾನ್ಸಿಬಿಲಿಟಿ. ಸೇ ಫಾರ್ ಎಕ್ಸಾಂಪಲ್, ಅವಳೇನೋ ಅಡಿಗೆ ಮಾಡಿರ್ತಾಳೆ, ಊಟ ಆಗಿರುತ್ತೆ, ಆಮೇಲೆ ಅವನು ಪಾತ್ರೆ ತಿಕ್ಬಹುದು, ಅಡಿಗೆ ಮನೆಯನ್ನ ಕ್ಲೀನ್ ಮಾಡಿಡಬಹುದು. ಸೊ ಆ ರೀತಿಯಲ್ಲಿ ಸಣ್ಣ ಪುಟ್ಟ ಏನಾದ್ರೂ ಸಹಾಯ ಆ ತಾಯಿಗೆ ಸಿಕ್ಕಿದ್ದೆ ಹೋದಾಂದ್ರೆ ಎಷ್ಟೋ ರಿಲೀಫ್ ಸಿಗುತ್ತೆ, ಎಷ್ಟೋ ಒತ್ತಡಗಳು ಕಡಿಮೆ ಆಗ್ತವೆ.
1: ಖಂಡಿತ ಡಾಕ್ಟರ್. ಇದೆಲ್ಲ ನಮ್ಮ ಕಾರ್ಯಕ್ರಮವನ್ನ ಕೇಳ್ತಾ ಇರೋ ಪುರುಷರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಮಗು ಇರುವಂತಹ ಮನೆಯ ಸದಸ್ಯರಷ್ಟೇ ಅಲ್ಲ, ಇಲ್ಲದೆ ಇರುವಂತಹ ಸದಸ್ಯರು, ಈಗ ಮದುವೆ ಆಗಿರೋ ಸದಸ್ಯರು ಕೂಡ ಇದನ್ನ ಮಾಡಬಹುದು ಅಂತ ಅನ್ಕೊಳ್ತೀನಿ. ಇನ್ನು ಒಂದು ಮಗು ಆದ ಮೇಲೆ ತಾಯಿಗೆ ತನ್ನ ಆರೋಗ್ಯದ ಮೇಲೆ ಗಮನ ಕಡಿಮೆ ಆಗುತ್ತೆ. ಯಾಕೆ ಅಂತಂದ್ರೆ, ಒಂದು ನನ್ನ ಸೌಂದರ್ಯ ಹೊರಟೋಯ್ತು ಅನ್ನೋದೊಂದು ಮನಸ್ಸಿಗೆ ಬರುತ್ತೆ. ಮೊದಲಿದ್ದ ಹಾಗೆ ನಾನು ಈಗಿಲ್ಲ, ನಾನು ದಪ್ಪ ಆಗ್ಬಿಟ್ಟಿದ್ದೀನಿ, ಈಗ ನಾನು ನೋಡಕ್ ಚೆನ್ನಾಗಿಲ್ಲ, ಹಾಗಾಗಿ ನನ್ನನ್ನ ಗಮನಿಸಲ್ಲ ಯಾರುವೆ, ನನಗೆ ಸಿಗ್ತಾ ಇದ್ದಂತ ಪ್ರೀತಿ ಕಾಳಜಿ ಕಡಿಮೆ ಆಗ್ತಾ ಇದೆ ಅನ್ನೋ ಹೆಣ್ಣುಮಕ್ಳು ಕೂಡ ನಾವು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಇದರಿಂದ ಎಷ್ಟೋ ಹೆಣ್ಮಕ್ಳು ಮಕ್ಳು ಬೇಡ ಅನ್ನೋರನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಈ ತರ ಇರುವಾಗ ಈ ರೀತಿಯ ಮಗು ಆದ್ಮೇಲೆ ತಮ್ಮ ಶರೀರವನ್ನ ಗಮನಿಸ್ಕೊಳ್ಳದೆ ಇರುವಂತಹ ಹೆಣ್ಣುಮಕ್ಳಿಗೆ ಈ ಕಾರ್ಯಕ್ರಮದ ಮೂಲಕ ನೀವು ಕೊಡೋ ಸಂದೇಶ ಏನು?
0: ಈ ಪ್ರೆಗ್ನೆನ್ಸಿಯಲ್ಲಿ ವೇಟ್ ಗೇನ್ ಇರುತ್ತೆ, ಆ ಒಂದು ಏನ್ ಬೊಜ್ಜು ಅಂತ ಏನ್ ಹೇಳ್ತೀವಲ್ಲ, ಅದನ್ನ ಕರಗಿಸ್ಕೊಳ್ಳಿಕ್ಕೆ ಎಷ್ಟೋ ಹೆಣ್ಮಕ್ಳು ತುಂಬಾನೇ ಪ್ರಯತ್ನ ಪಡ್ತಾರೆ, ಕೆಲವೊಂದ್ಸತಿ ವಿಫಲರು ಕೂಡ ಆಗ್ತಾರೆ. ಎಕ್ಸಸೈಸ್ ಇರಬಹುದು ಅಥವಾ ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಇರಬಹುದು. ಪ್ರಯತ್ನ ಮಾಡಿ, ಮಾಡಬಾರದು ಅಂತ ಏನ್ ಹೇಳಲ್ಲ, ಅದರ ಜೊತೆಯಲ್ಲಿ ನಿಮ್ಮ ಬಗ್ಗೆ ನಿಮ್ಗೆ ವಿಶ್ವಾಸ ಇರಲಿ ಅಂತ. ಕೆಲವೊಂದ್ಸತಿ ಆ ಆತ್ಮವಿಶ್ವಾಸ ಇಲ್ಲ ಅಂದ್ರೆ ಈ ವಿಷಯಗಳೆಲ್ಲ ತುಂಬಾನೇ ಕಾಡ್ತಾ ಇರ್ತವೆ, ಅದು ಒಂಥರ ಒತ್ತಡ ತರ ಅನಿಸ್ತಾ ಇರುತ್ತೆ ನಿಮ್ಮ ತಾಯ್ತನದ ಮೇಲೆ, ಅದು ಒಂಥರ ತ್ಯಾಗ ಮಾಡ್ತಾ ಇದ್ದೀರ, ಅದ್ರ ಬಗ್ಗೆ ನಿಮ್ಗೆ ಹೆಮ್ಮೆ ಇರಲಿ. ಸೊ ಆ ಹೆಮ್ಮೆನ ನೀವು ಯಾವತ್ತು ಬೆಳೆಸ್ಕೊಂಡ್ರೆ ದೇಹದಲ್ಲಿ ಆಗಿರುವಂತ ಬದಲಾವಣೆಗಳು ಕೂಡ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸುತ್ತೆ. ಆ ಹೆಮ್ಮೆ ಇರಬೇಕು ತಾಯಂದಿರಿಗೆ.
1: ತಾಯಿ ಅನ್ನೋ ಒಂದು ಸ್ಥಾನ ಸಿಕ್ಕಿರೋದ್ರಿಂದ ಅದರಲ್ಲೇ ಖುಷಿ ಪಡಿ ಅಂತ ಹೇಳ್ತಾ ಇದ್ದೀರಾ. ಇನ್ನು ತಾಯ್ತನ ಅನ್ನೋದು ಅಳೆಯಲಾಗದ ಅನುಭವ, ಅದನ್ನ ಪೂರ್ತಿಯಾಗಿ ಅನುಭವಿಸ್ಬೇಕು ಅಂದ್ರೆ ತಾಯಿ ತನ್ನ ಯೋಗಕ್ಷೇಮವನ್ನ ಸರಿಯಾಗಿ ನೋಡ್ಕೊಳ್ಬೇಕು. ಹಾಗೆ ಮಗುವಿಗೆ ತಾಯಿಯೇ ಮೊದಲ ಗುರು, ಅದರಿಂದ ತನ್ನ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತಾನು ತಿಳ್ಕೊಳ್ಬೇಕು. ಇನ್ನು ಇಷ್ಟೊತ್ತು ನವಜಾತ ಶಿಶುವಿನ ತಾಯಂದಿರ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ನವಜಾತ ಶಿಶುವಿನ ತಾಯಂದಿರ ಮಾನಸಿಕ ಆರೋಗ್ಯ ಕುರಿತು ಬೆಂಗಳೂರು ನಿಮ್ಹಾನ್ಸ್ನ ಮನೋವೈದ್ಯಕೀಯ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಂದರ್ ನಾಗ್ ಗಂಜೇಕರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ನಿರ್ಮಲಾ ಎಸ್.
3: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಕಾರ್ಯಕ್ರಮಗಳ ಪರಿಚಯ ನಂತರ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದಿಂದ 6:10 ಪ್ರಕಟಣೆಗಳು. 6:15 ನಿಸರ್ಗ ಋಣ ಪರಿಸರ ಸಂರಕ್ಷಣೆ ಕುರಿತಾದ ಕಾರ್ಯಕ್ರಮದಲ್ಲಿ ಅರಣ್ಯ ಅಭಿವೃದ್ಧಿಯಲ್ಲಿ ಕಾನೂನು ನಿಯಮ ಪಾಲನೆ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀದೇವಿ. ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಪರಿಚಯ ಮತ್ತು ಕಾರ್ಯಚಟುವಟಿಕೆ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರೊಡನೆ ಸಂದರ್ಶನವನ್ನು ಕೇಳಬಹುದು. ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. ನಂತರ ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ. 7:20 ಜನಪದ ಸಂಗೀತದಲ್ಲಿ ಮಹಾದೇವಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. 7:45 ಚಿತ್ರಗೀತೆಗಳಲ್ಲಿ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಕರೆ ನಿಮಗೊಂದು ಗೀತೆ. 8:30 ರಾಯಚೂರು ತಾಲೂಕಿನ ದಿನ್ನಿ ಗ್ರಾಮದ ಮಾಧವ ಸಿಂಗ್ ರಜಪೂತ್ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳಬಹುದು. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು. 9:15 ಕರೆಂಟ್ ಅಫೈರ್ಸ್ ದೆಹಲಿ ಕೇಂದ್ರದಿಂದ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬ್ರಿಜ್ ನಾರಾಯಣ್ ಅವರಿಂದ ಸರೋದ್ವಾದನದ ಧ್ವನಿ.

0: ಮುದ್ರಿಕೆ 10:30ಕ್ಕೆ ಹಿಂದಿ ಚಿತ್ರಗೀತೆಗಳು ಬಿತ್ತರವಾಗಲಿವೆ. ಇವು ಇನ್ನು ಮುಂದೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳು. ಇನ್ನು ನಾಳೆ ಬೆಳಗಿನ ಪ್ರಸಾರದಲ್ಲಿ 6:10ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:30ಕ್ಕೆ FS ಕಲ್ಲಪ್ಪನಮಠ ಅವರಿಂದ ಚಿಂತನ ಕೇಳಿಬರಲಿದೆ. ಬೆಂಗಳೂರು ಕೇಂದ್ರದಿಂದ 6:35ಕ್ಕೆ ದೇಶಭಕ್ತಿಗೀತೆ, ಚನ್ನವೀರ ಕಣವಿಯವರ ರಚನೆ ವೃಂದಗಾನದಲ್ಲಿ ರೈತರಿಗೆ ಸಲಹೆ 6:40ಕ್ಕೆ, 6:45ಕ್ಕೆ ಅರಿವೆಂಬ ಗುರುವಿಗೆ ಶರಣೆಂಬೆ ಶರಣರ ಸತ್ಯಾನುಸಂಧಾನದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು, ರಚನೆ ಬಸವರಾಜ ಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವನಬೆಂಚಿ. ಕೇಳಿ 6:45ಕ್ಕೆ ನಾಳೆ ಬೆಳಗ್ಗೆ, 7:15ಕ್ಕೆ ಭಾವಗೀತೆಗಳು, 7:45ಕ್ಕೆ ಹಾಗೂ 9:30ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ ಗುಡಿಯ ಬೆರಗು, ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ವಿಶೇಷ ಕಾರ್ಯಕ್ರಮದಲ್ಲಿ ರಾಯಚೂರಿನ ಶ್ರೀ ಮಾಣಿಕ್ ಪ್ರಭು ದೇವಸ್ಥಾನದ ಪರಿಚಯವನ್ನು ಮಾಡಿಕೊಡಲಿದ್ದಾರೆ ತಿಮ್ಮಪ್ಪ ಗುಂಜಳಿ, ನಿರ್ವಹಣೆ ವೆಂಕಟೇಶ್ ಬೇವನಬೆಂಚಿ. ಪ್ರಕಟಣೆಗಳು 9:00, 9:05ಕ್ಕೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ, 10:32ಕ್ಕೆ, 11:02ಕ್ಕೆ ಹಾಗೂ 11:32ಕ್ಕೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು ಬಿತ್ತರವಾಗಲಿವೆ. 12:05ಕ್ಕೆ ವನಿತಾ ವಿಹಾರದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ನಿರೂಪಣೆ ರಜನಿ ಜಿಆರ್ ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆಯಲ್ಲಿ. 12:35ಕ್ಕೆ ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆ ಮತ್ತು ಅಪನಂಬಿಕೆಗಳು ಕುರಿತು ರಾಯಚೂರಿನ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸಲಿದ್ದಾರೆ ವೆಂಕಟೇಶ್ ಬೇವನಬೆಂಚಿ. ಕಾರ್ಯಕ್ರಮ ಆರೋಗ್ಯ ಸಂಚಿಕೆಯಲ್ಲಿ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆಯಲ್ಲಿ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಕುರಿತು ಮಾಹಿತಿ ಡಾಕ್ಟರ್ ಎಸ್ ಎ ಗದ್ದನಕೇರಿ ಅವರಿಂದ ಧಾರವಾಡ ಕೇಂದ್ರದ ಕೊಡುಗೆಯಲ್ಲಿ. 1:20ಕ್ಕೆ ಚಿತ್ರಗೀತೆಗಳು, 1:30ಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ವಾಚನ ಎಚ್ಆರ್ ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40ಕ್ಕೆ ಮಕ್ಕಳ ಕಾರ್ಯಕ್ರಮ, 3:00 FM 101.3 ಮೆಗಾಹರ್ಟ್ಸ್ಗಳ ಮೇಲೆ ಕಾರ್ಯಕ್ರಮಗಳು ಬಿತ್ತರವಾಗಲಿವೆ. ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ 5:00 ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಧ್ವನಿಯಿಂದ ಕೇಳಿಬರುವಂತಹ ನಿಮ್ಮ ಗೀತೆ ಚಿತ್ರಗೀತೆಗಳನ್ನಾಧರಿಸಿದ ನೇರ ಫೋನಿನ ಕಾರ್ಯಕ್ರಮ, 5:30ಕ್ಕೆ ಯುವವಾಣಿ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳ ಪಕ್ಷಿ ನೋಟ, 6:10ಕ್ಕೆ ಪ್ರಕಟಣೆಗಳು, 6:15ಕ್ಕೆ ಗುಹುದುಳಿಯಲ್ಲಿ ರಾಯಚೂರು ಜಿಲ್ಲೆಯ ನವೋದಯ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, 6:51ಕ್ಕೆ ಕೃಷಿ ರಂಗ, ನೀರಿನ ಸಂರಕ್ಷಣೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಮಲ್ಲಿಕಾರ್ಜುನ ದಂಡು ಅವರೊಡನೆ ಸಂದರ್ಶನ ಕೇಳಬಹುದು. ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ, 7:45ಕ್ಕೆ ಸಮಾಚಾರ ದರ್ಶನ, 8:00 ಚಿತ್ರಗೀತೆಗಳು, 8:30ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ, 9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ಯುವವಾಣಿ, ಇನ್ನು 10:30ಕ್ಕೆ ಕನ್ನಡ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.
1: Establishing a joint working group on counter-terrorism, innovation and technology, higher education and research and cultural cooperation in New Delhi today. Prime Minister Narendra Modi held discussion with President of Cyprus, Nikos Christodoulidis, on strengthening bilateral cooperation across a wide spectrum of areas. They also exchanged views on issues of regional and global importance, including cooperation in multilateral fora. Prime Minister Modi said during the meeting they also discussed global issues.
2: Bharat aur Cyprus ke beech ye strategic partnership dono deshon ke financial aur services hub ko jodkar commerce ke liye capital unlock karegi. Ye Cyprus ke infrastructure, energy aur agriculture sector mein bhartiya companies ke liye naye avsar pradan karegi aur Bharat ke tezi se badhte shipping aur maritime kshetron mein naya nivesh lekar aayegi.
1: President of Cyprus Nikos Christodoulidis said the bilateral relations between the two nations and the European Union-India relations have made leaps of progress over the last year. The President of Cyprus is on a 4-day visit to India. He will meet President Draupadi Murmu at Rashtrapati Bhavan this evening. The Election Commission today announced the schedule for the biennial election to 24 seats of the Rajya Sabha from 10 states, 4 seats each in Andhra Pradesh, Gujarat and Karnataka, 3 seats each in Rajasthan and Madhya Pradesh, 2 seats in Jharkhand, and 1 seat each in Manipur, Meghalaya, Arunachal Pradesh and Mizoram will fall vacant. According to the Commission, the notification will be issued on the 1st of next month and the polling will be held on the 18th of June. The counting of votes will take place on the same day. The Commission also announced the Rajya Sabha bipoll for 1 seat each in Maharashtra and Tamil Nadu. The bipoll will also be held on the 18th of next month. Prime Minister Narendra Modi will distribute more than 51,000 appointment letters to newly appointed youth in various government departments and organizations at the 19th Rosegarh Mela tomorrow morning through video conferencing. Mr. Modi will also address the gathering on the occasion. The 19th Rosegarh Mela will be held at 47 locations across the country. Since its inception, around 12 lakh recruitment letters have been issued through 18 Rosegarh Melas organized across the country. The Central Board of Secondary Education, CBSE, has extended the last date for obtaining scanned photocopy of answer book of Class 12 board examination by one more day to 24th of this month. Earlier, the last date of obtaining the answer book was till tomorrow. CBSE took the decision after its website faced unprecedented traffic since the past few days and also faced several attempts of unauthorized interference, which has made it prone to disruptions. The government said that India's electricity demand hit a new record high in the last 4 days with soaring temperatures across several parts of the country. The Ministry of Power said that yesterday, daytime peak electricity demand was 270.82 gigawatt, which has broken all previous records. On Wednesday, it was more than 265 gigawatt, while on Monday and Tuesday, the demand was over 257 and 260 gigawatt. It said that the peak daytime demand usually occurs between 2 p.m. and 4 p.m. National Highway Authority of India, NHAI, has signed a Memorandum of Understanding with the Norwegian Geotechnical Institute in Norway for advanced consultancy support in tunnel engineering, slope stability and capacity building. Ministry of Road Transport and Highways in a statement said that this collaboration reflects NHAI's commitment to develop and maintain India's national highways to global standards by leveraging NGI's internationally recognized expertise. A mobile application, G1, Joint Elderly Empowerment and Virtual Assistance Network, has been launched today to strengthen support systems for senior citizens across the country. Union Social Justice and Empowerment Minister Dr. Virendra Kumar launched this application in New Delhi. And in IPL cricket, Sunrisers Hyderabad will take on Royal Challengers Bengaluru in Hyderabad today at 7:30 p.m. And that is the end of this news bulletin.
0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:10. ಪ್ರಕಟಣೆಗಳು.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
4: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ.
7: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
6: ಇಲ್ಲಿಯವರೆಗೆ 8.85 crore ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
8: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
9: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
8: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
10: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
11: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
12: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
13: ಶರಣರ ಸತ್ಯಾನುಸಂಧಾನದ ಸರಣಿ.
11: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
12: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
11: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
13: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
14: ರೇಡಿಯೋ ನಡಿಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
15: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ರೆ ಹಳ್ಳ
5: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
5: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.
3: ಪ್ರಕಟಣೆಗಳನ್ನು ಕೇಳಿದಿರಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಇದು ಆಕಾಶವಾಣಿ ರಾಯಚೂರು ಕೇಂದ್ರ.

ಪರಿಸರ ಸಂರಕ್ಷಣೆ ಕುರಿತು ಕಾರ್ಯಕ್ರಮ ನಿಸರ್ಗರಿಣ ನಿಸರ್ಗರಿಣ ನಿಸರ್ಗರಿಣ. ಪ್ರಸ್ತುತಿ ಶ್ರೀದೇವಿ ನಾಗೇಂದ್ರ. ಕೇಳುಗರೆ, ಇಂದಿನ ನಿಸರ್ಗರಿಣ ಕಾರ್ಯಕ್ರಮದಲ್ಲಿ ನಾವು ಪರಿಸರ ಸಂರಕ್ಷಣೆಯಲ್ಲಿ ಇರುವಂತಹ ಕಾನೂನು ಹಾಗೂ ನಿಯಮಗಳ ಪಾಲನೆ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ರಾಷ್ಟ್ರವೇ ಆಗಲಿ ಪ್ರಗತಿ ಹೊಂದಬೇಕಾದರೆ ಆ ರಾಷ್ಟ್ರದ ಕಾಯಿದೆಗಳ ಮತ್ತು ನಿಯಮಗಳ ಪಾಲನೆಯೇ ಅನುಷ್ಠಾನವೇ ಕಾರಣ. ಎಷ್ಟರ ಮಟ್ಟಿಗೆ ಅಂದರೆ ಅವುಗಳನ್ನು ನಾವು ಪಾಲಿಸುತ್ತೇವೆಯೋ ಅಷ್ಟರ ಮಟ್ಟಿಗೆ ನಮ್ಮ ಪ್ರಗತಿಗೆ ಸಾಧ್ಯವಾಗುತ್ತದೆ. ಜನರ ಮನೋಧರ್ಮ ಬೇರೆ ಬೇರೆಯಾಗಿರುವುದರಿಂದ ಅವರಿಂದ ಕಟ್ಟುನಿಟ್ಟಿನ ನಿಯಮ ಪಾಲನೆ ಕಷ್ಟ ಸಾಧ್ಯವೆನಿಸುತ್ತದೆ. ಆದರೂ ರಾಷ್ಟ್ರದ ಹಿತದೃಷ್ಟಿಯಿಂದ ಇದು ಅನಿವಾರ್ಯವೂ ಆಗಿದೆ. ಎಲ್ಲ ಜನಾಂಗಗಳು ವಾಸ ಮಾಡುವ ಪರಿಸರ ಒಂದೇ, ಎಲ್ಲರೂ ಬದುಕಲು ಬೇಕಾದ ಮೂಲಭೂತ ವಸ್ತುಗಳು ಒಂದೇಯಾಗಿವೆ. ಮಾನವರು ವಿವಿಧ ಬುಡಕಟ್ಟುಗಳಿಗೆ ಸೇರಿದರೂ ಎಲ್ಲರ ಶರೀರ ರಚನೆ ಒಂದೇ. ಜನರ ಆಚಾರ ವಿಚಾರಗಳಲ್ಲಿ ವ್ಯತ್ಯಾಸಗಳು ಕಂಡುಬಂದರೂ, ಕಸುಬುಗಳು ಬೇರೆ ಬೇರೆಯಾದರೂ, ಸಂಪ್ರದಾಯಗಳು ವಿಭಿನ್ನವಾದರೂ, ಎಲ್ಲರಿಗೂ ಮೂಲಭೂತ ವಸ್ತುಗಳಾದ ಶುದ್ಧ ಗಾಳಿ, ಶುಚಿಯಾದ ನೀರು, ಕಲಬೆರಿಕೆ ಇಲ್ಲದ ಪೌಷ್ಟಿಕ ಆಹಾರ ಬೇಕೇ ಬೇಕು. ಇವುಗಳಿಲ್ಲದೆ ಯಾರೂ ಬದುಕುವಂತಿಲ್ಲ. ಏಕೆಂದರೆ ಗಾಳಿ ಇಲ್ಲದಿದ್ದರೆ 2-3 ನಿಮಿಷಗಳಲ್ಲೂ, ನೀರಿಲ್ಲದಿದ್ದರೆ 2-3 ವಾರಗಳಲ್ಲೂ, ಆಹಾರವೇ ಇಲ್ಲದಿದ್ದರೆ 50-60 ದಿನಗಳಲ್ಲೂ ನಾವು ಸಾಯುವುದಂತೂ ಖಚಿತ ಖಂಡಿತ. ಆದ್ದರಿಂದ ಮಲಿನಗೊಂಡಿರುವ ಈ ಮೂಲಭೂತ ವಸ್ತುಗಳನ್ನು ನಾವು ಮತ್ತೆ ಶುಭ್ರಗೊಳಿಸಿ ಪಡೆಯಬೇಕಾದರೆ ಪರಿಸರ ಸಮತೋಲನ ಮತ್ತು ಅದರ ರಕ್ಷಣೆ ಅತ್ಯಗತ್ಯವಾಗಿದೆ. ಇವುಗಳನ್ನು ಪಡೆಯಲು ಏಕರೂಪದ ಕಾನೂನು ಮತ್ತು ನಿಯಮಗಳು ನಿರಂತರವಾಗಿ ನಿಷ್ಪಕ್ಷಪಾತವಾಗಿ ಜಾರಿಯಲ್ಲಿರಬೇಕು. ಆಗ ಮಾತ್ರ ಪರಿಸರ ರಕ್ಷಣೆಯಾಗಿ ಸಕಲ ಜೀವಕೋಟಿಗಳ ಉದ್ಧಾರವಾಗುತ್ತದೆ, ಜೀವನದ ಸಮಸ್ಯೆಗಳು ಕಡಿಮೆಯಾಗುತ್ತವೆ, ರಾಷ್ಟ್ರದಲ್ಲಿ ಸುಖ ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತವೆ, ಜೀವನ ಅರ್ಥಪೂರ್ಣವಾಗುತ್ತದೆ. ಸರ್ಕಾರ ಜಾರಿಗೆ ತಂದಿರುವ ಪರಿಸರ ರಕ್ಷಣೆಯ ಕಾನೂನು ಮತ್ತು ನಿಯಮಗಳನ್ನು ಪಾಲಿಸದೇ ಹೋದವರಿಗೆ ಶಿಕ್ಷೆ ವಿಧಿಸುವಂತಹ ಅವಕಾಶವನ್ನು ಕಾನೂನಿನಲ್ಲಿಯೇ ಕಲ್ಪಿಸಲಾಗಿದೆ. ಶಿಕ್ಷೆಯಿಂದ ಪಾರಾಗಲು ಯಾರೂ ಶಿಫಾರಸು ಮಾಡಬಾರದು. ಏಕೆಂದರೆ ನಮಗೆ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಸಾಮಾಜಿಕ ನಡವಳಿಕೆಯಲ್ಲಿ ಬಹಳ ಬದಲಾವಣೆಗಳನ್ನು ನಾವು ಕಾಣುತ್ತಿದ್ದೇವೆ. ಸ್ವಾತಂತ್ರ್ಯದ ನೆಪದಲ್ಲಿ ಸ್ವೇಚ್ಛೆಯಾಗಿ ವರ್ತಿಸುವ ಕ್ರಮವನ್ನು ಕಾಣುತ್ತಿದ್ದೇವೆ. ಕಾಯ್ದೆಗಳನ್ನು ಉಲ್ಲಂಘಿಸಿ ನಡೆಯುವುದು ಪ್ರಜಾ ಸರ್ಕಾರವನ್ನು ಕಲ್ಪಿಸಿಕೊಂಡಿರುವ ಪ್ರಜೆಗಳಿಗೆ ಹಿತವಲ್ಲ. ದೋಷಪೂರಿತ ಆಡಳಿತ ಸೋಮಾರಿಗಳ ಇಲ್ಲವೇ ದುಷ್ಕರ್ಮಿಗಳ ತಂಡಗಳನ್ನೇ ಸೃಷ್ಟಿಸುತ್ತದೆ. ಶಿಸ್ತಿಲ್ಲದ ಸ್ವಾತಂತ್ರ್ಯದಿಂದ ಅನಾಯಕತ್ವಕ್ಕೆ ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ಇಂತಹ ಅನಾಯಕತ್ವ ವರ್ತನೆಯಲ್ಲಿ ಜನ ದುರ್ಮಾರ್ಗ ಪ್ರವರ್ತಕರಾಗುತ್ತಾರೆ. ನಾವು ಸ್ವತಂತ್ರರು, ಏನು ಬೇಕಾದರೂ ಮಾಡಿ ಜಯಿಸಬಹುದು ಎಂಬ ಧೋರಣೆ ನಮ್ಮಲ್ಲಿ ತಲೆದೋರಿದೆ. ನಾವು ಪ್ರಗತಿಯನ್ನ ಸಾಧಿಸಿದ್ದೇವೆ ಎಂಬ ತೃಪ್ತಿ ಇದ್ದರೂ ದುರ್ಗತಿಯತ್ತ ನಮ್ಮ ಚಿತ್ತ ಸಾಗುತ್ತಿರುವುದನ್ನ ಸಮಾಜದ ಎಲ್ಲಾ ವರ್ಗದ ಜನರಲ್ಲಿ ನಾವು ಕಾಣಬಹುದು. ಜನರ ಈ ಪ್ರವೃತ್ತಿ ಹೀಗೆಯೇ ಮುಂದುವರೆದಲ್ಲಿ ಇಡೀ ಸಮಾಜವೇ ಅವನತಿಯನ್ನ ಹೊಂದುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಆದುದರಿಂದ ನಿರ್ಮಲ ಪರಿಸರವನ್ನ ಹಾಳು ಮಾಡುವ ದುಷ್ಟಶಕ್ತಿಗಳನ್ನು ಹಾಗೂ ಸಮಾಜಘಾತುಕರನ್ನು ಹತ್ತಿಕ್ಕಲು ಉಗ್ರ ಶಿಕ್ಷೆ ಜಾರಿಗೆ ಬರಬೇಕಾಗಿದೆ. ಅಪರಾಧಕ್ಕೆ ತಕ್ಕ ಕಟ್ಟುನಿಟ್ಟಾದ ಕಾನೂನುಬದ್ಧವಾದ ಶಿಕ್ಷೆ ಇದ್ದರೆ ಸಾಮಾಜಿಕ ಜೀವನ ನಿಜಕ್ಕೂ ಶಿಸ್ತಿನಿಂದ ಸಾಗುತ್ತದೆ. ಆಗ ಸಮಾಜ ಸುಧಾರಣೆಯಾಗುತ್ತದೆ. ಉತ್ತಮ ಸಮಾಜವನ್ನ ಪಡೆಯಬೇಕಾದರೆ ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳಬೇಕು. ಇನ್ನು ಈ ನಿಟ್ಟಿನಲ್ಲಿ ಸರ್ಕಾರ ಆದೇಶಿಸಿದಂತಹ ಕೆಲವು ಕ್ರಮಗಳನ್ನ ನಾವು ನೋಡೋದಾದ್ರೆ, ಅರಣ್ಯಗಳ ಶಾಶ್ವತ ಎಲ್ಲೆಯನ್ನು ಅಂದರೆ ಬೌಂಡ್ರಿಗಳನ್ನ ನಿಗದಿಪಡಿಸಿದೆ. ಅರಣ್ಯಗಳನ್ನ ಬೆಳೆಸಲು ಆದ್ಯತೆಯನ್ನ ನೀಡತಕ್ಕದ್ದು, ಗ್ರಾಮಾಭಿವೃದ್ಧಿ ಕಾರ್ಯಕ್ರಮಗಳಿಗೆ ಪ್ರಥಮ ಆದ್ಯತೆಯನ್ನ ಕೊಡುವುದು, ಸಣ್ಣ ಸಣ್ಣ ಕೈಗಾರಿಕೆಗಳಿಗೆ ಉತ್ತೇಜನವನ್ನ ನೀಡುವುದು, ಬೃಹತ್ ಕೈಗಾರಿಕೆಗಳ ಸಂಖ್ಯೆಯನ್ನ ಅವಶ್ಯಕತೆಗೆ ತಕ್ಕಂತೆ ಸೀಮಿತಗೊಳಿಸುವುದು, ಇನ್ನು ನೀರಾವರಿ ಕೃಷಿಕ ಜಮೀನಿನಲ್ಲಿ ಗೃಹ ನಿರ್ಮಾಣ ಕೈಗಾರಿಕೆ ಮೊದಲಾದ ನಿರ್ಮಿಸಲು ಅನುಮತಿ ನೀಡದಿರುವುದು, ನಗರಗಳು ಬೃಹದಾಕಾರದಲ್ಲಿ ಬೆಳೆಯಲು ಅವಕಾಶವನ್ನ ಕೊಡದಿರುವುದು, ಉದ್ಯಮಿಗಳಿಗೆ, ಯೋಜನೆ ರೂಪಿಸುವವರಿಗೆ, ಅಧಿಕಾರಿಗಳಿಗೆ ಮತ್ತು ಯಂತ್ರ ತಂತ್ರಜ್ಞರಿಗೆ ಪರಿಸರ ವಿಜ್ಞಾನದ ಪೂರ್ಣ ತಿಳುವಳಿಕೆ ನೀಡುವ ಬಗ್ಗೆ ವ್ಯವಸ್ಥೆಯನ್ನ ಮಾಡುವುದು, ಪ್ರಜೆಗಳಿಂದ ಆರಿಸಿ ಬರುವಂತಹ ಜನಪ್ರತಿನಿಧಿಗಳು ಆಯಾ ಜಿಲ್ಲೆಯ ಪರಿಸರ ನೈರ್ಮಲ್ಯ ಹಾಗೂ ಅಭಿವೃದ್ಧಿಯ ಬಗ್ಗೆ ಆಸಕ್ತಿ
ಆಸಕ್ತಿ ವಹಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತೆ ಸೂಚಿಸುವುದು, ಸರ್ಕಾರದ ನಾನಾ ಯೋಜನೆಗಳ ಯಶಸ್ಸಿಗೆ ಎಲ್ಲಾ ಇಲಾಖೆಗಳ ಪರಸ್ಪರ ಸಹಕಾರ ಹಾಗೂ ಹೊಂದಾಣಿಕೆ ಇರುವಂತೆ ಕ್ರಮ ಕೈಗೊಳ್ಳುವುದು, ಮಹತ್ವಪೂರ್ಣ ಪರಿಸರ ವಿಜ್ಞಾನದ ಬೋಧನೆಯನ್ನ ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ನಿಗದಿಪಡಿಸುವುದು, ಇನ್ನು ಪರಿಸರ ಅಭಿವೃದ್ಧಿ ರಕ್ಷಣೆ ಪ್ರಚಾರ ಮುಂತಾದ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗ ಇಲ್ಲವೇ ಉದ್ಯೋಗದಲ್ಲಿ ಆದ್ಯತೆಯನ್ನ ಕೊಡುವುದು, ಪರಿಸರ ಸಂರಕ್ಷಣಾ ಸಂಶೋಧನೆಗಳಿಗೆ ಹೆಚ್ಚಿನ ಗಮನವನ್ನು ಹರಿಸುವುದು, ಅರಣ್ಯ ಬೆಳೆಸಿ ಪರಿಸರ ರಕ್ಷಣೆಯಲ್ಲಿ ತೊಡಗುವ ವ್ಯಕ್ತಿ ಅಥವಾ ಸಂಘ ಸಂಸ್ಥೆಗಳಿಗೆ ಮಾನ್ಯತೆಯನ್ನ ನೀಡಿ ಪುರಸ್ಕರಿಸುವುದು, ಪರಿಸರ ತಜ್ಞರ ಅಭಿಪ್ರಾಯ ಪಡೆದ ನಂತರವೇ ಯೋಜನೆಗಳನ್ನು ರೂಪಿಸಿ ಜಾರಿಗೆ ತರುವುದು, ಪ್ರಕೃತಿ ನಿಯಮಗಳನ್ನು ಉಲ್ಲಂಘಿಸುವ ಮತ್ತು ಪರಿಸರವನ್ನ ಹಾಳು ಮಾಡಿ ಸಾರ್ವಜನಿಕರ ಆರೋಗ್ಯವನ್ನ ಕೆಡಿಸುವಂತಹ ಕೃತ್ಯಗಳನ್ನು ಮಾಡುವವರಿಗೆ ಉಗ್ರವಾದ ಶಿಕ್ಷೆಯನ್ನು ವಿಧಿಸುವ ವ್ಯವಸ್ಥೆಯಾಗಬೇಕು. ಹೀಗೆ ಲಕ್ಷಾಂತರ ಜನರ ಹೃದಯಾಂತರಳದಿಂದ ಬರುವ ಆರ್ತನಾದ ಜನರ ಪ್ರತಿನಿಧಿಗಳ ನಿಯಮ ರೂಪಿಸುವವರ ಹಾಗೂ ಸೂಕ್ಷ್ಮ ಹೃದಯಗಳಿಗೆ ಮುಟ್ಟಲಿ ಪ್ರಕೃತಿ ರಕ್ಷಣೆಯ ಬಗ್ಗೆ ನಮಗಿರುವ ಆದರ್ಶ ಕೇವಲ ನಮ್ಮ ಮನಸ್ಸು ಅಥವಾ ಮಾತಿನಲ್ಲಿರದೆ ಕೃತಿಗೂ ಇಳಿಯಲಿ ಎಂಬುದು ನನ್ನ ಬಯಕೆಯಾಗಿದೆ ಎಂದಿದ್ದಾರೆ ರಸ್ಕಿನ್ ಅವರು. ನಿಸರ್ಗ ನಮ್ಮ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳಬೇಕಾಗಿಲ್ಲ, ಆದರೆ ಮಾನವ ನೈಸರ್ಗಿಕ ಸ್ಥಿತಿಗತಿಗಳಿಗೆ ಹೊಂದಿಕೊಂಡು ಬಾಳುವ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳಬೇಕಾಗಿದೆ. ಸಾಮಾಜಿಕ ಉತ್ಪಾದನೆ ತಳಪಾಯ ಮತ್ತು ಸಾಮಾನ್ಯ ಸಮಾಜದ ಬದುಕನ್ನು ಕಾಪಾಡುವ ಸಲುವಾಗಿ ನಿಸರ್ಗ ಮತ್ತು ಸಮಾಜದ ನಡುವಣ ಸಂಬಂಧಗಳನ್ನು ಸಮರಸಗೊಳಿಸಲು ಬೇಕಾದ ಕಾರ್ಯಕ್ರಮಗಳನ್ನು ರಚಿಸಬೇಕಾಗಿದೆ. ಪರಿಸರದ ಸಮಗ್ರ ಪರಿವೀಕ್ಷಣಾ ವ್ಯವಸ್ಥೆ ಬಹು ಮಹತ್ವಪೂರ್ಣವಾದದ್ದು. ಪ್ರತಿಯೊಂದು ಪ್ರಾಂತಕ್ಕೂ ಅನ್ವಯವಾಗುವಂತೆ ನಿಸರ್ಗ ಬಳಕೆ ಕುರಿತಾದ ಪರಿಕಲ್ಪನೆಯನ್ನು ರೂಪಿಸಬೇಕು. ನಮ್ಮ ಸುತ್ತಮುತ್ತಲಿನ ಜೈವಿಕ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸುವುದನ್ನು ನಾವು ಕಲಿಯಬೇಕು. ಅದಕ್ಕಾಗಿ ಜನರ ಅನುಭವಗಳನ್ನ ಗಣನೆಗೆ ತೆಗೆದುಕೊಳ್ಳಬೇಕು. ನಾವು ನಿಸರ್ಗವನ್ನ ಅದರ ಸಂಪೂರ್ಣ ವಿವಿಧತೆಯಲ್ಲಿ ಸಂರಕ್ಷಣೆ ಮಾಡಬೇಕು, ಇಲ್ಲದಿದ್ದರೆ ಅದು ನಮ್ಮನ್ನ ರಕ್ಷಿಸಲಾರದು. ಏಕೆಂದರೆ ಪ್ರತಿಯೊಂದು ಅಂಗವು ಇಡೀ ವ್ಯವಸ್ಥೆಯನ್ನು ಮತ್ತು ಇಡೀ ವ್ಯವಸ್ಥೆ ಅದರ ಪ್ರತಿಯೊಂದು ಅಂಗವನ್ನು ಅವಲಂಬಿಸಿದೆ. ಅನುಭವ ಪೂರ್ಣ ಪರೀಕ್ಷೆ ಮಾಡಬಲ್ಲ ಮತ್ತು ವಸ್ತುನಿಷ್ಠ ಅಭಿಪ್ರಾಯಕ್ಕೆ ಬರಬಲ್ಲ ಪ್ರಮುಖ ವಿಜ್ಞಾನಿಗಳ ನಿರ್ಣಯವನ್ನ ಅಂಗೀಕರಿಸಿ ಅದನ್ನ ಕಾರ್ಯಗತ ಮಾಡಬೇಕಾಗಿದೆ. ಪರಿಸರ ಮಾಲಿನ್ಯಕ್ಕೆ ಅವಕಾಶ ನೀಡದಂತೆ ಅಂತಾರಾಷ್ಟ್ರೀಯ ಕಾನೂನಿನ ತಳಪಾಯವೊಂದನ್ನು ಸ್ಥಾಪಿಸಿ ಅದಕ್ಕಾಗಿ ರಾಷ್ಟ್ರಗಳ ಮಧ್ಯೆ ಸಂಬಂಧ ಸಹಕಾರಗಳನ್ನು ಕಲ್ಪಿಸಬೇಕಾಗಿದೆ. ಸಂಕುಚಿತ ಹಿತಾಸಕ್ತಿಗಳಿಗೋಸ್ಕರ ವಿವೇಚನೆ ಇಲ್ಲದೆ ನಿಸರ್ಗ ವ್ಯವಸ್ಥೆಯನ್ನ ಮಾರ್ಪಡಿಸುವುದು ಲೋಕಕ್ಕೆ ಒಳಿತಲ್ಲ. ಪರಿಸರ ಸಂರಕ್ಷಣೆಗಾಗಿ ಹಾಕಿಕೊಂಡ ನಿಯಮಾವಳಿಗಳ ಗೆರೆಯನ್ನ ಯಾರೂ ದಾಟಬಾರದು. ಮಾನವ ಎಸಗುವ ಹಲವಾರು ವಿನಾಶಕಾರಿ ಚಟುವಟಿಕೆಗಳಿಗೆ ನಿರ್ಬಂಧನೆಗಳಿರಬೇಕು. ರಾಷ್ಟ್ರಗಳ ಮಧ್ಯೆ ಸಂಬಂಧಗಳು, ಸಮಾನತೆ, ವೈಜ್ಞಾನಿಕ ಪರಾಮರ್ಶೆ, ಜಗತ್ತಿನಲ್ಲಿ ಶಾಂತಿ ಸೌಹಾರ್ದ ಇವು ನೆರವೇರಬೇಕು. ನಮ್ಮ ಭವಿಷ್ಯದ ಕಡೆಗೆ ನಮಗೆ ವಿಶ್ವಾಸವಿರಬೇಕು. ಪರಿಸರ ಸಂರಕ್ಷಣಾಶೀಲ ಶಿಕ್ಷಣ ಹಾಗೂ ಅದರ ಘೋಷಣೆ ವ್ಯವಸ್ಥೆ ಪ್ರತಿಯೊಂದು ರಾಷ್ಟ್ರದಲ್ಲೂ ಆಗಬೇಕು. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಜನಸಂಖ್ಯೆಯನ್ನ ಹಿಡಿತದಲ್ಲಿ ಇಡುವುದೇ ನಮಗೆ ಉಳಿದಿರುವ ಏಕಮಾತ್ರ ಪರಿಹಾರ ಮಾರ್ಗವಾಗಿದೆ.

0: ಇದುವರೆಗೂ ಪರಿಸರ ಸಂರಕ್ಷಣೆ ಕುರಿತು ಕಾರ್ಯಕ್ರಮ ನಿಸರ್ಗ ಋಣ ಕೇಳಿದ್ರಿ. ಪ್ರಸ್ತುತಿ ಶ್ರೀದೇವಿ ನಾಗೇಂದ್ರ, ನಿರ್ವಹಣೆ
1: ವೆಂಕಟೇಶ್ ಬೇವಿನ ಬೆಂಚಿ,
0: ಸಹಕಾರ ಬಿ ನರಸಿಂಹಲು. ಪರಿಸರದಲ್ಲಿ ಹಸಿರು.

0: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
1: ಶರಣರ ಸತ್ಯಾನುಸಂಧಾನದ ಸರಣಿ.
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.

0: सुरक्षा स्कीम के टेलीलॉ न्याय बंधु कानूनी साक्षरता एवं जागरूकता कार्यक्रम से जुड़े कानूनी सहायता टेलीलॉ के टोल फ्री नंबर 1-4-4-5-4 और वेबसाइट www.tele-law.in से प्राप्त की जा सकती है।
1: अक्का कैसा सिक्नु?
2: अरे वाह अभिनंदन ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್
1: ಹೊಸ ಮೊಬೈಲ್ ಜೀನ್ಸ್ ಜಾಕೆಟ್
2: ಒಂದ್ ನಿಮಿಷ ಮಹಾರಾಜರೇ ಸ್ಯಾಲರಿಗಿಂತ ಮೊದಲು ಖರ್ಚು
3: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ
2: ಮೊದಲು ಬಜೆಟ್ ಮಾಡ್ಲು ಕಲಿ ಆಮೇಲೆ ಖರ್ಚು ಮಾಡು
1: ಆದ್ರೆ ಅಕ್ಕ
2: ನೋಡು ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ
4: ಆರ್ಬಿಐ ಹೇಳುತ್ತೆ
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ
6: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712 ವೆಬ್ಸೈಟ್ gmu.ac.in

0: ಅನುರಾಧ ಭಟ್ಟಿಯವರ ಧ್ವನಿಯಲ್ಲಿ ಪರಿಸರ ಕುರಿತು ಹಾಡುಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 6:40 ಪ್ರದೇಶ ಸಮಾಚಾರ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ.
1: ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
4: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
3: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
4: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ. ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
3: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು: ಪುನೀತ್ ಹೃದಯ ಜ್ಯೋತಿ ಯೋಜನೆ ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯ, ರೈತರು ಆತಂಕ ಪಡುವ ಅಗತ್ಯವಿಲ್ಲ, ಕೃಷಿ ಇಲಾಖೆ ಸ್ಪಷ್ಟನೆ. ಎನ್ಸಿಇಆರ್ಟಿಯಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮ ಅಳವಡಿಸುವಂತೆ ಕೇಂದ್ರಕ್ಕೆ ಸಚಿವ ಎಂ ಬೋಸರಾಜು ಪತ್ರ. ಕಲಬುರಗಿಯಲ್ಲಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಕಾಮಗಾರಿ ಚುರುಕುಗೊಳಿಸಲು ಸಚಿವರ ಸಭೆಯಲ್ಲಿ ತೀರ್ಮಾನ. ದುಬಾರೆ ದುರಂತ ಪ್ರಕರಣ, ಇಬ್ಬರು ಅರಣ್ಯಾಧಿಕಾರಿಗಳ ವಿರುದ್ದ ಉಪ ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಹೃದಯಾಘಾತದ ಬಳಿಕ ನಿರ್ಣಾಯಕ ಅವಧಿಯಲ್ಲಿ ತ್ವರಿತ ಚಿಕಿತ್ಸೆ ಒದಗಿಸುವ ಉದ್ದೇಶದಿಂದ ಜಾರಿಗೆ ತಂದಿರುವ ಪುನೀತ್ ಹೃದಯ ಜ್ಯೋತಿ ಯೋಜನೆಯನ್ನು ಶೀಘ್ರವೇ ರಾಜ್ಯದ ಎಲ್ಲಾ ತಾಲೂಕುಗಳಿಗೂ ವಿಸ್ತರಣೆ ಮಾಡಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಮಂಗಳೂರು ವತಿಯಿಂದ ನಡೆದ ಆರೋಗ್ಯ ಇಲಾಖೆ ಹಾಗೂ ವೆನ್ಲಾಕ್ ಆಸ್ಪತ್ರೆಯ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಒಟ್ಟು 78 ಪುನೀತ್ ಹೃದಯ ಜ್ಯೋತಿ ಕೇಂದ್ರಗಳು ಜೀವರಕ್ಷಕವಾಗಿ ಕಾರ್ಯನಿರ್ವಹಿಸುತ್ತಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ 3 ಕೇಂದ್ರಗಳು ಇದ್ದು, ಇವುಗಳ ಮೂಲಕ ಈ ವರ್ಷ 450 ಜೀವಗಳನ್ನು ಉಳಿಸಲಾಗಿದೆ. ಈ ಯೋಜನೆಯ ಅಡಿ ನೀಡಲಾಗುವ ಟೆನೆಕ್ಟೆ ಪ್ಲೇಸ್ ಎಂಬ ದುಬಾರಿ ಚುಚ್ಚುಮದ್ದನ್ನು ಸರ್ಕಾರದಿಂದ ಉಚಿತವಾಗಿ ನೀಡುವ ಜೊತೆಗೆ ಅಗತ್ಯ ಶಸ್ತ್ರಚಿಕಿತ್ಸೆ ಹಾಗೂ ಇತರ ಚಿಕಿತ್ಸೆಯನ್ನು ಒದಗಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈಗಾಗಲೇ ಆಂಜಿಯೋಪ್ಲಾಸ್ಟಿ, ಕೆಮೋಥೆರಪಿ, ಡಯಾಲಿಸಿಸ್, ನ್ಯೂರೋಸರ್ಜರಿಗಳನ್ನು ಮಾಡಲಾಗುತ್ತಿದ್ದು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ರೂಪುಗೊಂಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. 2026 ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯವಿದ್ದು, ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಕೃಷಿ ಇಲಾಖೆ ಸ್ಪಷ್ಟಪಡಿಸಿದೆ. ರೈತರ ಸಂಪರ್ಕ ಕೇಂದ್ರಗಳ ಮೂಲಕ ಕ್ಯೂಆರ್ ವ್ಯವಸ್ಥೆ ಅಳವಡಿಸಿ ಅರ್ಹ ರೈತರಿಗೆ ಪಾರದರ್ಶಕವಾಗಿ ಬೀಜ ವಿತರಣೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಬಿತ್ತನೆ ಬೀಜಗಳ ಕುರಿತ ಹೆಚ್ಚಿನ ಮಾಹಿತಿಗಾಗಿ ರೈತರು ಸಮೀಪದ ರೈತ ಸಂಪರ್ಕ ಕೇಂದ್ರ, ಕೇಂದ್ರ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇಲ್ಲವೇ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆಯಾಗುತ್ತಿರುವುದರಿಂದ ಪ್ರಸಕ್ತ ವರ್ಷಕ್ಕೆ ಸೋಯಾಬೀನ್ಗೆ 8,960 ಕ್ವಿಂಟಾಲ್, ಶೇಂಗಾ ಬೀಜಕ್ಕೆ 1,344 ಕ್ವಿಂಟಾಲ್ ಬೇಡಿಕೆ ಅಂದಾಜಿಸಲಾಗಿದೆ. ಬೇಡಿಕೆ ಆಧಾರದಲ್ಲಿ ಬಿತ್ತನೆ ಬೀಜ ಪೂರೈಸಲಾಗುವುದು ಎಂದು ಕೃಷಿ ಇಲಾಖೆ ಸ್ಪಷ್ಟಪಡಿಸಿದೆ. ಹವಾಮಾನ ಬದಲಾವಣೆ ಮತ್ತು ಅಂತರ್ಜಲದ ಅತಿಯಾದ ಬಳಕೆಯಿಂದ ಭವಿಷ್ಯದಲ್ಲಿ ಎದುರಾಗಬಹುದಾದ ಜಲಕ್ಷಾಮವನ್ನು ತಪ್ಪಿಸಲು ಶಾಲಾ ಹಂತದಲ್ಲೇ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಎನ್ಸಿಇಆರ್ಟಿ ಪಠ್ಯಕ್ರಮದಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮವನ್ನು ಅಳವಡಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎಂ ಬೋಸರಾಜು ತಿಳಿಸಿದ್ದಾರೆ. ಮಳೆ ನೀರು ಕೊಯ್ಲು ಮತ್ತು ಕೃತಕ ಅಂತರ್ಜಲ ಮರುಪೂರಣ ತಂತ್ರಜ್ಞಾನಗಳು, ಪ್ರಕೃತಿ ಆಧಾರಿತ ಪರಿಹಾರಗಳು, ಅಂತರ್ಜಲ ನಕ್ಷೆ ಮತ್ತು ಮಾಡೆಲಿಂಗ್, ಅತ್ಯಾಧುನಿಕ ನಿಗಾ ತಂತ್ರಜ್ಞಾನಗಳಾದ ಐಒಟಿ ಮತ್ತು ರಿಮೋಟ್ ಸೆನ್ಸಿಂಗ್ ಬಳಕೆ, ನೀತಿ ಆಯೋಗದ ವಿವಿಧ ಜಲ ಸಂರಕ್ಷಣಾ ಯೋಜನೆಗಳನ್ನು ಪಠ್ಯದಲ್ಲಿ ಸೇರಿಸಬೇಕು ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಾರಿಯ ಆಯವ್ಯಯದಲ್ಲಿ ಘೋಷಿಸಿರುವಂತೆ ಕಲಬುರಗಿಯಲ್ಲಿ ಸ್ಥಾಪನೆಯಾಗಲಿರುವ ಮಹತ್ವಾಕಾಂಕ್ಷಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಯೋಜನೆಯ ಕಾಮಗಾರಿಗಳನ್ನು ಚುರುಕುಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಇಂದು ನಡೆಸಿದ ಕೈಮಗ್ಗ ಮತ್ತು ಜವಳಿ ಇಲಾಖೆ ಹಾಗೂ ಕೈಗಾರಿಕಾ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಆಯವ್ಯಯದ ಘೋಷಣೆಯನ್ನು ಕಾಲಮಿತಿಯಲ್ಲಿ ಜಾರಿಗೆ ತರಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಮತ್ತು ಕಲಬುರಗಿ ಜಿಲ್ಲಾ ಕೇಂದ್ರಗಳಿಗೆ ಜೂನ್ 1 ಹಾಗೂ ಜೂನ್ 10 ಬೆಂಗಳೂರಿನಿಂದ ವಿಮಾನ ಸೇವೆಯನ್ನು ಪುನರಾರಂಭಿಸಲಾಗುವುದು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ಕುರಿತಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡೂ ಕಡೆಯ ವಿಮಾನ ಪ್ರಯಾಣಕ್ಕೆ ಈಗಾಗಲೇ ಮುಂಗಡ ಬುಕ್ಕಿಂಗ್ ಆರಂಭವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 2 ಮತ್ತು 3 ಸ್ತರದ ನಗರಗಳಿಗೆ ವಿಮಾನ ಸಂಪರ್ಕ ಕಲ್ಪಿಸುವುದರಿಂದ ಪ್ರಾದೇಶಿಕ ಅಭಿವೃದ್ಧಿ ಜೊತೆಗೆ ಮೂಲಸೌಕರ್ಯ ಸುಧಾರಿಸಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ದುಬಾರೆ ಸಾಕಾನೆ ಶಿಬಿರದಲ್ಲಿ ಸಂಭವಿಸಿದ ದುರಂತಕ್ಕೆ ಸಂಬಂಧಿಸಿದಂತೆ ಉಪಲೋಕಾಯುಕ್ತ ಕೆಎಸ್ ಫಣೀಂದ್ರ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಾಗಿರುವ ದೂರಿನಲ್ಲಿ ದುಬಾರೆ ಸಾಕಾನೆ ಶಿಬಿರದಲ್ಲಿ ಯಾವುದೇ ಸುರಕ್ಷತಾ ಕ್ರಮ ಕೈಗೊಂಡಿರಲಿಲ್ಲ, ಸುರಕ್ಷತೆ ನೀಡಲು ಅರಣ್ಯಾಧಿಕಾರಿಗಳು ವಿಫಲರಾಗಿರುವುದು ಸ್ಪಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಎ ಗೋಪಾಲ್ ಮತ್ತು ವಲಯ ಅರಣ್ಯಾಧಿಕಾರಿ ರಕ್ಷಿತ್ ಅವರನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿವಾದಿಗಳನ್ನಾಗಿಸಿ ದುಬಾರೆಯಲ್ಲಿ ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಈ ಕುರಿತ ವರದಿ ಸಲ್ಲಿಸುವಂತೆ ಉಪ ಲೋಕಾಯುಕ್ತರು ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬೇಸೂರು ಗ್ರಾಮದಲ್ಲಿ ಅಣು ಸ್ಥಾವರ ಸ್ಥಾಪಿಸಲು ಬಿಡುವುದಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಕೆಡಿಪಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗೆ ಯಾವುದೇ ಆಕ್ಷೇಪ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತಂತೆ ಇಂದು ಕೆಡಿಪಿ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಆಗಬೇಕೆಂದು ವಕೀಲರ ಸಂಘ ಸೇರಿದಂತೆ ಸಂಘ ಸಂಸ್ಥೆಗಳು, ಜನಪ್ರತಿನಿಧಿಗಳು ಹೋರಾಟ ನಡೆಸುತ್ತಿದ್ದು, ಪಕ್ಷಾತೀತವಾಗಿ ಕೈಗೊಂಡ ನಿರ್ಣಯ ಕುರಿತಾದ ಸಹಿ ಹೊಂದಿದ ಪ್ರತಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಒತ್ತಡ ಹೇರಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಕಲಬುರಗಿಯ ಲಾಡ್ಲೆ ಮಾಶಾಕ್ ದರ್ಗಾ ಹಿಂಸಾಚಾರಕ್ಕೆ

0: ಸಂಬಂಧಿಸಿದಂತೆ ಎಲ್ಲ ಅಂಶಗಳನ್ನು ಸಂಪುಟದಲ್ಲಿ ಚರ್ಚೆ ನಡೆಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರವು ಈ ವಿಷಯವನ್ನು ಸಂಪುಟ ಉಪಸಮಿತಿಗೆ ನೀಡಿದ್ದು ಪ್ರತ್ಯೇಕವಾಗಿ ಚರ್ಚಿಸಿ ಒಟ್ಟು 52 ಪ್ರಕರಣಗಳನ್ನು ಹಿಂಪಡೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಲಾಡ್ಲೆ ಮಾಶಾಕ್ ದರ್ಗಾದಲ್ಲಿ ನಡೆದ ಹಿಂಸಾಚಾರಕ್ಕೆ ಸಂಬಂಧಿಸಿದ ಪ್ರಕರಣಗಳನ್ನು ಹಿಂತೆಗೆದುಕೊಂಡ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿಕೊಂಡಿದೆ ಎಂದು ದೂರಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ ವತಿಯಿಂದ ಬೆಂಗಳೂರಿನಲ್ಲಿ ಭಾನುವಾರ ಲೋಕಸೇವಾ ಆಯೋಗದ ಪ್ರಿಲಿಮಿನರಿ ಪರೀಕ್ಷೆ ನಡೆಯಲಿದೆ. ನಗರದ ಒಟ್ಟು 73 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹಾಗೂ ಪರೀಕ್ಷೆಯು ಸುಗಮವಾಗಿ ನಡೆಸುವ ಸಲುವಾಗಿ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ 200 ಮೀಟರ್ ಪ್ರದೇಶವನ್ನು ನಿಷೇಧಿತ ಸ್ಥಳ ಎಂದು ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಪರೀಕ್ಷಾ ಕೇಂದ್ರಗಳ ಸುತ್ತ ಸೈಬರ್ ಜೆರಾಕ್ಸ್ ಕಂಪ್ಯೂಟರ್ ಕೇಂದ್ರಗಳನ್ನು ಮುಚ್ಚುವಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶ ಹೊರಡಿಸಿದ್ದಾರೆ. ಇದೇ ವೇಳೆ ಬಿಎಂಆರ್ಸಿಎಲ್ ಭಾನುವಾರ ಮೆಟ್ರೋ ರೈಲು ಸೇವೆಯನ್ನು ಬೆಳಗ್ಗೆ 7 ಗಂಟೆ ಬದಲಾಗಿ 6 ಗಂಟೆಗೆ ಆರಂಭಿಸಲು ನಿರ್ಧರಿಸಿದೆ. ರಾಜ್ಯದ ಹಲವೆಡೆ ಮುಂಗಾರು ಪೂರ್ವ ಮಳೆ ಆರಂಭಗೊಂಡಿದೆ. ಮುಂಗಾರು ಹಂಗಾಮಿನಲ್ಲಿ ಮಳೆಯಿಂದಾಗಿ ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗಲಿದ್ದು, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಆರೋಗ್ಯಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಸಂಭವಿಸಬಹುದಾದ ಪ್ರಕೃತಿ ವಿಕೋಪ ಹಾಗೂ ಪ್ರವಾಹ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಜಿಲ್ಲಾಡಳಿತ ಸರ್ವಸನ್ನದ್ದವಾಗಿದೆ. ಮಳೆಗಾಲದಲ್ಲಿ ಪ್ರಕೃತಿ ವಿಕೋಪ, ಪ್ರವಾಹದಲ್ಲಿ ಜೀವ ಹಾನಿಯಾಗದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ಅಧಿಕಾರಿಯ ಮೊದಲ ಆದ್ಯತೆಯಾಗಿದ್ದು, ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿ ಉಂಟಾಗಿದೆ. ರೈತರಿಗೆ ಪರಿಹಾರ ನೀಡಲು ಪರಿಹಾರ ಪೋರ್ಟಲ್ನಲ್ಲಿ ವರದಿ ದಾಖಲಿಸಿದ್ದು, ಇನ್ನು 15-20 ದಿನಗಳಲ್ಲಿ ಪರಿಹಾರ ಮಂಜೂರಾಗಲಿದೆ ಎಂದು ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ವಿ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಿವೇಶನ ರಹಿತ ಬಡ ಕುಟುಂಬಗಳಿಗೆ 500 ನಿವೇಶನ ಹಂಚಿಕೆ ಸಂಬಂಧ ಕಾರ್ಯ ಪ್ರಗತಿಯಲ್ಲಿ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಸ್ಪಷ್ಟಪಡಿಸಿದ್ದಾರೆ. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹೊಸದಾಗಿ ನಿರ್ಮಾಣವಾಗಿರುವ ಬಡಾವಣೆಯಲ್ಲಿ ಫಲಾನುಭವಿಗಳಿಗೆ ವಿತರಿಸಲು 13,909 ನಿವೇಶನಗಳು ಸಿದ್ದವಾಗಿದ್ದು, ಲಾಟರಿ ಮೂಲಕ ಹಂಚಲಾಗುವುದು ಎಂದು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಟೇಲ್ ಶಿವಣ್ಣ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪುನೀತ್ ಹೃದಯ ಜ್ಯೋತಿ ಯೋಜನೆ ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯ, ರೈತರು ಆತಂಕ ಪಡುವ ಅಗತ್ಯವಿಲ್ಲ, ಕೃಷಿ ಇಲಾಖೆ ಸ್ಪಷ್ಟನೆ. ಎನ್ಸಿಇಆರ್ಟಿಯಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮ ಅಳವಡಿಸುವಂತೆ ಕೇಂದ್ರಕ್ಕೆ ಸಚಿವ ಎಂ ಬೋಸರಾಜು ಪತ್ರ. ಕಲಬುರಗಿಯಲ್ಲಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಕಾಮಗಾರಿ ಚುರುಕುಗೊಳಿಸಲು ಸಚಿವರ ಸಭೆಯಲ್ಲಿ ತೀರ್ಮಾನ. ಮತ್ತು ದುಬಾರೆ ದುರಂತ ಪ್ರಕರಣ, ಇಬ್ಬರು ಅರಣ್ಯಾಧಿಕಾರಿಗಳ ವಿರುದ್ಧ ಉಪಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಪ್ರಾಣಿ ದಯೆ ಎಲ್ಲ ಧರ್ಮಗಳಲ್ಲಿಯೂ ಶ್ರೇಷ್ಠವಾದುದು. ಇದು ಜಗತ್ತಿನ ಸಕಲ ನೀತಿ ಸಂಹಿತೆಗಳ ಸಾರ. ಇತರರ ಕಷ್ಟದಲ್ಲಿ ಪಾಲ್ಗೊಂಡು ಅವರ ನೋವನ್ನು ಪರಿಹರಿಸುವುದು ದಯೆಯ ಒಂದು ಮುಖ. ತನ್ನಿಂದ ಅನ್ಯರಿಗೆ ಹಿಂಸೆಯಾಗದಂತೆ ನೋಡಿಕೊಳ್ಳುವುದು ಇನ್ನೊಂದು ಮುಖ.
2: ಅಹಿಂಸಾ ಪರಮೋ ಧರ್ಮ. ಅಹಿಂಸೆ ಎನ್ನುವುದು ಎಲ್ಲ ಧರ್ಮಗಳಿಗಿಂತಲೂ ಪರಮಶ್ರೇಷ್ಠವಾದ್ದು ಎಂದಿದೆ ಮಹಾಭಾರತ.
3: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:51.

0: ಕೃಷಿರಂಗ ಕಾರ್ಯಕ್ರಮ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳೋಣ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಪರಿಚಯ ಮತ್ತು ಕಾರ್ಯಚಟುವಟಿಕೆ ಕುರಿತು ಡಾಕ್ಟರ್ ಬಸವಣ್ಣಪ್ಪ MA ಅವರೊಡನೆ ಸಂದರ್ಶನವನ್ನು.
1: ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಾವು ಇವತ್ತು ನಿಮ್ಮ ಜೊತೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಇದೆ, ಅದು ಹೇಗೆ ರೈತರಿಗೆ ಸೇವೆ ಸಲ್ಲಿಸ್ತಾ ಇದೆ, ಅಲ್ಲಿ ಏನು ಕಾರ್ಯಚಟುವಟಿಕೆಗಳು ನಡೀತಾ ಇದ್ದಾವೆ, ಅಲ್ಲಿ ಹೇಗೆ ರೈತರಿಗೆ ಮಾಹಿತಿ ಆಯಿತು, ಮಾರ್ಗದರ್ಶನ ಆಯಿತು ಕೊಡ್ತಾ ಇದೆ ಎಂಬಂಥ ಒಂದು ಮಾಹಿತಿಯನ್ನು ನಿಮಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀವಿ. ಈ ಒಂದು ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದಂತಹ ಡಾಕ್ಟರ್ MA ಬಸವಣ್ಣಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಈ ಕೇಂದ್ರದ ಧ್ಯೇಯೋದ್ದೇಶಗಳನ್ನು, ಕಾರ್ಯಚಟುವಟಿಕೆಗಳನ್ನು, ಹೀಗೆ ಹತ್ತು ಹಲವಾರು ವಿಚಾರಗಳನ್ನು ಅವರು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಮೊದಲಿಗೆ ಎಲ್ಲ ರೈತ ಬಾಂಧವರ ಪರವಾಗಿ, ರೈತ ವರ್ಗದವರ ಪರವಾಗಿ ಡಾಕ್ಟರ್ MA ಬಸವಣ್ಣಪ್ಪನವರಿಗೆ ಸ್ವಾಗತ, ಹಾಗೇನೆ ನಮಸ್ಕಾರ ಸರ್.
2: ನಮಸ್ತೆ ಸರ್. ನಮಸ್ತೆ ಸರ್. ರೈತರು ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಿದ್ದಾರೆ. ಅದರ ಬಗ್ಗೆ ಇವತ್ತು ಒಂದು ಕಿರುಪರಿಚಯ ಮತ್ತು ತಾವು ಕೇಳಿದ ಹಾಗೆ ಅದರ ಒಂದು ಉದ್ದೇಶಗಳು ಮತ್ತು ಕೈಗೊಂಡಿರತಕ್ಕಂಥ ಕಾರ್ಯಚಟುವಟಿಕೆಗಳು ಮತ್ತು ಸಂಶೋಧನೆಯ ಯಾವ ರೀತಿಯಾಗಿ ಕೈಗೊಂಡಿದೆ ಮತ್ತು ಅದು ರೈತರಿಗೆ ಮುಟ್ತಾ ಇದೆಯೇ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಅನೇಕ ವಿಷಯಗಳನ್ನು ಇವತ್ತು ತಮ್ಮೊಂದಿಗೆ ನಾನು ಹಂಚಿಕೊಳ್ಳಲಿಕ್ಕೆ ಸಿದ್ಧನಿದ್ದೇನೆ.
1: ತುಂಬ ಸಂತೋಷ. ಮುಖ್ಯವಾಗಿ ತಾವು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಿದ್ದೀರಿ. ಅಲ್ಲಿ ಯಾಕೆ ಈ ಕೇಂದ್ರವನ್ನು ಸ್ಥಾಪನೆ ಮಾಡಲಾಯಿತು, ಇದರ ಮುಖ್ಯ ಧ್ಯೇಯೋದ್ದೇಶಗಳು ಏನು, ಜೊತೆಗೆ ಏನು ವಿಷಯಗಳನ್ನು ಇಟ್ಟುಕೊಂಡು ಇದರ ಒಂದು ಸಂಕ್ಷಿಪ್ತ ಕಿರು ಪರಿಚಯವನ್ನು ನಮ್ಮ ರೈತರಿಗೆ ಕೇಳುಗರಿಗೆ ಮಾಡಿಕೊಡಿ.
2: ಸೊ ಇದು ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ ಸರ್. ಯಾಕೆಂತಂದರೆ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭ ಆಗಿರತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ. ಯಾಕೆಂತಂದರೆ ಕೇವಲ ರೈತರು ರಾಸಾಯನಿಕ ಕೃಷಿಯನ್ನು ತಲಾಂತರದಿಂದ ಅಳವಡಿಸಿಕೊಂಡು ಬಂದಿದ್ದರು. ಸೊ ರಾಸಾಯನಿಕ ಕೃಷಿಯಿಂದ ಅನೇಕ ತೊಂದರೆಗಳನ್ನು ನಾವು ಅನುಭವಿಸ್ತಿದ್ದೇವೆ. ಆರೋಗ್ಯದ ಸಮಸ್ಯೆ ಇರ್ಬೋದು ಮತ್ತು ವಾತಾವರಣದಲ್ಲಿ ಆಗ್ತಕ್ಕಂಥ ಏರುಪೇರುಗಳಿರ್ಬೋದು ಮತ್ತು ಅನೇಕ ಜೀವ ಸಂಕುಲಗಳ ಮೇಲೆ ಆಗ್ತಕ್ಕಂಥ ತೊಂದರೆಗಳನ್ನು ಗಮನಿಸಿ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದ ರೈತರದ ಏನು ವಿವಿಧ ವಲಯಗಳಿದ್ದಾವೆ ಆ ವಲಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅನೇಕ ಬೆಳೆಗಳ ಬಗ್ಗೆ ಸಾವಯವ ಕೃಷಿಯಲ್ಲಿ ಹೆಚ್ಚು ಸಂಶೋಧನೆಯನ್ನು ಮಾಡುವುದರ ಜೊತೆಗೆ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಸಾವಯವ ಕೃಷಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳೆದ ಒಂದು ದಶಕದಿಂದ ಅಂದರೆ 10 ವರ್ಷಗಳಿಂದ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ. ಕಾರಣ ರೈತರು ಕೃಷಿಯಲ್ಲಿ ಆಗುವ ಖರ್ಚನ್ನು ಕಡಿಮೆ ಮಾಡುವ ಒಂದು ಮೂಲ ಉದ್ದೇಶವನ್ನು ಇರತಕ್ಕಂಥದ್ದು, ಅದರ ಜೊತೆಗೆ ಪರಿಸರ ಸಂರಕ್ಷಣೆಯನ್ನು ಮಾಡತಕ್ಕಂಥದ್ದು, ಅದರ ಜೊತೆಗೆ ಉತ್ತಮ ಗುಣಮಟ್ಟದ ಆಹಾರವನ್ನು ತಯಾರಿಸುವ ಒಂದು ಮೂಲ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು, ಅದಲ್ಲದೆ ಸ್ಥಳೀಯವಾಗಿ ಲಭ್ಯವಿರತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸುವುದರ ಜೊತೆಗೆ ಸೂಕ್ತವಾದ ರೀತಿಯಿಂದ ಅವುಗಳನ್ನು ಬಳಸಿಕೊಂಡು ಮತ್ತು ಮಣ್ಣಿನ ಫಲವತ್ತತೆಯನ್ನು, ಈಗಾಗಲೇ ತಮಗೆಲ್ಲ ಗೊತ್ತಿದೆ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು, ಕೀಟನಾಶಕಗಳನ್ನು ಮತ್ತು ಶಿಲೀಂಧ್ರನಾಶಕಗಳನ್ನು ನಾವು ಭೂಮಿಗೆ ಯಥೇಚ್ಛವಾಗಿ ಬೆಳೆಗಳಿಗೆ ಕೊಡ್ತಿರೋದ್ರಿಂದ ಭೂಮಿಯ ಫಲವತ್ತತೆ ಕಮ್ಮಿ ಆಗ್ತಾ ಇದೆ ಮತ್ತು ಸೌಳು ಆಗ್ತಾ ಇದೆ, ಬರಡು ಆಗ್ತಾ ಇದೆ. ಮತ್ತು ಒಂದೇ ಏಕ ಬೆಳೆಯನ್ನು ರಾಯಚೂರು ಜಿಲ್ಲೆಯಾದ್ಯಂತ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಏನು ಏಕ ಬೆಳೆಯನ್ನು ಬೆಳೆಯೋದ್ರ ಜೊತೆಗೆ ಹಲವಾರು ಸಮಸ್ಯೆಗಳನ್ನು ರೈತರು ಅನುಭವಿಸ್ತಿದ್ದಾರೆ. ಅದಷ್ಟೇ ಅಲ್ಲದೆ ಪೌಷ್ಟಿಕ ಆಹಾರದ ಉತ್ಪಾದನೆಯತ್ತ ನಾವು ಹೆಚ್ಚು ಗಮನವನ್ನು ಹರಿಸಬೇಕಾಗಿದೆ. ಅದರ ಜೊತೆಗೆ ಕೃಷಿಯನ್ನು ಸ್ವಾವಲಂಬಿಯಾಗಿ ಅಂದರೆ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತ ಕರಿತೀವಿ, ಈ ಸಾವಯವ ಕೃಷಿಯನ್ನು ಅಳವಡಿಸಿಕೊಳ್ಳುವುದರಿಂದ ಕೃಷಿಯನ್ನು ಸ್ವಾವಲಂಬನೆಯಾಗಿ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಸಾವಯವ ಕೃಷಿಯು ಒಂದು ಆಶಾಕಿರಣವಾಗಿ ಅಭಿವೃದ್ಧಿ ಹೊಂದ್ತಾ ಇದೆ. ಅದರ ಜೊತೆಗೆ ಇವುಗಳನ್ನೆಲ್ಲ ಅರಿತುಕೊಂಡು ಭಾರತ ಸರ್ಕಾರವು ಮಾರ್ಚ್ 2001 ರಾಷ್ಟ್ರೀಯ ಸಾವಯವ ಕೃಷಿ ಉತ್ಪಾದನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿತು. ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಅಂದರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರವು ಸಾವಯವ ಕೃಷಿ ನೀತಿಯನ್ನು 8/3/2004 ಅದನ್ನು ಜಾರಿಗೊಳಿಸಿತು. ಈ ನಿಟ್ಟಿನಲ್ಲಿ ನಮ್ಮ ದೇಶ ಏನು ಅಂತಂದರೆ ಭಾರತವು ಕೃಷಿ ಪ್ರಧಾನವಾಗಿರ್ತಕ್ಕಂಥ ಒಂದು ದೇಶ ರಾಷ್ಟ್ರ ಆಗಿದೆ. ಸಾವಯವ ಕೃಷಿಯನ್ನು ಮೊದಲು ನಮ್ಮ ತಾತ ಮುತ್ತಾತನವರು ಕೂಡ ಮಾಡ್ತಾ ಇದ್ದರು.

0: ಮೂಲ ದೃಷ್ಟಿಯಿಂದ ಅಥವಾ ಮೂಲ ಉದ್ದೇಶದಿಂದ 2013 ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಈ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಯಿತು ಸರ್.
1: ಹೋ ಹೋ, ಅಂತಂದರೆ ರಾಷ್ಟ್ರಮಟ್ಟದ 2001 ಹಾಗೂ ನಮ್ಮ ರಾಜ್ಯ ಮಟ್ಟದ 2004 ಒಂದು ನೀತಿ ಮಾರ್ಗಸೂಚಿ ಅನುಸಾರವಾಗಿ ನಮ್ಮ ಒಂದು ವಿಶ್ವವಿದ್ಯಾಲಯದ ಆವರಣದಲ್ಲಿ ಈ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಸ್ಥಾಪನೆಯಾಗಿದೆ ಎಂಬಂಥ ಒಂದು ಮಾಹಿತಿಯನ್ನು ಹೇಳಿದ್ರಿ. ಭಾಳಷ್ಟು ಸಂತೋಷ, ಯಾಕಂತಂದರೆ ಕಲ್ಯಾಣ ಕರ್ನಾಟಕದ ಭಾಗದ ಒಂದು ರೈತರ ಕಲ್ಯಾಣಕ್ಕಾಗಿ, ಜೊತೆಗೆ ಒಂದು ಕಡಿಮೆ ಖರ್ಚಿನ ನಮ್ಮ ಪೂರ್ವಜರ ಕೃಷಿಯನ್ನು ಮತ್ತೆ ಮುನ್ನೆಲೆಗೆ ತರುವಂಥ ಒಂದು ಉದ್ದೇಶದಿಂದ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಈ ಸಂಸ್ಥೆ ಆರಂಭವಾಗಿದೆ. ಭಾಳಷ್ಟು ಸಂತೋಷ. ಇದರ ಒಂದು ಧ್ಯೇಯ ಉದ್ದೇಶಗಳು ಹೇಳಿ ಸರ್.
0: ಸೊ ಪ್ರಮುಖವಾಗಿ ನಾವು ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯನ್ನು 2013 ಪ್ರಾರಂಭ ಮಾಡೋದು ಮೂಲ ಉದ್ದೇಶ ಏನು ಅಂತಂದರೆ, ರೈತರು ಸ್ಥಳೀಯವಾಗಿ ಅನುಸರಿಸುವ ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳ ಬಗ್ಗೆ ಒಂದು ಸಮೀಕ್ಷೆಯನ್ನು ಮಾಡ್ತಕ್ಕಂಥದ್ದನ್ನು. ಕಲ್ಯಾಣ ಕರ್ನಾಟಕದಲ್ಲಿ ಏನು ರೈತರು ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೊಳ್ತಾ ಇದ್ದಾರೆ ಅದನ್ನು ಸಮೀಕ್ಷೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಅದನ್ನು ದಾಖಲಾತಿಯನ್ನು ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ವೈಜ್ಞಾನಿಕ ಸಂಶೋಧನೆಯನ್ನು ಸಾವಯವ ಕೃಷಿಯಲ್ಲಿ ಕೈಗೊಳ್ತಕ್ಕಂಥದ್ದು, ಇದು ಮುಖ್ಯ ಉದ್ದೇಶ. ಎರಡನೇದು ಸ್ಥಳೀಯ ಹವಾಮಾನಕ್ಕೆ, ನಮ್ಮ ಒಂದು ಕಲ್ಯಾಣ ಕರ್ನಾಟಕದ ಹವಾಮಾನಕ್ಕೆ ಅನುಗುಣವಾಗಿ ವಿವಿಧ ಬೆಳೆಗಳಿರ್ಬೋದು, ಬೆಳೆ ಪದ್ಧತಿಗಳಿರ್ಬೋದು, ಅವುಗಳಲ್ಲಿ ಸಾವಯವ ಕೃಷಿ ತಂತ್ರಜ್ಞಾನಗಳನ್ನು ಅಂದರೆ ಉತ್ಪಾದನೆಯಾಗಿರ್ಬೋದು ಅಥವಾ ಸಂರಕ್ಷಣೆ ಆಗಿರ್ಬೋದು ಅಥವಾ ಸಂಸ್ಕರಣೆ ಇರ್ಬೋದು, ಅದನ್ನು ಮೌಲ್ಯವರ್ಧನೆ ಇರ್ಬೋದು, ಆ ತಾಂತ್ರಿಕತೆಗಳ ಅಭಿವೃದ್ಧಿ ಮತ್ತು ಅಳವಡಿಕೆಯನ್ನು ಮಾಡ್ತಕ್ಕಂಥದ್ದು ಎರಡನೇ ಉದ್ದೇಶ. ಮೂರನೇದು ವಿವಿಧ ಕೃಷಿಯ ವಲಯಗಳಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಅಂದರೆ ಮಣ್ಣು ಇರ್ಬೋದು ಮತ್ತು ನೀರು ಇರ್ಬೋದು ಇತರೆ ಸಂಪನ್ಮೂಲಗಳನ್ನು ಅವುಗಳನ್ನು ಸಂರಕ್ಷಿಸ್ತಕ್ಕಂಥದ್ದು ಮತ್ತು ಅದನ್ನು ಸಮರ್ಥವಾಗಿ ಉಪಯೋಗ ಮಾಡ್ತಕ್ಕಂಥದ್ದು, ವಿವಿಧ ಬೆಳೆಯ ಪದ್ಧತಿ ಮತ್ತು ಸಮಗ್ರ ಸಾವಯವ ಕೃಷಿ ಪದ್ಧತಿಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಮೂರನೇ ಉದ್ದೇಶ. ನಾಲ್ಕನೇದು ಏನಪ್ಪ ಅಂತಂದರೆ, ವಿವಿಧ ಮಾದರಿಯಲ್ಲಿ ಸಂಪತ್ಭರಿತವಾಗಿರ್ತಕ್ಕಂಥ ಎರೆಹುಳು ಗೊಬ್ಬರಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು, ಕಾಂಪೋಸ್ಟನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಮತ್ತು ಅವುಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಹಾಗೂ ಅದರಲ್ಲಿ ಉನ್ನತ ಸಂಶೋಧನೆಯನ್ನು ಕೈಗೊಳ್ತಕ್ಕಂಥದ್ದು, ಇದು ಒಂದು ಉದ್ದೇಶವಾಗಿದೆ. ಅದರ ಜೊತೆಗೆ ಸಾವಯವ ಗೊಬ್ಬರಗಳಂದರೆ ತಮಗೆಲ್ಲ ರೈತರಿಗೆ ಗೊತ್ತಿದೆ, ಹಸಿರೆಲೆ ಗೊಬ್ಬರಗಳಿರ್ಬೋದು, ಅದರ ಜೊತೆಗೆ ಜೈವಿಕ ಗೊಬ್ಬರಗಳಿರ್ಬೋದು, ಅವುಗಳನ್ನು ಮಣ್ಣಿನ ಫಲವತ್ತತೆ ಮತ್ತು ಆರೋಗ್ಯವನ್ನು ಕಾಪಾಡಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಸೊ ಅದನ್ನು ಶ್ರೇಷ್ಠ ಮಟ್ಟದ ಅಂದರೆ ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಉತ್ಪಾದಿಸುವುದರ ಜೊತೆಗೆ ಸಂಶೋಧನೆಯ ಸಂಸ್ಥೆಯ ಮುಖಾಂತರ ಹೆಚ್ಚಾಗಿ ಉತ್ಪಾದಿಸುವುದರ ಜೊತೆಗೆ ರೈತರಿಗೆ ಅದು ಪೂರೈಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇದರಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ನೈಸರ್ಗಿಕ ಜೈವಿಕ ವಿಧಾನಗಳಿಂದ ನಾವು ಕೀಟಗಳನ್ನು ಮತ್ತು ರೋಗಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಪದ್ಧತಿಗಳನ್ನು ಕೂಡ ನಾವು ಸಂಶೋಧನೆಯನ್ನು ಮಾಡ್ತಿದ್ದೇವೆ. ಪರಿಸರ ಸ್ನೇಹಿಯ ಸಂರಕ್ಷಣೆಯನ್ನು ಅಂದರೆ ಜೈವಿಕ ಕೀಟನಾಶಕಗಳಿರ್ಬೋದು, ಜೈವಿಕ ಶಿಲೀಂದ್ರನಾಶಕಗಳಿರ್ಬೋದು, ಇವುಗಳನ್ನು ಜೈವಿಕ ಕ್ರಿಯೆ ಹೆಚ್ಚಿಸುವ ಮುಖಾಂತರ ಕೃಷಿ ಪದ್ಧತಿಗಳು ಮತ್ತು ಜೈವಿಕ ಕೀಟನಾಶಕಗಳನ್ನು ಅವುಗಳನ್ನು ಸಂಶೋಧನೆ ಮಾಡುವುದರ ಜೊತೆಗೆ ಅಭಿವೃದ್ಧಿಯನ್ನು ಕೂಡ ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿದೆ. ಅದಷ್ಟೇ ಅಲ್ಲದೇ ಸಾವಯವ ಕೃಷಿ ಉತ್ಪನ್ನಗಳು ಮಣ್ಣು ಮತ್ತು ಪರಿಕರಗಳ ಗುಣಮಟ್ಟದ ವಿಶ್ಲೇಷಣೆಗಾಗಿ ನಾವು ಪರೀಕ್ಷಾ ಪ್ರಯೋಗಾಲಯಗಳನ್ನು ಕೂಡ ಈಗ ಸ್ಥಾಪನೆ ಮಾಡಿದ್ದೇವೆ. ಅದರ ಜೊತೆಗೆ ಸಮಯಕ್ಕೆ ಅನುಗುಣವಾಗಿ ಅಂದರೆ ಸಮಯಕ್ಕೆ ತಕ್ಕನಾಗಿ ರಾಜ್ಯ ಸರ್ಕಾರವು ಸಾವಯವ ಕೃಷಿ ನೀತಿ ಅನುಷ್ಠಾನದ ಉದ್ಭವವಾಗುವ ಸಮಸ್ಯೆಗಳಿಗೆ ಮತ್ತು ಹೊಸ ನೀತಿ ರೂಪಿಸುವಲ್ಲಿ ತಾಂತ್ರಿಕ ಸಲಹೆಗಳನ್ನು ಹಾಗೂ ಪರಿಹಾರಗಳನ್ನು ಈ ಸಂಸ್ಥೆಯಿಂದ ಕೂಡ ನಾವು ಒದಗಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲದೇ ಸಾವಯವ ಕೃಷಿಯ ಉತ್ತೇಜನಕ್ಕಾಗಿ ರೈತರಿಗೆ ಮತ್ತು ಕೃಷಿ ವಿಸ್ತರಣಾ ಅಧಿಕಾರಿಗಳು ಅಂದರೆ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇರ್ಬೋದು ಅಥವಾ ಹೈನುಗಾರಿಕೆ ಇಲಾಖೆಗಳಿರ್ಬೋದು, ಅವುಗಳಿಗೆ ಅವರಿಗೆ ಮತ್ತು ಸರ್ಕಾರದ ಸಂಸ್ಥೆಗಳಿಗೆ ತಂತ್ರಜ್ಞಾನವನ್ನು ನಾವು ಪ್ರಸಾರವನ್ನು ವರ್ಗಾವಣೆಯನ್ನು ಮಾಡ್ತಕ್ಕಂಥದ್ದು, ತರಬೇತಿಯನ್ನು ಕೊಡ್ತಕ್ಕಂಥದ್ದು ಕ್ಷೇತ್ರ ಮಟ್ಟದಲ್ಲಿ ಮತ್ತು ಏನು ರೈತರ ಹೊಲಗಳಲ್ಲಿ ಅವರ ರೈತರ ಸಹಭಾಗಿತ್ವದಲ್ಲಿ ಸಂಶೋಧನೆಯನ್ನು ಕೈಗೊಳ್ಳೋದ್ರ ಜೊತೆಗೆ ಪ್ರಾತ್ಯಕ್ಷಿಕೆಗಳನ್ನು ಕೂಡ ಕೈಗೊಳ್ತಾ ಇದ್ದೇವೆ. ಅಷ್ಟೇ ಅಲ್ಲದೇ ಕ್ಷೇತ್ರ ಮಟ್ಟದ ಸಮಸ್ಯೆಗಳಿಗೆ ತಕ್ಕನಾಗಿರ್ತಕ್ಕಂಥ ಉತ್ತರಗಳನ್ನು ಕೊಡೋದರ ಜೊತೆಗೆ ಕೃಷಿ ಮೇಳವನ್ನು ಏರ್ಪಡಿಸ್ತಕ್ಕಂಥದ್ದಾಗಲಿ ಅಥವಾ ರೈತರ ಹಳ್ಳಿ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಒಂದು ಮೂಲ ಉದ್ದೇಶವನ್ನು ಕೂಡ ಹಮ್ಮಿಕೊಂಡಿದೆ. ಅದು ಕೊನೆಯದಾಗಿ ಸಾವಯವ ಬೆಳೆಗಳ ರೈತರ ಗುಂಪುಗಳನ್ನು ರಚಿಸ್ತಕ್ಕಂಥದ್ದು. ಈಗಾಗಲೇ ಭಾಳಷ್ಟು ರೈತರ ಉತ್ಪಾದಕರ ಸಹಕಾರ ಸಂಘಗಳನ್ನು ಏನು ಸ್ಥಾಪನೆ ಮಾಡಿದ್ದಾರೆ ಅಂಥವನ್ನು ಸಾವಯವ ಬೆಳೆಗಳ ರೈತರ ಗುಂಪುಗಳನ್ನು ರಚಿಸಿ ಮಾರುಕಟ್ಟೆಯ ಸಂಪರ್ಕವನ್ನು ಕಲಿಸೋದು. ಭಾಳಷ್ಟು ಜನ FAO ಮುಖಾಂತರ ಅಂದರೆ ರೈತರ ಉತ್ಪಾದಕರ ಸಹಕಾರ ಸಂಘಗಳ ಮುಖಾಂತರ ಅವರಿಗೆ ಬೆಳೆದಿರ್ತಕ್ಕಂಥ ಸಾವಯವ ಪದಾರ್ಥಗಳಿಗೆ ಉತ್ತಮವಾದ ಮಾರುಕಟ್ಟೆಯ ಬೆಲೆಯನ್ನು ಒದಗಿಸುವಂತಹ ಒಂದು ಮೂಲ ಉದ್ದೇಶವನ್ನು ನಾವು ಈ ಒಂದು ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯನ್ನು ಹೊಂದಿರತಕ್ಕಂಥ ಮೂಲ ಧ್ಯೇಯಗಳು ಅಥವಾ ಉದ್ದೇಶಗಳು ಅಂತೇಳಿ ಕರಿಬೋದು ಸರ್.
1: ಹೀಗೆ ಹಲವಾರು ವಿಚಾರಗಳನ್ನು ಇಟ್ಟುಕೊಂಡು ಮೂಲವಾಗಿ ರೈತರ ಬೇಡಿಕೆ ಕಡಿಮೆ ಖರ್ಚಿನದ್ದು, ಹಾಗೆಯೇ ಗುಣಮಟ್ಟದ ಆಹಾರವನ್ನು ತಯಾರು ಮಾಡಲಿಕ್ಕೆ ತಾವು ಇಷ್ಟೆಲ್ಲ ಧ್ಯೇಯ ಉದ್ದೇಶಗಳನ್ನು ಇಟ್ಟುಕೊಂಡು ತಾವು ಕಾರ್ಯಾರಂಭವನ್ನು

0: ಆಶಯಗಳನ್ನು ಇಟ್ಟುಕೊಂಡು ಈ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀರಿ. ಮುಖ್ಯವಾಗಿ ಈ ನಮ್ಮ ಸಂಸ್ಥೆಯಲ್ಲಿ, ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಏನೇನು ಚಟುವಟಿಕೆಗಳು ನಡೀತಾ ಇದ್ದಾವೆ ನಮ್ಮ ಒಂದು ಕೇಂದ್ರದಲ್ಲಿ?
1: ಸೊ ಈ ಒಂದು ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ನಾವು ಪ್ರಮುಖವಾಗಿ ವಿವಿಧ ಬೆಳೆಗಳಲ್ಲಿ ಸಂಶೋಧನೆಯನ್ನು, ಸಾವಯವ ಕೃಷಿ ಆಧಾರಿತ ಸಂಸ್ಥೆಗಳನ್ನು ಕೂಡ ಕೈಗೊಂಡಿದ್ದೇವೆ. ಉದಾಹರಣೆ ಹೇಳಬೇಕಂದ್ರೆ ನಾವು 10 ಬೆಳೆಗಳಲ್ಲಿ, ಅಂದರೆ ಭತ್ತದಲ್ಲಿ ಇರ್ಬೋದು, ಆಮೇಲೆ ಹಿಂಗಾರಿ ಜೋಳದಲ್ಲಿ ಇರ್ಬೋದು, ತೊಗರಿನಲ್ಲಿ, ಸೂರ್ಯಕಾಂತಿ, ನವಣೆ, ಕಡಲೆ, ಹೆಸರು ಮತ್ತು ದೇಸಿ ಹತ್ತಿ, ಅದಷ್ಟೇ ಅಲ್ಲದೆ ಸಜ್ಜೆ ಮತ್ತು ಕುಸುಬಿನಲ್ಲಿನೂ ಕೂಡ ಸಾವಯವ ಏನು ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ ಸಂಶೋಧನೆಯನ್ನು ಕೈಗೊಳ್ಳುವುದರ ಮುಖಾಂತರ. ಅದಷ್ಟೇ ಅಲ್ಲದೆ ನಾವು ರೈತರಿಗೆ ಬೇಕಾಗಿರ್ತಕ್ಕಂಥ ಏನು ಜೈವಿಕ ಕೀಟನಾಶಕಗಳಿದ್ದಾವೆ, ಆ ಜೈವಿಕ ಶಿಲೀಂದ್ರನಾಶಕಗಳಿದ್ದರೆ ಟ್ರೈಕೋಡರ್ಮ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು, ಸುಡೋಮನಸ್ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು, ಮತ್ತು ಜೈವಿಕ ಗೊಬ್ಬರಗಳಾಗಿರ್ತಕ್ಕಂಥ ಅಜೋಸ್ಪಿರ್ಲಮನ್ನು ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು, ಮತ್ತು ಅಜಿಟೋಬ್ಯಾಕ್ಟರು, ಆನಂತರ PSP ಪಾಸ್ಪರಸ್ ಸಾಲ್ಬಿಲೈಸ್ ರಂಜಕ ಕರಗಿಸುವ ಗೊಬ್ಬರಗಳ ಉತ್ಪಾದನೆಯನ್ನು ಕೈಗೊಂಡಿರ್ತಕ್ಕಂಥದ್ದು, ಅದಷ್ಟೇ ಅಲ್ಲದೆ ರೈಜೋಬಿಯಂ ದ್ವಿದಳ ಧಾನ್ಯಗಳಿಗೆ ಆ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕನ ಸ್ಥಿರೀಕರಿಸಲಿಕ್ಕೆ ಬೀಜೋಪಚಾರಕ್ಕಾಗಿ ರೈಜೋಬಿಯನ್ನು ಕೂಡ ನಾವು ಉತ್ಪಾದನೆಯನ್ನು ಮಾಡಿ ರೈತರಿಗೆ ಈಗ ಭಾಳಷ್ಟು ನಮ್ಮಲ್ಲಿ ರೈತರು ಅದರ ಒಂದು ಫಲಿತಾಂಶ ಅವರಿಗೆ ಮನವರಿಕೆಯಾಗಿದ್ದರಿಂದ ಬಂದು ನಮ್ಮಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಇದು ಏನು ನಾವು ಜೈವಿಕ ಗುಣಮಟ್ಟದ ಜೈವಿಕ ಇನ್ಪುಟ್ಸ್ಗಳನ್ನು ಅಂದರೆ ಪರಿಕರಗಳನ್ನು ನಾವು ಉತ್ಪಾದನೆ ಮಾಡ್ತೇವೆ. ಅದು ಅಷ್ಟೇ ಅಲ್ಲದೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯ ಒಂದು ಮಾದರಿಯನ್ನು ಕೂಡ ನಮ್ಮ ಹಿಂದಿನ ಡಾಕ್ಟರ್ ಸತ್ಯನಾರಾಯಣರಾವ್ ಸರ್ ಅವರು 2014 ಅದನ್ನು ಪ್ರಾರಂಭ ಮಾಡಿ, ಸೊ ಅದು ಉತ್ತಮವಾಗಿರ್ತಕ್ಕಂಥ ಒಂದು ಸಮಗ್ರ ಸಾವಯವ ಕೃಷಿ ಪದ್ಧತಿಯ ಮಾದರಿಯನ್ನು ಕೂಡ ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸೊ ಅದರಲ್ಲಿ ಹೇಳಬೇಕು ಅಂತಂದರೆ ಬೆಳೆ ಉತ್ಪಾದನೆಯಲ್ಲಿ ಸುಮಾರು 40-60% ಕ್ಷೇತ್ರವನ್ನು ಒಳಗೊಂಡಿರ್ತಕ್ಕಂಥ ಬೆಳೆ ಪದ್ಧತಿಗಳನ್ನು ಅಳವಡಿಸಿದ್ದಾರೆ. ಉದಾಹರಣೆ ಹೇಳಬೇಕಂದ್ರೆ ತೊಗರಿ ಮತ್ತು ಸಜ್ಜೆಯನ್ನು ಅಂತರ ಬೆಳೆಯಾಗಿರ್ಬೋದು, ಅಥವಾ ತೊಗರಿ ಜೊತೆಗೆ ನವಣೆಯನ್ನು ಅಂತರ ಬೆಳೆಯಾಗಿರ್ಬೋದು, ಅಥವಾ ತೊಗರಿ ಜೊತೆಗೆ ಹೆಸರು ಬೆಳೆಯನ್ನು ಅಂತರ ಬೆಳೆಯನ್ನಾಗಿ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ. ಎರಡನೇ ಪದ್ಧತಿ ಮುಂಗಾರಿನಲ್ಲಿ ಹೆಸರು, ಹಿಂಗಾರಿನಲ್ಲಿ ಬಿಳಿಜೋಳವನ್ನು ಬೆಳೆತಕ್ಕಂಥದ್ದು ಅಥವಾ ಸೂರ್ಯಕಾಂತಿಯನ್ನು ಬೆಳೆತಕ್ಕಂಥದ್ದು ಎರಡನೇ ಬೆಳೆ ಪದ್ಧತಿ,
0: ವಿವಿಧ ಬೆಳೆ ಪದ್ಧತಿಗಳು.
1: ಮೂರನೇ ಬೆಳೆ ಪದ್ಧತಿ ಅಂದರೆ ಮುಂಗಾರಿನಲ್ಲಿ ಚೌಳಿಕಾಯಿಯನ್ನು ಬೆಳೆತಕ್ಕಂಥದ್ದು, ಹಿಂಗಾರಿನಲ್ಲಿ ಜೋಳ ಅಥವಾ ಕುಸುಬಿಯನ್ನು. ಅಂದರೆ ನಮ್ಮ ರಾಯಚೂರು ಜಿಲ್ಲೆಯಾದ್ಯಂತ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಬೆಳೆಗಳು ಮತ್ತು ಬೆಳೆ ಪದ್ಧತಿಗಳನ್ನು ಸಮೀಕ್ಷೆ ಮಾಡಿಕೊಂಡು ಈ ಒಂದು ಮಾದರಿಯನ್ನು ಏನು ಅನುಷ್ಠಾನಗೊಳಿಸಿದ್ದಾರೆ. ಅದರ ಜೊತೆಗೆ ತೋಟಗಾರಿಕೆ ಬೆಳೆಗಳು ಅಂದರೆ ನಾವು ಏನು ಒಣ ಬೇಸಾಯದಲ್ಲಿ ಒಣ ಬೇಸಾಯಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಮಗ್ರ ಕೃಷಿಯ ಪದ್ಧತಿ ಮಾದರಿ ಇದು. ಸೊ ತೋಟಗಾರಿಕೆ ಬೆಳೆಗಳಿಗೆ ಬಂದಾಗ ಸುಮಾರು 15-20% ಅಂದರೆ 1 ಹೆಕ್ಟರ್ ಪ್ರದೇಶ ನಾವು ತೊಗೆದುಕೊಂಡಿದ್ದರಿಂದ 2.5 ಎಕರೆನಲ್ಲಿ ಸುಮಾರು ಅದರಲ್ಲಿ 15-20% ಏನು ಒಣ ಬೇಸಾಯಕ್ಕೆ ಸೂಕ್ತವಾಗಿರ್ತಕ್ಕಂಥ ಸೀತಾಫಲ ಇರ್ಬೋದು, ಪೇರ್ಲ ಇರ್ಬೋದು, ಅಥವಾ ನೆಲ್ಲಿ, ಬಹುವಾರ್ಷಿಕ ತೋಟಗಾರಿಕೆಯ ಬೆಳೆಗಳನ್ನು ಕೂಡ ನಾವು ಬೆಳೆದಿರ್ತಕ್ಕಂಥದ್ದು ಒಂದು. ಅದರ ಜೊತೆಗೆ ಕೇವಲ ಬೆಳೆ ಅಥವಾ ತೋಟಗಾರಿಕೆ ಬೆಳೆಗಳನ್ನು ಬೆಳೆದರೆ ರೈತರಿಗೆ ನಿರಂತರವಾದ ಆದಾಯ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ನಿರಂತರವಾದ ಆದಾಯವನ್ನು ಬರಲಿಕ್ಕೂ ಕೂಡ ಜಾನುವಾರುಗಳ ಘಟಕಗಳನ್ನು ಕೂಡ ಇದರಲ್ಲಿ 2.5 ಎಕರೆನಲ್ಲಿ ಪ್ರಾರಂಭ ಮಾಡಿದೆ. ಇದು ಒಂದು ಮಾದರಿ. ಸೊ ಸುಮಾರು 8-10% ಕ್ಷೇತ್ರದಲ್ಲಿ ಜಾನುವಾರುಗಳನ್ನು ಕೂಡ ನಾವು ಅಳವಡಿಸ್ಕೊಂಡಿದ್ದೇವೆ. ಉದಾಹರಣೆ ಹೇಳಬೇಕಂದ್ರೆ ಹೈನುಗಾರಿಕೆಯಲ್ಲಿ 2 ದೇಶಿಯ ಆಕಳುಗಳು ಅಂದರೆ ಕಿಲಾರಿ ಆಕಳುಗಳನ್ನು ಕೂಡ ಸಾಕ್ತಾ ಇದ್ದೇವೆ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ರೈತರು ಸಿರೋಯಿ ಆಡುಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಸೊ ಆ ಶಿರೋಯಿ ಆಡುಗಳನ್ನು ಕೂಡ 5 ಹೆಣ್ಣು 1 ಗಂಡನ್ನು ಕೂಡ ಒಂದು ಮಾಡೆಲ್ನಲ್ಲಿ ಅದನ್ನು ಹಾಕ್ಕೊಂಡಿದ್ದೀವಿ. ಸೊ ಇದಷ್ಟೇ ಅಲ್ಲದೆ ಕೈ ತೋಟ, ಭಾಳಷ್ಟು ಇವಾಗ ಏನು ನೌಕರಿಗಾರಿರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ಗಳಿರ್ಬೋದು ಅಥವಾ ಪೌಷ್ಟಿಕತೆ ಬಗ್ಗೆ ಹೆಚ್ಚು ಆಸಕ್ತಿ ಕೊಟ್ಟಿದ್ದರಿಂದ ಕೈ ತೋಟವನ್ನು ಕೂಡ ಅದರಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಅದರಲ್ಲಿ ಹೇಳಬೇಕು ಅಂತಂದರೆ ಇವಾಗ ಬಿದ್ದ ಮಳೆಯ ನೀರನ್ನು ಸಂಗ್ರಹಣೆ ಮಾಡಿಕೊಳ್ಳಿಕ್ಕೆ ಕೃಷಿ ಹೊಂಡವನ್ನು ಅಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಜೈವಿಕ ಅನಿಲ ಘಟಕವನ್ನು ಕೂಡ ಮಾಡ್ಕೊಂಡಿದ್ದೇವೆ. ಅಂದರೆ ಈ ಆಕಳಗ ಬಂದಿರತಕ್ಕಂಥ ಸಗಣಿ ಮತ್ತು ಮೂತ್ರವನ್ನು ಹಾಕ್ಕೊಂಡು ಜೈವಿಕ ಅನಿಲ ಘಟಕ ಮತ್ತು ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಲೈಟ್ ಇರ್ಬೋದು ಅಥವಾ ಅಡುಗೆಗೆ ಬೇಕಾಗಿರ್ತಕ್ಕಂಥ ಅನಿಲದ ಉತ್ಪಾದನೆಗಾಗಿ ಜೈವಿಕ ಅನಿಲ ಘಟಕವನ್ನು ಕೂಡ ಅದರಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಮತ್ತು ಎರೆಹುಳು ಗೊಬ್ಬರದ ಘಟಕವನ್ನು ಕೂಡ ಅದರಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಅದರ ಜೊತೆಗೆ ಒಂದು ಕುಟುಂಬ ವಾಸಿಸಲಿಕ್ಕೆ ರೈತ ಕುಟುಂಬದ ಮನೆಯನ್ನು ಕೂಡ ಅದರಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದೇವೆ. ಅದಷ್ಟೇ ನಾನು ಆಗಲೇ ಹೇಳಿದಂಗೆ ಕೈ ತೋಟದಲ್ಲಿ ಸುಮಾರು ಇವೆಷ್ಟು ಸೇರಿಸಿದಾಗ 10-12% ಕ್ಷೇತ್ರವನ್ನು ಒಳಗೊಂಡಿರತಕ್ಕಂಥದ್ದು. ಸೊ ಇದು ಜೈವಿಕ ಅನಿಲದ ಘಟಕ 2 ಸ್ಕ್ವೇರ್ ಮೀಟರ್ ಅಂದರೆ 2 ಘನ ಮೀಟರ್ ಕ್ಷೇತ್ರದಲ್ಲಿ ನಾವು ಅದನ್ನು ಹಾಕಿದ್ದೀವಿ. ಅದಷ್ಟೇ ಅಲ್ಲದೆ 2 ಎರೆಹುಳು ಗೊಬ್ಬರದ ತೊಟ್ಟಿಯನ್ನು ಕೂಡ ಮಾಡ್ಕೊಂಡಿದ್ದೇವೆ. ಇನ್ನು ಕೈ ತೋಟಕ್ಕೆ ಬಂದಾಗೆ ರಾಜಗಿರಿ ಇರ್ಬೋದು ಅಥವಾ ಪುಂಡಿ ಪಲ್ಯ ಇರ್ಬೋದು, ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇಷ್ಟಪಟ್ಕೊಂಡು ಊಟ ಮಾಡ್ತಕ್ಕಂಥದ್ದು ಪುಂಡಿ ಪಲ್ಯ ಮತ್ತು ಬೇಳೆ.
0: ಹೌದು,
1: ಸೊ ಆ ಪುಂಡಿ ಪಲ್ಯವನ್ನು ಕೂಡ ಬೆಳೆದಿದ್ದೀವಿ. ಪಾಲಕ್ ಇರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ಮೆಂತೆ ಇರ್ಬೋದು, ಕೊತ್ತಂಬರಿ ಇರ್ಬೋದು, ಇವುಗಳನ್ನು ಕೈ ತೋಟದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಇನ್ನು ಬದುಗಳು, ಭಾಳಷ್ಟು ಜನರು ರೈತರು ಬದುಗಳ ಮೇಲೆ ಏನೂ ಬೆಳೀತಾ ಇರೋದಿಲ್ಲ. ಸೊ ಅದನ್ನು ರೈತರಿಗೆ ನಾವು ಒಂದು ಮಾದರಿಯಾಗಿ ತೋರಿಸ್ಲಿಕ್ಕೂ ಕೂಡ ಬದುಗಳ ಮೇಲೆ ಈ ಗೊಬ್ಬರದ ಗಿಡ ಗ್ಲಿರ್ಸಿಡಿ ಅಂತ ಕರಿತೀವಿ, ಅದನ್ನು ಹಾಕಿದ್ದೀವಿ. ಮನೆಗೆ ಬೇಕಾಗಿರ್ತಕ್ಕಂಥ ನುಗ್ಗಿಕಾಯಿ ಗಿಡಗಳನ್ನು ಹಾಕಿದ್ದೀವಿ, ಕರಿಬೇವನ್ನು ಬೆಳೆಸಿದ್ದೀವಿ, ಅದರ ಜೊತೆಗೆ ನೇರಳೆ ಹಣ್ಣು. ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಸಕ್ಕರೆ ಕಾಯಿಲೆಯ ಒಂದು ರೋಗಿಗಳು ಇರೋದ್ರಿಂದ ಅವರ ಆರೋಗ್ಯ ಸುಧಾರಣೆಗಾಗಿ ನೇರಳೆ ಹಣ್ಣಿನ ಗಿಡನೂ ಕೂಡ ಒಂದು ಬದುಗಳಲ್ಲಿ ಹಾಕಿರ್ತಕ್ಕಂಥದ್ದು. ಮತ್ತು ಸಾಗುವಾನಿ ಮನೆಗೆ ಮುಂದಿನ ಬಾಗಿಲಿಗೆ ಮತ್ತು ದೇವ್ರ ಕೋಣೆಗೆ ಬಹಳಷ್ಟು ಇಷ್ಟಪಟ್ಟು ಹಾಕ್ತಕ್ಕಂಥ ಬಾಗಿಲು ಅಂದರೆ ಸಾಗುವಾನಿ ಅಥವಾ ತೇಗು. ಸೊ ಅದರ ಮರಗಳನ್ನು ಕೂಡ ನಾವು ಹಾಕಿದ್ದೀವಿ. ಅದರ ಜೊತೆಗೆ ಚೊಗಚೆ ಅಂತಕ್ಕಂಥದ್ದು ಮತ್ತು ಮೇವಿನ ಬೆಳೆಗಳು, ಮೇವಿನಗಳು ದನಕರುಗಳನ್ನು ಕಟ್ಕೊಂಡಾಗ ಮೇವು ಬೇಕೇ ಬೇಕು. ಸೊ ಆ ಮೇವಿನ ಬೆಳೆಗಳನ್ನು ಕೂಡ ಅಂಜನ್ ಹುಲ್ ಅಂತಕ್ಕಂಥದ್ದನ್ನು ಕೂಡ ನಾವು ಬದುಗಳ ಮೇಲೆ ಮಾಡಿರ್ತಕ್ಕಂಥದ್ದು. ಇದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಮಾದರಿಯಾಗಿದೆ. ಅಂದರೆ
0: 2.5 ಎಕರೆಯಲ್ಲಿ ಇಷ್ಟೆಲ್ಲ ಮಾದರಿಗಳನ್ನು ಅಳವಡಿಸಬಹುದು ಅಂತ ಒಂದು ಮಾದರಿ ನಮ್ಮ ಒಂದು ವಿಶ್ವವಿದ್ಯಾಲಯದ ಆವರಣದಲ್ಲಿ ಇದೆ.
1: ಎಸ್ ಸರ್, ಎಸ್ ಸರ್. ಸೊ ಅದನ್ನು ರೈತರು ನೋಡಿಕೊಂಡಾಗ ಹೋ ನಾನು ಯಾಕೆ ಮಾಡಬಾರ್ದು ಅಂದರೆ ಸಾವಯವ ಕೃಷಿನಲ್ಲಿ ನಾವು ಮಾದರಿ ಅಂದರೆ ಸಮಗ್ರ ಕೃಷಿ ಪದ್ಧತಿಯ ಮಾದರಿಯನ್ನು ಅಳವಡಿಸ್ಕೊಳ್ಬೋದಾ ಅಂತಕ್ಕಂಥ ಪ್ರಶ್ನೆಗೆ ಅಲ್ಲಿ ಒಂದು ಉತ್ತರವನ್ನು ಸಿಗತಕ್ಕಂಥ ಒಂದು ಮಾದರಿಯನ್ನು ಕೂಡ ಈಗಾಗಲೇ ನಮ್ಮ ಹಿಂದಿನ ವಿಜ್ಞಾನಿಗಳಿರ್ತಕ್ಕಂಥ ಡಾಕ್ಟರ್ ಸತ್ಯನಾರಾಯಣ ರಾವ್ ಸರ್ ಈಗ ಮಾಡಿದ್ದಾರೆ. ಸೊ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ.
0: ಅಂದರೆ ನಮ್ಮ ರೈತ ಬಾಂಧವರು ಈ ಮಾದರಿನ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದು ನೋಡ್ಬೋದಾ? ಹೇಗೆ
1: ಬಂದು ನೋಡ್ಬೋದು, ಅವರು ಯಾವಾಗಾದರೂ ಬಂದು ನೋಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಮೆಣಸಿನಕಾಯಿಗೆ ಸಾಕಷ್ಟು ಎರೆಹುಳು ಗೊಬ್ಬರದ ಬೇಡಿಕೆ ಆಗ್ತಾ ಇದೆ, ನಾವು ರೈತರಿಗೆ ಪೂರೈಸಕ್ಕೆ ಆಗ್ತಾ ಇಲ್ಲ. ಮತ್ತು ಎರೆಜಲವನ್ನು ಕೂಡ ಮಾಡಿದ್ದೀವಿ, ಅದರ ಜೊತೆಗೆ ಗೋಕೃಪಾಮೃತವನ್ನು ಮಾಡಿದ್ದೀವಿ, ಅದರ ಜೊತೆಗೆ ವೇಸ್ಟ್ ಡಿಕಾಂಪೋಜರ್ ದ್ರಾವಣವನ್ನು ಕೂಡ ಮಾಡಿದ್ದೀವಿ. ಈಗ ಅದು ಸಾಲು ಸಾಲಿನಲ್ಲಿ ರೈತರು ಬಂದು ಇವಾಗ ಟ್ರೈಕೋಡರ್ಮಾ, ಸೂಡೋಮೊನಸು, ಆಮೇಲೆ ಜೈವಿಕ ಗೊಬ್ಬರಗಳನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ಗೋಕುಪ್ರಾಮೃತ, ವೇಸ್ಟ್ ಡಿಕಂಪೋಜರು, ಮತ್ತು ಎರೆಜಲ, ಜೀವಾಮೃತ, ಪಂಚಗವ್ಯ, ಪಂಚಪತ್ತ, ಅಗ್ನಿಯಸ್ತ್ರ, ಬ್ರಹ್ಮಾಸ್ತ್ರ ಇವುಗಳನ್ನೆಲ್ಲ ನಾವು ಅವರಲ್ಲಿ ಮಾಡಿಟ್ಟದ್ರಿಂದ ಸೊ ರೈತರು ಅದನ್ನು ತೆಗೆದುಕೊಂಡೋಗಿ ಒಂದು ಸರಿ ಸಿಂಪರಣೆ ಮಾಡಿದರೆ ಸಾಕು, ಅವರಿಗೆ ಮನವರಿಕೆ ಆಗುತ್ತೆ. ಸೊ ಅವರು ಕೂಡ ತಮ್ಮ ಕ್ಷೇತ್ರದಲ್ಲಿ ದಯವಿಟ್ಟು ನಾನು ರೈತರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ, ಯಾವತ್ತು ಕೊಂಡುಕೊಂಡು ಸಾವಯವ ಕೃಷಿಯನ್ನು ಮಾಡಬಾರ್ದು. ಯಾವುದೇ ಪರಿಕರಗಳನ್ನು ಕೊಂಡುಕೊಂಡು ಸಾವಯವ ಕೃಷಿಯನ್ನು ದಯವಿಟ್ಟು ರೈತರು ಮಾಡಬಾರ್ದು. ತಮ್ಮ ಕ್ಷೇತ್ರದಲ್ಲೇ ಸಿಗತಕ್ಕಂಥ ನಾನಾಗಲೇ ಹೇಳ್ದಂಗೆ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಅವನ್ನು ಜೀವಾಮೃತ ಮಾಡ್ಕೊಳ್ತಕ್ಕಂಥದ್ದಾಗಲಿ, ಎರೆಹುಳ ಗೊಬ್ಬರ ಮಾಡ್ತಕ್ಕಂಥದ್ದಾಗಲಿ, ಎರೆ ಜಲವನ್ನು ತೆಗೆದುಕೊಳ್ತಕ್ಕಂಥದ್ದಾಗಲಿ, ವೇಸ್ಟ್ ಡಿಕಾಂಪೋಜರನ್ನು ದ್ರಾವಣ ಮಾಡ್ಕೊಳ್ತಕ್ಕಂಥದ್ದಾಗಲಿ, ಗೋಕೃಪಾಮೃತ ದ್ರಾವಣ ಮಾಡ್ಕೊಳ್ತಕ್ಕಂಥದ್ದಾಗಲಿ, ಮತ್ತು ಬೆಳ್ಳುಳ್ಳಿ ಮೆಣಸಿನಕಾಯಿ ಕಷಾಯವನ್ನು ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಈಗ ಜೈವಿಕ ಗೊಬ್ಬರಗಳನ್ನು ವಿಶ್ವವಿದ್ಯಾಲಯಕ್ಕೆ ಬಂದು ತೆಗೆದುಕೊಂಡು ಹೋಗಿ ಅವುಗಳನ್ನು ಬಳಸಿದಾಗ ಉತ್ತಮವಾದ ಪೌಷ್ಟಿಕವಾದ ಆಹಾರವನ್ನು ಪಡೆಯೋದ್ರ ಜೊತೆಗೆ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿಕ್ಕೆ ಇದು ಒಂದು ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ನಿಜವಾಗಲೂ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಒಂದು ಮಾದರಿ ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ ಸರ್.
0: ಒಂದು ವಿಶ್ವಾಸಾರ್ಹತೆ ಏನು ಅಂತಂದ್ರೆ ರೈತ ಬಾಂಧವರು ತಾವು ಹೇಳಿದ್ರಿ, ಇಷ್ಟೆಲ್ಲ ಪರಿಕರಗಳನ್ನು ಹಗಲು ನಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಬಂದು ತಗೊಂಡು ಹೋಗ್ತಾರೆ ಅಂತ ಅನ್ನೋದು ಒಂದು ವಿಶ್ವಾಸಾರ್ಹತೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದು ಗುಣಮಟ್ಟದ್ದು ಸಿಗುತ್ತೆ, ಇದರಿಂದ ಬಳಸಿದ್ರಪ್ಪ ಅಂತಂದರೆ ನಮಗೆ ಖರ್ಚು ಉಳಿತದೆ, ಉತ್ಪಾದನೆ ಹೆಚ್ಚಾಗುತ್ತೆ, ಪೌಷ್ಟಿಕ ಆಹಾರ ಉತ್ಪಾದನೆ ಆಗೋದ್ರ ಜೊತೆಗೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗುತ್ತಂಬಂಥ ಒಂದು ವಿಶ್ವಾಸದಿಂದ ನಮ್ಮ ವಿಶ್ವವಿದ್ಯಾಲಯಕ್ಕೆ ರೈತರು ತಂಡೋಪತಂಡವಾಗಿ ಬರ್ತಿರೋದು ಒಂದು ಮೈಲುಗಲ್ಲ ಅಂತಾನೆ ಹೇಳಬಹುದು.
1: ಹೌದು ಸರ್, ಹೌದು.
0: ಇನ್ನೊಂದು ಡಾಕ್ಟರ್ ಬಸವಣ್ಣಪ್ಪನವರು, ಈಗ ತಾವು ಹೇಳಿದ್ರೆ ಇಷ್ಟೆಲ್ಲ ಸಂಶೋಧನೆಗಳು ತಮ್ಮ ಈ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಡೀತಾ ಇದ್ದಾವೆ, ರೈತ ಬಾಂಧವರು ಬಂದು ನೋಡ್ಕೊಂಡು ಹೋಗ್ತಾರೆ, ತಿಳ್ಕೊಂಡು ಹೋಗ್ತಾರೆ, ನೋಡ್ತಾರೆ, ಇವುಗಳನ್ನು ಮಾಹಿತಿ ಕೊಡುವಂಥ ಒಂದು ಪುಸ್ತಕಗಳಾಗಿರ್ಬೋದು, ಮಾರ್ಗದರ್ಶಿ ಆಗಿರ್ಬೋದು, ಹೊತ್ತಿಗೆ ಆಗಿರ್ಬೋದು, ನಮ್ಮ ರೈತ ಬಾಂಧವರಿಗೆ ಸಿಗಲಿಕ್ಕೆ ಅನುಕೂಲತೆ ಇದೆಯಾ?
1: ಅದು ಇದೆ ಸರ್. ಈಗ ಯಾರೇ ರೈತರು ಬಂದರೂ ಕೂಡ ನಾವು ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಿಂದ ಒಂದು ಪುಸ್ತಕವನ್ನು ಕೂಡ ನಾವು ರೆಡಿ ಮಾಡಿದ್ದೀವಿ.
0: ನಮ್ಮ ಕೇಂದ್ರದ್ದು,
1: ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಿಂದ ಏನು ಸಾವಯವ ಕೃಷಿ ಪದ್ಧತಿ ಅಂತಕ್ಕಂಥ ಒಂದು ಪುಸ್ತಕವನ್ನು ಕೂಡ ಕೈಪಿಡಿಯನ್ನು ತಯಾರು ಮಾಡಿದ್ದೀವಿ. ಸೊ ಅದರ ಜೊತೆಗೆ ಸುಮಾರು 10 ಬೆಳೆಗಳಲ್ಲಿ, ನಾನು ಆಗಲೇ ಹೇಳಿದೆ, 10 ಬೆಳೆಗಳಲ್ಲಿ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸ್ತಕ್ಕಂಥ ಅಂದರೆ ಸಂಶೋಧನೆ ಮಾಡಿ ಅದನ್ನು ಒಂದು ಹೊತ್ತಿಗೆಯನ್ನು ತಂದಿದ್ದೇವೆ. ಸೊ ಭತ್ತ ಅಂತಕ್ಕಂಥದ್ದು, ಹಿಂಗಾರಿ ಜೋಳ, ತೊಗರಿ, ನವಣೆ, ಸೂರ್ಯಕಾಂತಿ, ಕಡಲೆ, ಹೆಸರು, ಮತ್ತು ದೇಶಿ ಹತ್ತಿ, ಸಜ್ಜೆ, ಕುಶ್ಬೆ, ಈ ಎಲ್ಲ ಬೆಳೆಗಳನ್ನು ಹೊಂದಿರತಕ್ಕಂಥದ್ದು ಮತ್ತು ಅವಕ್ಕೆ ಸಾವಯವ ತಂತ್ರಜ್ಞಾನದ ಪದ್ಧತಿಗಳನ್ನು ಸಂಶೋಧನೆ ಮಾಡಿ ಅವುಗಳನ್ನು ಕ್ರೋಢೀಕರಿಸಿ ಒಂದು ಪುಸ್ತಕವನ್ನು ಕೂಡ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ವಿಶೇಷವಾಗಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಿಂದ ಇದನ್ನು ಹೊರಗಡೆ ತಂದಿದ್ದೀವಿ.
0: ಅನುಕೂಲ ಆಗಲ್ಲ,
1: ಸಾವಯವ ಆಹಾರದ ಬೇಡಿಕೆ ಹೆಚ್ಚಳ ಆಗಿದೆ ಅಂದರೆ ದಿನ ದಿನಲೂ ನಾವು ನೋಡಿದ್ವಿ ಅಂತಂದರೆ ಸೊ ಅಲ್ಲಿ ಆಹಾರದ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಗೆ ನಾವು ಈಗ ದೇಶಗಳಲ್ಲಿ ಸುಮಾರು 20-25% ವಾರ್ಷಿಕ ಸರಾಸರಿ ಹೆಚ್ಚಳದ ಬೇಡಿಕೆ ಕಂಡು ಬರ್ತಾ ಇದೆ. ಅಂದರೆ ಎಷ್ಟು ಪ್ರಮಾಣದಲ್ಲಿ ಸಾವಯವ ಕೃಷಿ ಉತ್ಪಾದನೆಗೆ ಡಿಮ್ಯಾಂಡ್ ಇದೆ ಅಂದರೆ ಅಂದರೆ ಬೇಡಿಕೆ ಇದೆ ಅಂದರೆ ಸುಮಾರು 20-25% ಬೇಡಿಕೆ ಇದೆ ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂಥ ಪದಾರ್ಥಗಳಿಗೆ. ಮತ್ತು ಆಧುನಿಕ ಬೇಸಾಯ ಕ್ರಮಗಳ ಅಸಮರ್ಪಕ ಅಳವಡಿಕೆಯಿಂದ ಸೊ ಅದನ್ನು ವೈಜ್ಞಾನಿಕವಾಗಿ ರೈತರು ಅಳವಡಿಸಿಕೊಳ್ಳದೇ ಇದ್ದುದರಿಂದ ಸುಮಾರು ಅಲ್ಲಿ ಬೆಳೆಗಳಲ್ಲಿ ಇಳುವರಿ ಗಣನೀಯವಾಗಿ ಕುಂಠಿತ ಆಗ್ತಾ ಇದೆ. ಸೊ ಆ ಒಂದು ಇಳುವರಿಯನ್ನು ಏನು ನಾವು ಸಸ್ಟೈನಬಲ್ ಅಗ್ರಿಕಲ್ಚರ್ ಸುಸ್ಥಿರವಾಗಿ ಕಾಪಾಡಿಕೊಳ್ಬೇಕು ಅಂತಂದರೆ ನಾವು ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಅರಿವು ಮೂಡ್ತಾ ಇದೆ. ಮತ್ತು ಭೂಮಿಯ ಫಲವತ್ತತೆ ಹಾಳಾಗಿದೆ, ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಬೇಕಾಗಿದೆ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಕೊಡ್ತೀವಿ ಅನ್ನೋದನ್ನು ಯೋಚನೆ ಮಾಡೋದ್ರ ಜೊತೆಗೆ ಉತ್ತಮವಾದ ಭೂಮಿಯನ್ನು ಫಲವತ್ತಾದ ಭೂಮಿಯನ್ನು ನನ್ನ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತು ರಾಸಾಯನಿಕ ಗೊಬ್ಬರಗಳ ಅತಿಯಾದ ಅಸಮತೋಲನ ಬಳಕೆಯಿಂದ ಸೊ ನಾನಾಗಲೇ ಹೇಳಿದೆ ಸುಮಾರು ಮಣ್ಣಿನ ಭೌತಿಕ ಕ್ಷೀಣಿಸ್ತಾ ಇದೆ, ರಾಸಾಯನಿಕ ಗುಣಮಟ್ಟ ಕಮ್ಮಿ ಆಗ್ತಾ ಇದೆ, ಜೈವಿಕ ಗುಣಧರ್ಮಗಳು ಭೂಮಿಯಲ್ಲಿರ್ತಕ್ಕಂಥ ಏನು ಸೂಕ್ಷ್ಮಾಣು ಜೀವಿಗಳಿದ್ದಾವೆ ಅವು ಕೂಡ ಕಮ್ಮಿ ಆಗ್ತಾ ಇದ್ದಾವೆ. ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ಆಕ್ಟಿನೋಮೈಸೆಡ್ಸ್ ಇರ್ಬೋದು, ಇವುಗಳೆಲ್ಲ ಕಮ್ಮಿ ಆಗ್ತಾ ಇದ್ದಾವೆ. ಕಲುಷಿತವಾಗಿರ್ತಕ್ಕಂಥ ವಾತಾವರಣವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮತ್ತು ಬೆಳೆಗಳ ಇಳುವರಿನಲ್ಲಿ ಗಣನೀಯವಾಗಿ ಕುಂಠಿತವಾಗಿರ್ತಕ್ಕಂಥದ್ದು, ಆಹಾರದ ವಸ್ತುಗಳಲ್ಲಿ ಗುಣಮಟ್ಟವನ್ನು ಕಾಪಾಡದೇ ಇರತಕ್ಕಂಥದ್ದು ರಾಸಾಯನಿಕ ಬಳಕೆಯಿಂದ. ಸೊ ಅದರ ಜೊತೆಗೆ ರಾಸಾಯನಿಕ ಕೀಟನಾಶಕಗಳ ವಿವೇಚನೆ ರಹಿತ ಬಳಕೆಯಿಂದ ಅಂದರೆ ಅನ್ಸೈಂಟಿಫಿಕ್ ಆಗಿ ಅವೈಜ್ಞಾನಿಕವಾಗಿ ಶಿಫಾರಸು ಮಾಡಿದ್ರಕ್ಕಿಂತ ಜಾಸ್ತಿಯಾಗಿ ಬಳಸೋದ್ರಿಂದ ಸೊ ಅಲ್ಲಿನೂ ಕೂಡ ಬಹಳಷ್ಟು ತೊಂದರೆಯಾಗಿದೆ, ದುಷ್ಪರಿಣಾಮ ಆಗಿದೆ. ಪ್ರಕೃತಿಯ ಜೀವರಾಶಿಗಳಲ್ಲಿ ಅಥವಾ ಜನ ಮತ್ತು ಜಾನುವಾರುಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಕೂಡ ಉಂಟಾಗ್ತಾ ಇದೆ. ನೈಸರ್ಗಿಕ ಸಂಪನ್ಮೂಲಗಳಾದ ಏನು ಮಣ್ಣಿದೆ ಅಥವಾ ಭೂಮಿ ಇದೆ, ನೀರು, ಸಸ್ಯ ಹಾಗೂ ಪ್ರಾಣಿಗಳ ಸಂಕುಲನ ಅಸಮರ್ಪಕ ಬಳಕೆಯಿಂದನೂ ಕೂಡ ಇದು ಆಗ್ತಕ್ಕಂಥದ್ರಿಂದ. ಮತ್ತು ಆಧುನಿಕ ಕೃಷಿ ಉತ್ಪಾದನೆ ಪದ್ಧತಿಯಲ್ಲಿ ಬಾಹ್ಯ ಪರಿಕರಗಳು ಅಂದರೆ ಹೊರಗಡೆ ಕೊಂಡಿರತಕ್ಕಂಥ ಪರಿಕರಗಳಿಗೆ ಉಪಯೋಗದಿಂದ ಹೆಚ್ಚಾದ ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ತದೆ ಅಂದರೆ
0: ಖರ್ಚು ಜಾಸ್ತಿ ಆಗ್ತದೆ,
1: ವ್ಯವಸಾಯದಲ್ಲಿ ಖರ್ಚು ಜಾಸ್ತಿ ಆಗ್ತಾ ಇದೆ. ಆ ಖರ್ಚನ್ನು ಕಮ್ಮಿ ಮಾಡ್ತಕ್ಕಂಥದ್ದು, ಉತ್ತಮವಾದ ಗುಣಮಟ್ಟದ ಆಹಾರದ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು, ಮತ್ತು ಉತ್ತಮವಾದ ಪರಿಸರವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಮತ್ತು ಉತ್ಪಾದನೆಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ಇದರಿಂದ ಮೂಲ ಉದ್ದೇಶದಿಂದ ಇದಕ್ಕೂ ಸಾವಯವ ಕೃಷಿಗೆ ಹೆಚ್ಚು ಆದ್ಯತೆ ಅಥವಾ ಪ್ರಚಾರ ಬರ್ತಾ ಇದೆ.
0: ಒಳ್ಳೆಯದು ಸರ್, ಈ ನಿಟ್ಟಿನಲ್ಲಿ ತಾವುಗಳು ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀರಿ. ತಮ್ಮ ಒಂದು ಸಂಸ್ಥೆ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿದೆ. ಅಲ್ಲಿ ಸುಸಜ್ಜಿತವಾದಂಥ ಒಂದು ರೀತಿಯಲ್ಲಿ ಕಟ್ಟಡ ಇದೆ. ಅಲ್ಲಿ ವಿಜ್ಞಾನಿಗಳು ಯಾವ್ಯಾವಿರ್ತಾರೆ, ರೈತ ಬಾಂಧವರು ಬಂದರೆ ಅಲ್ಲಿ ಏನೇನು ಸಮಗ್ರ ಮಾಹಿತಿಯಲ್ಲಿ ಸಿಗುತ್ತೆ ಎಂಬಂಥ ಒಂದು ವಿಚಾರ?
1: ಸೊ ಇದು ಬಹಳಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೆ, ಯಾಕಂದರೆ ಬಿಲ್ಡಿಂಗನ್ನು ನೋಡಿಕೊಂಡು ಭಾಳಷ್ಟು ಜನ ಒಳಗಡೆ ಬರ್ತಾರೆ,
0: ಅದು ಮುಖ್ಯ,
1: ಅದು ಬರ್ತಿರ್ತಾರೆ. ಆದರೆ ಅಲ್ಲಿ ಕೊಡ್ತಕ್ಕಂಥ ಮಾಹಿತಿ ಕೊಡ್ತಕ್ಕಂಥ ವಿಜ್ಞಾನಿಗಳು ಕೂಡ ಮುಖ್ಯ, ಮತ್ತು ಅಲ್ಲಿ ಕೈಗೊಂಡಿರ್ತಕ್ಕಂಥ ಸಂಶೋಧನೆಯ ಫಲಿತಾಂಶಗಳಿಗೂ ಕೂಡ ಮುಖ್ಯ, ಮತ್ತು ಅವರು ಬಂದಿರತಕ್ಕಂಥ ಸಮಯದಲ್ಲಿ ಸಿಗತಕ್ಕಂಥ ಪರಿಕರಗಳು ಕೂಡ ಮುಖ್ಯ. ಅದರ ಜೊತೆಗೆ ಗುಣಮಟ್ಟದ ಪರಿಕರಗಳು ಕೂಡ ಬಹಳ ಮುಖ್ಯ.
0: ಏನೋ ಒಂದು ಖುಷಿ ಸಿಕ್ತು, ಏನೋ ಒಂದು ಮಾಹಿತಿ ಸಿಕ್ತು, ಲಾಭವನ್ನು ಪಡ್ಕೊಂಡು ಹೋಗ್ಬೇಕು ರೈತರು.
1: ಎಸ್, ಆ ಒಂದು ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಸತ್ಯನಾರಾಯಣರಾವ್ ಸರ್ ಕೂಡ ಮತ್ತು ಹಿಂದೆ ಆ ಒಂದು ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಏನು ಸಂಶೋಧನೆಯನ್ನು ಕೈಗೊಂಡಿರತಕ್ಕಂಥ ವಿವಿಧ ವಿಜ್ಞಾನಿಗಳು ಕೂಡ ಈ ಸೇವೆಯನ್ನು ಸಲ್ಲಿಸಿದ್ದಾರೆ. ಸೊ ಇಲ್ಲಿ ನಾನು ಈಗ ಹೋದ ವರ್ಷ ಆಗಸ್ಟ್ ತಿಂಗಳಲ್ಲಿ ನಾನು ಈ ಒಂದು ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯ ಒಂದು ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಈ ಸಾವಯವ ಕೃಷಿ ಸಂಶೋಧನೆಯಲ್ಲಿ ಕೂರಿಸಿದ್ದಾರೆ. ನಾನು ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಜೊತೆಗೆ ಡಾಕ್ಟರ್ ಕಾಂಬ್ಳೆಯವರು ಅಂತೇಳಿ ಬೇಸಾಯ ತಜ್ಞರು ಕೆಲಸ ಮಾಡ್ತಾಯಿದ್ರು, ಇತ್ತೀಚೆಗೆ ಅವರಿಗೆ ಬೇರೆ ಕಡೆ ಹೋಗಿದ್ದಾರೆ. ಅದಲ್ಲದೇ ಈ ಒಬ್ಬರು ಡಾಕ್ಟರ್ ವೆಂಕಣ್ಣ ಅಂಥೇಳಿ ಅವರು ಕೂಡ ಕೀಟ ತಜ್ಞರು. ಸೊ ಅವರು ಕೂಡ ಸಂಶೋಧನೆಯನ್ನು ಮಾಡ್ತಿದ್ದಾರೆ. ಸೊ ನಾವು ಮೂರು ಜನರು ಕೂಡ ಬಂದಿರತಕ್ಕಂಥ ರೈತರಿಗೆ ಏನು ಅವರಿಗೆ ಸಮಾಧಾನ ಅಷ್ಟೇ ಪಡಿಸೋದಲ್ಲದೇ ಸಮಯಕ್ಕೆ ತಕ್ಕನಾಗಿರ್ತಕ್ಕಂಥ ಟ್ರೈಕೋಡರ್ಮ ಇರ್ಬೋದು, ಸುಡೋಮನಸ್ ಇರ್ಬೋದು, ಮತ್ತು ಫಾಸ್ಫರಸ್ ಸಲಬ್ಲೈಜಿಂಗ್ ಬ್ಯಾಕ್ಟರ್, ರಂಜಕ ಕರಗಿಸುವ ಗೊಬ್ಬರ ಇರ್ಬೋದು, ರೈಜೋಬಿಯಂ ಇರ್ಬೋದು, ಮತ್ತು ಕಾಂಪೋಸ್ಟ್ ಕಲ್ಚರ್. ಇತ್ತೀಚಿನ ದಿನಗಳಲ್ಲಿ ರೈತರು ಏನು ಮಾಡ್ತಾರಂದರೆ ಬೆಳೆ ಕಟಾವಾದ್ರೇ ಅದನ್ನು ಕುಂಟಿಯಿಂದ ಹರಗಿ ಅದನ್ನು ಕುಪ್ಪೆ ಹಾಕಿ ಸುಡ್ತಿರ್ತಾರೆ,
0: ಸಸ್ಯದ ಅವಶೇಷಗಳನ್ನು
1: ಸುಟ್ಟು ಹಾಕ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅದನ್ನು ಸುಟ್ಟು ಹಾಕಬಾರ್ದು ಅಂತ ಹೇಳಿ ಅವರಿಗೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ತರಬೇತಿನಲ್ಲಿ ನಾವು ಕಾಂಪೋಸ್ಟ್ ಕಲ್ಚರನ್ನು ಬಳಸಿ ಸಂಪತ್ಭರಿತವಾಗಿರ್ತಕ್ಕಂಥ ತಿಪ್ಪೆ ಗೊಬ್ಬರ ಮಾಡ್ಕೊಳ್ಬೋದು, ಎರೆಹುಳು ಗೊಬ್ಬರವನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಅದಲ್ಲದೆ ನಾವು 2 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ರೈತರಿಗೆ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದೇವೆ. ಮತ್ತು ಪಕ್ಕದಲ್ಲಿರ್ತಕ್ಕಂಥ ಏನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೀತಕ್ಕಂಥ ರೈತರ ತರಬೇತಿನಲ್ಲಿ ನಾವು ಸಾವಯವ ಕೃಷಿಯ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸ್ತಕ್ಕಂಥ ಏನು ಪಾಠಗಳನ್ನು ಕೂಡ ಮಾಡ್ತಾ ಇದ್ದೇವೆ, ಅಂದರೆ ಲೆಕ್ಚರ್ಸನ್ನು ಕೊಡ್ತಾ ಇದ್ದೇವೆ. ಅದಲ್ಲದೆ BSc ಅಗ್ರಿ ವಿದ್ಯಾರ್ಥಿಗಳಿಗೆ, MSc ಅಗ್ರಿ ವಿದ್ಯಾರ್ಥಿಗಳಿಗೆ ಸಾವಯವ ಕೃಷಿಯ ಪಠ್ಯದಲ್ಲೂ ಕೂಡ ವಿಷಯ ಇರೋದರಿಂದ ಸೊ ಅದನ್ನು ಕೂಡ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ರೈತರು ಈಗಾಗಲೇ ಭಾಳಷ್ಟು ಜನರಿಗೆ ಸಾವಯವ ಕೃಷಿಯ ಪ್ರಾಮುಖ್ಯತೆ ಗೊತ್ತಾಗಿದೆ ಮತ್ತು ಇಲ್ಲಿ ಉತ್ತಮ ಗುಣಮಟ್ಟದ ಏನು ಪರಿಕರಗಳು, ಸಾವಯವ ಕೃಷಿ ಪರಿಕರಗಳು ಸಿಗ್ತಾವೆ ಅಂತೇಳಿ ಹೊರಗಡೆ ಬಂದು, ಸೊ ನಾವು ಹೇಳ್ತಿರ್ತೀವಿ ಬೇರೆ ಕಡೆ ಸಿಗ್ತಾ ಇದೆ ಅಂದರೆ ಬರೀ ಎರೆಹುಳು ಗೊಬ್ಬರ, ನಮ್ಮ ಒಂದು ತರಬೇತಿಯನ್ನು ತೆಗೆದುಕೊಂಡು ಒಂದು 2-3 ಜನ ರೈತರು ಎರೆಹುಳು ಗೊಬ್ಬರವನ್ನು ಮಾಡಿದ್ದಾರೆ, ಅವ್ರ ನಂಬರ್ ಕೊಟ್ಟರೆ ಅವ್ರು ಅಲ್ಲಿ ಹೋಗಿ ತೆಗೆದುಕೊಳ್ಳೋದಿಲ್ಲ. ಯಾಕಂತಂದರೆ ತಾವು ಹೇಳಿದೆ ಹಿಂಗೆ ಸರ್, ಅದು ವಿಶ್ವಾಸ ಇರೋದಿಲ್ಲ. ನಮ್ಮಲ್ಲಿ ಎಷ್ಟಾದರೂ ಸಿಗಲಿ ಸರ್, ನಮಗೆ ಒಂದು ವಾರ ಆದರೂ ಕಾಯ್ತೀವಿ, ಸೊ ನಮಗೆ ಕೊಡ್ರಿ,
0: ನೀವೇ ಕೊಡಿ,
1: ನಾವೇ ಕೊಡ್ರಿ. ಮತ್ತು ಪ್ರೈವೇಟ್ ಕಂಪ್ನಿನಲ್ಲಿ, ಖಾಸಗಿ ಕಂಪ್ನಿಗಳಲ್ಲಿ ಸುಡಮನಸ್ಸು, ಟ್ರೈಕೋಡರ್ಮ ಮತ್ತು ಜೈವಿಕ ಗೊಬ್ಬರಗಳು ಸಿಗ್ತವೆ, ಅಲ್ಲಿ ತೊಗೊಳ್ರಿ ಅಂದರೆ ತೊಗೊಳ್ಳೋದಿಲ್ಲ. ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಕೈಗೊಂಡಿರ್ತಕ್ಕಂಥ ಏನು ಪರಿಕರಗಳಿದ್ದಾವೆ ಅವುಗಳ ಮೇಲೆ ಹೆಚ್ಚು ವಿಶ್ವಾಸ ಇಟ್ಕೊಂಡು ಅದರಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಬಂದು ತೆಗೆದುಕೊಂಡು ಹೋಗ್ತಾರೆ.
0: ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾಗಿ ಈ ಕೇಂದ್ರದ ಗರಿಷ್ಠ ಲಾಭವನ್ನು ನಮ್ಮ ರೈತಾಪಿ ವರ್ಗದವರು ಪಡ್ಕೋಬೇಕಪ್ಪ ಅಂತಂದರೆ ತಮ್ಮ ಕಿವಿ ಮಾತು.
1: ಸೊ ಆದಷ್ಟು ರೈತರು ರಾಸಾಯನಿಕ ಸಾಂಪ್ರದಾಯಿಕ ಕೃಷಿ ಅಥವಾ ರಾಸಾಯನಿಕ ಕೃಷಿಗೆ ಜಾಸ್ತಿ ಹೋಗ್ದೇ, ಸೊ ಅದರಲ್ಲಿ ಕೇವಲ ರಾಸಾಯನಿಕ ಕೃಷಿಗೆ ಹೋದಾಗ ಹೆಚ್ಚಿನ ಇಳುವರಿ ಬರುತ್ತೆ, ದುಡ್ಡು ಜಾಸ್ತಿ ಬರುತ್ತೆ ಅಂತೇಳಿ ಆಸೆ ಪಟ್ಕೊಂಡು ಅದನ್ನು ಮಾಡೋದ್ರ ಬದಲು ತಮ್ಮ ಒಂದು ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಮತ್ತು ಉತ್ತಮವಾದ ಪರಿಸರವನ್ನು ಕಾಪಾಡಿಕೊಳ್ಬೇಕು ಅಂತಂದರೆ ನಾವು ಸಾವಯವ ಕೃಷಿಯನ್ನು ಅಳವಡಿಸ್ಕೊಳ್ಬೇಕು. ಸೊ ಇದರಿಂದ ಏನಾಗುತ್ತೆ, ನಮ್ಮ ಉತ್ತಮವಾದ ಗುಣಮಟ್ಟದ ಆಹಾರದ ಉತ್ಪಾದನೆಯಾಗುತ್ತೆ ಮತ್ತು ಪ್ರತಿಯೊಬ್ಬರಿಗೂ ನಾವು ಆಹಾರವನ್ನು ಏನು ಉತ್ಪಾದನೆ ಮಾಡಿ ಕೊಡ್ತಿರ್ತೀವಿ ಅದು ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಏನು ಉತ್ಪಾದನೆಯನ್ನು ಮಾಡ್ತಿದ್ದೇವೆ ಅವುಗಳನ್ನು ತೆಗೆದುಕೊಂಡು ರೈತರು, ಸೊ ನಾನು ಆಗಲೇ ಹೇಳಿದೆ ಬರೀ ಕೇವಲ ಕೊಂಡ್ಕೊಂಡು ಹೋಗೋದಲ್ಲ, ಅಷ್ಟೇ ಅಲ್ಲ, ಇಲ್ಲಿ ತರಬೇತಿಯನ್ನು ಪಡ್ಕೊಂಡು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅದನ್ನು ಅಳವಡಿಸ್ಕೊಂಡು ತಾವೇ ಉತ್ಪಾದನೆಯನ್ನು ಮಾಡಿದರೆ ವ್ಯವಸಾಯದಲ್ಲಿ ಖರ್ಚು ಕೂಡ ಕಮ್ಮಿ ಆಗುತ್ತೆ, ಸೊ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೊಳ್ಳೋಕ್ಕಾಗುತ್ತೆ. ಇದನ್ನು ದಯವಿಟ್ಟು ರೈತರು ಮಾಡಲಿ ಅಂಥೇಳಿ ನಾನು ಅವರಲ್ಲಿ ಮನವಿ ಪೂರ್ವಕವಾಗಿ ಅವರಲ್ಲಿ ನಾನು ರೈತರಲ್ಲಿ ಕೇಳ್ಕೊಳ್ತೀನಿ.
0: ಡಾಕ್ಟರ್ ಬಸವಣ್ಣಪ್ಪನವರೇ, ಈಗ ಸಾವಯವ ಕೃಷಿ ತಾವು ಹೇಳಿದ್ರಿ, ಬರೀ ಆಹಾರ ಧಾನ್ಯಗಳಾಗಿರ್ಬೋದು, ಹಣ್ಣಿನ ಬೆಳೆಗಳಾಗಿರ್ಬೋದು, ಜೊತೆಗೆ ಈ ಜೈವಿಕ ಗೊಬ್ಬರಗಳಾಗಿರ್ಬೋದು, ಈ ವಿಚಾರವನ್ನು ಹೈನುಗಾರಿಕೆಯಲ್ಲಿ ನಮ್ಮ ಕೇಂದ್ರ ಹೇಗೆ ಕೆಲಸವನ್ನು ಮಾಡ್ತಿದೆ?
1: ಸೊ ಇದು ಬಹಳ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರೈತರು ಹೈನುಗಾರಿಕೆ ಮಾಡಬೇಕೋ ಬೇಡ ಅಂಥೇಳಿ ಯೋಚನೆ ಮಾಡ್ತಿರ್ತಾರೆ. ಸೊ ನಾವು ಇಲ್ಲಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯ ಸಮಗ್ರ ಸಾವಯವ ಕೃಷಿ ಪದ್ಧತಿನಲ್ಲಿ ಏನು ನಾವು ಹೈನುಗಾರಿಕೆಯನ್ನು ಮಾಡ್ತಿದ್ದೀವಿ ಅದರಲ್ಲಿ ಗಿರ್ ಆಕಳ ಅಂತಕ್ಕಂಥದ್ದು ಆಕಳಗಳನ್ನು ತೆಗೆದುಕೊಂಡು ಬಂದಿದ್ದು ಅದರಿಂದ ಬರ್ತಕ್ಕಂಥ ಹಾಲುಗಳನ್ನು ಕರ್ಕೊಂಡು ಅದನ್ನು ಭಾಳಷ್ಟು ರೈತರು ಏನು ಮಾಡ್ತಾರೆ, ಹಾಲನ್ನು ಕಾಯಿಸಿ ಅದನ್ನು ಆರಿಸಿ ಹೆಪ್ಪಾಕಿ ಮೊಸರು ಮಾಡಿ ಅದನ್ನು ಕಟ್ಟಿದು ಬೆಣ್ಣೆ ತೆಗೆದು ತುಪ್ಪ ತೆಗಿತಾರೆ. ಬಟ್ ಅದು ಅಲ್ಲ, ನಾವು ಮತ್ತು ಡಾಕ್ಟರ್ ಸತ್ಯನಾರಾಯಣರಾವ್ ಸರ್, ಈಗಿನ ಒಂದು ಕಾಲೇಜಿನ ಡೀನ್ ಆಗಿರ್ತಕ್ಕಂಥ ಡಾಕ್ಟರ್ ಸತ್ಯನಾರಾಯಣರಾವ್ ಸರ್, ನಾನು ಮತ್ತು ಡಾಕ್ಟರ್ ನಿಡೋಣಿಯವರು ಬೆಂಗಳೂರಿನಲ್ಲಿ ಹೆಬ್ಬಾಳದಲ್ಲಿ ಕೈಗೊಂಡಿರ್ತಕ್ಕಂಥ ಏನು ಕೆನೆ ತೆಗಿತಕ್ಕಂಥ ಸಂಸ್ಕರಣಾ ಘಟಕಕ್ಕೆ ಭೇಟಿ ಕೊಟ್ಟ ನಂತರ ನಾವು ಅದನ್ನು ತಂತ್ರಜ್ಞಾನವನ್ನೆಲ್ಲ ತೆಗೆದುಕೊಂಡು ಬಂದು ನಾವು ಗಿರ್ರ ಆಕಳಿನ ಹಾಲಿಂದಲೇ ನೇರವಾಗಿ ಆ ಮೆಷಿನ್ನಲ್ಲಿ ಹಾಕೋ ಕ್ರೀಮ್ ಸಪ್ರೇಟರ್ ಅಂತ ಒಂದು ಮೆಷಿನ್ ಇದೆ, ಅದರಲ್ಲಿ ಹಾಲು ಹಾಕೋದ್ರಿಂದ ಒಂದು ಕಡೆ ಕೆನೆ ಬರುತ್ತೆ, ಇನ್ನೊಂದು ಕಡೆ ಕೆನೆ ತೆಗೆದಿರ್ತಕ್ಕಂಥ ಹಾಲು ಬರುತ್ತೆ, ಆ ಕೆನೆಯನ್ನು ನೇರವಾಗಿ ಕಾಸೋದರಿಂದ ತುಪ್ಪ ಬರುತ್ತೆ. ಸೊ 1 ಲೀಟರ್ ಹಾಲಿಗೆ 40 ಗ್ರಾಮ್ನಷ್ಟು ತುಪ್ಪ ಬರುತ್ತೆ. ಸೊ ಅದನ್ನು ಒಂದು ಮಾಡಿರ್ತಕ್ಕಂಥದ್ದು. ಇದಷ್ಟೇ ಅಲ್ಲ, ಸೊ ಅದನ್ನು ಆ ಕೆನೆ ತೆಗೆದಿರ್ತಕ್ಕಂಥ ಹಾಲು ಏನು BP ಇರ್ತಕ್ಕಂಥವ್ರು, ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ವಯಸ್ಸಾಗಿರ್ತಕ್ಕಂಥವ್ರು, ಆ ಮಕ್ಕಳಿಗೆ ಇದನ್ನು ನಾವು ಹಾಲನ್ನು ಕುಡಿಲಿಕ್ಕೂ ಯೋಗ್ಯ ಆಗುತ್ತೆ. ಇಲ್ಲ ನೇರವಾಗಿ ಕೂಡ ಮೊಸರನ್ನು ಕೂಡ ಮಾಡ್ಬೋದು, ಹಾಲು ಕಾಸಿ ಹೆಪ್ಪಾಕಿ ಮೊಸರನ್ನು ಕೂಡ ಮಾಡ್ಬೋದು. ಇದು ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತಕ್ಕಂಥದ್ದು. ಗಿರ್ ಆಕಳಿನ ಹಾಲಿನಿಂದ ತುಪ್ಪ ಭಾಳಷ್ಟು ಡಿಮ್ಯಾಂಡ್ ಇದೆ. 1 ಲೀಟ್ರಿಗೆ ನಾವು 1800 ರೂಪಾಯಿ KG ಹಂಗೆ, 1 KGಗೆ 1800 ರೂಪಾಯಿ ಹಂಗೆ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಆದರೆ ಭಾಳಷ್ಟು ಬೇಡಿಕೆ ಇದೆ, ಅದು ಆಕಳಿನ ಹಾಲಿನ ಉತ್ಪಾದನೆ ಕಮ್ಮಿ ಇರೋದರಿಂದ, ಸೊ ಅದು ತುಪ್ಪದ ಉತ್ಪಾದನೆ ಕಮ್ಮಿ ಆಗ್ತಿದೆ. ಮುಂದಿನ ದಿನಗಳಲ್ಲಿ ನೀವು ಹೆಚ್ಚಿನ ಗಿರ್ ಆಕಳಗಳನ್ನು ತೆಗೆದುಕೊಂಡು ಬಂದು ಆ ಹಾಲಿನಿಂದ ತುಪ್ಪವನ್ನು ಮಾಡಿದಾಗ ಭಾಳಷ್ಟು ಆದ್ಯತೆಯನ್ನು ನೀಡ್ಬೋದು. ಎರಡನೇದು, ನಮ್ಮ BSc ಅಗ್ರಿ ಅಂತಿಮ ವಿದ್ಯಾರ್ಥಿಗಳಿಗೆ ಸಾವಯವ ಕೃಷಿನಲ್ಲಿ ಕೈ ತೋಟವನ್ನು ಅಂದರೆ ವಿವಿಧ ತರಕಾರಿಗಳನ್ನು ಬೆಳೆಸುವುದನ್ನು ಕೂಡ ಅವರ ಕಲಿಕಾ ಅನುಭವದ ಒಂದು ಪಠ್ಯದಲ್ಲೂ ಕೂಡ ನಾವು ಕಲಿಸಿದ್ದೇವೆ. ಮತ್ತು ಗಿರ್ ಆಕಳನ್ನು ಹಾಲನ್ನು ಹಿಂಡಿ ಕೆನೆಯನ್ನು ತೆಗೆಯೋದನ್ನು ಕೂಡ ಇದು ಮಾಡಿದ್ದೇವೆ. ಮತ್ತು ಮಜ್ಜಿಗೆಯನ್ನು ಮಾಡೋದನ್ನು ಕೂಡ ನಾವು ಮಾಡಿಸಿದ್ದೇವೆ. ಮತ್ತು ತರಕಾರಿ ವಿವಿಧ ತರಕಾರಿಗಳನ್ನು ಬೆಳೆಸ್ತಕ್ಕಂಥದ್ದನ್ನು ಕೂಡ ನಾವು ಈ ಒಂದು ಸಮಗ್ರ ಸಾವಯವ ಕೃಷಿಯ ಮಾದರಿಯಲ್ಲೂ ಕೂಡ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು.
2: ಇದುವರೆಗೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಪರಿಚಯ ಮತ್ತು ಕಾರ್ಯಚಟುವಟಿಕೆ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಈಗ ಕೇಳೋಣ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು.
3: ರೈತ ಬಾಂಧವರು ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು, ಮೊದಲ 2 ದಿನಗಳು ಅಲ್ಲಲ್ಲಿ ಗುಡುಗು ಮಿಂಚು ಬಿರುಗಾಳಿ ಸಹಿತ ಅಲ್ಪ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಉಳಿದಂತೆ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 41-42 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 26-27% ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 63-72% ಮತ್ತು ಕನಿಷ್ಠ ಆರ್ದ್ರತೆ 25-29% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 4-6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಬೇಸಿಗೆಯಲ್ಲಿ ಅಕಾಲಿಕ ಮಳೆಯ ಜೊತೆಗೆ ಗುಡುಗು ಸಿಡಿಲು ಮತ್ತು ಮಿಂಚಿನ ಸಾಧ್ಯತೆ ಇರೋದರಿಂದ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಕಟಾವು ರಾಶಿ ಮಾಡಿದಂತಹ ಬೆಳೆಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಶೇಖರಣೆ ಮಾಡಿಕೊಳ್ಳುವುದು ಉತ್ತಮ. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಬಿಸಿಲಿನ ಬೇಸಿಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಇನ್ನು ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಇನ್ನು ಬೆಳೆ ಕಟಾವಾದ ಮೇಲೆ ಮಣ್ಣು ಮಾದರಿ ಸಂಗ್ರಹಿಸಲು ಇದು ಸೂಕ್ತವಾದಂತಹ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡೋದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಹಣ್ಣಿನಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ ಇಮಾಮೆಕ್ಯೂನ್ ಬೆಂಜೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಟೊಮ್ಯಾಟೊದಲ್ಲಿ ಎಲೆ ಮುಟುರು ರೋಗವನ್ನು ನಿಗ್ರಹಿಸಲು 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ 4 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮೆಕ್ಯೂನ್ ಬೆಂಜೇಟ್ 5 SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ಇಂಟರ್ನಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಬಾಧೆಯನ್ನು ನಿರ್ವಹಿಸಲು ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ತೂಗು ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮೀಥೈಲ್ ಯೂಜಿನಾಲನ್ನು 1 ಮಿಲಿಲೀಟರ್ ಮೆಲಥಿಯಾನ್ 50 EC ದ್ರಾವಣದೊಂದಿಗೆ ಬೆರೆಸಿ ಪ್ರತಿ ಬಲೆಗೆ 100 ಮಿಲಿಲೀಟರ್ ದ್ರಾವಣವನ್ನು ಬಳಸಬೇಕು. ಮಾವಿನಲ್ಲಿ ಕಾಯಿಗಳು ಉದುರುವುದನ್ನು ತಡೆಯಲು 20 PPM ಅಂತಂದರೆ 2 ಗ್ರಾಂ ನ್ಯಾಪ್ಥಲಿಕ್ ಅಸೆಟಿಕ್ ಆ್ಯಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ಬೆಳಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಮಾಡಬೇಕು. ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾ ಕೋಳಿಗಳಿಗೆ ಕುಡಿಯಲು ಇಡಬೇಕು. ಜೊತೆಗೆ ಕೋಳಿ ಮನೆಯನ್ನು ತಂಪಾಗಿಸುವಂತಹ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ, ಮುಖ್ಯವಾಗಿ ಕೆರೆ ಹೊಂಡೆಗಳಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈ ತೊಳೆಯಬೇಕು, ಇಲ್ಲವೇ ನೀರು ಸಿಂಪಡಿಸಬೇಕು. ಇನ್ನು ಹೋರಿಗಳಿಗೆ ಕಸಿ ಮಾಡಿಸಲು ಬೇಸಿಗೆ ಕಾಲ ಸೂಕ್ತ ಸಮಯವಾಗಿದ್ದು ಗಾಯದ ನಿರ್ವಹಣೆಯೂ ಕೂಡ ಸುಲಭ ಆಗಿರ್ತದೆ. ಒಣಮೇವಿನ ಸ್ವಾದಿಷ್ಟತೆಯನ್ನು ಉತ್ತಮಗೊಳಿಸಲು 2% ಯೂರಿಯಾ ಮತ್ತು 10% ಕಾಕಂಬಿ ಅಥವಾ ಬೆಲ್ಲದ ಮಿಶ್ರಣ ಮಾಡಿ ನಂತರ ಜಾನುವಾರುಗಳಿಗೆ ಆಹಾರವಾಗಿ ಕೊಡಬೇಕು. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ.
2: ಅಮರೇಶ್ ಆಶಿಹಾಳ್ ಅವರಿಂದ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ಒಂದು ದಿನದ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸ್ಥಳೀಯ ಸಜ್ಜೆ ಕನಿಷ್ಠ ಮತ್ತು ಗರಿಷ್ಠ ಪ್ರತಿ ಕ್ವಿಂಟಲ್ಗೆ 2255 ರೂಪಾಯಿ, ಕಡಲೆಕಾಳು ಜವಾರಿ 6325 ರೂಪಾಯಿ ಪ್ರತಿ ಕ್ವಿಂಟಲ್ಗೆ, ಕೌಪಿಯ ಅಲ್ಸಂದೆ 4444 ರೂಪಾಯಿಯಿಂದ 5895 ರೂಪಾಯಿ, ನೆಲಗಡಲೆ 7189 ರೂಪಾಯಿಯಿಂದ 8125 ರೂಪಾಯಿ, ರಾಜಹಂಸ ಭತ್ತ 1502 ರೂಪಾಯಿಯಿಂದ 1600 ರೂಪಾಯಿ, ಸೋನಾ ಮಸೂರಿ ಭತ್ತ 2239 ರೂಪಾಯಿ ಪ್ರತಿ ಕ್ವಿಂಟಲಿಗೆ, ಸೂರ್ಯಕಾಂತಿ ಕನಿಷ್ಠ ಮತ್ತು ಗರಿಷ್ಠ 5505 ರೂಪಾಯಿ, ಕೆಂಪು ತೊಗರಿ ಕನಿಷ್ಠ ಪ್ರತಿ ಕ್ವಿಂಟಲಿಗೆ 6389 ರೂಪಾಯಿಯಿಂದ ಗರಿಷ್ಠ 8130 ರೂಪಾಯಿ. ಇದುವರೆಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂಥ ಒಂದು ದಿನದ ಪೇಟೆ ಧಾರಣೆ ಕೇಳಿದಿರಿ.

ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳೋಣ ಮಹಾದೇವಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು.

ಇದುವರೆಗೆ ಮಹಾದೇವಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳ್ತಾ ಇದ್ದೀರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. 7:35 ಕನ್ನಡದಲ್ಲಿ ವಾರ್ತೆಗಳು. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ದೇಶಾದ್ಯಂತ ನಾಳೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಉದ್ಯೋಗ ಮೇಳ. 51,000 ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತ ಸೈಪ್ರಸ್ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಒಪ್ಪಂದ. ದೇಶದ ಭೌಗೋಳಿಕ ಮೇರೆಗಳನ್ನು ಬಲಪಡಿಸಲು ದಕ್ಷ ಗಡಿ ಯೋಜನೆ, ಗೃಹ ಸಚಿವ ಅಮಿತ್ ಶಾ. ಕೇಂದ್ರ ಸರ್ಕಾರಕ್ಕೆ 2025-26 ಸಾಲಿಗಾಗಿ 2.86 ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಹಣ ವರ್ಗಾಯಿಸಲು ಆರ್ಬಿಐ ಅನುಮೋದನೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಾಳೆ ದೇಶಾದ್ಯಂತ ರೋಜ್ಗಾರ್ ಮೇಳ ನಡೆಯಲಿದೆ. ಈ ಸಂದರ್ಭದಲ್ಲಿ ಪ್ರಧಾನಿ ಅವರು ಮೇಳವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶಾದ್ಯಂತ ಸರ್ಕಾರಿ ಉದ್ಯೋಗಗಳಿಗೆ ಆಯ್ಕೆಯಾದ 51,000 ಅಧಿಕ ಅಭ್ಯರ್ಥಿಗಳಿಗೆ ವರ್ಚುವಲ್ ಮೂಲಕ ನೇಮಕಾತಿ ಪತ್ರ ವಿತರಿಸಲಿದ್ದಾರೆ. ದೇಶದ ಒಟ್ಟು 47 ಸ್ಥಳಗಳಲ್ಲಿ 19th ರೋಜ್ಗಾರ್ ಮೇಳ ಆಯೋಜಿಸಲಾಗಿದೆ. ರೈಲ್ವೆ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಹಣಕಾಸು ಸೇವೆ, ಉನ್ನತ ಶಿಕ್ಷಣ ಸೇರಿದಂತೆ ವಿವಿಧ ಸಚಿವಾಲಯ ಹಾಗೂ ಇಲಾಖೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೇಮಕಾತಿ ಪತ್ರ ಪಡೆಯಲಿದ್ದಾರೆ. ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಜೈಪುರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಲಿದ್ದಾರೆ. ರೋಜ್ಗಾರ್ ಮೇಳದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ, ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿಯವರ ಉದ್ಯೋಗ ಸೃಷ್ಟಿ ಭದ್ದತೆಗೆ ಅನುಗುಣವಾಗಿ ರೋಜ್ಗಾರ್ ಮೇಳಗಳನ್ನು ನಡೆಸಲಾಗುತ್ತಿದ್ದು, ಇದುವರೆಗೆ 12 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಲಾಗಿದೆ. ಭಾರತ ಮತ್ತು ಸೈಪ್ರಸ್ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಇಂದು ಒಪ್ಪಂದ ಮಾಡಿಕೊಂಡಿವೆ. ಭಯೋತ್ಪಾದನೆ ನಿರ್ಮೂಲನೆಗಾಗಿ ಜಂಟಿ ಕಾರ್ಯಕಾರಿ ಗುಂಪು ಸ್ಥಾಪನೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ, ಉನ್ನತ ಶಿಕ್ಷಣ ಹಾಗೂ ಸಂಶೋಧನೆ ಮತ್ತು ಸಾಂಪ್ರತಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಸಹಕಾರದ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ನವದೆಹಲಿಯಲ್ಲಿ ಇಂದು ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ನಿಟ್ಟಿನಲ್ಲಿ ಮಾತುಕತೆ ನಡೆಸಿದರು. ಪ್ರಾದೇಶಿಕ ಮತ್ತು ಜಾಗತಿಕ ಮಹತ್ವದ ವಿಚಾರ ಹಾಗೂ ಬಹುಕ್ಷೇತ್ರಗಳಲ್ಲಿ ಸಹಕಾರ ಕುರಿತಂತೆ ಉಭಯ ನಾಯಕರು ವಿಚಾರ ವಿನಿಮಯ ನಡೆಸಿದರು. ಭಾರತ ಸೈಪ್ರಸ್ ನಡುವಿನ ಸ್ನೇಹ ಗಾಢವಾಗಿದೆ ಮಾತ್ರವಲ್ಲ, ಭವಿಷ್ಯದ ಮುನ್ನೋಟ ಹೊಂದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವೇಳೆ ಬಿಡುಗಡೆ ಮಾಡಲಾದ ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಭಾರತದಲ್ಲಿನ ಸೈಪ್ರಸ್ ಬಂಡವಾಳ ಹೂಡಿಕೆ ದಶಕದಿಂದೀಚೆಗೆ ದ್ವಿಗುಣಗೊಂಡಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ.
1: Your strategic partnership, Cyprus ke infrastructure, energy aur agriculture sector mein भारतीय कंपनीज के लिए नए अवसर प्रदान करेगी और भारत के तेजी से बढ़ते शिपिंग और मैरिटाइम क्षेत्रों में नया निवेश लेकर आएगी. हम साइप्रस के साथ मिलकर गिफ्ट सिटी को एक ग्लोबल फाइनेंशियल और सर्विसेज हब बनाने के विजन को गति देंगे और दोनों देशों के इनोवेशन और स्टार्टअप इकोसिस्टम के बीच कनेक्ट बढ़ाएंगे.
0: ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ಮತ್ತು ಭಾರತ ಯುರೋಪಿಯನ್ ಒಕ್ಕೂಟಗಳ ನಡುವಿನ ಸಂಬಂಧ ಇತ್ತೀಚಿನ ವರ್ಷಗಳಲ್ಲಿ ಬಹುಪಟ್ಟು ಹೆಚ್ಚಿದೆ ಎಂದು ತಿಳಿಸಿದ್ದಾರೆ.
2: ಐ ಫೀಲ್ ಎಕ್ಸೆಪ್ಷನಲ್ಲಿ ಆನರ್ಡ್ ಅಂಡ್ ಪ್ರಿವಿಲೇಜ್ ಟು ಬಿ ಇನ್ ದೆಲ್ಲಿ ಫಾರ್ ದಿಸ್ ಸ್ಟೇಟ್ ವಿಸಿಟ್ ಅಂಡ್ ವಿ ಸ್ಟ್ಯಾಂಡ್ ಟುಗೆದರ್ ಇನ್ ಮಾರ್ಕಿಂಗ್ ಅನದರ್ ಮೈಲ್ ಸ್ಟೋನ್ in further strengthening the long-standing bonds between our two countries and in deepening and expanding our strategic cooperation.
0: ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ಇಂದು ಸಂಜೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡುವ ಕಾರ್ಯಕ್ರಮವಿದೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಮೂಲಕ 100 ಕೋಟಿಗೂ ಅಧಿಕ ಆರೋಗ್ಯ ದಾಖಲೆಗಳನ್ನು ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗೆ ಯಶಸ್ವಿಯಾಗಿ ಸಂಪರ್ಕಿಸುವ ಮೂಲಕ ಮಹತ್ವದ ಸಾಧನೆ ಮಾಡಲಾಗಿದೆ. ಕಳೆದ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ 50 ಕೋಟಿ ಆರೋಗ್ಯ ದಾಖಲೆಗಳನ್ನು ಆಯುಷ್ಮಾನ್ ಭಾರತ್ ಖಾತೆಗೆ ಸೇರಿಸಲಾಗಿತ್ತು. ಕಳೆದ 15 ತಿಂಗಳಲ್ಲಿ 100 ಕೋಟಿಗೂ ಅಧಿಕ ದಾಖಲೆಗಳನ್ನು ಸೇರಿಸಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಸಂಪೂರ್ಣ ಗಡಿಯನ್ನು ಇನ್ನಷ್ಟು ಬಲಪಡಿಸಿ ಅಭೇದ್ಯಗೊಳಿಸಲು ದಕ್ಷ ಗಡಿ ಯೋಜನೆ ಆರಂಭಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ನವದೆಹಲಿಯಲ್ಲಿ ಇಂದು ಗಡಿ ಭದ್ರತಾ ಪಡೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಡ್ರೋನ್, ರಡಾರ್, ಕ್ಯಾಮೆರಾ ಹಾಗೂ ಇತರ ತಾಂತ್ರಿಕ ಸಂಪನ್ಮೂಲಗಳಿಂದ ಸನ್ನದ್ಧಗೊಂಡ ಉಪಕ್ರಮ ಇದಾಗಿರುತ್ತದೆ ಎಂದರು.
6: आने वाले एक साल के अंदर ही स्मार्ट बॉर्डर कंसेप्ट के साथ सीमा सुरक्षा बल की सुरक्षा में सभी प्रकार की तकनीक को लैस कर एक अभेद बॉर्डर की हम सुरक्षा की ग्रिड बनाने का काम आगे बढ़ रहा है और बहुत कम समय में गृह मंत्रालय ड्रोन रडार आधुनिक कैमराज और बाकी सारी तकनीक के साथ एक स्मार्ट बॉर्डर के प्रोजेक्ट को लेकर देश के सामने आएगा.
0: ಅಂತಾರಾಷ್ಟ್ರೀಯ ಗಡಿ ಭದ್ರತೆಯನ್ನು ವಿಭಿನ್ನವಾದ ಸವಾಲು ಎಂದು ಕಾಣದೆ ಸ್ಥೂಲ ಪ್ರಾದೇಶಿಕ ಜವಾಬ್ದಾರಿಯನ್ನಾಗಿ ಪರಿಗಣಿಸುವ ಅವಶ್ಯಕತೆ ಇದೆ ಎಂದು ಅವರು ಹೇಳಿದರು. ಗಡಿ ಭದ್ರತಾ ಪಡೆ ದೇಶದ ಹೆಮ್ಮೆಯನ್ನು ಎತ್ತಿ ಹಿಡಿಯುವಲ್ಲಿ ಸತತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅಕ್ರಮ ನುಸುಳುವಿಕೆ, ಮಾದಕ ದ್ರವ್ಯ ಮತ್ತು ಶಸ್ತ್ರಾಸ್ತ್ರ ಕಳ್ಳಸಾಗಾಟ, ನಕಲಿ ನೋಟು ಚಲಾವಣೆ ತಡೆಗಟ್ಟುವಲ್ಲಿ ಗಡಿ ಭದ್ರತಾ ಪಡೆ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಗೃಹ ಸಚಿವ ಅಮಿತ್ ಶಾ ತಿಳಿಸಿದರು. 1965 25 ಬೆಟಾಲಿಯನ್ನೊಂದಿಗೆ ಆರಂಭವಾದ ಗಡಿ ಭದ್ರತಾ ಪಡೆ ಇಂದು 270,000 ಸಿಬ್ಬಂದಿ ಸಾಮರ್ಥ್ಯದೊಂದಿಗೆ ವಿಶ್ವದ ಅತಿದೊಡ್ಡ ಗಡಿ ಕಾವಲು ಪಡೆ ಎನಿಸಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐನ ಕೇಂದ್ರೀಯ ನಿರ್ದೇಶಕ ಮಂಡಳಿಯ 623ನೇ ಸಭೆ ಮುಂಬೈನಲ್ಲಿ ಇಂದು ನಡೆಯಿತು. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ದೇಶದ ಹಾಗೂ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಬಗ್ಗೆ ವಿಚಾರ ವಿಮರ್ಶೆ ನಡೆಸಲಾಯಿತು. ಕಳೆದ ವರ್ಷಕ್ಕೆ ಹೋಲಿಸಿದಲ್ಲಿ ಆರ್ಬಿಐನ ಒಟ್ಟು ಆದಾಯ 26.42% ಹೆಚ್ಚಿದೆ.

0: ಕೇಂದ್ರೀಯ ನಿರ್ದೇಶಕ ಮಂಡಳಿ 2025-26 ಲೆಕ್ಕದ ವರ್ಷಕ್ಕೆ ಸಂಬಂಧಿಸಿದಂತೆ 2.86 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ ವರ್ಗಾಯಿಸಲು ಅನುಮತಿ ನೀಡಿದೆ. ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿ ಕಳೆದ 8 ದಿನಗಳಲ್ಲಿ 1 ಲಕ್ಷಕ್ಕೂ ಅಧಿಕ ಕುಟುಂಬಗಳನ್ನು ಸೇರಿಸಲಾಗಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಇದು ಶುದ್ದ ಇಂಧನಕ್ಕಾಗಿ ಜನರಿಂದ ವ್ಯಕ್ತವಾಗುತ್ತಿರುವ ಒಲವಿನ ಪ್ರತಿಫಲನವಾಗಿದೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ದೇಶಾದ್ಯಂತ ಮೇಲ್ಛಾವಣಿ ಸೌರ ವಿದ್ಯುತ್ಗಾಗಿ ಜನರು ಮುಂದಾಗುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸೌರ ಕ್ರಾಂತಿ ವೇಗ ಪಡೆಯುತ್ತಿದೆ ಎಂದು ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಮಣ್ಣಿನ ಆರೋಗ್ಯ ಸಂರಕ್ಷಣೆ, ಸಮತೋಲಿತ ರಸಗೊಬ್ಬರ ಬಳಕೆ ಮತ್ತು ಸುಸ್ಥಿರ ಕೃಷಿಯ ಮೇಲೆ ಕೇಂದ್ರೀಕರಿಸುವ ಖೇತ್ ಬಚಾವೋ ಅಭಿಯಾನ 2.71 ಕೋಟಿ ನಾಗರಿಕರನ್ನು ತಲುಪಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಖೇತ್ ಬಚಾವೋ ಅಭಿಯಾನ ದೇಶಾದ್ಯಂತ ಅನೇಕ ವೇದಿಕೆಗಳ ಮೂಲಕ ರೈತರು ಮತ್ತು ಪಾಲುದಾರರಿಗೆ ವೈಜ್ಞಾನಿಕ ಪೋಷಕಾಂಶ ನಿರ್ವಹಣೆಯ ಬಗ್ಗೆ ಶಿಕ್ಷಣ ನೀಡಲು ಒಂದು ಬಲವಾದ ಸಂಪರ್ಕವನ್ನು ಸ್ಥಾಪಿಸಿದೆ. ಈ ಅಭಿಯಾನದ ಅಡಿಯಲ್ಲಿ ಈವರೆಗೆ ಒಟ್ಟು 12,929 ಜಾಗೃತಿ ಶಿಬಿರಗಳು ಮತ್ತು ವಿಚಾರ ಸಂಕಿರಣಗಳನ್ನು ನಡೆಸಲಾಗಿದ್ದು 7,17,000ಕ್ಕೂ ಹೆಚ್ಚು ರೈತರನ್ನು ನೇರವಾಗಿ ತೊಡಗಿಸಿಕೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ನಾಳೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಉದ್ಯೋಗ ಮೇಳ. 51,000ಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತ ಸೈಪ್ರಸ್ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಒಪ್ಪಂದ. ದೇಶದ ಭೌಗೋಳಿಕ ಮೇರೆಗಳನ್ನು ಬಲಪಡಿಸಲು ದಕ್ಷ ಗಡಿ ಯೋಜನೆ, ಗೃಹ ಸಚಿವ ಅಮಿತ್ ಶಾ. ಕೇಂದ್ರ ಸರ್ಕಾರಕ್ಕೆ 2025-26 ಸಾಲಿಗಾಗಿ 2.86 ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಹಣ ವರ್ಗಾಯಿಸಲು ಆರ್ಬಿಐ ಅನುಮೋದನೆ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಕೇಳಿ, ಚಿತ್ರಗೀತೆಗಳಲ್ಲಿ ನಿಮ್ಮ ಕರೆ ನಿಮಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮ. ಈ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 200-312 ಅಥವಾ 295-898 08532 ಬಳಸಿ ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ಕೋರಿಕೆಯ ಗೀತೆಯನ್ನು ಕೇಳಬಹುದು ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹೇಳ್ತಾ ನಮ್ಮ ಮೊದಲನೇ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ಅಂತ ನೋಡೋಣ. ಹಲೋ ಆಕಾಶವಾಣಿ.
2: ಹಲೋ ನಮಸ್ಕಾರ ಮೇಡಮ್.
1: ನಮಸ್ಕಾರ ಸರ್, ತಮ್ಮ ಹೆಸರು?
2: ನಾಗೇಂದ್ರಪ್ಪಗೌಡ ಗೊಂಜೇರಿ ಮೇಡಮ್.
1: ಸರ್
2: ನಾಗೇಂದ್ರಪ್ಪ,
1: ನಾಗೇಂದ್ರಪ್ಪಗೌಡ ಅವರೇ, ಹೇಳಿ ಯಾವ ಗೀತೆ ಪ್ರಸಾರ ಮಾಡೋಣ? ನಾಗರ ಹಾವು.
2: ಹೌದ್ರಿ? ಭೀಮಂಗೌಡ, ಸುರೇಶ್ ಬೆಣ್ಣಿ, ಚಳಮರ ಸರ್, ಶರಣು, ಈರಣ್ಣ ಗಂಗಾವತಿ, ಮಾಲಿಂಗರಾಯ, ಅಣ್ಣಪ್ಪ, ನಾಗಪ್ಪ, ಚಂದ್ರೇಗೌಡ, ಬಡಿಗೆ ವಿಶ್ವಕರ್ಮ ಸಿದ್ದಪ್ಪ ಅಂತಾನ್ರಿ ಹೊಸ ಗೆಳೆಯ.
1: ಎಲ್ಲರೂ ರೇಡಿಯೋ ಮೂಲಕ ತಮಗೆ ಹೊಸ ಹೊಸ ಫ್ರೆಂಡ್ಸ್ ಆಗ್ತಾ ಇದ್ದಾರೆ. ಯಾವ ಹಾಡಂದ್ರಿ? ಓಕೆ, ನಿಮ್ಮ ಮೊಮ್ಮಗನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನೀವು ಒಂದು ಈ ಕೋರಿರುವಂತಹ ನಾಗರ ಹಾವು ಚಿತ್ರದ ಗೀತೆ ಬರ್ತಾ ಇದೆ. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಾಗೇಂದ್ರಪ್ಪ ಅವರೇ. ನಿಮ್ಮ ಕೋರಿಕೆ ಗೀತೆ ಪಿ ಸುಶೀಲ ಇವರ ಕಂಠದಲ್ಲಿ ಕೇಳಿ ಆನಂದಿಸಿ. ಧನ್ಯವಾದಗಳು.
2: ಧನ್ಯವಾದ.

0: ಹಲೋ
1: ಹಲೋ ಆಕಾಶವಾಣಿ.
0: ಹಾ ನಮಸ್ತೆ ಮೇಡಮ್, ನಾನು ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಅಂತ. ಮೇಡಮ್
1: ಸುರೇಶ್ ಅವರೇ ನಮಸ್ಕಾರ.
0: ನಮಸ್ತೆ ಮೇಡಮ್.
1: ಯಾವ ಗೀತೆ ಬೇಕು ತಮಗಾಗಿ?
0: ಒಂದು ಹೆಣ್ಣಿನ ಕತೆ ಇದ್ರೆ ಮೇಡಮ್ ಫಿಲಮ್.
1: ಒಂದು ಹೆಣ್ಣಿನ ಕತೆನಾ ಒಂದು ಸಿನಿಮಾದ ಕತೆನಾ?
0: ಒಂದು ಹೆಣ್ಣಿನ ಕತೆ ಮೇಡಮ್.
1: ಯಾವ ಹಾಡು ಬೇಕು ಅದರಲ್ಲಿ?
0: ಅದರಲ್ಲಿ ಹಾಡಲು ಪಲ್ಲವಿ ಅಂತ ಒಂದು ಎಷ್ಟು ಜನಕ್ಕೆ ಹಾಡಿದ್ರು ನೋಡ್ರಿ ಮೇಡಮ್.
1: ಓಕೆ, ಯಾರಿಗಾಗಿ? ಹಾ ಇದೆ ಇದೆ.
0: ಇದು ನಮ್ಮ ಸ್ನೇಹಿತರಾದಂಥ ವೈ ಪಿ ಚಲ್ಲಮ್ಮರದ ಇನ್ನು ಹೊನ್ನಪ್ಪ ಗಾಳಿ ಅಂತ ಇದ್ದಾರೆ ಮೇಡಮ್. ಇಲ್ಲಿ ಬಿಜಾಪುರದ ಶಿವಶರ್ಮ ಶೆಟ್ಟಿ, ಸಂಜಯ್ ನವಾಜ್, ಭರತ್ ಕುಮಾರ್, ಹಿಮಾಂತ್ ಸಾಹ್ ಹಾಗೂ ಗಂಗಪ್ಪ ಬಡಿಗಾರ್ ಇವರೆಲ್ಲರಿಗಾಗಿ ಮೇಡಮ್
1: ಖಂಡಿತ ಪ್ರಸಾರ ಮಾಡ್ತಾ ಇದ್ದೇವೆ. ಕೇಳಿ ನಿಮ್ಮ ಕೋರಿಕೆಯ ಗೀತೆ. ನಮಸ್ಕಾರ ಕರೆ ಮಾಡಿದ.
0: ನಮಸ್ತೆ ಮೇಡಮ್.
1: ನಮಸ್ತೆ ಸರ್, ನಮಸ್ತೆ. ಟಿ ಜಿ ಲಿಂಗಪ್ಪ ಇವರ ಸಂಗೀತ ಸಂಯೋಜನೆಯಲ್ಲಿ ಎಸ್ ಜಾನಕಿಯವರ ಕಂಠದಲ್ಲಿ ಒಂದು ಹೆಣ್ಣಿನ ಕತೆ ಚಿತ್ರದ ಗೀತೆ

0: ಹಲೋ ಆಕಾಶವಾಣಿ.
1: ನಮಸ್ತೆ ಮೇಡಮ್.
0: ನಮಸ್ತೆ. ತಮ್ಮ ಹೆಸರು?
1: ವಿಜಯಲಕ್ಷ್ಮಿ ಮೇಡಮ್, ಮೈಲಾರ್ ನಗರ.
0: ವಿಜಯಲಕ್ಷ್ಮಿ ಮೇಡಮ್ ಅವರೇ, ಯಾವ ಗೀತೆ ಬೇಕು?
1: ಆರಾಮಿದ್ದೀರಿ
0: ಹೇಳಿ. ಆರಾಮಿದ್ದೀವಿ ನೋಡ್ರಿ, ನೀವು ಆರಾಮಿದ್ದೀರಿ? ಯಾರ್ರಿ?
1: ಅನಿತಾ ಮೇಡಮ್. ಸುಜಾತಾ ಮೇಡಮ್ ರೀ.
0: ಅನಿತಾ ಮೇಡಮ್ ರೀ.
1: ಅನಿತಾ ಮೇಡಮ್. ಅನಿತಾ ಅಂಜನ್ ಮೇಡಮ್. ನಮಸ್ತೆ ಮೇಡಮ್.
0: ನಮಸ್ತೆ ಮೇಡಮ್. ಹೇಳಿ, ಯಾವ ಗೀತೆ ಬೇಕು ತಮಗಾಗಿ, ಯಾವ ಚಿತ್ರದಿಂದ?
1: ಮೊದಲಾಗಿ ನಾಗೇಂದ್ರಪ್ಪ ಮೊಮ್ಮಗನಿಗೆ ಊಟ ಶುಭಾಶಯಗಳು ಮೇಡಮ್.
0: ಹಾ ಹಾ ಹಾ, ಓಕೆ.
1: ನಾಳೆ ನಮ್ಮ ಮಗಂದು ಅದು ಮದುವೆ ದಿನ ಐತೆ ಮೇಡಮ್. ಅವನಿಗೆ ಶುಭಾಶಯ ಹೇಳ್ರಿ ಮೇಡಮ್. ಅನಿಲ್ ಕುಮಾರ್ ರೇಣುಕಾ ಅಂತ. ನಾ ವಿಜಯಲಕ್ಷ್ಮಿ, ನಮ್ಮ ಮನೆಯವರು ಈರಣ್ಣ, ನನ್ನ ಮಗ ಭಾರತೀಶ್, ಆಗ ಅವರ ತಂಗಿ ಕಡೆಯಿಂದ ಮೇಡಮ್ ಶುಭಾಶಯಗಳು ಅವನಿಗೆ.
0: ಖಂಡಿತ. ಅವರಿಗಾಗಿ ಅವರಿಗಾಗಿ ಯಾವ ಗೀತೆ
1: ಮೇಡಮ್? ನಿಮ್ ಇಷ್ಟ ಬಂದ್ ಹಾಕಿ ಮೇಡಮ್. ಹಾಕಿ ಮೇಡಮ್.
0: ಅಲ್ಲ, ಇದು ನಿಮ್ಮ ಕೋರಿಕೆ ಗೀತೆ ಅಲ್ವಾ
1: ಮೇಡಮ್? ನಿಮಗೂ ಕೂಡ ಇರ್ತೈತಲ್ಲ ಮೇಡಮ್, ನಮ್ ಕೋರಿಕೆ ಆದ್ರೆ ನಿಮ್ ಕೋರಿಕೆ ಆದ್ರೆ.
0: ಹಾಗಲ್ಲ, ಇದು ನಿಮ್ಮ ಟೈಮ್ ಅಲ್ವಾ?
1: ಓಕೆ ಮೇಡಮ್, ಮಿಲನ ಹಾಕ್ರಿ ಮೇಡಮ್. ಅದ್ರಲ್ಲಿ
0: ಮಿಲನ
1: ಮದುವೆ ಬಗ್ಗೆ ಸಾಂಗ್ ಇದೆ ನೋಡಿ.
0: ಒಂದ್ ಸೆಕೆಂಡ್. ಹೊಸ ಚಿತ್ರದ್ದಲ್ಲ ಇದು?
1: ಮಿಲನ ಮೇಡಮ್, ಅಪ್ಪುದು.
0: ಹಾ, ಯಾವ ಗೀತೆ
1: ಅದರಲ್ಲಿ? ಮದುವೆ ಬಗ್ಗೆ ಒಂದು ಸಾಂಗ್ ಇದೆ ನೋಡಿ ಮೇಡಮ್, ಬರ್ತಾ ಇಲ್ಲ. ಕರೆ ಬಹಳ ದಿನ ಆಯ್ತು ಮೇಡಮ್, ಕರೆ ಸಿಕ್ಕಿಲ್ಲ, ಹಾಡು ಮಾಡ್ತಾ ಇತ್ತು ನೋಡಿ.
0: ಮಿಲನ. ಓಕೆ, ಯಾವ್ದಾದ್ರು ಒಂದು ಗೀತೆ ಹಾಕ್ತೀನಿ.
1: ಆಯ್ತು ಮೇಡಮ್,
0: ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ.
1: ಕೇಳ್ತಿರ್ತೀವಿ ಮೇಡಮ್, ನಾವು ರೈತರ ಆಕಾಶವಾಣಿ ಬಿಟ್ಕೊಡಲ್ಲ.
0: ಓಕೆ ಓಕೆ, ನಿಮ್ಮಂತ ಕೇಳಗರು ಇದ್ದಾಗ ಇದ್ರೇನೆ ನಮ್ಮ ಆಕಾಶವಾಣಿಗೆ ತುಂಬಾ.
1: ಮೇಡಮ್, ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ಅದು ಬೆಳಿಗ್ಗೆ ಬರ್ತೈತಲ್ಲ ಮೇಡಮ್, ಎಂಬ ಗುರುವಿಗೆ ಶರಣಂಬೆ ಅಂತ.
0: ಹೌದು,
1: ಅದನ್ನ ಸ್ವಲ್ಪ ಸಮಯ ಜಾಸ್ತಿ ತಗೊಂಡ್ ಆಗಲ್ಲ ಮೇಡಮ್, ಜಲ್ದಿ ಮುಗಿದ್ಬಿಡುತ್ತೆ, ಕೇಳ್ದಂಗೆ ಅನ್ಸಲ್ಲ.
0: ಇಲ್ಲ, ಅದು ಪ್ರಾಯೋಜಿತ ಕಾರ್ಯಕ್ರಮ ಅಲ್ಲ, ಇಂತಿಷ್ಟೇ ಸಮಯ ಅಂತ ಇರುತ್ತೆ ಅವ್ರದ್ದು. ಹಾ, ಹಾಗಾಗಿ ಯಾಕಂದ್ರೆ ಮತ್ತೆ ಆ ಕಡೆ
1: ಮೇಡಮ್ ಕೇಳ್ದಂಗೆ ಅನ್ಸಲ್ಲ ಮೇಡಮ್, ಚೆನ್ನಾಗಿರ್ತೈತಲ್ಲ ಅದು ಪ್ರೋಗ್ರಾಮ್.

0: ಹಲೋ
1: ಹಲೋ
0: ಹಲೋ ಸರ್, ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಹೇಳಿ.
1: ನಾವು ಜೂಕೂರು ಗ್ರಾಮದಿಂದ ಭೀಮನಗೌಡ ಪಾಟೀಲ್ ಮೇಡಮ್, ಅನಿತಾ ಮೇಡಮ್ ಅವರಿಗೆ ಶುಭ ಸಂಜೆ ನಮಸ್ಕಾರಗಳು.
0: ಭೀಮನಗೌಡ ಅವರಿಗೂ ಸಹ ಆಕಾಶವಾಣಿ ಪರವಾಗಿ ನಮ್ಮ ಪರವಾಗಿ ನಮಸ್ಕಾರಗಳು. ಯಾವ ಗೀತೆ ಬೇಕು
1: ನಮಗೆ ಇವತ್ತು? ಸಹೋದರರ ಸವಾಲು ಚಿತ್ರದಿಂದ ಮೇಡಮ್. ಅದರಲ್ಲಿ ಅದು ಒಂದು ಗೀತೆ ಯಾವುದಿದೆ ಮೇಡಮ್?
0: ನಲ್ಲನ ಸವಿ ಮತ್ತೊಂದೇನಾ?
1: ಓಕೆ. ನಮ್ಮ ನಾಗೇಂದ್ರಪ್ಪ ಗೌಡರು ಮಗ ಏನೋ ಮೊಮ್ಮಗಂದು ಏನೋ ಹುಟ್ಟಹಬ್ಬನ ಅಂತಾರೆ ಮೇಡಮ್. ಅವಾಗ ನಾವು ರೇಡಿಯೋ ಆನ್ ಮಾಡಿದೆ,
0: ಹುಟ್ಟಹಬ್ಬ ಅಂತ ಅಂತ ರೇಡಿಯೋದ ಮೂಲಕ ಕೇಳ್ಕೊಂಡಿರಂತ ಅರ್ಥ ಆಯ್ತು.
1: ಹೌದ್ರಿ, ಈಗ ರೇಡಿಯೋ ಸ್ವಲ್ಪ ಲೇಟ್ ಆಗಿ ಆನ್ ಮಾಡಿದೆ ಮೇಡಮ್. ನಾನು ನಮ್ಮ ಸ್ನೇಹಿತರವರು, ನಮ್ಮ ಬಾನುಲಿ ಬಳಗ ಸ್ನೇಹಿತರು, ಹುಟ್ಟಹಬ್ಬ ಐತೇನ್ರಿ ಮೊಮ್ಮಗ?
0: ಹೌದು ಹೌದು.
1: ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಗೀತೆ ಕೇಳ್ತಾ ಇದ್ದೀನಿ ಮೇಡಮ್.
0: ಖಂಡಿತ
1: ಮೇಡಮ್, ಧನ್ಯವಾದ.
0: ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಭೀಮನಗೌಡ ಅವರೇ, ನೀವು ಕೋರಿರುವಂತಹ ಗೀತೆ ಬರ್ತಾ ಇದೆ, ಕೇಳಿ. ನಮಸ್ಕಾರ.
1: ಓಕೆ ಮೇಡಮ್, ಎಲ್ಲರಿಗೂ ಶುಭರಾತ್ರಿ.
0: ತಮಗೂ ಸಹ.

0: ಹಲೋ ಆಕಾಶವಾಣಿ.
1: ಹಲೋ
0: ಹಲೋ ಸರ್, ನಮಸ್ಕಾರ. ತಮ್ಮ ಹೆಸರು?
1: ನಮ್ಮ ಹೆಸರು ವೀರಪ್ಪ ಮಾಳಿ ಪಾಟೀಲ್ ಅಂತ, ಗದ್ದೂರಿಂದ.
0: ವೀರಪ್ಪ, ಯಾವ ಗೀತೆ ಬೇಕು ವೀರಪ್ಪ ಅವರೇ?
1: ನಮಗೆ ಇದು ಹೃದಯ ಸಂಗಮ ಅಂತಿದೆ ಅಲ್ರಿ. ಹೃದಯ ಸಂಗಮ
0: ಹೇಳಿ. ಹೃದಯ ಸಂಗಮ,
1: ಅದರಲ್ಲಿ ನೀ ತಂದ ಕಾಣಿಕೆ ನಗೆ ಹೂವ ಮಾಲಿಕೆ ಅಂತ. ನೀ ತಂದ ಕಾಣಿಕೆ ನಗೆ ಹೂವ ಮಾಲಿಕೆ.
0: ಓಕೆ ಓಕೆ, ಯಾರಿಗಾಗಿ?
1: ನಮ್ಮ ಮಗ ಶರಣ್ ಬಸವ ಅಂತ ಅಂದ್ರೆ ಅವನಿಗಾಗಿ ಬೇಕಾಗಿತ್ತು.
0: ಖಂಡಿತ,
1: ಅವನ ಆಶೆ. ಹಾ
0: ಹಾ, ನಿಮ್ಮ ಕೋರಿಕೆ ಗೀತೆ ಬರ್ತಾ ಇದೆ ಕೇಳಿ ಆನಂದ್ ಸಿ ವೀರಪ್ಪ ಅವರೇ.
1: ಹಾ ಹಾ, ನಮಸ್ತೆ.
0: ನಮಸ್ಕಾರ ನಮಸ್ಕಾರ.

0: ಹಲೋ ಆಕಾಶವಾಣಿ.
1: ಹಲೋ ಮೇಡಮ್ರೆ.
0: ಹಲೋ ಆಕಾಶವಾಣಿ, ತಮ್ಮ ಹೆಸರು?
1: ಮೇಡಮ್ರ ನಾನು ವಿಜಯಪುರದಿಂದ ಭರತ್ ಕುಮಾರಿ ಮೇಡಮ್ರೆ.
0: ಭರತ್ ಕುಮಾರ್
1: ನೋಡ್ರಿ ಮೇಡಮ್ರೆ,
0: ಏನು ಮಾಡ್ಕೊಂಡಿದ್ದೀರಾ ಭರತ್ ಅವರೇ?
1: ನಾ ಶಗರುಡಿಗಾಡ್ ಕೆಲಸ ಮಾಡ್ತೀನಿ ಮೇಡಮ್ರೆ.
0: ಹೌದ್ರಿ, ತುಂಬ ಜವಾಬ್ದಾರಿಯುತವಾದಂತಹ ಒಂದು ಕೆಲಸ ಇದು.
1: ನೋಡ್ರಿ ಮೇಡಮ್ರೆ,
0: ಯಾವ ಗೀತೆ ಬೇಕು ತಮಗಾಗಿ?
1: ಮೇಡಮ್ರೆ ಮತ್ತೆ

0: ವಸಂತ ನೋಡ್ರಿ ಮೇಡಮ್ರ.
1: ಮತ್ತೆ
0: ವಸಂತ ರೀ.
1: ಮತ್ತೆ ಹಾಡಿತ್ತು ಕೋಗಿಲೆ. ಮತ್ ಕರೆಕ್ಟ್ ಹೇಳ್ರಿ ತಮ್ಮ ಗೀತೆ.
0: ಅದು ಮತ್ತೆ ವಸಂತ ನೋಡ್ಬೋದು ಪಿಕ್ಚರ್ಸ್ ರೀ.
1: ಇದು ಹೊಸ ಚಿತ್ರದ
0: ಹಳಿದೆ ಮೇಡಮ್ ಅಂಬರೀಷ್ ಅವರ ನೋಡ್ರಿ ಮತ್ತೆ ವಸಂತ ಹಳಿ ಪಿಕ್ಚರ್ ಇದ್ರಿ.
1: ಒಂದು ಸೆಕೆಂಡ್ ನೋಡ್ತೀವಿ. ಈಗೇನು ಡ್ಯೂಟಿಯಲ್ಲಿ ಇದ್ದೀರೇನ್ರಿ?
0: ಈಗ ಡ್ಯೂಟಿ ಡ್ಯೂಟಿ ಮೇಲೆ ಇದ್ರೆ ಮೇಡಮ್ರ. ಹಾಂ
1: ಹಾಂ ಹಾಂ.
0: ಅದು ಇರ್ಲಿಕ್ಕಂತ ಅದು ಇರ್ಲಿಕ್ಕಂತ ದೇವರ ಮನೆ ನೋಡ್ರಿ ಮೇಡಮ್ರ. ಆದ್ರೆ
1: ದೇವರ ಮನೆ
0: ನೋಡ್ರಿ.
1: ಅದರಲ್ಲಿ ಯಾವ ಗೀತೆ?
0: ಮೈಯಾಗೆ ಶಾನೆ ಶಾನೆ ತೊಂದು ಹಾಡು ನೋಡ್ರಿ ಮೇಡಮ್. ಅದಾಗ
1: ದೇವರ ಮನೆ ಓಕೆ, ಖಂಡಿತ ಪ್ರಸಾರ ಮಾಡೋಣ ಅಂತ. ಭರತ್ ಅವರೇ, ಇದು ಮೊದಲನೇ ಸಲ ಅಲ್ವಾ ಕರೆ ಮಾಡಿದ್ದು? ಹೌದ್ರಿ, ಕೇಳ್ತಾ ಇರ್ತೀರಾ ರಾಯಚೂರು ಆಕಾಶವಾಣಿಯನ್ನ?
0: ಒಟ್ಟು
1: ಯಾವ ಯಾವ ಕಾರ್ಯಕ್ರಮಗಳು ನಿಮಗೆ ತುಂಬಾ ಇಷ್ಟ ಆಯ್ತು ರಾಯಚೂರು ಆಕಾಶವಾಣಿಯಿಂದ?
0: ಮೇಡಮ್ ಅವ್ರ ಅಥವಾ ಈಗ ನೇರ ಪೋನಿ ಕಾರ್ಯಕ್ರಮ ಅಂತ್ಯಾಕ್ಷರಿ ರೀ, ಸಂದೇಶಗಳು ಇದ್ರೆ ಕಾಯಂ ಕೇಳ್ತಾರೆ. ಮತ್ತೆ ಸಂಜೆ ಮುಂದ ಮಂಗಳವಾರ ಸಂಜೆ ಮುಂದೆ ಇರ್ತಲ್ರ ಅವನು ಕೇಳ್ತಾರೆ. ಒಟ್ರೆ
1: ಅಂತಾರೆ
0: ರೈತರ ಬಗ್ಗೆ ನೋಡ್ತಲ್ ಅವಾಗ ಇದು ಕೇಳ್ತಾರೆ.
1: ಸಂಗೀತ ಪ್ರಿಯರು ಅಂತ ಅರ್ಥ ಆಯ್ತು
0: ನೋಡ್ರಿ ಮೇಡಮ್. ಅವ್ರ ಅಂತ್ಯಾಕ್ಷರಿ ಬಾಯಿ ಕೇಳ್ತಾರೆ ಮೇಡಮ್. ಶುಕ್ರ ಶನಿವಾರ ಪ್ರತಿದಿನ ಕೇಳ್ತಾರೆ.
1: ಅಂತ್ಯಾಕ್ಷರಿಗೆ ಮತ್ತೆ ಬಾಯ ಕಲ್ಕೋಬೇಕಾಗುತ್ತೆ ನೀವು ಹಾಡುಗಳನ್ನ.
0: ಮೇಡಮ್ ಅವ್ರ ಮಂದಿ ಹಾಡ್ತಾರಲ್ಲ ಅವ್ರಿಗೆ ಕೇಳಿ ಸಂತೋಷ ಬಿಡ್ತಾರೆ ಮೇಡಮ್. ಅವ್ರ
1: ನೀವು ಹಾಡ್ಬೇಕು, ನಿಮ್ಮ ಕೋರಿಕೆ ಇದ್ದಲ್ವಾ
0: ಮೇಡಮ್? ಎಲ್ಲ ಅವ್ರ ಹಾಡೋರ್ಲ ನಮ್ ಗೆಳೆಯರೇ ಅಲ್ರಿ ಮೇಡಮ್.
1: ಓಕೆ, ನಿಮ್ದು ದೊಡ್ಡ ಹಾಗಲ್ಲ ಇದು. ಆಕಾಶವಾಣಿಗೆ ಎಲ್ಲರೂ ಕರೆ ಮಾಡಿ ಕೇಳ್ಬೋ ಹಾಡ್ಬೋದಲ್ವಾ, ಇದು ಒಂದು ಅವಕಾಶ ತಮ್ಗಾಗಿ ಹೌದಲ್ವಾ?
0: ಅವಕಾಶ ಬರ್ಲಿಕ್ಕೆ ಬಿಟ್ಬಿಡು, ಹಾಡೋರಿಗೆ ಅವಕಾಶ ಕೊಡ್ಬೇಕ್ರಿ. ಮತ್ತೆ
1: ಖಂಡಿತ ಖಂಡಿತ ಆಯ್ತು. ಭರತ್ ಅವರೇ, ನೀವು ಕೋರಿರುವಂತಹ ಈ ಗೀತೆ ಬರ್ತಾ ಇದೆ, ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.

0: ಹಲೋ ಆಕಾಶವಾಣಿ.
1: ಹಲೋ
0: ಹಲೋ ಆಕಾಶವಾಣಿ ಹೇಳಿ, ತಮ್ಮ ಹೆಸರು?
1: ಮೇಡಮ್, ಚಿತ್ರದುರ್ಗದಿಂದ ಎಚ್ ಸತೀಶ್ ಕುಮಾರ್ ಅಂತ.
0: ಸತೀಶ್ ಕುಮಾರ್ ಅವರೇ, ಯಾವ ಗೀತೆ ಬೇಕು?
1: ಮೇಡಮ್, ಇವತ್ತು ಕೆರಳಿದ ಸಿನಿಮಾದಿಂದ ಒಂದು ಮಾತು ನನಗೆ ಗೊತ್ತು ಅಂತ ಬರ್ತದೆ ಮೇಡಮ್.
0: ಕೆರಳಿದ ಸಿನಿಮಾ, ಓಕೆ. ಏನ್ ಮಾಡ್ಕೊಂಡಿದ್ದೀರಾ ಸತೀಶ್ ಅವರೇ?
1: ಮೇಡಮ್, ಐಟಿಸಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಮೇಡಮ್.
0: ಹೌದ್ರಿ? ಆಯ್ತು. ಯಾರಿಗಾಗಿ
1: ಸಾಹಿತ್ಯ ರಚನೆ ಎಲ್ಲ ಮಾಡ್ಕೊಂತೀವಿ, ಕಥೆ ಕವನ ಎಲ್ಲ ಬರಿತೀವಿ. ಸಾಹಿತ್ಯಗಳು ಆಗಿದ್ದೀವಿ.
0: ಹೌದ್ರಿ? ತುಂಬ ಸಂತೋಷ ಸತೀಶ್ ಅವರೇ. ನೀವು ಕೋರಿರುವಂತಹ ಈ ಗೀತೆ ಬರ್ತಾ ಇದೆ, ಕೇಳಿ. ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.

0: ಹಲೋ ಆಕಾಶವಾಣಿ.
1: ಮೇಡಮ್ ನಮಸ್ತೆ.
0: ನಮಸ್ತೆ ಮೇಡಮ್, ತಮ್ಮ ಹೆಸರು?
1: ಮೇಡಮ್ ಚಿತ್ರದುರ್ಗದಿಂದ ನೇತ್ರಾ ನಟರಾಜ್.
0: ನೇತ್ರಾ ಅವರೇ, ಯಾವ ಗೀತೆ ಬೇಕು
1: ಮೇಡಮ್? ಮಾತಿನ ಮಲ್ಲ, ಅದರಲ್ಲಿ ಮುತ್ತುಸರವ ಅಂತಿದೆ ಮೇಡಮ್ ಹಾಡು.
0: ಮಾತಿನ ಮಲ್ಲ ಅದರಲ್ಲಿ
1: ಮುತ್ತುಸರವ ಅಂತ ಇದೆ ಮೇಡಮ್ ಹಾಡು.
0: ಹಾಂ, ಖಂಡಿತ ನಂದಿತಾ ಇವರು ಹಾಡಿರುವಂಥ ಒಂದು ಈ ಗೀತೆ.
1: ಹೌದು ಹೌದು ಮೇಡಮ್.
0: ಯಾರಿಗಾಗಿ ಈ ಗೀತೆ?
1: ಎಲ್ಲ ಆಕಾಶವಾಣಿ ಕೇಳೋದರಿಗಾಗಿ ಮೇಡಮ್.
0: ಖಂಡಿತ. ನಿಮ್ಮ ಕೊನೆ ಕಾಲರ್ ನೀವು?
1: ಹೌದು ಮೇಡಮ್.
0: ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ನೇತ್ರಾ ಅವರೇ.
1: ಥ್ಯಾಂಕ್ ಯು.
0: ನಿಮ್ಮ ಕೋರಿಕೆ ಗೀತೆ ಬರ್ತಾ ಇದೆ ಕೇಳಿ, 102.1 ಕಂಪನಾಂಕಗಳ ಮೇಲೆ. ನಮಸ್ಕಾರ ಕರೆ ಮಾಡಿದ್ದಕ್ಕೆ.
1: ನಮಸ್ತೆ ಮೇಡಮ್.

0: ಕೇಳಿದ್ರೆ ಇದಾಗಿತ್ತು ಇಂದಿನ ಚಿತ್ರಗೀತೆಗಳಲ್ಲಿ ನಿಮ್ಮ ಕರೆ ನಿಮಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ಎಲ್ಲ ಸ್ನೇಹಿತರಿಗೆ ತುಂಬ ಧನ್ಯವಾದಗಳು. ಇದೇ ರೀತಿ ಕರೆ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ ಮುಂದಿನ ನೇರ ಫೋನಿನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೆ ಅನುಮತಿ ಕೊಡಿ. ನಮಸ್ಕಾರ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:30. ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
3: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 crore ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ದಿನ್ನಿ ಗ್ರಾಮದ ಮಾಧವ್ ಸಿಂಗ್ ರಜಪುತ್ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳೋಣ.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 9:15. ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ, ಸುಲೋಚನ ಇವರ ಧ್ವನಿಯಲ್ಲಿ.

ಜಯಶ್ರೀಯವರ ಧ್ವನಿಯಲ್ಲಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ ಕೇಳಿದ್ದೀರಲ್ಲ, ಮುಂದಿನ ಭಾವಗೀತೆಯನ್ನು ಕೇಳೋಣ. ರತ್ನಮಾಲಾ ಪ್ರಕಾಶ್ ಇವರ ಧ್ವನಿಯಲ್ಲಿ ಎನ್ ಗೋಪಾಲಕೃಷ್ಣ ಅಡಿಗ ಅವರ ರಚನೆ.

0: Udayal ji, for giving us an understanding of what India's long-term energy strategy is and how India is expanding renewables and reducing their dependence on fossil fuels. Prabhudayal ji, once again, thank you for being with us on Akashvani.
1: Thank you so much.
0: Listeners, you can also listen to this program on our mobile app, News on AIR, and our YouTube channel, News on AIR Official.
2: Current Affairs. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10 ಗಂಟೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳೋಣ ಪಂಡಿತ್ ಬ್ರಿಜ್ ನಾರಾಯಣ್ ಅವರ ಸರೋದ್ವಾದನದ ಧ್ವನಿ ಮುದ್ರಿಕೆಯನ್ನು.

ಇದುವರೆಗೆ ಪಂಡಿತ್ ಬ್ರಿಜ್ನಾರಾಯಣ ಅವರಿಂದ ಸರೋದ್ವಾದನದ ಧ್ವನಿ ಮುದುಕೆಯನ್ನು ಕೇಳಿದಿರಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 10:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ನದೀಮ್ ಶ್ರವಣಿವರ ಸಂಗೀತ ಸಂಯೋಜನೆಯಲ್ಲಿ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಸ್ವರಗಳಲ್ಲಿ ರಾಜ ಹಿಂದೂಸ್ತಾನಿ ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ಸಮೀರ್.

ಹಸರತ್ ಜಯಪುರಿಯವರ ಗೀತ ರಚನೆಯಲ್ಲಿ ಚೋರಿ ಚೋರಿ ಚಿತ್ರದ ಗೀತೆಯನ್ನು ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿದಿರಿ. ಸಂಗೀತ ನಿರ್ದೇಶನ ಶಂಕರ್ ಜೈಕಿಶನ್. ಬನ್ನಿ ಮುಂದಿನ ಗೀತೆ ಕೇಳೋಣ. ರಾಮ್ಲಾಲ್ ಇವರ ಸಂಗೀತ ಸಂಯೋಜನೆಯಲ್ಲಿ ಸೆಹರಾ ಚಿತ್ರದ ಗೀತೆ ಹಾಡಿದ್ದಾರೆ ಲತಾ ಮಂಗೇಶ್ಕರ್. ಗೀತೆಯನ್ನು ಬರೆದಿದ್ದರೆ ಹಸರತ್ ಜೈಪುರಿ.

ಲವ್ ಸ್ಟೋರಿ ಚಿತ್ರದ ಗೀತೆಯನ್ನು ಅಮಿತ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಇವರ ಸ್ವರಗಳಲ್ಲಿ ಕೇಳಿದಿರಿ. ಆನಂದ್ ಬಕ್ಷಿ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಆರ್ ಡಿ ಬರ್ಮನ್. ಬನ್ನಿ ಮುಂದಿನ ಗೀತೆ ಆಯ್ದುಕೊಂಡಿದ್ದೇವೆ. ನೌಶಾದ್ ಇವರ ಸಂಗೀತ ಸಂಯೋಜನೆಯಲ್ಲಿ ಮೊಹಮ್ಮದ್ ರಫಿ ಇವರ ಕಂಠದಲ್ಲಿ ಆದ್ಮಿ ಚಿತ್ರದ ಗೀತೆ.

ಕಿಶೋರ್ ಕುಮಾರ್, ಬಲ್ಬೀರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಆದ್ಮಿ ಅವರು ಇನ್ಸಾನ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಾಹಿರ್ ಇವರ ಸಾಹಿತ್ಯ, ರವಿ ಇವರ ಸಂಗೀತದಲ್ಲಿ. ಬನ್ನಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಗುಲ್ಜಾರ್ ಇವರ ಗೀತ ರಚನೆಯಲ್ಲಿ ಲತಾ ಮಂಗೇಶ್ಕರ್ ಇವರ ಧ್ವನಿಯಲ್ಲಿ ಲೇಕಿನ್ ಚಿತ್ರದ ಗೀತೆ. ಸಂಗೀತ ನಿರ್ದೇಶನ ಹೃದಯನಾಥ್ ಮಂಗೇಶ್ಕರ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸರಿಯಾಗಿ 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ನಿಲಯದಿಂದ ನಾಳೆ ಬಿತ್ತರವಾಗಲಿರುವ ಕೆಲವು ಪ್ರಮುಖ ಕಾರ್ಯಕ್ರಮಗಳು. ನಾಳೆ ಬೆಳಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ, 6:35 ದೇಶಭಕ್ತಿಗೀತೆ, 6:45 ಅರಿವೆಂಬ ಗುರುವಿಗೆ ಶರಣೆಂಬೆ ಶರಣರ ಸತ್ಯಾನುಸಂಧಾನದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. 8:30 ಗುಡಿಯ ಬೆರಗು ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ವಿಶೇಷ ಕಾರ್ಯಕ್ರಮದಲ್ಲಿ ರಾಯಚೂರಿನ ಶ್ರೀ ಮಾಣಿಕ್ ಪ್ರಭು ದೇವಸ್ಥಾನದ ಪರಿಚಯ ಮಾಡಿಕೊಡಲಿದ್ದಾರೆ ತಿಮ್ಮಪ್ಪ ಗುಂಜಳಿ. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 12:35 ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆ ಮತ್ತು ಅಪನಂಬಿಕೆಗಳು ಕುರಿತು ರಾಯಚೂರಿನ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗಿನ ಸಂದರ್ಶನ ಕೇಳಬಹುದು ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಧ್ವನಿಯಿಂದ ಕೇಳಿಬರುವಂತಹ ಚಿತ್ರಗೀತೆಗಳನ್ನಾಧರಿಸಿದ ನೇರ ಫೋನಿನ ಕಾರ್ಯಕ್ರಮ, 5:30 ಯುವ ವಾಣಿ, 6:15 ಮಕ್ಕಳಿಗಾಗಿ ಕಾರ್ಯಕ್ರಮ ಗೋಧೂಳಿ, 6:51 ಕೃಷಿ ರಂಗದಲ್ಲಿ ನೀರಿನ ಸಂರಕ್ಷಣೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಮಲ್ಲಿಕಾರ್ಜುನ ದಂಡು ಅವರೊಡನೆ ಸಂದರ್ಶನ. ಇನ್ನು 10:30 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಇದುವರೆಗೆ ನಿಲಯದಿಂದ ನಾಳೆ ಬಿತ್ತರವಾಗಲಿರುವ ಕೆಲವು ಪ್ರಮುಖ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11:20. ಇಲ್ಲಿಗೆ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗಿನ ಪ್ರಸಾರದಲ್ಲಿ 5:55. ಅಲ್ಲಿಯವರೆಗೆ ಅನಿತಳಿಗೆ ಅನುಮತಿ ಕೊಡ್ತಿರಲ್ಲ. ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.